ಆಕಾಶವಾಣಿ ಮೈಸೂರು ಎಫ್ಎಂ 100.6 ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಇಂದು ರಾಷ್ಟ್ರೀಯ ಪಂಚಾಂಗದ ಪ್ರಕಾರ 1948 ಶಕವರ್ಷ ಆಷಾಢ ಮಾಸದ 1ನೇ ದಿನ. ಸ್ಥಳೀಯ ಪಂಚಾಂಗ ನಿಜ ಜ್ಯೇಷ್ಠ ಮಾಸ ಶುಕ್ಲಪಕ್ಷದ ಅಷ್ಟಮಿ, ಅಂದರೆ 2026 ಇಸವಿ ಜೂನ್ ತಿಂಗಳ 22ನೇ ತಾರೀಕು ಸೋಮವಾರ. ಈಗ ವೇಳೆ ಸರಿಯಾಗಿ 5:58:45. ಪ್ರಿಯ ಕೇಳುಗರಿಗೆಲ್ಲ ನಿಮ್ಮ ರೇಡಿಯೋ ಸಖಿ ಕೀರ್ತನ ಮಾಡುವ ನಮಸ್ಕಾರಗಳು.

0: 6:55 ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಬೆಳಗ್ಗೆ 6:10 ಗೀತಾರಾಧನ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ ದಿವಾಕರ ಡೋಂಗ್ರೆ ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಸಸ್ಯಸಿರಿ, ಆಹಾರವಾಗಿ ಔಷಧೀಯ ಸಸ್ಯಗಳು. ಪ್ರಸ್ತುತಿ ಡಾಕ್ಟರ್ ಟಿ ಶಿವಕುಮಾರ್. ಈ ಕಾರ್ಯಕ್ರಮದ ಮರುಪ್ರಸಾರ ಇಂದು ಸಂಜೆ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ರೈತರಿಗೆ ಸಲಹೆ 6:50. 7:15 ರಾಧಿಕಾ ಭಟ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 7:30 ಸೇವಾವಾಹಿನಿ, 7:45, 8:30, 9:30, ಮಧ್ಯಾಹ್ನ 2:40 ಹಾಗೂ ಸಂಜೆ 7:45 ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 9:00 ನೆನಪಿನಂಗಳ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮದಲ್ಲಿ ಹಿರಿಯ ಸಂಗೀತ ವಿದ್ವಾಂಸರಾದ ಪಂಡಿತ್ ಪುಟ್ಟರಾಜ ಗವಾಯಿ ಅವರೊಂದಿಗೆ ಆರ್.ಎನ್. ತ್ಯಾಗರಾಜನ್ ಅವರು ನಡೆಸಿದ್ದ ಸಂವಾದ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಚಪ್ಪಾಡ್ ಎಇ ವಾಮನನ್ ನಂಬೂದರಿ ಅವರ ಹಾಡುಗಾರಿಕೆಯಲ್ಲಿ ಸ್ವಾತಿ ತಿರುನಾಳರ ರಚನೆಗಳು. 10:30 ಸಂಜೆ 4:30 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಗೇಮ್ ಶೋ, ಪ್ರಸ್ತುತಿ ಚಿನ್ಮಯಿ ಕೆಎಸ್ ಹಾಗೂ ಕೀರ್ತನಾ ವಿ. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ, ಆಹಾರ ತಜ್ಞೆ ಡಾಕ್ಟರ್ ಚಂದ್ರಮತಿ ರೋಖಡೆ ಅವರೊಂದಿಗೆ ಸಂದರ್ಶನ, ಅನಂತರ ಭಾವಗೀತೆ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35 ದೇವರ ನಾಮಗಳು, 12:45 ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಕಣ್ಣಿನ ಸಮಸ್ಯೆಗಳು ಮತ್ತು ಪರಿಹಾರ, ಈ ಕುರಿತು ಮೈಸೂರಿನ ನೇತ್ರ ತಜ್ಞರಾದ ಡಾ ರವಿಶಂಕರ್ ಜಿ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಮಧ್ಯಾಹ್ನ 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು ಪೃಥ್ವಿ ಎಸ್ ಭಾರದ್ವಾಜ್ ಅವರಿಂದ. 1:30 ಹಾಗೂ ಸಂಜೆ 5:20 ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರ ಶ್ರೀಕೃಷ್ಣ ಅವರ ಹಾಡುಗಾರಿಕೆ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಾಂಗ್. ಪ್ರಾಯೋಜಕರು ಸಿಐಇಟಿ, ಎನ್ಸಿಇಆರ್ಟಿ, ನವದೆಹಲಿ. 4:00 ಮಹಿಳಾ ರಂಗದಲ್ಲಿ ವಿಶ್ವ ಯೋಗ ದಿನಾಚರಣೆ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ, ಯೋಗವೇ ಜೀವನ. ಪ್ರಸ್ತುತಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಮೈಸೂರು ಜಿಲ್ಲಾ ಸಮಿತಿಯ ಸದಸ್ಯೆಯರು. 4:45 ಭಾಷಾಭಾರತಿ ವಿಶೇಷ ಹಿಂದಿ ಪಾಠ ಸರಣಿ, ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು. 5:00 ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ, ವಿಷಯ ಕಣ್ಣಿನ ಪೊರೆ. ಭಾಗವಹಿಸುತ್ತಾರೆ ಡಾಕ್ಟರ್ ಪವನ್ ವಿ ಜೋಶಿ, ಪ್ರಸ್ತುತಿ ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ, ಕುವೆಂಪು ನಗರ, ಮೈಸೂರು. ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:50 ಕೃಷಿ ರಂಗದಲ್ಲಿ ಕೃಷಿ ದಿವಿಗೆ, ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮದಲ್ಲಿ ರಾಗಿ ಬೆಳೆಯ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾ ಎಚ್ಆರ್ ರವೀಂದ್ರ ಅವರೊಂದಿಗೆ ಸಂದರ್ಶನ, ಪ್ರಸ್ತುತಿ ಎನ್ ಕೇಶವಮೂರ್ತಿ. ಇವಿಷ್ಟು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಸಮಯ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: ದಿಸ್ ಇಸ್ ಆಕಾಶವಾಣಿ, ದಿ ನ್ಯೂಸ್ ರೆಡ್ ಬೈ ಶಗುನ್ ಚೋಪ್ರಾ. Prime Minister Narendra Modi has emphasized the importance of maritime strength in the modern world, stressing that strong maritime capabilities are a deciding factor for country's economic and strategic influence. He stated that India fully understands this reality and is preparing itself accordingly.
2: 2014 tak bharat kareeb 700 crore rupaye ke raksha utpadon ka niryat karta tha, aaj yeh aankda badhkar kareeb 40,000 करोड़ रुपये पहुंच रहा है. भारत में बने रक्षा उपकरण अब

ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಢಕ್ಕೆಯ ಬೊಮ್ಮಣ್ಣ ಅವರ ರಚನೆ ಸತಿಯ ಗುಣವ ಪತಿ ನೋಡಬೇಕಲ್ಲದೆ. ಹಾಡಿದ್ದಾರೆ ನಾಗವಲ್ಲಿ ನಾಗರಾಜ್.

0: ಆಕಾಶವಾಣಿ ಈಗ ಚಿಂತನ ದಿವಾಕರ್ ಡೊಂಗ್ರೆ ಅವರಿಂದ.
1: ಮನೆಯವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ. ಇದರರ್ಥ ಮನುಷ್ಯನ ಬಂಧನಕ್ಕೆ ಅವನ ಮನಸ್ಸೇ ಕಾರಣ. ಇಲ್ಲಿ ಬಂಧನವೆನ್ನುವುದನ್ನು ಭಾವನಾತ್ಮಕವೆಂದು ಪರಿಗಣಿಸಬೇಕು. ಮನಸ್ಸೇ ಕಾರಣವಿಹುದು ಬಂಧನಕ್ಕೂ ಬಿಡುಗಡೆಗೂ. ಮನವ ಮಾಡದಿರೆಂತು ಬಿಡುಗಡೆಯು ಹೇಳು. ಮನವ ಮತಿಸಿದರುಂಟು ನವನೀತ ಅರಿವಿನದು. ಮನವ ಮತಿಸಲು ಬೇಕು ಬಂಧನವ ಕಳೆಯೆ. ಮನವ ಶೋಧಿಸಬೇಕು ನಿತ್ಯ. ಇದು ದಾಸವಾಣಿ. ಇಲ್ಲಿ ಶೋಧಿಸು ಅಂದರೆ ಹುಡುಕು ಅನ್ನುವ ಅರ್ಥ ಅಲ್ಲ.

0: ಮನಸ್ಸನ್ನು ಎಲ್ಲೂ ಹುಡುಕಬೇಕಾಗಿಲ್ಲ, ಅದು ಮನುಷ್ಯನಾದವನಲ್ಲಿದೆ. ಇಲ್ಲಿ ಶೋಧಿಸು ಅನ್ನುವುದಕ್ಕೆ ಸೋಸು ಅನ್ನುವ ಅರ್ಥ. ಮನಸ್ಸು ಬುದ್ಧಿ ಮತ್ತು ವಿವೇಕಗಳೆಂಬ ಎರಡು ಸ್ಥಿತಿಗಳನ್ನು ಹೊಂದಿದೆ. ಬುದ್ಧಿಯು ಮನುಷ್ಯನ ಪ್ರಾಪಂಚಿಕ ಉನ್ನತಿ, ವ್ಯವಹಾರ ಕುಶಲತೆ, ಸಿದ್ಧಿ ಸಾಧನಗಳಿಗೆ ಪೂರಕವಾದುದು. ಮನುಷ್ಯನ ಜೀವಿತದ ಸಾಧನಾ ಪಥದಲ್ಲಿ ಯಶೋವಂತರಾದವರು ಬುದ್ಧಿವಂತರು ಅನ್ನುವ ನಿರ್ಣಯ ಅಲ್ಲಗಳೆಯುವಂತಿಲ್ಲ. ಇಂಥ ಮನುಷ್ಯನ ಬುದ್ಧಿಮತ್ತೆಯಿಂದಲೇ ವಿಜ್ಞಾನ, ತಾಂತ್ರಿಕತೆ, ವ್ಯವಹಾರ, ಕಲೆ, ಸಾಹಿತ್ಯ, ಸಂಗೀತಗಳಲ್ಲಿಯೇ ಸಿದ್ಧಿ. ಈ ಜಗತ್ತು ಇವುಗಳಿಂದಲೇ ಉಪಕೃತವಾಗಿದೆ. ಅಣುಬಾಂಬನ್ನು ನಿರ್ಮಿಸಿದ ವಿಜ್ಞಾನಿ ಅತಿ ಬುದ್ಧಿವಂತನಿರಬಹುದು, ಆದರೆ ಅವನಲ್ಲಿ ವಿವೇಕವಿರಲಿಲ್ಲ. ಅವನ ಸಂಶೋಧನೆ ಮನುಕುಲದ ನಾಶಕ್ಕೆ ಕಾರಣವಾಯಿತು. ಬುದ್ಧಿ ಮತ್ತು ವಿವೇಕಗಳ ನಡುವಿನ ಅಂತರವನ್ನು ತಿಳಿಸುವ ಒಂದು ಸಣ್ಣ ಕಥೆಯೊಂದು ಹೀಗಿದೆ. ಜಿಲೇಬಿ ಯಾರಿಗೆ ಇಷ್ಟವಿಲ್ಲ? ಬಹುಶಃ ಇಷ್ಟವಿಲ್ಲದಿರುವವರು ಯಾರೂ ಇರಲಿಕ್ಕಿಲ್ಲ. ಅದರ ಬಣ್ಣ, ಸಿಹಿಯಾದ ಸ್ವಾದ, ಗರಿಗರಿತನ ಎಲ್ಲರಿಗೂ ಇಷ್ಟ. ಜಿಲೇಬಿ ಪ್ರಿಯನೊಬ್ಬ ತನ್ನ ಬದುಕಿನಲ್ಲಿ ಸಾವಿರಗಳ ಲೆಕ್ಕದಲ್ಲಿ ಜಿಲೇಬಿಗಳನ್ನು ತಿಂದ. ಪರಿಣಾಮ ಮಧುಮೇಹ ಅಡರಿತು. ಆತ ವೈದ್ಯರ ಬಳಿ ಹೋದ. ವೈದ್ಯರು ಸಿಹಿ ತಿನ್ನುವುದನ್ನು ಈ ಕೂಡಲೇ ನಿಲ್ಲಿಸು ಅಂದರು. ಅದು ನನ್ನಿಂದ ಕಷ್ಟ ಸಾಧ್ಯ ಅಂದನಾತ. ಸರಿಯಪ್ಪ, ಒಂದು ಕೆಲಸ ಮಾಡು, ಮಾತ್ರೆಗಳನ್ನು ಕೊಡುತ್ತೇನೆ, ನಿನ್ನ ಚಪಲ ಕಮ್ಮಿ ಮಾಡು, ದಿವಸಕ್ಕೆ ಅರ್ಧ ಇಂಚು ಗಾತ್ರದ ಜಿಲೇಬಿಯಷ್ಟೇ ನೀನು ತಿನ್ನಬಹುದು, ಪ್ರಮಾಣ ಹೆಚ್ಚು ಮಾಡಿದೆಯೋ ಚಿಕಿತ್ಸೆ ಫಲಿಸದು ಎಂದರು ವೈದ್ಯರು. ಈ ಜಿಲೇಬಿ ತಿನ್ನುವವನೊಳಗೊಂದು ಮನಸ್ಸೆಂಬ ವ್ಯವಸ್ಥೆ ಇತ್ತು. ಅದು ಸಿಹಿ ತಿನ್ನುವುದನ್ನು ಪ್ರಚೋದಿಸುತ್ತಿತ್ತು. ಬುದ್ಧಿ ಮತ್ತು ವಿವೇಕ, ಈ ಇಬ್ಬರೂ ಮನಸ್ಸೆಂಬುದರ ಮೇಲಧಿಕಾರಿಗಳು. ಅದರಲ್ಲಿ ವಿವೇಕ ಅನ್ನುವುದು ಹಿರಿಯ ಮೇಲಧಿಕಾರಿ. ಅದರ ಸಹಿಯಾಗದೆ ಯಾವುದೇ ನಿರ್ಣಯ ಜಾರಿಗೆ ಬರುವಂತಿಲ್ಲ. ಅಷ್ಟು ಕಟ್ಟುನಿಟ್ಟು. ಮೊದಲೊಂದು ವಾರ ವೈದ್ಯರಿತ್ತ ಔಷಧಗಳ ಸೇವನೆ, ಕಟ್ಟುನಿಟ್ಟಿನ ಪಥ್ಯ ಎಲ್ಲವೂ ವೈದ್ಯರು ಹೇಳಿದಂತೆ ನಡೆಯುತ್ತಿತ್ತು. ಆದರೂ ಮನಸ್ಸಿಗೊಂದು ಅತೃಪ್ತಿ ಇತ್ತು. ದಿವಸಕ್ಕೆ ಅರ್ಧ ಇಂಚು ಗಾತ್ರದ ಜಿಲೇಬಿ, ಇಷ್ಟು ದೊಡ್ಡ ಗಾತ್ರದ ದೇಹಕ್ಕೆ ಅದೆಲ್ಲಿ ಸಾಕು? ಅದು ತನ್ನ ಅಹವಾಲನ್ನು ಬುದ್ಧಿಯ ಮುಂದಿಟ್ಟಿತು. ವ್ಯವಸ್ಥೆ ಹೇಗಿತ್ತೆಂದರೆ, ಪ್ರತಿದಿನವೂ ಮನಸ್ಸು ಮತ್ತು ಬುದ್ಧಿ ಅರ್ಧ ಇಂಚು ಜಿಲೇಬಿಯನ್ನು ವಿವೇಕವೆಂಬ ಮೇಲಧಿಕಾರಿಗೆ ತೋರಿಸಿ, ಮೇಲಧಿಕಾರಿಯು ತಿನ್ನಬಹುದು ಎಂದು ಸಹಿ ಮಾಡಿದ ಕಡತವು ಬಂದ ಮೇಲಷ್ಟೇ ತಿನ್ನಬೇಕು. ಮನಸ್ಸು ಬುದ್ಧಿಗಳು ಒಂದಾದವು. ಇನ್ನು ಮುಂದೆ ಮೇಲಧಿಕಾರಿಯ ಮೇಜಿಗೆ ಅಂದಂದಿನ ಕಡತ ಮತ್ತು ಜಿಲೇಬಿಯ ಅರ್ಧ ತುಂಡನ್ನು ಕಳುಹಿಸದೆ ತಿನ್ನುವುದೆಂಬ ನಿರ್ಣಯ ಮಾಡಿದವು. ನೂರಾರು ಕಡತಗಳಿಗೆ ಸಹಿ ಮಾಡಿ ನಿರ್ಣಯ ತೆಗೆದುಕೊಳ್ಳುವ ಮೇಲಧಿಕಾರಿಗೆ ಜಿಲೇಬಿ ಫೈಲಿಗೆ ತಾನು ಸಹಿ ಮಾಡಿದ್ದೇನೋ ಇಲ್ಲವೋ ಅನ್ನುವುದು ನೆನಪಿನಲ್ಲುಳಿಯುವುದು ಸಾಧ್ಯವೇ? ಮುಂದಿನ ದಿನಗಳಲ್ಲಿ ಜಿಲೇಬಿ ಫೈಲು ವಿವೇಕವೆಂಬ ಮೇಲಧಿಕಾರಿಯ ಸಹಿಗಾಗಿ ಅವನ ಮೇಜಿಗೆ ಹೋಗುವುದು ಸಂಪೂರ್ಣವಾಗಿ ನಿಂತೇ ಹೋಯಿತು. ಮೇಲಧಿಕಾರಿಗೂ ಅದು ಗಮನಕ್ಕೆ ಬರಲಿಲ್ಲ. ಪರಿಣಾಮ ತಿನ್ನುವ ಜಿಲೇಬಿಯ ಗಾತ್ರ ಮತ್ತು ಸಂಖ್ಯೆಗಳಲ್ಲಿ ಹೆಚ್ಚಳವಾಯಿತು. ಮಧುಮೇಹ ತಿಂದ ಮನುಷ್ಯನ ದೇಹವನ್ನು ವ್ಯಾಪಿಸಿತು. ಪರಿಸ್ಥಿತಿ ಕಾಲನ್ನು ಕತ್ತರಿಸುವಲ್ಲಿಯವರೆಗೂ ಬಂತು. ದಿನಂಪ್ರತಿ ವಿವೇಕವೆಂಬ ಮೇಲಧಿಕಾರಿಯ ಸಹಿ ಪಡೆದು ಅಂದಂದಿನ ಜಿಲೇಬಿಯ ಕೋಟಾವನ್ನು ಸವಿದಿದ್ದರೆ ಪರಿಸ್ಥಿತಿ ಬಿಗಡಾಯಿಸುತ್ತಿರಲಿಲ್ಲ. ಮನಸ್ಸುಳ್ಳ ಮನುಷ್ಯ ಮತ್ತೆ ವೈದ್ಯರ ಬಳಿ ತೆರಳಿದ. ಅವನನ್ನು ಪರೀಕ್ಷಿಸಿದ ವೈದ್ಯರು ಕಾಲನ್ನು ಕತ್ತರಿಸದೇ ಚಿಕಿತ್ಸೆ ಮಾಡಲಾಗದು ಅಂದರು. ಕೊನೆಯ ಮಾತು, ನಮ್ಮ ಮನಸ್ಸಿನ ನಿರ್ಣಯಗಳಿಗೆ ವಿವೇಕವೆಂಬ ಮೇಲಧಿಕಾರಿಯ ಸಹಿಯನ್ನು ಪಡೆದು ಬದುಕಿನಲ್ಲಿ ಗುರುತರವಾದುದನ್ನು ಸಾಧಿಸೋಣ.
1: ಇದುವರೆಗೆ ದಿವಾಕರ್ ಡೊಂಗ್ರೆ ಅವರಿಂದ ಚಿಂತನೆ ಕೇಳುತ್ತಿದ್ದೀರಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಸಮಯ ಸರಿಯಾಗಿ 6:35:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
3: ಆಕಾಶವಾಣಿ ಮೈಸೂರು. ಸಸ್ಯ ಸರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ.
4: ನಮೋ ಭಗವತೆ ವಾಸುದೇವಾಯ ಧನ್ವಂತರೇ.
3: ಪ್ರಸ್ತುತಿ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್.

0: ಹೇಳುಗರೆ, ಸಾಮಾನ್ಯವಾಗಿ ಕಳೆಯಂತೆ ಬೆಳೆದು ಕಪ್ಪನೆ ಹಣ್ಣು ಬಿಡುವಂತಹ ಸಸ್ಯ ಕಾಕಿ ಸೊಪ್ಪು. ಜನಪದದಲ್ಲಿ, ಗ್ರಾಮೀಣ ಭಾಗದಲ್ಲಿ ಇಂದು ಸಹ ಕಾಕಿ ಸೊಪ್ಪಿನ ಸಾಂಬಾರನ್ನು ತಯಾರಿಸಿ ಆಹಾರವಾಗಿ ಬಳಸ್ತಾರೆ. ಆಯುರ್ವೇದದಲ್ಲಿ ಇದನ್ನ ಕಾಕಮಾಚಿ ಅಂತ ಕರೆದಿದ್ದಾರೆ. ಇದರ ಸಸ್ಯಶಾಸ್ತ್ರೀಯ ಹೆಸರು ಸೊಲಾನಮ್ ನೈಗ್ರಮ್. ಇದನ್ನು ಆಹಾರವಾಗಿ ಬಳಸುವಂತಹ ವಾಡಿಕೆ ಇನ್ನೂ ಗ್ರಾಮೀಣ ಭಾಗದಲ್ಲಿ ಇದೆ. ಕಾಕಿ ಸೊಪ್ಪನ್ನು ನಿಯಮಿತವಾಗಿ ಸೇವಿಸ್ತಿದ್ರೆ ದೇಹ ಶುದ್ಧಿಯಾಗುತ್ತೆ, ಅಂದರೆ ದೇಹ ಡಿಟಾಕ್ಸ್ ಆಗುತ್ತೆ. ಯಕೃತ್ತಿಗೆ ಬಲ ನೀಡುವಂತಹ ಅಂಶ ಇರುವ ಕಾರಣ ಇದನ್ನು ಕನಿಷ್ಠ 15 ದಿನಗಳಿಗೊಮ್ಮೆ ಸೇವಿಸಿದ್ರೆ ಯಕೃತ್ತಿಗೆ ಬಲ ಬರುತ್ತೆ ಮತ್ತು ಆರೋಗ್ಯ ವೃದ್ಧಿಯಾಗುತ್ತೆ. ಕಾಕಿ ಸೊಪ್ಪಿನ ಪಲ್ಯ ಅತ್ಯಂತ ರುಚಿಕರ ಆಗಿರುತ್ತೆ. ಯಕೃತ್ ಸಂಬಂಧಿತ ಎಲ್ಲ ಕಾಯಿಲೆಗಳಲ್ಲಿ ಅಥವಾ ಜಾಂಡೀಸ್ಗಳಲ್ಲಿ ಇತ್ಯಾದಿ ಕಾಯಿಲೆಗಳಲ್ಲಿ ಮತ್ತು ಅತಿಯಾದ ಮದ್ಯಪಾನ ಮಾಡುವವರಲ್ಲಿ ಕಾಕಿ ಸೊಪ್ಪು ಒಂದು ಅತ್ಯುತ್ತಮ ಪಥ್ಯ ಆಗಿದೆ. ಈ ಕಾಕಿ ಸೊಪ್ಪಿನ ತಂಬುಳಿ ತುಂಬ ರುಚಿಕರವಾಗಿರುತ್ತೆ ಹಾಗೂ ಸೇವಿಸಿದಲ್ಲಿ ಈ ಎಲ್ಲ ಔಷಧೀಯ ಪ್ರಯೋಜನಗಳನ್ನು ಸಹ ನಾವು ಪಡೆಯಬಹುದಾಗಿದೆ. ಇದನ್ನು ತಯಾರಿಸುವ ವಿಧಾನವನ್ನು ನೋಡೋದಾದರೆ, ಮುಂಜಾವಿನ ವೇಳೆಯಲ್ಲಿ ಕಾಕಿ ಸೊಪ್ಪಿನ ಚಿಗರೆಲೆಗಳನ್ನು ಸಂಗ್ರಹಿಸ್ಕೋಬೇಕು. ನಂತರ ಶುದ್ಧೀಕರಿಸಿ, ಅಂದರೆ ತೊಳೆದು ಒಣಗಿಸಿ ಸ್ವಲ್ಪ ಹುರಿದುಕೋಬೇಕು. ಇದಕ್ಕೆ ಕಾಳುಮೆಣಸು, ತೆಂಗಿನ ತುರಿಯನ್ನು ಮಿಶ್ರಣ ಮಾಡಿ ರುಬ್ಬಿಟ್ಕೋಬೇಕು. ರುಚಿಗೆ ಅನುಸಾರವಾಗಿ ಮಜ್ಜಿಗೆಯನ್ನು ಬೆರೆಸಬೇಕು. ಈ ಮಿಶ್ರಣಕ್ಕೆ ಒಣಮೆಣಸಿನಕಾಯಿ, ಜೀರಿಗೆ ಮತ್ತು ಸಾಸಿವೆಯ ತುಪ್ಪದ ಅಥವಾ ತೆಂಗಿನ ಎಣ್ಣೆಯ ಒಗ್ಗರಣೆಯನ್ನು ಕೊಟ್ಟರೆ ರುಚಿಕರವಾದ ಕಾಕಿ ಸೊಪ್ಪಿನ ತಂಬುಳಿ ಸವಿಯಲು ಸಿದ್ಧ. ಇದು ರುಚಿಕರ ಹಾಗೂ ಆರೋಗ್ಯಕ್ಕೂ ಕೂಡ ಸೂಕ್ತ. ನಿಯಮಿತವಾಗಿ ಸೇವಿಸುವುದರಿಂದ ದೇಹ ಡಿಟಾಕ್ಸ್ ಆಗುತ್ತೆ, ನಾವು ಆರೋಗ್ಯಕರವಾಗಿರಬಹುದು. ಹಾಗೆ ಇನ್ನೊಂದು ಪರಿಚಿತವಾದ ಗಿಡ ನುಗ್ಗೆ. ನಾವೆಲ್ಲ ನುಗ್ಗೆಕಾಯಿಯನ್ನು ಆಹಾರವಾಗಿ ಬಳಸ್ತೇವೆ. ನುಗ್ಗೆಕಾಯಿ ಅಷ್ಟೇ ಅಲ್ಲ, ನುಗ್ಗೆ ಸೊಪ್ಪಿನಲ್ಲೂ ಕೂಡ ಪೋಷಕಾಂಶಗಳಿರುತ್ತೆ. ನುಗ್ಗೆ ಸೊಪ್ಪಿನಲ್ಲೂ ಸಹ ಪೋಷಕಾಂಶಗಳಿರುತ್ತೆ. ನುಗ್ಗೆಯನ್ನು ಆಯುರ್ವೇದದಲ್ಲಿ ಶೋಭಾಂಜನ ಅಂತ ಕರೆದಿದ್ದಾರೆ. ಇದರ ಸಸ್ಯಶಾಸ್ತ್ರೀಯ ಹೆಸರು ಮೊರಿಂಗಾ ಓಲಿಫೆರಾ. ಇತ್ತೀಚಿನ ದಿನಗಳಲ್ಲಿ ಇದರ ಪುಡಿಯನ್ನು, ಮೊರಿಂಗಾ ಪೌಡರ್ನ ಕ್ಯಾಪ್ಸೂಲ್ಗಳ ರೂಪದಲ್ಲಿ ಮತ್ತು ಪುಡಿಗಳ ರೂಪದಲ್ಲಿ ಎಲ್ಲೆಡೆ ಇದನ್ನು ಮಾರಾಟ ಮಾಡಲಾಗುತ್ತೆ. ನುಗ್ಗೆ ಸೊಪ್ಪಿನಲ್ಲಿ ಹೇರಳವಾದ ಪೋಷಕಾಂಶಗಳಿರುವ ಕಾರಣ ಇದನ್ನು ಸೂಪರ್ ಫುಡ್ ಅಂತಲೂ ಸಹ ಕರೀತಾರೆ. ರಕ್ತವನ್ನು ಹೆಚ್ಚಿಸುವಂತಹ ಕಬ್ಬಿಣದ ಅಂಶ ನುಗ್ಗೆ ಸೊಪ್ಪಿನಲ್ಲಿ ಯಥೇಚ್ಛವಾಗಿದೆ. ಇದಲ್ಲದೆ ಇನ್ನು ಅನೇಕ ಪೋಷಕಾಂಶಗಳು ನುಗ್ಗೆ ಸೊಪ್ಪಿನಲ್ಲಿ ಇವೆ. ಆದ ಕಾರಣ ಮಕ್ಕಳಲ್ಲಿ ಹಾಗೂ ಗರ್ಭಿಣಿ ಬಾಣಂತಿಯರಿಗೆ ನುಗ್ಗೆ ಸೊಪ್ಪು ಅತ್ಯಂತ ಸೂಕ್ತವಾದ ಪಥ್ಯ. ನುಗ್ಗೆ ಸೊಪ್ಪಿನಲ್ಲಿ ವಿವಿಧ ಖಾದ್ಯಗಳನ್ನು ತಯಾರು ಮಾಡ್ತಾರೆ. ನುಗ್ಗೆ ಸೊಪ್ಪು ಕಹಿಯಾದ ಕಾರಣ ಇದನ್ನು ತಂಬುಳಿ ರೂಪದಲ್ಲಿ ತಯಾರಿಸಿದರೆ ಆ ಕಹಿ ಗುಣ ಕಡಿಮೆ ಆಗುತ್ತೆ. ಇದನ್ನು ತಯಾರಿಸುವ ವಿಧಾನ ಹೇಗೆಂದರೆ, ನುಗ್ಗೆ ಸೊಪ್ಪಿನ ಎಲೆಗಳನ್ನು ಸಂಗ್ರಹಿಸಿ, ನುಗ್ಗೆ ಗಿಡದ ಎಲೆಗಳನ್ನು ಸಂಗ್ರಹಿಸಿ ಶುದ್ಧಿ ಮಾಡಿಟ್ಕೊಳ್ಬೇಕು. ಇದಕ್ಕೆ 4-5 ಕಾಳುಮೆಣಸು, ತೆಂಗಿನ ತುರಿಯನ್ನು ಹಾಕಿ ರುಬ್ಬಿಟ್ಕೋಬೇಕು. ಒಣಮೆಣಸಿಕಾಯಿನ ಒಗ್ಗರಣೆಯನ್ನು ತುಪ್ಪದಲ್ಲಿ ನೀಡಿ ಮಜ್ಜಿಗೆಯೊಂದಿಗೆ ಈ ನುಗ್ಗೆ ಸೊಪ್ಪಿನ ಮಿಶ್ರಣವನ್ನು ಸೇರಿಸಿದರೆ ನುಗ್ಗೆ ಸೊಪ್ಪಿನ ತಂಬುಳಿ ಸವಿಯಲು ಸಿದ್ಧ. ಈ ಎರಡು ಆಹಾರಗಳನ್ನು ತಯಾರು ಮಾಡಿ ನಿಯಮಿತವಾಗಿ ಬಳಸಿ ಆರೋಗ್ಯವನ್ನು ಉಳಿಸಿಕೊಳ್ಳಿ.
1: ಓಂ ಧನ್ ಧನ್ವಂತರಯೇ ನಮಃ.
2: ಸಸ್ಯಸಿರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಪರಿಚಯ ಮಾಲಿಕೆ ಕೇಳಿದರೆ.
1: ಓಂ ಧನ್ ಧನ್ವಂತರಯೇ ನಮಃ.
2: ಪ್ರಸ್ತುತಿ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
3: ಕೇಳುಗರೆ ಗಮನಿಸಿ, ಇಂದು ರಾತ್ರಿ 8 ಗಂಟೆಗೆ ನಮ್ಮ ನಿಲಯದಿಂದ ಯುವವಾಣಿ ವಿಶ್ವ ಸಂಗೀತ ದಿನದ ಸಂದರ್ಭದಲ್ಲಿ ವಿಶೇಷ ಚಿತ್ರಚಿತ್ತಾರ ಪ್ರಸ್ತುತಪಡಿಸುತ್ತಾರೆ ವಾದಿರಾಜ್ ಆರ್ ಜಮದಗ್ನಿ. ಗಂಟೆ 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎನ್ ಚೊಕ್ಕಮ್ಮ ಅವರ ಹಾಡುಗಾರಿಕೆ ಹಾಗೂ ವೀಣಾವಾದನ. 10 ಗಂಟೆಗೆ ಶ್ರೀವಿದ್ಯಾವಿಶಾರದ ಶ್ರೀ ಜಯಚಾಮರಾಜ ಒಡೆಯರ್ ವಿರಚಿತ ದೇವಿ ಕೃತಿಗಳನ್ನಾಧರಿಸಿದ ಬಾನುಲಿ ಸರಣಿ ಕೇಳುವಿರಿ. ಪ್ರಸ್ತುತಿ ವಿದ್ವಾನ್ ವಿ ನಂಜುಂಡಸ್ವಾಮಿ.

0: ಸಮಯವಾಗಿದೆ 6:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ
2: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ
1: ಪದ ಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಕೆಎಲ್ ಪದ್ಮಿನಿ ಹೆಗಡೆ. ಪದಪರಿಚಯ.
3: ಇವತ್ತಿನ ಒಂದು ಪದವಾದ ಸೊಮ್ಮು ನಾಮಪದವಾಗಿಯೂ ಮತ್ತೆ ಕ್ರಿಯಾಪದವಾಗಿಯೂ ಬಳಕೆಯಲ್ಲಿ ಇದೆ. ಕ್ರಿಯಾಪದ ಆದಾಗ ಇದರ ಅರ್ಥ ಸೇರಿಸಿ, ಕೂಡಿಸಿ, ಹೊಲಿ ಎಂದಾಗುತ್ತದೆ. ನಾಮಪದವಾಗಿ ಇದರ ಅರ್ಥ ಸಂಬಂಧ, ನೆಂಟಸ್ತಿಕೆ, ಬಂಧುತ್ವ, ಸೊತ್ತು ಸಂಪತ್ತು, ಹಣ, ಒಡವೆ ಮುಂತಾದ ವಸ್ತು, ಒಂದು ಬಗೆಯ ತೆರಿಗೆ, ಠೀವಿ, ಗತ್ತು, ಸೊಕ್ಕು, ಗರ್ವ, ಅಂದ, ಸೊಗಸು, ಮೇಲ್ಮೆ, ಅತಿಶಯ, ಆಧಿಕ್ಯ, ಹಿಗ್ಗು, ಸಂತೋಷ ಎಂದು. ಈ ಲೋಕದರಿಕೆಯೊಳ್ ನಿಮ್ಮೊಡೆಯ ನೀಗ ವಿವರಿಸಿ ನೋಡಿದೊಡೆ ನಮ್ಮ ರವಿಕುಲದ ಸೋಮಕುಲದ ಸೊಮ್ಮಿನವನಲ್ಲ ಎಂದಾಗ ಸೊಮ್ಮು ಬಂಧು, ಬಂಧುತ್ವ ಎನ್ನುವ ಅರ್ಥದಲ್ಲಿ ಬಳಕೆಯಾಗಿದೆ. ಸಮ್ಮಾನಕ್ಕೆಂದು ಕರೆದರೆ ಮನೆಯೊಳಿದ್ದ ಸೊಮ್ಮು ಕದ್ದೊಯ್ದ ರಂಧದೊಳು ಎನ್ನುವ ಸಾಲಿನಲ್ಲಿ ಸೊಮ್ಮು ಎಂಬುದನ್ನು ಹಣ, ಒಡವೆ, ಸೊತ್ತು ಎಂಬರ್ಥದಲ್ಲಿ ಬಳಸಿದೆ. ಇದರ ರೂಪಾಂತರ ಪದಗಳಲ್ಲಿ ಒಂದು ಸೊಮ್ಮುಗಿಡಿಸು, ಇದರ ಅರ್ಥ ಸಂತೋಷವನ್ನು ಹಾಳು ಮಾಡು. ಇನ್ನೊಂದು ಸೊಮ್ಮುಗೊಳ್, ಇದರ ಅರ್ಥ ಸೊಗಸಿನಿಂದ ಕೂಡಿರು, ಚಲುವಾಗು. ಇನ್ನೊಂದು ಪದ ಶಶಿ, ಇದಕ್ಕೆ ಅರ್ಥ ಚಂದ್ರ ಎಂದು ಸಾಮಾನ್ಯವಾಗಿ ಹೇಳುತ್ತೇವೆ. ಆದರೆ ಇದಕ್ಕೆ ಹಲವು ವಿಶಿಷ್ಟ ಅರ್ಥಗಳಿವೆ. ಇದನ್ನು ಕರ್ಪೂರ, ಪಟ್ಟಣದ ಮಧ್ಯಭಾಗದಲ್ಲಿ ಹಾದು ಹೋಗುವ ದಕ್ಷಿಣೋತ್ತರವಾದ ಬೀದಿ, ಯೋಗಾಭ್ಯಾಸದಲ್ಲಿ ಮೂಗಿನ ಎಡಹೊರಳೆಯಲ್ಲಿ ಸಂಚರಿಸುವ ಉಸಿರು ಎಂಬರ್ಥದಲ್ಲಿಯೂ ಬಳಸುತ್ತೇವೆ. ಇದಕ್ಕೆ ಕಾವ್ಯದಲ್ಲಿ ಮತ್ತಷ್ಟು ವಿಶೇಷ ಅರ್ಥ ಇದೆ. ಮಂಥರೆಯ ಬಾಳ್ ನಿಶೆಗೆ ಶಶಿ ಉದಿಸಿದಂತಾಯ್ತು ಎನ್ನುವ ಶ್ರೀರಾಮಾಯಣ ದರ್ಶನದ ಸಾಲು ಬದುಕಿನಲ್ಲಿ ಸಂಭ್ರಮಿಸಬಹುದಾದ ಸಂಗತಿಯೇ ಇಲ್ಲದುದನ್ನು ಸಂಪೂರ್ಣವಾಗಿ ಆವರಿಸಿರುವ ಕತ್ತಲಿಗೆ ಹೋಲಿಸುತ್ತಿದೆ. ಇಂಥ ಕತ್ತಲೆಯ ಪರಿಕಲ್ಪನೆ ಮಾತ್ರ, ಚಂದ್ರೋದಯದ ಸ್ವಲ್ಪ ಬೆಳಕು ಸಹ ಹೇಗೆ ಉಲ್ಲಾಸದಾಯಕ ಆಗುತ್ತದೆ ಎನ್ನುವುದನ್ನು ಸ್ಪಷ್ಟಪಡಿಸುತ್ತದೆ. ಪ್ರಾಕೃತಿಕ ಸಂಗತಿಯಾದ ಚಂದ್ರ ಮತ್ತೆ ಚಂದ್ರೋದಯ ಸಂದರ್ಭವೊಂದರಲ್ಲಿ ಬದುಕನ್ನು ಅರಳಿಸುವ ವಿಶೇಷ ಸಂಗತಿಯಾಗಿ ಮಹತ್ವ ಪಡೆಯುತ್ತದೆ ಎನ್ನುವುದನ್ನು ಈ ಸಾಲು ಗಮನಕ್ಕೆ ತರುತ್ತದೆ. ಇದರ ರೂಪಾಂತರ ಪದಗಳಲ್ಲಿ ಒಂದಾದ ಶಶಿಗೇಹ ಎಂದರೆ ಚಂದ್ರನ ಕ್ಷೇತ್ರ, ಕರ್ಕಾಟಕ ರಾಶಿ. ಇದು ಜ್ಯೋತಿಷ್ಯದ ವಿಷಯ. ಶಶಿಹಾಸ ಎಂದರೆ ಬೆಳದಿಂಗಳಿನಂತಹ ನಗೆ, ದಿನನಿತ್ಯ ಕಾಣುವ ಮಗುವಿನ ಮುಗ್ಧ ನಗೆ.
1: ತಪ್ಪು ಒಪ್ಪು.
3: ಅಕಾರ ಹೇಳುವ ಜಾಗದಲ್ಲಿ ಹಕಾರ, ಹಕಾರ ಹೇಳುವ ಜಾಗದಲ್ಲಿ ಅಕಾರ ಹೇಳಿದರೆ ಆಭಾಸ ಆಗುತ್ತದೆ. ಅನ್ನ ಸರಿಯಾಗಿ ಬೆಂದಿರಲಿಲ್ಲ ಎನ್ನುವಾಗ ಅನ್ನದ ಬದಲಿಗೆ ಹನ್ನ ಎಂದರೆ ತಪ್ಪು. ಅನ್ನ ಎಂದರೆ ಅಕ್ಕಿಯನ್ನು ಬೇಯಿಸಿದಾಗ ದೊರೆಯುವ ಪದಾರ್ಥ. ಹನ್ನ ಪನ್ನ ಅಂದರೆ ಗರ್ವ, ಅಹಂಕಾರ.
1: ಸುಮಧುರ.
3: ನೀನಿಲ್ಲದೆ ನನಗೇನಿದೆ ಎನ್ನುವ ಎಂ ಎನ್ ವ್ಯಾಸರಾಯರ ಗೀತೆಯನ್ನ ಈಗ ಕೇಳೋಣ.

0: ಇದು ಒಬ್ಬ ಅಥವಾ ಒಬ್ಬಳು ಬಾಳ ಸಂಗಾತಿಯಿಂದ ಬಯಸುವುದು ಕೇವಲ ಅರ್ಥಪೂರ್ಣವಾದ ಬದುಕಿನ ಕನಸು ನನಸಾಗುವುದನ್ನು ಮತ್ತು ತನಗೊಂದು ಅರ್ಥಪೂರ್ಣವಾದ ವ್ಯಕ್ತಿತ್ವ ರೂಪುಗೊಳ್ಳುವಂತೆ ಆಗುವುದನ್ನು ಅನ್ನುವುದನ್ನು ಒತ್ತುಕೊಟ್ಟು ಹೇಳುತ್ತಿದೆ. ಸಂತೃಪ್ತ ಬದುಕು ಸಾಧ್ಯವಾಗಲು ಸಂಗಾತಿಗಳು ದೈಹಿಕವಾಗಿ ಮಾತ್ರ ಹತ್ತಿರ ಹತ್ತಿರ ಇದ್ದರೆ ಸಾಲದು. ಅವರ ಮಧ್ಯೆ ಮಾನಸಿಕ ದೂರಾಂತರ ಇಲ್ಲ ಎನ್ನುವುದು ಮುಖ್ಯವಾದದ್ದೇ ಎನ್ನುವುದನ್ನು ಇದು ಗಮನಕ್ಕೆ ತರುತ್ತದೆ. ಈ ಕವಿತೆಯಲ್ಲಿ ಸಂಗಾತಿಗಳು ದೈಹಿಕವಾಗಿ ಮಾತ್ರವಲ್ಲದೆ ಮಾನಸಿಕವಾಗಿಯೂ ದೂರವಾಗಿದ್ದಾರೆ. ಹಿತಕರವಾದ ಸಾಂಗತ್ಯ ದೊರೆಯಬಹುದು ಎನ್ನುವ ನಿರೀಕ್ಷೆ ಮಾತ್ರ ಇದೆ. ಆದರೆ ಇದು ಏಕಮುಖಿ. ಇಲ್ಲಿ ಪ್ರೇಮಿಯು ದೂರವಾಗಿರುವ ತನ್ನ ಸಂಗಾತಿಗೆ ತನ್ನ ಖಾಲಿ ಬದುಕನ್ನು ಸಂಪೂರ್ಣವಾಗಿ ಉಲ್ಲಾಸ ಸಂಭ್ರಮ ಲವಲವಿಕೆಗಳಿಂದ ತುಂಬಿ ತನ್ನನ್ನು ಆವರಿಸಿರುವ ನಿರಾಶೆಯ ಕತ್ತಲನ್ನು ಓಡಿಸಬಲ್ಲ ಸಾಮರ್ಥ್ಯ ಇದೆ. ಬದುಕಿನ ಏಕತಾನತೆಯನ್ನು ಹೋಗಲಾಡಿಸಿ ತನ್ನ ವೈವಿಧ್ಯಮಯ ರಂಗುರಂಗಿನ ಕನಸನ್ನು ವಾಸ್ತವವಾಗಿಸುವ ಸಾಧ್ಯತೆಯೂ ಇದೆ. ಆತಂಕಗಳ ಬಂಧನದಿಂದ ಬಿಡಿಸಿ ಭರವಸೆ ಸಮಾಧಾನ ಮೂಡಿಸಬಲ್ಲ ಚೈತನ್ಯವೂ ಇದೆ. ಒಣಗಿದ ಎದೆಯನ್ನು ಚಿಗುರಿಸುವ ಜೀವಜಲವನ್ನು ಹರಿಸಬಲ್ಲ ಶಕ್ತಿಯೂ ಇದೆ. ಆದರೆ ಇವೆಲ್ಲ ಬರಿಯ ಆಶಯ ನಿರೀಕ್ಷೆಯಾಗಿಯೇ ಉಳಿದು ಬಿಟ್ಟಿವೆ ಎನ್ನುವುದು ದೂರ ಸರಿದು ಮರೆಯಾಗಿರುವ ಸಂಗಾತಿಗೆ ಪ್ರೇಮಿಯ ನಿವೇದನೆ ಇಲ್ಲಿ. ಇವೆಲ್ಲ ಈ ಕವಿತೆಯ ಮುಖ್ಯ ಸಾಲುಗಳಾದ ನೀನಿಲ್ಲದೆ ನನಗೇನಿದೆ, ಕನಸೆಲ್ಲ ಕಣ್ಣಲ್ಲೇ ಸೆರೆಯಾಗಿದೆ ಎಂಬುದರ ಅಂತರಾರ್ಥ. ಇದು ಭಕ್ತ ಅಥವಾ ಭಕ್ತೆ ತನ್ನ ಪರಮಾಪ್ತ ದೈವಕ್ಕೆ ಸಲ್ಲಿಸುವ ನಿವೇದನಾ ಗೀತೆಯೂ ಆಗಬಲ್ಲುದು. ದೈವದ ಸಾಮೀಪ್ಯ ಸಾಂಗತ್ಯ ಒಲವು ದೊರೆಯದ ವಿರಹಗೀತೆಯೂ ಆಗಬಲ್ಲುದು.
1: ಪದಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಕೆಎಲ್ ಪದ್ಮಿನಿ ಹೆಗಡೆ. ಶೀರ್ಷಿಕೆ ಗೀತರಚನೆ ಡಾಕ್ಟರ್ ಮೈಸೂರು ಉಮೇಶ್. ಸಂಗೀತ ಸಂಯೋಜನೆ ಎನ್ಎಸ್ ಪ್ರಸಾದ್. ಸಂಕಲನ ಎಸ್ ಲಕ್ಷ್ಮೀನಾರಾಯಣ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಕೇಳುಗರೆ ಗಮನಿಸಿ, ಮೈಸೂರಿನ ಇಲ್ವಾಲದ ಹತ್ತಿರದ ಯಲಚನಹಳ್ಳಿಯಲ್ಲಿರುವ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ನಾಳೆ ಬೆಳಗ್ಗೆ 10:30 ಬದಲಾಗುತ್ತಿರುವ ಕೃಷಿ ಪದ್ಧತಿಗಳಲ್ಲಿ ಸಾವಯವ ಕೃಷಿಯ ಅವಕಾಶಗಳು ಮತ್ತು ಸವಾಲುಗಳು ಈ ಕುರಿತಾದ ತರಬೇತಿ ಕಾರ್ಯಕ್ರಮವನ್ನು ರೈತರಿಗೆ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ನುರಿತ ವಿಜ್ಞಾನಿಗಳು ಹಾಗೂ ಅನುಭವಿ ಕೃಷಿಕರು ರೈತರಿಗೆ ಮಾಹಿತಿ ನೀಡಲಿದ್ದಾರೆ. ಮೈಸೂರು, ಚಾಮರಾಜನಗರ, ಹಾಸನ, ಮಂಡ್ಯ ಮತ್ತು ಇತರೆ ಜಿಲ್ಲೆಗಳಿಗೆ ಸೇರಿದ ಆಸಕ್ತ ರೈತರು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಪೂರ್ವ ನೋಂದಣಿ ಮಾಡಿಸಬಹುದಾಗಿದೆ. ಮೊದಲು ಬಂದವರಿಗೆ ಆದ್ಯತೆ ನೀಡಲಾಗುವುದು. ನೋಂದಣಿಗಾಗಿ ಸಂಪರ್ಕಿಸಿ 8147952226 ಅಥವಾ 9341997927. ಪ್ರಕಟಣೆ ಕೇಳಿದಿರಿ.

0: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ ಸರಿಯಾಗಿ 6:50.05 ಕೇಳಿ ರೈತರಿಗೆ ಸಲಹೆ.
1: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳಗು ಇದೇ ತಿಂಗಳ 29 ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ ನಂಜನಗೂಡು ತಾಲೂಕು ಸೂರಹಳ್ಳಿಯ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ದಂಪತಿಗಳ ಜಮೀನಿನಲ್ಲಿ ಏರ್ಪಾಡು ಮಾಡಲಾಗಿದೆ. ನಂಜನಗೂಡಿನಿಂದ ಗುಂಡ್ಲುಪೇಟೆ ಮುಖ್ಯ ರಸ್ತೆಯಲ್ಲಿ ಸುಮಾರು 8 ಕಿಲೋಮೀಟರ್ ಕ್ರಮಿಸಿದ್ರೆ ಕಡಬನಕಟ್ಟೆ ಗೇಟ್ ಸಿಗುತ್ತೆ. ಇಲ್ಲೇ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಕೂಡ ಇದೆ. ಅಲ್ಲಿಂದ ಮುದ್ದಹಳ್ಳಿ ನವಲೂರು ಹೊಸಪುರ ಮಾರ್ಗವಾಗಿ ಸೂರಹಳ್ಳಿಗೆ ಬರಬೇಕು. ಅಂದಾಜು ನಂಜನಗೂಡಿನಿಂದ 16 ಕಿಲೋಮೀಟರ್ ದೂರದಲ್ಲಿದೆ ಎಸ್ಜಿ ಸುಬ್ಬಣ್ಣ.

0: ಹಾಗೂ ಗೌರಮ್ಮ ದಂಪತಿಗಳ ಜಮೀನು. ಸುಬ್ಬಣ್ಣನವರು ಸಮಗ್ರ ಕೃಷಿಯನ್ನು ತಮ್ಮ ಜಮೀನಿನಲ್ಲಿ ಮಾಡ್ತಾ ಇದ್ದಾರೆ. ಜಮೀನಿನ ಸುತ್ತ ತೆಂಗನ್ನು ಬೆಳೆದಿದ್ದಾರೆ, ಮಂಗಳ ಅಡಿಕೆಯನ್ನು ಹಾಕಿದ್ದಾರೆ, ಮಧ್ಯದಲ್ಲಿ ನಂಜನಗೂಡು ರಸಬಾಳೆಯನ್ನು ಬೆಳೆದಿದ್ದಾರೆ, ಎಲ್ಲ ಬಗೆಯ ಹಣ್ಣಿನ ಗಿಡಗಳನ್ನು ಇಟ್ಟಿದ್ದಾರೆ, ಸೇಬನ್ನು ಬೆಳೆದಿದ್ದಾರೆ, ಅದು ಈಗ ಫಲವನ್ನು ನೀಡಿದೆ, ಬಿದಿರನ್ನು ಹಾಕ್ಕೊಂಡಿದ್ದಾರೆ. ಬಹಳ ವಿಶೇಷ ಅಂದರೆ ಸಾವಯವ ಕೃಷಿಯನ್ನು ಕಳೆದ ಹಲವು ವರ್ಷಗಳಿಂದ ಇವರು ಮಾಡ್ತಾ ಇದ್ದಾರೆ. ಜಮೀನಿಗೆ ಬೇಕಾದಂತಹ ಗೊಬ್ಬರವನ್ನು ಉತ್ಪಾದನೆ ಮಾಡೋದಕ್ಕೆ ಎರೆಗೊಬ್ಬರದ ಘಟಕ ಇದೆ, ಕಾಂಪೋಸ್ಟ್ ಗುಂಡಿಯನ್ನು ಮಾಡಿಕೊಂಡಿದ್ದಾರೆ, ಜೀವಾಮೃತ ತಯಾರಿಕೆಗಾಗಿ ತೊಟ್ಟಿಯನ್ನು ಮಾಡಿದ್ದಾರೆ, ಜೀವಸಾರ ಘಟಕವನ್ನು ಕೂಡ ಇಟ್ಕೊಂಡಿದ್ದಾರೆ. ಇವರು ಬಯೋಚಾರ್ ಅಂದರೆ ಜೈವಿಕ ಇದ್ದಿಲನ್ನು ತಯಾರು ಮಾಡ್ತಾರೆ. ಮೈರಿಡಾ ಸಂಸ್ಥೆಯವರ ನೆರವಿನೊಂದಿಗೆ ಜಮೀನಿನಲ್ಲಿ ಸಿಗುವಂತಹ ತ್ಯಾಜ್ಯ ವಸ್ತುವನ್ನು ಇದ್ದಿಲನ್ನಾಗಿ ಪರಿವರ್ತನೆ ಮಾಡಿ ಅದನ್ನು ಬೆಳೆಗಳಿಗೆ ಕೊಡ್ತಾರೆ. ನೀರನ್ನು ಹಿಡಿದಿಡುವಂತಹ ಶಕ್ತಿ ಜಾಸ್ತಿಯಾಗುತ್ತೆ, ಮಣ್ಣಿನ ಸಾವಯವ ಇಂಗಾಲದ ಪ್ರಮಾಣ ಕೂಡ ಜಾಸ್ತಿಯಾಗುತ್ತೆ ಅಂತಾರೆ ಸುಬ್ಬಣ್ಣನವರು. ಇವರ ಜಮೀನಿನಲ್ಲಿ ಈ ಬಾರಿಯ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಇದೇ ತಿಂಗಳ 29ರಂದು ಸೋಮವಾರ ನಡೀತಾ ಇದೆ. ಈ ಬಾರಿಯ ಅತಿಥಿ ಶಿವಮೊಗ್ಗ ಜಿಲ್ಲೆ ಹೊನ್ನಾಳಿ ತಾಲೂಕು ಲಿಂಗಾಪುರ ಗ್ರಾಮದ ಕೃಷಿಕ ದಂಪತಿ ಜಿಸಿ ಸೋಮಶೇಖರಪ್ಪ ಹಾಗೂ ಉಮಾ ಕೆಎಚ್ಎಂ. ಇವರು ಸಮಗ್ರ ಕೃಷಿಕರು, ವಿಶೇಷವಾಗಿ ಹೈನುಗಾರಿಕೆಯಲ್ಲಿ ಸಾಕಷ್ಟು ಅನುಭವವನ್ನು ಹೊಂದಿದ್ದಾರೆ. ಬಾಳೆಯನ್ನು ಬೆಳೀತಾರೆ, ತೋಟಗಾರಿಕಾ ಬೆಳೆಗಳ ಬೇಸಾಯದ ಅನುಭವ ಕೂಡ ಸಾಕಷ್ಟಿದೆ. ಕೃಷಿ ರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತೆ. ಹಾಗೆ ಮೈಸೂರು ತಾಲೂಕು ಯಲಚನಹಳ್ಳಿಯಲ್ಲಿರುವ ತೋಟಗಾರಿಕಾ ಮಹಾವಿದ್ಯಾಲಯದ ವಿಜ್ಞಾನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಜೈವಿಕ ಗೊಬ್ಬರದ ಬಳಕೆ ಹಾಗೂ ಪ್ರಾತ್ಯಕ್ಷಿಕೆಯನ್ನು ಈ ಕಾರ್ಯಕ್ರಮದಲ್ಲಿ ತಾವು ನೋಡಬಹುದು. ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದ ಕೇಳುಗರು ಹಾಗೆ ಮೈಸೂರು ಆಕಾಶವಾಣಿಯನ್ನು ಪ್ರತಿನಿತ್ಯ ಆಲಿಸುವಂತಹ ಕೇಳುಗರು ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ವಿಚಾರಗಳನ್ನು ಪಡೆದುಕೋಬಹುದು. ಕೃಷಿ ಪ್ರಕಟಣೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಮಾರಾಟ ಮಾಡಲಾಗುತ್ತೆ. ಅಷ್ಟೇ ಅಲ್ಲ, ನಿಮ್ಮಲ್ಲೇನಾದರೂ ವಿಶೇಷವಾದ ಸಸಿ, ಕಸಿ, ಬೀಜ ಇದ್ದರೆ ತಾವು ಅದನ್ನು ಪ್ರದರ್ಶನ ಮಾಡಬಹುದು, ಮಾರಾಟ ಕೂಡ ಮಾಡಬಹುದು. ಸಾವಯವ ಉತ್ಪನ್ನಗಳನ್ನೂ ಕೂಡ ತಾವು ತಂದು ಇಲ್ಲಿ ಪ್ರದರ್ಶನಕ್ಕೆ ಇಡಬಹುದು. ಈ ಬಾರಿಯ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಇದೇ ತಿಂಗಳ 29ನೇ ತಾರೀಕಿನಂದು ಸೋಮವಾರ ಬೆಳಗ್ಗೆ 10 ಗಂಟೆಗೆ ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ ಏರ್ಪಾಡಾಗಿದೆ. ಆಸಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉಪಯುಕ್ತವಾದ ಮಾಹಿತಿಯನ್ನು ಪಡೆದುಕೊಳ್ಳಿ.
1: ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ. ಇಂದು ಸಂಜೆ 6:50ಕ್ಕೆ ಕೃಷಿರಂಗದಲ್ಲಿ ಕೃಷಿ ದೀವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮದಲ್ಲಿ ರಾಗಿ ಬೆಳೆಯ ಉತ್ಪಾದನಾ ತಾಂತ್ರಿಕತೆಗಳು ಈ ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾ ಎಚ್ಆರ್ ರವೀಂದ್ರ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಪ್ರಸ್ತುತಿ ಎನ್ ಕೇಶವಮೂರ್ತಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:55 ವಾಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 7:02 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆ ನಂತರ 7:05 ಪ್ರದೇಶ ಸಮಾಚಾರ.

0: ತಂತ್ರಜ್ಞಾನ ತರಂಗ ಸಿಡ್ಯಾಟ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
1: ಕನ್ನಡ ಒಂದುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆ ಅವರ 4 ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ, ವಿಕ್ರ ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ. 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ ಸಂಗತಿ. ಸಿರಿಗನ್ನಡಂ ಗೆಲುಗೆ, ಸಿರಿಗನ್ನಡಂ ಬಾಳಿ.

ಕೇಳುವರೆ, ಈ ಮಧ್ಯಾಹ್ನ 12:05 ಪ್ರಸಾರವಾಗುವ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಆಹಾರ ತಜ್ಞೆ ಡಾ ಚಂದ್ರಮತಿ ರೋಖಡೆ ಅವರೊಂದಿಗೆ ಸಂದರ್ಶನ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಧಾರವಾಡ ಜಿಲ್ಲೆ ಕುಂದಗೋಳದ ದೇವಧಾನ್ಯ ರೈತ ಉತ್ಪಾದಕರ ಕಂಪನಿಯ ಹುಬ್ಬಳ್ಳಿ ಹಲಸು ಮೇಳ ಯಶಸ್ವಿ. ಹೊರನಾಡ ಕನ್ನಡಿಗರ ಸಂಘಗಳ 10ನೇ ಮಹಾಮೇಳ ಸೋಲಾಪುರದಲ್ಲಿ ಸಂಪನ್ನ. ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ ಇಂದು ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಾಹಿತ್ಯಾಂತರಂಗ ಕಾರ್ಯಕ್ರಮ. ಮಧ್ಯಸ್ಥಿಕೆ ಕೇವಲ ಆಯ್ಕೆಯಲ್ಲ, ಶಾಸನಬದ್ಧ ಆದೇಶ. ನ್ಯಾಯಮೂರ್ತಿ ಆರ್ ನಟರಾಜ್. ಈಗ ವಾರ್ತೆಗಳ ವಿವರ. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ತೀರ್ಥ ಗ್ರಾಮದ ದೇವಧಾನ್ಯ ರೈತ ಉತ್ಪಾದಕರ ಕಂಪನಿ ಮೈಸೂರಿನ ಸಹಜ ಸಮೃದ್ಧ ಸಂಸ್ಥೆ ಸಹಯೋಗದಲ್ಲಿ ಹುಬ್ಬಳ್ಳಿಯ ಅರ್ಬನ್ ಓಯಾಸಿಸ್ ಮಾಲ್ನಲ್ಲಿ ಆಯೋಜಿಸಿದ್ದ ಹುಬ್ಬಳ್ಳಿ ಹಲಸು ಮೇಳ ದಾಖಲೆಯ 5 ಲಕ್ಷ ರೂಪಾಯಿ ವಹಿವಾಟು 3 ದಿನಗಳಲ್ಲಿ ದಾಖಲಿಸಿದೆ. 4,000 ಹೆಚ್ಚು ಜನ ಭೇಟಿ ನೀಡಿದ್ದಾರೆ.

0: ಈ ಕುರಿತು ಒಂದು ವರದಿ.
1: ಕೇಂದ್ರ ಪುರಸ್ಕೃತ ಪ್ರಧಾನಮಂತ್ರಿಗಳ ಕಿರು ಆಹಾರ ಉದ್ಯಮಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಪಿಎಂ ಎಫ್ಎಂಇ ಅಡಿ ರೈತರಿಂದ ರೈತರಿಗಾಗಿ ಕೃಷಿಕ ಮಹಿಳೆಯರು ತಮ್ಮ ಸಾರಥ್ಯದ ಉತ್ಪಾದಕರ ಕಂಪನಿಗಳಲ್ಲಿ ತಯಾರಿಸಿದ ಹಲಸಿನ ಮೌಲ್ಯವರ್ಧಿತ ಉತ್ಪನ್ನಗಳು ರಾಜ್ಯದ ವಿವಿಧ ಭಾಗಗಳ ವಿಶಿಷ್ಟ ರುಚಿ ಹಾಗೂ ಬಣ್ಣಗಳ ಹಲಸು ತಳಿಗಳ 20ಕ್ಕೂ ಹೆಚ್ಚು ಬೆಳೆಗಾರರು ತಂದಿದ್ದ ಎಲ್ಲ ಹಲಸಿನ ಸಸಿಗಳು ಹುಬ್ಬಳ್ಳಿ ಹಲಸು ಮೇಳದಲ್ಲಿ ಮಾರಾಟವಾಗಿತ್ತು. ವಿಶೇಷ ಸಿರಿಧಾನ್ಯಗಳ ಖಾದ್ಯ ತಿನಿಸುಗಳು ದೇಸಿ ತರಕಾರಿ ಹಣ್ಣು ಮತ್ತು ಜವಾರಿ ಕಾಳುಗಳ ಬೀಜ ಜಾತ್ರೆ ಗಮನ ಸೆಳೆಯಿತು. ಹಲಸು ಮತ್ತು ಮಾವಿನ ಅಡುಗೆ ಸ್ಪರ್ಧೆಯಲ್ಲಿ ಧಾರವಾಡ ಹಾಗೂ ಗದಗ ಜಿಲ್ಲೆಗಳ ಮಹಿಳೆಯರು ಭಾಗವಹಿಸಿದ್ದರು. ಹುಬ್ಬಳ್ಳಿಯ ಶೀಲಾ ಶ್ರೀಕಾಂತ್ ಮೊದಲ ಬಹುಮಾನ ಪಡೆದರು. ಹಲಸಿನ ಚಿತ್ರಕಲಾ ಸ್ಪರ್ಧೆಯಲ್ಲಿ ಪಿಹು ಪ್ರದೀಪ್ ಕಬಾಡೆ ಪ್ರಥಮ ಸ್ಥಾನ ಗಳಿಸಿದರು. ಹುಬ್ಬಳ್ಳಿ ಹಲಸಿನ ಮೇಳದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಸಹಜ ಸಮೃದ್ಧದ ವಿಶ್ವಸ್ಥ ಮಲ್ಲಿಕಾರ್ಜುನ್ ಹೊಸಪಾಳ್ಯ.
2: 3 ದಿವಸಗಳ ಕಾಲ ಸಾವಿರಾರು ಹಲಸಿನ ಹಣ್ಣುಗಳು ಮಾರಾಟ ಆಗಿದ್ದಾವೆ. ಇಲ್ಲಿ ಬೇರೆ ಬೇರೆ ತಳಿ ಬೇರೆ ಬೇರೆ ಗಾತ್ರದ ಹಲಸಿನ ಹಣ್ಣುಗಳು, ಹಲಸಿನ ಮೌಲ್ಯವರ್ಧಿತ ಉತ್ಪನ್ನಗಳು, ಹಪ್ಪಳ, ಚಿಪ್ಸ್ ಮತ್ತೆ ಅಡುಗೆಗಳು, ಹಲಸಿನ ಪಾಯಸ, ಹಲಸಿನ ಬೋಂಡ, ಬಜ್ಜಿ, ಬೇರೆ ಬೇರೆ ಪದಾರ್ಥಗಳನ್ನ ಗ್ರಾಹಕರು ಸವಿದಿದ್ದಾರೆ. ಹಲಸಿನ ಭಾರ ಎತ್ತುವ ಸ್ಪರ್ಧೆಯಲ್ಲಿ ಹೆಣ್ಮಕ್ಳು ಹಾಗೆ ಗಂಡ್ಮಕ್ಳು ಖುಷಿಯಿಂದ ಭಾಗವಹಿಸಿದ್ರು. 3ನೇ ದಿವಸ ಮಕ್ಕಳು ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರತಿಭೆಯನ್ನ ಇಲ್ಲಿ ಪ್ರಸ್ತುತಪಡಿಸಿದ್ರು. ಅಡುಗೆ ಸ್ಪರ್ಧೆಯಲ್ಲಿ ವಿಶೇಷವಾದ ತಿನಿಸುಗಳನ್ನ ಹೆಣ್ಮಕ್ಳು ಮಾಡ್ಕೊಂಡ್ ಬಂದಿದ್ರು. ಆ ಒಂದೊಂದು ತಿನಿಸು ಕೂಡ ಮುಂದಿನ ದಿನಗಳಲ್ಲಿ ಒಂದೊಂದು ಉದ್ದಿಮೆಯಾಗಿ ಬೆಳೆಯುವಷ್ಟು ಅವುಗಳಲ್ಲಿ ವಿಶೇಷ ಇತ್ತು. 3-4 ಸಾವಿರದಷ್ಟು ಜನ ಇಲ್ಲಿಗೆ ಭೇಟಿ ಕೊಟ್ಟಿರಬಹುದು. 3 ದಿವಸದಲ್ಲಿ 4-5 ಲಕ್ಷ ರೂಪಾಯಿ ಮಳಿಗೆಗಳಿಗೆ ವ್ಯಾಪಾರ ಆಗಿದೆ. ಇದೊಂದು ಯಶಸ್ವಿ ಮೇಳ.
0: ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ, ಸೋಲಾಪುರ ಜಿಲ್ಲೆಯ ಕನ್ನಡ ಸಂಘಗಳ ಸಹಯೋಗದಲ್ಲಿ ಸೋಲಾಪುರದ ಹುತಾತ್ಮ ಸ್ಮೃತಿ ಮಂದಿರದಲ್ಲಿ ಆಯೋಜಿಸಿದ್ದ ಹೊರನಾಡ ಕನ್ನಡಿಗರ ಕನ್ನಡ ಸಂಘಗಳ 10ನೇ ಮಹಾಮೇಳ ವಾರದ ಮಲ್ಲಪ್ಪನವರ ಮೊಮ್ಮಗಳು ಜಯದೇವಿ ತಾಯಿ ಲಿಗಾಡೆ ಅವರ ಹೆಸರಿನಲ್ಲಿ ಪುರಸ್ಕಾರ ಸ್ಥಾಪಿಸಬೇಕು ಎಂಬ ಒತ್ತಾಸೆಯೊಂದಿಗೆ ಸಂಪನ್ನಗೊಂಡಿತು. ತಮಿಳುನಾಡು, ಆಂಧ್ರಪ್ರದೇಶ, ಕೇರಳ, ಗೋವಾ, ಮಧ್ಯಪ್ರದೇಶ, ಹೊಸದಿಲ್ಲಿ, ಗುಜರಾತ್, ಕರ್ನಾಟಕ, ಮಹಾರಾಷ್ಟ್ರ ಹಾಗೂ ಸೋಲಾಪುರ ಜಿಲ್ಲೆಯ ಕನ್ನಡ ಸಂಘಗಳ 600ಕ್ಕೂ ಹೆಚ್ಚು ಪ್ರತಿನಿಧಿಗಳು ಈ ಮಹಾಮೇಳದಲ್ಲಿ ಪಾಲ್ಗೊಂಡಿದ್ದರು. ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕಾರ್ಯಾಧ್ಯಕ್ಷ ಬಸವಪ್ರಭು ಹೊಸಕೇರಿ ಅವರು ಮಹಾಮೇಳದಲ್ಲಿ ಕೈಗೊಳ್ಳಲಾದ ನಿರ್ಣಯಗಳ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
3: 10ನೇ ಮಹಾಮೇಳದ ಗೊತ್ತುವಳಿಗಳು. ಹೊರನಾಡಿನಲ್ಲಿರುವ ಕನ್ನಡ ಶಾಲೆಗಳಿಗೆ ಪುಸ್ತಕ ಮತ್ತು ಪರಿಕರಗಳನ್ನು ಶೈಕ್ಷಣಿಕ ವರ್ಷದ ಆರಂಭದಲ್ಲೇ ಪೂರೈಸಲು ಆಯಾ ಸರ್ಕಾರಗಳಿಗೆ ಮಹಾಮೇಳ ಆಗ್ರಹಿಸುತ್ತದೆ. ಹೊರನಾಡು ಎಂಬ ತಪ್ಪು ವ್ಯಾಖ್ಯಾನದಿಂದ ಹೊರನಾಡಿನಲ್ಲಿ ಅಧ್ಯಯನ ಮಾಡುತ್ತಿರುವ ಮಕ್ಕಳು ಅವಕಾಶ ವಂಚಿತರಾಗುವುದನ್ನು ತಪ್ಪಿಸಲು ವ್ಯಾಖ್ಯಾನವನ್ನು ತಿದ್ದುಪಡಿ ಮಾಡುವುದು. ಕರ್ನಾಟಕದ ಅಕಾಡೆಮಿ ಪುರಸ್ಕಾರ ಪ್ರಶಸ್ತಿಗಳಲ್ಲಿ ಸದಸ್ಯತ್ವ ನೀಡುವಲ್ಲಿ ಹೊರನಾಡ ಕನ್ನಡಿಗರನ್ನು ಪರಿಗಣಿಸಲು ಕರ್ನಾಟಕ ಸರ್ಕಾರಕ್ಕೆ ಮಹಾಮೇಳ ಆಗ್ರಹಿಸುತ್ತದೆ. ಹೊರನಾಡಿನ ಕನ್ನಡ ಮಕ್ಕಳಿಗೆ ರಾಜ್ಯದಲ್ಲಿ ಅಧ್ಯಯನ ಉದ್ಯೋಗಗಳಲ್ಲಿ ಹೆಚ್ಚಿನ ಅವಕಾಶ ಲಭ್ಯವಾಗುವಂತೆ ನೀತಿಯನ್ನು ವಿಸ್ತರಿಸಲು ಕರ್ನಾಟಕ ಸರ್ಕಾರಕ್ಕೆ ಮಹಾಮೇಳ ಆಗ್ರಹಿಸುತ್ತದೆ. ಕನ್ನಡ ಮರಾಠಿ ಭಾಷೆಯ ಸಂಸ್ಕೃತಿಯ ಸಂವರ್ಧನೆಗೆ ಶ್ರಮಿಸಿದ ವ್ಯಕ್ತಿ ಸಂಘಟನೆಗಳಿಗೆ ಪ್ರತಿ ವರ್ಷ ಜಯದೇವಿ ತಾಯಿ ಲಿಗಾಡೆ ಅವರ ಹೆಸರಿನಲ್ಲಿ ಪ್ರಶಸ್ತಿ ನೀಡಿ ಗೌರವಿಸಬೇಕೆಂದು ಕರ್ನಾಟಕ ಸರ್ಕಾರಕ್ಕೆ ಮಹಾಮೇಳ ಆಗ್ರಹಿಸುತ್ತದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
4: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
5: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
6: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
5: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಭಾರತ ಸರ್ಕಾರದ ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಕೇಂದ್ರ ಸಾಹಿತ್ಯ ಅಕಾಡೆಮಿ ಮತ್ತು ಆಕಾಶವಾಣಿ ಧಾರವಾಡ ಕೇಂದ್ರದ ಸಹಯೋಗದಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಶಾಲ್ಮಲಾ ಸಭಾಂಗಣದಲ್ಲಿ ಸಾಹಿತ್ಯಾಂತರಂಗ ಕಾರ್ಯಕ್ರಮ ಆಯೋಜಿತವಾಗಿದೆ. ಆಕಾಶವಾಣಿ ಧಾರವಾಡ ಕೇಂದ್ರದ ತಾಂತ್ರಿಕ ವಿಭಾಗದ ಉಪಮಹಾನಿರ್ದೇಶಕ ಹಾಗೂ ಕೇಂದ್ರದ ಮುಖ್ಯಸ್ಥರಾದ ಕೆ ಅರುಣ್ ಪ್ರಭಾಕರ್ ಸಾಹಿತ್ಯ ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಪಾಲ್ಗೊಳ್ಳಲಿದ್ದಾರೆ. ಸಮಾರೋಪ ನುಡಿಗಳನ್ನಾಡಲಿರುವ ಕೇಂದ್ರ ಸಾಹಿತ್ಯ ಅಕಾಡೆಮಿ ಸಲಹಾ ಸಮಿತಿ ಸದಸ್ಯ ಡಾ ಬಸವರಾಜ್ ಸಾದರ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
7: ಕೇಂದ್ರ ಸಾಹಿತ್ಯ ಅಕಾಡೆಮಿ ನವದೆಹಲಿ ಹಾಗೂ ಆಕಾಶವಾಣಿ ಧಾರವಾಡ ಕೇಂದ್ರ ಈ ಎರಡೂ ಸಂಸ್ಥೆಗಳ ಸಹಯೋಗದಲ್ಲಿ ಇವತ್ತು ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿ ಧಾರವಾಡ ಕೇಂದ್ರದ ಶಾಲ್ಮಲಾ ಸಭಾಂಗಣದಲ್ಲಿ ಸಾಹಿತ್ಯಾಂತರಂಗ ಅನ್ನುವ ವಿಚಾರ ಸಂಕಿರಣ ಏರ್ಪಾಡಾಗಿದೆ. ಈ ಕಾರ್ಯಕ್ರಮದಲ್ಲಿ ಸಣ್ಣ ಕಥೆ, ಕಾದಂಬರಿ, ಕಾವ್ಯ ಮತ್ತು ವಿಮರ್ಶೆ ಈ ನಾಲ್ಕು ಸಾಹಿತ್ಯ ಪ್ರಕಾರಗಳನ್ನು ಕುರಿತು ಡಾ ರಾಘವೇಂದ್ರ ಪಾಟೀಲ್, ಪ್ರೊಫೆಸರ್ ಮಲ್ಲಿಕಾರ್ಜುನ ಹಿರೇಮಠ, ಡಾ ವಿನಿಯಾ ವಕ್ಕುಂದ ಹಾಗೂ ಡಾ ರಂಗನಾಥ ಕಂಠನಕುಂಟಿ ಅವರು ತಮ್ಮ ಆಲೋಚನಾಪರ ವಿಷಯಗಳನ್ನು ಮಂಡಿಸಲಿದ್ದಾರೆ. ಈ ಸಾಹಿತ್ಯ ರೂಪಗಳು ಅಂದರೆ ಏನು, ಇವುಗಳನ್ನು ಬರೆಯುವ ಹಿಂದಿನ ಒತ್ತಡಗಳೇನು, ಪ್ರೇರಣೆಗಳೇನು, ಕಾರಣಗಳೇನು, ಅಭಿವ್ಯಕ್ತಿಯ ವಸ್ತು ಹೇಗೆ, ಆ ವಸ್ತುವನ್ನು ನಿರ್ವಹಿಸುವ ತಂತ್ರ ಹೇಗೆ, ಭಾಷೆ ಹೇಗೆ, ಮತ್ತು ಈ ಒಟ್ಟಾರೆ ಸಾಹಿತ್ಯದಿಂದ ಆಗುವ ಪ್ರಯೋಜನ ಏನು, ಸಮಾಜ ಅದನ್ನು ಹೇಗೆ ಸ್ವೀಕರಿಸಬೇಕು, ಅವುಗಳ ಪರಿಣಾಮ ಏನು, ಹೀಗೆ ಈ ನಾಲ್ಕು ಸಾಹಿತ್ಯ ಪ್ರಕಾರಗಳ ಅಂತರಂಗ ಬಹಿರಂಗಗಳನ್ನು ಕುರಿತು ಈ ವಿದ್ವಾಂಸರು ತಮ್ಮ ವಿಚಾರಗಳನ್ನು ಮಂಡಿಸುತ್ತಾರೆ. ಈ ವಿಚಾರ ಮಂಡನೆಯ ನಂತರ ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಒಂದು ಚರ್ಚೆ ಕೂಡ ನಡೀತಾ ಇದೆ. ತಮ್ಮೆಲ್ಲರಿಗೂ ಪ್ರೀತಿಯಿಂದ ಆಮಂತ್ರಣವನ್ನು ಕೊಡ್ತಾ ಇದ್ದೇನೆ. ನಮಸ್ಕಾರ.
0: ವ್ಯಾಜ್ಯ ತೀರ್ಮಾನದಲ್ಲಿ ಮಧ್ಯಸ್ಥಿಕೆ ಈಗ ಕೇವಲ ಒಂದು ಆಯ್ಕೆಯಾಗಿ ಉಳಿದಿಲ್ಲ, ಅದೊಂದು ಶಾಸನಬದ್ಧ ಆದೇಶವಾಗಿದೆ. ಪ್ರಕರಣಗಳನ್ನು ಮಧ್ಯಸ್ಥಿಕೆಗೆ ಒಪ್ಪಿಸುವ ಮೂಲಕ ನ್ಯಾಯಾಲಯದ ಹೊರೆಯನ್ನು ಗಣನೀಯವಾಗಿ ತಗ್ಗಿಸಬಹುದು ಎಂದು ರಾಜ್ಯ ಹೈಕೋರ್ಟ್ ಹಾಗೂ ಬಳ್ಳಾರಿ ಜಿಲ್ಲೆ ಆಡಳಿತಾತ್ಮಕ ನ್ಯಾಯಮೂರ್ತಿ ಆರ್ ನಟರಾಜ್ ತಿಳಿಸಿದ್ದಾರೆ. ಬಳ್ಳಾರಿಯಲ್ಲಿ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬಳ್ಳಾರಿ, ವಿಜಯನಗರ ಹಾಗೂ ಕೊಪ್ಪಳ ಜಿಲ್ಲೆಗಳ ನ್ಯಾಯಾಧೀಶರಿಗೆ ಮಧ್ಯಸ್ಥಿಕೆ ಕುರಿತ ಪುನಶ್ಚೇತನ ತರಬೇತಿ ಕಾರ್ಯಾಗಾರವನ್ನು ಆನ್ಲೈನ್ ವೇದಿಕೆಯಲ್ಲಿ ಉದ್ಘಾಟಿಸಿ ಅವರು ಮಾತನಾಡಿದರು. ಮಧ್ಯಸ್ಥಿಕೆಯನ್ನು ಕಾನೂನುಬದ್ಧಗೊಳಿಸಲಾಗಿದೆ. ಕಕ್ಷಿದಾರರ ನಡುವೆ ಸಂಧಾನ ಮೂಡಿಸುವಲ್ಲಿ ನ್ಯಾಯಾಧೀಶರ ಪಾತ್ರ ಅತ್ಯಂತ ಪ್ರಮುಖವಾಗಿದೆ ಎಂದರು. ನಿಮ್ಮೊಳಗಿನ ಅರಣ್ಯ ಧ್ಯೇಯದೊಂದಿಗೆ ಇಂದು ವಿಶ್ವ ಮಳೆಕಾಡು ದಿನಾಚರಣೆ. ಭೂಗ್ರಹದ ಹವಾಮಾನವನ್ನು ಸ್ಥಿರಗೊಳಿಸುವಲ್ಲಿ, ಶ್ರೀಮಂತ ಜೀವ ವೈವಿಧ್ಯತೆಯನ್ನು ಪೋಷಿಸುವಲ್ಲಿ ಹಾಗೂ ಸ್ಥಳೀಯ ಸಮುದಾಯಗಳನ್ನು ಸುಸ್ಥಿರಗೊಳಿಸುವಲ್ಲಿ ಮಳೆಕಾಡುಗಳ ನಿರ್ಣಾಯಕ ಪಾತ್ರದ ಬಗ್ಗೆ ಜನಜಾಗೃತಿ ಮೂಡಿಸಲಾಗುತ್ತಿದೆ. ಜೀವಂತ ಔಷಧಾಲಯಗಳು ಎಂದೇ ಪರಿಗಣಿತವಾದ ಮಳೆಕಾಡುಗಳು ಗಣನೀಯ ಪ್ರಮಾಣದಲ್ಲಿ ಇಂಗಾಲದ ಡೈ ಆಕ್ಸೈಡ್ ಅನ್ನು ಹೀರಿಕೊಂಡು ಜಾಗತಿಕ ಮಳೆ ಮಾದರಿಗಳನ್ನು ನಿಯಂತ್ರಿಸುತ್ತವೆ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ಗ್ರಾಮೀಣ ಭಾಗದ 41 ವರ್ಷದ ಕೃಷಿ ಕೂಲಿ ಕಾರ್ಮಿಕರೋರ್ವರು ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದು ಹಂದಿ ಜ್ವರ ದೃಢಪಟ್ಟಿದ್ದಾಗಿ ಯಲ್ಲಾಪುರ ತಾಲೂಕು ವೈದ್ಯಾಧಿಕಾರಿ ಡಾ ನರೇಂದ್ರ ಪವಾರ್ ತಿಳಿಸಿದ್ದಾರೆ. ವ್ಯಕ್ತಿಯ ಕುಟುಂಬಸ್ಥರನ್ನು ಚಿಕಿತ್ಸೆಗೆ ಒಳಪಡಿಸಲಾಗಿದ್ದು ಮುಂಜಾಗ್ರತೆ ವಹಿಸಲು ಸೂಚಿಸಲಾಗಿದೆ ಎಂದು ಜಿಲ್ಲಾ ಸಾಂಕ್ರಾಮಿಕ ರೋಗಗಳ ಸರ್ವೇಕ್ಷಣಾಧಿಕಾರಿ ಡಾ ರಮೇಶ್ ರಾವ್ ಮಾಹಿತಿ ನೀಡಿದ್ದಾರೆ. ಕರ್ನಾಟಕ ಈಜುಪಟುಗಳ ತಂಡ ಅಹಮದಾಬಾದ್ನಲ್ಲಿ ನಿನ್ನೆ ಮುಕ್ತಾಯಗೊಂಡ 79ನೇ ರಾಷ್ಟೀಯ ಈಜು ಚಾಂಪಿಯನ್ಶಿಪ್ನಲ್ಲಿ ಸಮಗ್ರ ವೀರಾಗ್ರಣಿ ಪ್ರಶಸ್ತಿಗೆ ಭಾಜನವಾಗಿದ್ದಾರೆ. 33 ವರ್ಷಗಳ ಪ್ರಾಬಲ್ಯ ಮೆರೆದಿದ್ದಾರೆ. 6 ದಿನಗಳ ಈಜುಕೂಟದಲ್ಲಿ ಕರ್ನಾಟಕ ಒಟ್ಟು 19 ಚಿನ್ನ, 16 ಬೆಳ್ಳಿ, 11 ಕಂಚಿನ ಪದಕಗಳ ಸಹಿತ ಒಟ್ಟು 47 ಪದಕಗಳನ್ನು ಜಯಿಸಿದೆ. ಪುರುಷ ಹಾಗೂ ಮಹಿಳಾ ಈಜು ಸ್ಪರ್ಧೆಗಳಲ್ಲಿ ಒಟ್ಟು 170 ಅಂಕ ಗಳಿಸಿದ ಕರ್ನಾಟಕ ತಂಡ ಸಮಗ್ರ ಪ್ರಶಸ್ತಿ ಜಯಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧಾರವಾಡ ಜಿಲ್ಲೆ ಕುಂದಗೋಳದ ದೇವಧಾನ್ಯ ರೈತ ಉತ್ಪಾದಕರ ಕಂಪನಿಯ ಹುಬ್ಬಳ್ಳಿ ಹಲಸು ಮೇಳ ಯಶಸ್ವಿ. ಹೊರನಾಡ ಕನ್ನಡಿಗರ ಸಂಘಗಳ 10ನೇ ಮಹಾಮೇಳ ಸೋಲಾಪುರದಲ್ಲಿ ಸಂಪನ್ನ. ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ ಇಂದು ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಾಹಿತ್ಯಾಂತರಂಗ ಕಾರ್ಯಕ್ರಮ. ಮಧ್ಯಸ್ಥಿಕೆ ಕೇವಲ ಆಯ್ಕೆಯಲ್ಲ, ಶಾಸನಬದ್ಧ ಆದೇಶ. ನ್ಯಾಯಮೂರ್ತಿ ಆರ್ ನಟರಾಜ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
8: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 7:15:45. ಭಾವಗೀತೆಗಳ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ರಾಧಿಕಾ ಭಟ್ ಅವರು ಹಾಡಿರುವ ಭಾವಗೀತೆಗಳನ್ನು ಆಲಿಸೋಣ. ಮೊದಲಿಗೆ ಇಳಗೆ ಮಳೆಯ ತಾರದ ನೀನೆಂತವ ನೀರದ, ರಚನೆ ಬಿ.ಎ. ಸನದಿ.

0: ಇದುವರೆಗೂ ರಾಧಿಕಾ ಭಟ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಸಮಯ ಸರಿಯಾಗಿ 7:30:35 ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸೇವಾವಾಹಿನಿ
1: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463869.
0: 2026-27 ಶೈಕ್ಷಣಿಕ ವರ್ಷದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ಲಲಿತಕಲಾ ಕಾಲೇಜಿನಲ್ಲಿ ಎಸ್ಇಪಿ 2024 ಅನ್ವಯ ಪ್ರಥಮ ವರ್ಷದ ಬಿಪಿಎ ಪ್ರವೇಶಾತಿಗಾಗಿ ಅರ್ಹ ವಿದ್ಯಾರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಬಿಪಿಎ ಪದವಿಯು 6 ಸೆಮಿಸ್ಟರ್ ಅವಧಿಯದ್ದಾಗಿರುತ್ತದೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಗಾಯನ, ನೃತ್ಯ, ಭರತನಾಟ್ಯ, ನಾಟಕ ಮತ್ತು ಗಮಕ, ಕಾವ್ಯ ವಾಚನ ವಿಷಯಗಳ ಅಧ್ಯಯನಕ್ಕೆ ಅವಕಾಶವಿರುತ್ತದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30th. ಹೆಚ್ಚಿನ ಮಾಹಿತಿಗಾಗಿ ವಿಶ್ವವಿದ್ಯಾನಿಲಯವನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 08212491 ಅಥವಾ 9972263414. ಸನ್ಮಾನ್ಯ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಮೈಸೂರು ಹಾಗೂ ಬಿಜಿಎಸ್ ಶಿಕ್ಷಣ ಸಂಸ್ಥೆಗಳು ಪಿರಿಯಾಪಟ್ಟಣ ಇವರ ಸಹಯೋಗದೊಂದಿಗೆ ಇದೇ ತಿಂಗಳ 24 ಬಿಜಿಎಸ್ ಶಿಕ್ಷಣ ಸಂಸ್ಥೆಗಳು ಅಬ್ಬೂರು ಗ್ರಾಮ, ಪಿರಿಯಾಪಟ್ಟಣ ತಾಲೂಕು, ಮೈಸೂರು ಜಿಲ್ಲೆ ಇಲ್ಲಿ ಉದ್ಯೋಗ ಮೇಳವನ್ನು ಆಯೋಜಿಸಿದ್ದಾರೆ. ಸದರಿ ಉದ್ಯೋಗ ಮೇಳಕ್ಕೆ ಮೈಸೂರು, ಕೊಡಗಿನ ಹೆಸರಾಂತ ಕಂಪನಿಗಳು ತಮ್ಮ ಸಂಸ್ಥೆಯಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳಿಗೆ ನೇರ ಸಂದರ್ಶನದ ಮೂಲಕ ನೇಮಕಾತಿಗಾಗಿ ಅಂದು ಬೆಳಗ್ಗೆ 9:00 ಸಾಯಂಕಾಲ 4:00 ಎಸ್ಎಸ್ಎಲ್ಸಿ ಪಾಸ್ ಫೇಲು, ಪಿಯುಸಿ ಪದವಿ, ಐಟಿಐ, ಡಿಪ್ಲೊಮೋ, ಎಂಬಿಎ ಸ್ನಾತಕೋತ್ತರದಲ್ಲಿ ತೇರ್ಗಡೆ ಹೊಂದಿದ 18-35 ವಯೋಮಿತಿ ಹೊಂದಿರುವ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳನ್ನು ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಿದ್ದು ಆಸಕ್ತ ಅಭ್ಯರ್ಥಿಗಳು ವಿದ್ಯಾರ್ಹತೆಯ ಅಂಕಪಟ್ಟಿಗಳ ಜೆರಾಕ್ಸ್ ಪ್ರತಿಗಳು ಮತ್ತು ಆಧಾರ್ ಕಾರ್ಡ್, ಸ್ವವಿವರವುಳ್ಳ 10 ಬಯೋಡೇಟಾ ಪ್ರತಿಗಳೊಂದಿಗೆ ಹಾಜರಾಗಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಕೋರಲಾಗಿದೆ. ಸೇವಾವಾಹಿನಿ ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.

0: ಎಸ್ಎಸ್ಎಲ್ಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
1: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
0: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, ಯುಜಿಸಿ ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
2: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. ಬಿಎಸ್ಸಿ ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, ಬಿಎ, ಬಿಸಿಎ, ಬಿಬಿಎ ಮತ್ತು ಇನ್ನಷ್ಟು.
0: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
2: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
0: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975200206.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಎಚ್ ಚೇತನ ರಾಜೇಂದ್ರ. ಮುಖ್ಯಾಂಶಗಳು. ಮಧ್ಯಪ್ರದೇಶದ ಕುನು ರಾಷ್ಟೀಯ ಉದ್ಯಾನವನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಭೇಟಿ. ನವದೆಹಲಿಯಲ್ಲಿ ಇಂದಿನಿಂದ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆ. ತಮಿಳುನಾಡು ಅನಿಲ ಸೋರಿಕೆ ದುರಂತ, ಉನ್ನತ ಮಟ್ಟದ ತನಿಖೆಗೆ ಮುಖ್ಯಮಂತ್ರಿ ಸಿ ವಿಜಯ್ ಜೋಸೆಫ್ ಆದೇಶ. ಸ್ವಿಟ್ಜರ್ಲೆಂಡ್ನಲ್ಲಿ ಇರಾನ್ ಅಮೆರಿಕ ನಿಯೋಗ ಮಟ್ಟದ ಮಾತುಕತೆ ಪ್ರಗತಿಯಲ್ಲಿ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಕೇಪ್ ವರ್ಡೆ ಮತ್ತು ಉರುಗ್ವೆ ತಂಡಗಳ ನಡುವಿನ ಪಂದ್ಯ ಡ್ರಾನಲ್ಲಿ ಅಂತ್ಯ. ವಾರ್ತೆಗಳ ವಿವರ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದು ಮಧ್ಯಪ್ರದೇಶದ ಶಿಯೋಪುರ್ ಜಿಲ್ಲೆಯ ಕುನು ರಾಷ್ಟೀಯ ಉದ್ಯಾನವನಕ್ಕೆ ಭೇಟಿ ನೀಡಲಿದ್ದಾರೆ. ಸೀತಾಮಿತ್ರರು, ಚಿರತೆ ಟ್ರ್ಯಾಕರ್ಗಳು, ಸ್ಥಳೀಯ ಅರಣ್ಯ ಸಿಬ್ಬಂದಿ ಮತ್ತು ಪ್ರವಾಸಿ ಮಾರ್ಗದರ್ಶಕರಾಗಿ ಕೆಲಸ ಮಾಡುವ ಸಹರಿಯ ಬುಡಕಟ್ಟಿನ ಸದಸ್ಯರೊಂದಿಗೆ ಅವರು ಸಂವಹನ ನಡೆಸಲಿದ್ದಾರೆ. ಭೇಟಿಯ ನಂತರ ರಾಷ್ಟಪತಿಗಳು ಶಿಯೋಪುರದಿಂದ

0: ಗ್ವಾಲಿಯರ್ಗೆ ತೆರಳಲಿದ್ದಾರೆ. ನಂತರ ಭಾರತೀಯ ವಾಯುಪಡೆಯ ವಿಶೇಷ ವಿಮಾನದಲ್ಲಿ ನವದೆಹಲಿಗೆ ಹಿಂದಿರುಗಲಿದ್ದಾರೆ. ನಿನ್ನೆ ಅವರು ಮಧ್ಯಪ್ರದೇಶದ ಜಬಲ್ಪುರ್ನಲ್ಲಿರುವ ರಾಣಿ ದುರ್ಗಾವತಿ ವಿಶ್ವವಿದ್ಯಾಲಯದ 36ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ವಿವಿಧ ವಿಭಾಗಗಳಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕಗಳನ್ನು ಪ್ರದಾನ ಮಾಡಿದರು. ಸಮಾರಂಭವನ್ನುದ್ದೇಶಿಸಿ ಮಾತನಾಡಿದ ಅವರು, 2047ರೊಳಗೆ ವಿಕಸಿತ ಭಾರತ ನಿರ್ಮಾಣದ ಗುರಿ ಸಾಧಿಸಬೇಕಾದರೆ ಅಭಿವೃದ್ಧಿಯ ಫಲಗಳು ಸಮಾಜದ ಪ್ರತಿಯೊಂದು ವರ್ಗ ಹಾಗೂ ಪ್ರತಿಯೊಬ್ಬ ವ್ಯಕ್ತಿಗೂ ತಲುಪಬೇಕು. ಶಿಕ್ಷಣವು ವ್ಯಕ್ತಿ ಹಾಗೂ ಸಮಾಜದ ಅಭಿವೃದ್ಧಿಗೆ ಅತ್ಯಂತ ಪರಿಣಾಮಕಾರಿ ಸಾಧನವಾಗಿದ್ದು ಆದಿವಾಸಿ ಸಮುದಾಯಗಳ ಶಿಕ್ಷಣ ಮತ್ತು ಸಮಗ್ರ ಅಭಿವೃದ್ಧಿಗಾಗಿ ನಿರಂತರ ಪ್ರಯತ್ನಗಳು ನಡೆಯಬೇಕು ಎಂದು ಪ್ರತಿಪಾದಿಸಿದರು. ಭಾರತ ನವದೆಹಲಿಯಲ್ಲಿಂದು ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ 2 ದಿನಗಳ ಸಭೆಯನ್ನು ಆಯೋಜಿಸಲಿದೆ. ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅಧ್ಯಕ್ಷತೆ ವಹಿಸಲಿದ್ದು, ಈ ಸಭೆಯಲ್ಲಿ 11 ಸದಸ್ಯ ರಾಷ್ಟಗಳ ಭದ್ರತಾ ಮುಖ್ಯಸ್ಥರು ಭಾಗವಹಿಸಲಿದ್ದಾರೆ. ಇವುಗಳಲ್ಲಿ ಭಾರತ, ಬ್ರೆಜಿಲ್, ಚೀನಾ, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷ್ಯಾ, ಇರಾನ್, ರಷ್ಯಾ, ಸೌದಿ ಅರೇಬಿಯಾ, ದಕ್ಷಿಣ ಆಫ್ರಿಕಾ ಮತ್ತು ಯುಎಇಗಳು ಸೇರಿವೆ. ಈ ಸಭೆಯು ಜಗತ್ತು ಇಂದು ಎದುರಿಸುತ್ತಿರುವ ಭದ್ರತಾ ಸವಾಲುಗಳು ವಿಷಯದ ಮೇಲೆ ಕೇಂದ್ರೀಕರಿಸಿದೆ. ರಾಷ್ಟೀಯ ಭದ್ರತಾ ಬೆದರಿಕೆಗಳು ವೇಗವಾಗಿ ವಿಕಸನಗೊಳ್ಳುತ್ತಿರುವ ಸ್ವರೂಪ ಮತ್ತು ಉದಯೋನ್ಮುಖ ಭದ್ರತಾ ಅಪಾಯಗಳಲ್ಲಿ ಹೊಸ ತಂತ್ರಜ್ಞಾನಗಳ ಪಾತ್ರದ ಮೇಲೆ ಚರ್ಚೆಗಳು ಕೇಂದ್ರೀಕೃತವಾಗಿವೆ. 2026ರಲ್ಲಿ ಭಾರತ 4ನೇ ಬಾರಿಗೆ ಬ್ರಿಕ್ಸ್ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವುದರಿಂದ ಈ ಸಭೆ ನಡೆಯುತ್ತಿದೆ. ಭಾರತದ ಅಧ್ಯಕ್ಷತೆಯು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ವಿಷಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ತಮಿಳುನಾಡಿನ ತಿರುವಳ್ಳೂರು ಜಿಲ್ಲೆಯ ಪೆರಿಯಾಪಾಳಯಂನಲ್ಲಿರುವ ಸಮುದ್ರ ಆಹಾರ ರಫ್ತು ಕಂಪನಿಯಲ್ಲಿ ಸಂಭವಿಸಿದ ಅಮೋನಿಯಾ ಅನಿಲ ಸೋರಿಕೆಯಿಂದ ಕನಿಷ್ಠ 7 ಮಂದಿ ಮೃತಪಟ್ಟಿದ್ದು 70ಕ್ಕೂ ಹೆಚ್ಚು ಕಾರ್ಮಿಕರು ಅಸ್ವಸ್ಥರಾಗಿದ್ದಾರೆ. ರಕ್ಷಣಾ ಮತ್ತು ವೈದ್ಯಕೀಯ ಕಾರ್ಯಾಚರಣೆಗಳು ಮುಂದುವರೆದಿರುವುದರಿಂದ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಪ್ರಾಥಮಿಕ ವರದಿಗಳು ತಿಳಿಸಿವೆ. ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆ ಹಾಗೂ ರಾಸಾಯನಿಕ, ಜೈವಿಕ ಮತ್ತು ಅಣು ಪ್ರತಿಕ್ರಿಯಾ ತಂಡಗಳು ರಕ್ಷಣಾ ಕಾರ್ಯಾಚರಣೆ ನಡೆಸಿದ್ದು ಕಟ್ಟುನಿಟ್ಟಿನ ಸುರಕ್ಷತಾ ಕ್ರಮಗಳೊಂದಿಗೆ ಅನಿಲ ಸೋರಿಕೆಯನ್ನು ನಿಯಂತ್ರಣಕ್ಕೆ ತಂದಿವೆ. ತಮಿಳುನಾಡು ಮುಖ್ಯಮಂತ್ರಿ ಸಿ ವಿಜಯ್ ಜೋಸೆಫ್ ಘಟನೆಯ ಕುರಿತು ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಿದ್ದು 24 ಗಂಟೆಗಳೊಳಗೆ ವರದಿ ಸಲ್ಲಿಸಲು 3 ಸದಸ್ಯರ ಸಮಿತಿಯನ್ನು ರಚಿಸಿದ್ದಾರೆ. ಮೃತರ ಕುಟುಂಬಗಳಿಗೆ ತಲಾ 2 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಘಟನೆ ಕುರಿತು ತೀವ್ರ ಸಂತಾಪ ಸೂಚಿಸಿದ್ದಾರೆ. ಮೃತರ ಕುಟುಂಬಗಳಿಗೆ ಸಾಂತ್ವನ ಹೇಳಿದ್ದು ಚಿಕಿತ್ಸೆ ಪಡೆಯುತ್ತಿರುವವರು ಶೀಘ್ರ ಗುಣಮುಖರಾಗಲಿ ಎಂದು ಪ್ರಾರ್ಥಿಸಿದ್ದಾರೆ. ಇರಾನ್ನ ಪರಮಾಣು ಕಾರ್ಯಕ್ರಮ ಮತ್ತು ಪ್ರಾದೇಶಿಕ ಭದ್ರತಾ ಸಮಸ್ಯೆಗಳನ್ನು ಪರಿಹರಿಸಲು ಸ್ವಿಟ್ಜರ್ಲೆಂಡ್ನಲ್ಲಿ ಹಿರಿಯ ನಿಯೋಗಗಳು ಸಭೆ ಸೇರಿದ್ದು ಇರಾನ್ನೊಂದಿಗಿನ ಮಾತುಕತೆಗಳು ಪ್ರಗತಿಯಲ್ಲಿವೆ ಎಂದು ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ತಿಳಿಸಿದ್ದಾರೆ. ಲುಸರ್ನ್ ಸರೋವರದ ಮೇಲಿರುವ ಬರ್ಗೆನ್ಸ್ಟಾಕ್ ರೆಸಾರ್ಟ್ನಲ್ಲಿ ಅಮೆರಿಕ ಮತ್ತು ಇರಾನ್ನ ನಿಯೋಗಗಳು ಮಾತುಕತೆ ಪ್ರಾರಂಭಿಸಿವೆ. ಸಭೆಗೆ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾತುಕತೆಗಳು ಈಗಾಗಲೇ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡಿವೆ. ಮಾತುಕತೆ ಪ್ರಾಥಮಿಕವಾಗಿ ಇರಾನ್ನ ಪರಮಾಣು ಕಾರ್ಯಕ್ರಮದ ಮೇಲೆ ಕೇಂದ್ರೀಕೃತವಾಗಿದೆ. ಆದರೂ ಇಸ್ರೇಲ್ ಮತ್ತು ಲೆಬನಾನ್ ನಡುವಿನ ಕದನ ವಿರಾಮವನ್ನು ಕಾಯ್ದುಕೊಳ್ಳುವ ಪ್ರಯತ್ನಗಳು ಸೇರಿದಂತೆ ಪ್ರಾದೇಶಿಕ ಭದ್ರತಾ ಸಮಸ್ಯೆಗಳು ಸಹ ಪ್ರಮುಖವಾಗಿ ಚರ್ಚೆಯಾಗುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಇಂದಿನಿಂದ ಯುಜಿಸಿ ಎನ್ಇಟಿ ಜೂನ್ 2026 ಪರೀಕ್ಷೆಯನ್ನು ಪ್ರಾರಂಭಿಸಲಿದೆ. ರಾಷ್ಟೀಯ ಮಟ್ಟದ ಅರ್ಹತಾ ಪರೀಕ್ಷೆಯನ್ನು ಈ ತಿಂಗಳ 30ರವರೆಗೆ ಪ್ರತಿದಿನ 2 ಪಾಳಿಗಳಲ್ಲಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮಾದರಿಯಲ್ಲಿ ನಡೆಸಲಾಗುತ್ತದೆ. ಜೂನಿಯರ್ ರಿಸರ್ಚ್ ಫೆಲೋಶಿಪ್, ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳು ಮತ್ತು ಪಿಎಚ್ಡಿ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲು

0: ಬಯಸುವ ಅಭ್ಯರ್ಥಿಗಳಿಗೆ ಯುಜಿಸಿ ಎನ್ಇಟಿ ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ಕೇಂದ್ರೀಯ ಪ್ರೌಢ ಶಿಕ್ಷಣ ಮಂಡಳಿ ಸಿಬಿಎಸ್ಇ 12ನೇ ತರಗತಿಯ ಪರೀಕ್ಷೆಯ ಉತ್ತರ ಪತ್ರಿಕೆ ಪರಿಶೀಲನೆ ಮತ್ತು ಮರು ಮೌಲ್ಯಮಾಪನ ಫಲಿತಾಂಶಗಳನ್ನು ಪ್ರಕಟಿಸಲು ಆರಂಭಿಸಿದೆ. ಒಟ್ಟು ಸ್ವೀಕರಿಸಲಾದ ಅರ್ಜಿಗಳ ಪೈಕಿ ಶೇಕಡಾ 87ಕ್ಕೂ ಹೆಚ್ಚು ಅರ್ಜಿಗಳ ಫಲಿತಾಂಶಗಳನ್ನು ಪ್ರಕಟಿಸಲಾಗಿದೆ. ಉಳಿದ ಫಲಿತಾಂಶಗಳನ್ನು ಹಂತ ಹಂತವಾಗಿ ಬಿಡುಗಡೆ ಮಾಡಲಾಗುತ್ತಿದ್ದು ಸಂಪೂರ್ಣ ಪ್ರಕ್ರಿಯೆ ಶೀಘ್ರದಲ್ಲೇ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ ಎಂದು ಸಿಬಿಎಸ್ಇ ತಿಳಿಸಿದೆ. ವದಂತಿಗಳು ಅಥವಾ ಪರಿಶೀಲಿಸದ ಸಾಮಾಜಿಕ ಜಾಲತಾಣದ ಮಾಹಿತಿಯನ್ನು ನಂಬದೆ ಅಧಿಕೃತ ಪ್ರಕಟಣೆಗಳನ್ನಷ್ಟೇ ಅವಲಂಬಿಸುವಂತೆ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಸಿಬಿಎಸ್ಇ ಮನವಿ ಮಾಡಿದೆ. 2026ರ ಫಿಫಾ ವಿಶ್ವಕಪ್ ಫುಟ್ಬಾಲ್ನಲ್ಲಿ ಇಂದು ಫ್ಲೋರಿಡಾದಲ್ಲಿ ನಡೆದ ಕೇಪ್ ವರ್ಡೆ ಮತ್ತು ಉರುಗ್ವೆ ತಂಡಗಳ ನಡುವಿನ ಎಚ್ ಗುಂಪಿನ ಪಂದ್ಯ 2-2 ಗೋಲುಗಳಿಂದ ಡ್ರಾನಲ್ಲಿ ಕೊನೆಗೊಂಡಿತು. 21ನೇ ನಿಮಿಷದಲ್ಲಿ ಕೆವಿನ್ ಪಿನಾ ಅದ್ಭುತ ನೇರ ಫ್ರೀಕಿಕ್ ಗಳಿಸುವ ಮೂಲಕ ಕೇಪ್ ವರ್ಡೆ ತಂಡ ಮುನ್ನಡೆ ಸಾಧಿಸಿತು. ಮ್ಯಾಕ್ಸಿ ಅರೌಜೋ ಮತ್ತು ಅಗಸ್ಟಿನ್ ಕ್ಯಾನೋಬಿಯೋ ಅವರ 2 ಗೋಲುಗಳೊಂದಿಗೆ ಉರುಗ್ವೆ ತಂಡ ಪ್ರಾಬಲ್ಯ ಸಾಧಿಸಿತು. ಆದರೂ ಕೇಪ್ ವರ್ಡೆ ತಂಡದ ಪರ ಹೆಲ್ಡರ್ ವರೆಲಾ ಅವರ ಗೋಲಿನಿಂದ ಪಂದ್ಯ 2-2 ಅಂತರದಲ್ಲಿ ಡ್ರಾ ಕೊಂಡಿತು. ಎಚ್ ಗುಂಪಿನ ಪಂದ್ಯಗಳ ಅಂತಿಮ ಸುತ್ತಿಗೆ ಪ್ರವೇಶಿಸಲು ಎರಡು ತಂಡಗಳು ತಲಾ 2 ಅಂಕಗಳು ಪಡೆದವು. ಇದಕ್ಕೂ ಮೊದಲು ನಿನ್ನೆ ರಾತ್ರಿ ಕ್ಯಾಲಿಫೋರ್ನಿಯಾದಲ್ಲಿ ನಡೆದ ಇರಾನ್ ಮತ್ತು ಬೆಲ್ಜಿಯಂ ನಡುವಿನ ಜಿ ಗುಂಪಿನ ಪಂದ್ಯ ಗೋಲುರಹಿತ ಡ್ರಾನಲ್ಲಿ ಅಂತ್ಯಗೊಂಡಿತು. ಅಟ್ಲಾಂಟಾದಲ್ಲಿ ನಡೆದ ಎಚ್ ಗುಂಪಿನ ಮತ್ತೊಂದು ಪಂದ್ಯದಲ್ಲಿ ಸೌದಿ ಅರೇಬಿಯಾ ವಿರುದ್ಧ 4-0 ಅಂತರದ ಭರ್ಜರಿ ಜಯ ಸಾಧಿಸುವ ಮೂಲಕ ಸ್ಪೇನ್ ಮುಂದಿನ ಸುತ್ತಿಗೆ ಅರ್ಹತೆ ಪಡೆದುಕೊಂಡಿದೆ. ನ್ಯೂಜಿಲೆಂಡ್ ಮತ್ತು ಈಜಿಪ್ಟ್ ತಂಡಗಳ ನಡುವೆ ಇಂದು ನಡೆಯುತ್ತಿರುವ ಜಿ ಗುಂಪಿನ ಪಂದ್ಯ ಪ್ರಗತಿಯಲ್ಲಿದೆ. ಅರ್ಜೆಂಟೀನಾ ಮತ್ತು ಆಸ್ಟ್ರಿಯಾ ನಡುವಿನ ಜೆ ಗುಂಪಿನ ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:30 ಆರಂಭವಾಗಲಿದೆ. ಮ್ಯಾಂಚೆಸ್ಟರ್ನಲ್ಲಿ ನಿನ್ನೆ ರಾತ್ರಿ ನಡೆದ ಐಸಿಸಿ ಮಹಿಳೆಯರ ಟಿ20 ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಯ ಎ ಗುಂಪಿನ ಪಂದ್ಯದಲ್ಲಿ ಮಾರಿಜಾನ್ ಕಾಪ್ ಅವರ ಅಜೇಯ 81 ರನ್ಗಳ ನೆರವಿನಿಂದ ದಕ್ಷಿಣ ಆಫ್ರಿಕಾ ತಂಡ ಭಾರತವನ್ನು 6 ವಿಕೆಟ್ಗಳಿಂದ ಸೋಲಿಸಿತು. ಭಾರತ ನೀಡಿದ 159 ರನ್ಗಳ ಗುರಿ ಬೆನ್ನಟ್ಟಿದ್ದ ದಕ್ಷಿಣ ಆಫ್ರಿಕಾ ತಂಡ 19.1 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 161 ರನ್ ಗಳಿಸಿ ಜಯ ಸಾಧಿಸಿತು. ಇದಕ್ಕೂ ಮೊದಲು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 158 ರನ್ ಗಳಿಸಿತು. ಶಫಾಲಿ ಶರ್ಮಾ 31 ರನ್ ಗಳಿಸಿದರು. ಚೀನಾದ ಶಾಕ್ಸಿಂಗ್ ನಗರದಲ್ಲಿ ನಡೆದ ಏಷ್ಯನ್ ರಿಲೇಸ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಮಹಿಳೆಯರ 4x100 ಮಿರೇಟ್ ರಿಲೇ ಸ್ಪರ್ಧೆಯಲ್ಲಿ ಭಾರತ ಚಿನ್ನದ ಪದಕ ಗೆದ್ದಿದೆ. ಶ್ರಾಬನಿ ನಂದ, ಎಸ್ಎಸ್ ಸ್ನೇಹ, ಸುದೇಶ್ನ ಶಿವಶಂಕರ್ ಹಾಗೂ ತಮ್ಮನ್ನ ಒಳಗೊಂಡ ಭಾರತೀಯ ತಂಡ 43.85 ಸೆಕೆಂಡುಗಳಲ್ಲಿ ಗುರಿ ತಲುಪುವ ಮೂಲಕ ಅತ್ಯುತ್ತಮ ಸಾಧನೆ ದಾಖಲಿಸಿತು. ಜೆಕಿಯಾ ದೇಶದಲ್ಲಿ ನಡೆದ 56ನೇ ಉಸ್ಟಿನಾಡ್ ಲಾಬಿಮ್ ಆಹ್ವಾನಿತ ಬಾಕ್ಸಿಂಗ್ ಪಂದ್ಯಾವಳಿಯಲ್ಲಿ ಭಾರತದ ಬಾಕ್ಸರ್ಗಳು 8 ಚಿನ್ನ ಸೇರಿದಂತೆ ಒಟ್ಟು 12 ಪದಕಗಳನ್ನು ಗೆದ್ದು ಗಮನಾರ್ಹ ಸಾಧನೆ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಧ್ಯಪ್ರದೇಶದ ಕುನೋ ರಾಷ್ಟೀಯ ಉದ್ಯಾನವನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಭೇಟಿ. ನವದೆಹಲಿಯಲ್ಲಿ ಇಂದಿನಿಂದ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆ. ತಮಿಳುನಾಡು ಅನಿಲ ಸೋರಿಕೆ ದುರಂತ, ಉನ್ನತ ಮಟ್ಟದ ತನಿಖೆಗೆ ಮುಖ್ಯಮಂತ್ರಿ ಸಿ ವಿಜಯ್ ಜೋಸೆಫ್ ಆದೇಶ. ಸ್ವಿಟ್ಜರ್ಲೆಂಡ್ನಲ್ಲಿ ಇರಾನ್ ಅಮೆರಿಕ ನಿಯೋಗ ಮಟ್ಟದ ಮಾತುಕತೆ ಪ್ರಗತಿಯಲ್ಲಿ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಕೇಪ್ ವರ್ಡೆ ಮತ್ತು ಉರುಗ್ವೆ ತಂಡಗಳ ನಡುವಿನ ಪಂದ್ಯ ಡ್ರಾನಲ್ಲಿ ಅಂತ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ.
1: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 7:45:25. ಚಿತ್ರಗೀತೆಗಳ ಕಾರ್ಯಕ್ರಮ.
2: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಕಾರ್ಯಕ್ರಮದ ಮೊದಲಿಗೆ ಶ್ರೀ ಮಂಜುನಾಥ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಗೀತೆಯ ಗಾಯಕರು ಶಂಕರ್ ಮಹದೇವನ್. ಶ್ರೀ ವೇದವ್ಯಾಸರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಹಂಸಲೇಖಾ.

0: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
1: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ

0: ಪ್ರಿಯೋಭಿಲಾಷಿ ಸೈಬಾಲ್
1: ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಹಂಸಲೇಖ ಅವರು ಬರೆದು ಸಂಗೀತ ನೀಡಿರುವ ಗಾನಯೋಗಿ ಪಂಚಾಕ್ಷರ ಗವಾಯಿ ಚಿತ್ರದ ಗೀತೆ ಹಾಡಿದ್ದಾರೆ ಚಿತ್ರ.

ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 0821 2461

ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಪಿಬಿ ಶ್ರೀನಿವಾಸ್ ಅವರು ಹಾಡಿರುವ ಗೀತೆ, ಚಿತ್ರ ಶ್ರೀ ಧರ್ಮಸ್ಥಳ ಮಹಾತ್ಮೆ, ಸಾಹಿತ್ಯ ಹುಣಸೂರು ಕೃಷ್ಣಮೂರ್ತಿ, ಸಂಗೀತ ನೀಡಿದ್ದಾರೆ ಎಂ ವೆಂಕಟರಾಜು.

ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತೆ ಚಿತ್ರಗೀತೆಗಳನ್ನು ಈ ಬೆಳಗ್ಗೆ 8:30 ಪ್ರಸಾರ ಮಾಡುತ್ತೇವೆ. FM 100.6 ಇದು ಆಕಾಶವಾಣಿ ಮೈಸೂರು. ಸಮಯ 8:00. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಹಿಂದಿ, ಅನಂತರ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ ಪ್ರತಿ ಸೋಮವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
0: ಆಟದ ಗತ್ತು ಗಮ್ಮತ್ತು
1: ಸ್ವಲ್ಪ ತಮಾಷೆ ತಲೆಗೆ ಕಸರತ್ತು
0: ನಾವು ಆಟಗಳನ್ನ ತರುತ್ತೇವೆ ಮತ್ತಷ್ಟು
1: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು
0: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ
1: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು
0: ಮರೆಯದಿರಿ ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಎಕ್ಸ್ಕ್ಯೂಸ್ ಮೀ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಗೀತೆಯನ್ನ ಹಾಡಿದ್ದಾರೆ ಬಾಂಬೆ ಜಯಶ್ರೀ ಮತ್ತು ಸಂಗಡಿಗರು. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಆರ್ ಪಿ ಪಟ್ನಾಯಕ್.

0: ಸರಳ ಹಿಂದಿ ಸಂಭಾಷಣೆಗಳು, ದಿನನಿತ್ಯದ ಬಳಕೆಯ ಪದಗಳು, ಹಿಂದಿ ವ್ಯಾಕರಣ, ಉತ್ತಮ ಸಂವಹನಕ್ಕೆ ಈ ಭಾಷಾಭಾರತಿ ಹಿಂದಿ ಬಾನುಲಿ ಸರಣಿ ನಿಮ್ಮೆಲ್ಲರಿಗೂ ದೀವಿಗೆಯಾಗಲಿದೆ. ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದ ಸಹಯೋಗದಲ್ಲಿ ಪ್ರತಿ ಸೋಮವಾರ ಹಾಗೂ ಬುಧವಾರ ಸಂಜೆ 4:45 ಭಾಷಾಭಾರತಿ ವಿಶಿಷ್ಟ ಹಿಂದಿ ಪಾಠ ಸರಣಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.
1: ಲವ್ ಗುರು ಚಿತ್ರಕ್ಕಾಗಿ ಬೆನ್ನಿ ಅವರು ಹಾಡಿರುವ ಗೀತೆ, ಸಾಹಿತ್ಯ ಕವಿರಾಜ್, ಸಂಗೀತ ನೀಡಿದ್ದಾರೆ ಜೋಶ್ವಾ ಶ್ರೀಧರ್.

0: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463389.
1: ಕೃಷಿ ನಿರಂತರ,
2: ಹಾಗೆ ಕಲಿಕೆಯೂ ನಿರಂತರ.

0: ಆತ್ಮೀಯರೇ,
1: ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
0: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
1: ಹಾಗಿದ್ದರೆ ತಪ್ಪದೇ ಆಲಿಸಿ
0: ಕೃಷಿ ದೀವಿಗೆ.
1: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
0: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
1: ಕೃಷಿ ದೀವಿ.

ಕೃಷ್ಣನ್ ಲವ್ ಸ್ಟೋರಿ ಚಿತ್ರಕ್ಕಾಗಿ ಸೋನು ನಿಗಮ್ ಹಾಗೂ ವಿದ್ಯಾಶ್ರೀ ಅವರು ಹಾಡಿರುವ ಗೀತೆಯನ್ನ ಇದೀಗ ಕೇಳ್ತಾ ಇದ್ದೀರಾ. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಶ್ರೀಧರ್ ವಿ ಸಂಭ್ರಮ್.

0: ಅಕ್ಕ ನೋಡು,
1: ಹ್ಯಾಪಿ ಬರ್ತ್ಡೇ ಬ್ರೋ.
0: ತೋರ್ಸು. ವಾ, ನನ್ನ ಇಷ್ಟದ ಕಲರ್.
2: ಯಾವಾಗ್ಲೂ ಶಾಪಿಂಗ್.
0: ನನ್ ಗೊತ್ತು ಅಮ್ಮ, ನಮ್ಮದು ಖರ್ಚು ಮಾಡೋ ವಯಸ್ಸಲ್ವಾ? ರೈಟ್,
3: ಸೇವಿಂಗ್ ಮಾಡೋ ವಯಸ್ಸು ಕೂಡ.
4: ನನ್ ಗೊತ್ತು ಅಪ್ಪ, ಸೇವ್ ಮಾಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ, ಮೊತ್ತದ ಮೇಲೆ ಬಡ್ಡಿ ಸಿಗುತ್ತೆ, ಅದನ್ನ ಮರು ಹೂಡಿಕೆ ಮಾಡಿದ್ರೆ ಬಡ್ಡಿ ಸಿಗ್ತಾ ಇರುತ್ತೆ.
5: ನನ್ಗೆ ಗೊತ್ತಲ್ವಾ.
4: ಆರ್ಬಿಐ ಹೇಳುತ್ತೆ.

0: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
1: ಕೆಳಗರೆ ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಪ್ರಾಯೋಜಿತ ಕಾರ್ಯಕ್ರಮ. ವಿಷಯ ಕಣ್ಣಿನ ಪೊರೆ. ಭಾಗವಹಿಸುತ್ತಾರೆ ಡಾಕ್ಟರ್ ಪವನ್ ವಿ ಜೋಶಿ. ಪ್ರಸ್ತುತಿ ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ, ಕುವೆಂಪು ನಗರ, ಮೈಸೂರು. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಜಾಕೆ ಚಿತ್ರಕ್ಕಾಗಿ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಗೀತೆ. ವಿ ಹರಿಕೃಷ್ಣ ಅವರ ಸಂಗೀತಕ್ಕೆ ಸಾಹಿತ್ಯ ಬರೆದಿದ್ದಾರೆ ಯೋಗರಾಜ್ ಭಟ್.

0: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಕಾರ್ಯಕ್ರಮದ ಕಡೆಯಲ್ಲಿ ಸೋನು ನಿಗಮ್ ಅವರು ಹಾಡಿರುವ ಗೀತೆ ಚಿತ್ರ ಉಲ್ಲಾಸ ಉತ್ಸಾಹ. ಸಾಹಿತ್ಯ ಜಯಂತ್ ಕಾಯ್ಕಿಣಿ, ಸಂಗೀತ ಜಿ ವಿ ಪ್ರಸನ್ನಕುಮಾರ್.

0: ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತೆ ಚಿತ್ರಗೀತೆಗಳನ್ನು ಈ ಬೆಳಗ್ಗೆ 9:30 ಪ್ರಸಾರ ಮಾಡುತ್ತೇವೆ. ಸಮಯವಾಗಿದೆ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮೈಸೂರು. ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಹಿರಿಯ ಸಂಗೀತ ವಿದ್ವಾಂಸರಾದ ಪಂಡಿತ್ ಪುಟ್ಟರಾಜ ಗವಾಯಿಗಳೊಂದಿಗೆ ಆರ್ ಎನ್ ತ್ಯಾಗರಾಜನ್ ಅವರು ನಡೆಸಿದ್ದ ಸಂವಾದ.
2: ಪುಟ್ಟರಾಜ ಗವಾಯಿ ಅವರಿಗೆ ಗೌರವಪೂರ್ವಕ ನಮಸ್ಕಾರಗಳು. ಸಂಗೀತ ಪ್ರಪಂಚದಲ್ಲಿ ಪ್ರಸಿದ್ಧರಾಗಿರುವ ತಾವು ನಮ್ಮ ನಿಲಯಕ್ಕೆ ಆಗಮಿಸಿರುವುದು ಬಹಳ ಸಂತೋಷ. ನಮ್ಮ ಶ್ರೋತೃಗಳಿಗೆ ತಮ್ಮ ಅನುಭವಗಳ ಬಗ್ಗೆ ಒಂದೆರಡು ಮಾತುಗಳನ್ನ ತಿಳಿಸ್ಕೊಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ತಮಗೆ ಈ ಸಂಗೀತದಲ್ಲಿ ಆಸಕ್ತಿ ಹೇಗೆ ಉಂಟಾಯಿತು, ತಮ್ಮ ಗುರುಗಳು ಯಾರು, ತಮ್ಮ ಸಂಗೀತ ಅಭ್ಯಾಸ ಹೇಗೆ ಮುಂದುವರೆದಿದ್ದು, ತಮ್ಮ ಸಂಗೀತ ಪರಂಪರೆ ಯಾವುದು, ಈ ವಿಷಯವಾಗಿ ಒಂದೆರಡು ಮಾತುಗಳನ್ನ ನಮ್ಮ ಶ್ರೋತೃಗಳಿಗೆ ತಿಳಿಸ್ಕೊಡ್ತೀರಾ?
3: ನಿಮಗೂ ನನ್ನ ಶರಣ ಶರಣಾರ್ಥಿಗಳು. ನಾನು ಹುಟ್ಟುತ್ತಲೇ ಕಣ್ಣು ಕಳೆದುಕೊಂಡು ಅನಾಥನಾದೆ. ಆವಾಗ ನಮ್ಮ ತಾಯಿ ಅಣ್ಣಂದಿರು ಚಂದ್ರಶೇಖರಯ್ಯನವರು ಅಂತ, ಅವರು ನಮ್ಮ ಗುರುಗಳಾದ ಪಂಡಿತ್ ಪಂಚಾಕ್ಷರ ಗವಾಯಿಗಳವರಲ್ಲೇ ಅಭ್ಯಾಸ ಮಾಡಿದವರು. ಅವರು ತಮಗೆ ಬಂದಷ್ಟು ಸಂಗೀತವನ್ನು ನಾನು ಕಲಿಸಿ ಆಮೇಲೆ ಗುರುಗಳಲ್ಲಿ ನನ್ನ 8 ವಯಸ್ಸಿನಲ್ಲಿ ಅವರು ಕರೆದುಕೊಂಡು ಬಂದು ಇಲ್ಲಿ ಸಮಾವೇಶಗೊಳಿಸಿದರು. ಅಲ್ಲೇ ನಾನು ಮೊದಲು ಅವರು

ಅಭ್ಯಾಸ ಮಾಡಿಸ್ತೇವ್ರು. ಅವರಲ್ಲೇ ಕಲಿತು ನಾನು ನಮ್ಮ ಮಾವಂದರಲ್ಲಿ ಅಭ್ಯಾಸ ಮಾಡಿದಂಥ ಹಾರ್ಮೋನಿಯಮ್, ವಯಲನ್ನು, ತಬಲ ಇವನ್ನ ಇಲ್ಲೇ ಹೆಚ್ಚಿಗೆ ಬಯಸಿಕೊಂಡೆ. ಗುರುಗಳಲ್ಲಿ ತಬಲ ಅಭ್ಯಾಸ ಈ ಪಕ್ವಾಜ್ ಆ ಪದ್ಧತಿ ಮೇಲೆ ನಡೆದು ಆಮೇಲೆ ಚಾಲ್ ಪದ್ಧತಿ ಮೇಲೆ ತಬಲಾಭ್ಯಾಸವನ್ನು ಮಾಡಿಸಿದರು. ಆಮೇಲೆ ವಯಲನ್ನು ಅಲ್ಲೆಲ್ಲೇ ಅವರಿಗೆ ತಬಲ ಒಂದು ಅಭ್ಯಾಸ ಇತ್ತು ಮತ್ತು ಗಾಯನ ಒಂದು. ಆದ ಕಾರಣ ಬೇರೆಯವ್ರನ್ನ ಇಟ್ಟಿಟ್ಟು ವಯಲನ್ನು, ಸಾರಂಗಿ ಮತ್ತು ಹಾರ್ಮೋನಿಯಂ ನನಗೆ ಅಷ್ಟು ಬಾರಿಸ್ಲಿಕ್ಕೆ ಬಂದ ಬರ್ತಿತ್ತು, ಅವರೇ ಮುಂದುವರೆಸಿದರು. ಹೀಗೆ ಅಭ್ಯಾಸ ಮಾಡಿಸಿದ್ದಲ್ದನ ನನಗೆ ಸಂಸ್ಕೃತವನ್ನು ಕಲಿಸಬೇಕು ಅಂತ ಅವರು ಆಶಯ ಮಾಡಿ ಶಾಸ್ತ್ರಿಗಳನ್ನಿಟ್ಟು ಅದನ್ನು ಅಭ್ಯಾಸ ಮಾಡಿಸಿದರು, ಸಂಸ್ಕೃತ ಸಾಹಿತ್ಯವನ್ನು. ಅದು ಈ ಕಲ್ಕತ್ತಾ ಯೂನಿವರ್ಸಿಟಿಯ ಪರೀಕ್ಷಾ ಆವಾಗ ಚೆನ್ನಾಗಿ ನಡೀತಿದ್ದು. ಕಾವ್ಯಾದ್ಯ, ಕಾವ್ಯ ಮಧ್ಯಮ, ಕಾವ್ಯ ತೀರ್ಥ ಅಂತ ಕಾವ್ಯ ತೀರ್ಥದವರೆಗೆ ಅಭ್ಯಾಸ ಮಾಡಿಸಿದರು. ವ್ಯಾಕರಣಾದ್ಯ ಹೀಗೆ ಪರೀಕ್ಷಾ ಮಾಡಿಸಿ ಆಮೇಲೆ ಹಿಂದಿ ಕಲಿಬೇಕು ಅಂತ ನನಗೆ ಆಸೆ ಆಯಿತು. ಹಿಂದಿ ಸಾಹಿತ್ಯವನ್ನು ಅದನ್ನು ವಿಶಾರದವರೆಗೂ ಓದಿಸಿದರು. ಯಾವ ಪರೀಕ್ಷೆ ನಾನು ಕೊಡಲಿಲ್ಲ, ಅಷ್ಟೆಲ್ಲ ಗ್ರಂಥಗಳ ಅಭ್ಯಾಸ ಆಗೈತೆ. ಆಮೇಲೆ ಕನ್ನಡ ವಿದ್ವಾನ್ ಬಿ ವಿದ್ವಾನ್ ಅಂತಾರೆ, ಅಲ್ಲಿ ಗ್ರಂಥಗಳನ್ನೆಲ್ಲ ಅಭ್ಯಾಸ ಮಾಡಿಸಿದರು. ಇಷ್ಟೆಲ್ಲ ಮಾಡಿಸಿ ಮತ್ತು ಈ ಹರಿಕತಿ ಮಾಡೋದು ಇವನ್ನೆಲ್ಲ ಅಭ್ಯಾಸ ಮಾಡಿಸಿ, ಅವರು ಹರಿಕತಿ ಮಾಡ್ತಾಯಿದ್ರು, ಅವರು ಇವನ್ನೆಲ್ಲ ಅಭ್ಯಾಸ ಮಾಡಿಸಿ ವೇದಾಂತ, ಈ ಅದ್ವೈತ ಶಾಸ್ತ್ರ, ವಿಶಿಷ್ಟ ಅದ್ವೈತ ಮತ್ತು ಶಕ್ತಿ ವಿಶಿಷ್ಟ ಅದ್ವೈತ ಇವನ್ನೆಲ್ಲ ಸಿದ್ಧಾಂತಗಳನ್ನು ಅನುಭವ ಪೂರ್ವಕವಾಗಿ ಪಂಡಿತರಿಂದ ಅಭ್ಯಾಸ ಮಾಡಿಸಿದರು. ಇಷ್ಟೆಲ್ಲ ಅಭ್ಯಾಸ ಮಾಡಿಸಿ ಮುಂದೆ ನಾನು ಆವಾವ ಭಾಷೆಗಳಲ್ಲಿ ಗ್ರಂಥಗಳನ್ನು ಬರೆದೆ. ಸಂಸ್ಕೃತ ಭಾಷೆಯಲ್ಲಿ ಮೂರು ಗ್ರಂಥವನ್ನು ನಾನು ರಚನೆ ಮಾಡಿದೆ. ಅದು ಶ್ರೀಮತ್ ಕುಮಾರ ಗೀತಾ, ಕುಮಾರ ವಿಲಾಸ, ಲಿಂಗ ಸೂಕ್ತಂ. ಹೀಗೆ ಮಾಡಿ ಶ್ರೀರುದ್ರಕ್ಕೆ ಅರ್ಥವನ್ನು ಕೂಡ ಬರೆದಿನಿ. ಇವೆಲ್ಲ ಗ್ರಂಥಗಳು ಹೆಚ್ಚಾಗ್ಯಾವ. ಕನ್ನಡದಲ್ಲಿ ಬಹುತೇಕ ಎಲ್ಲ ಮಠದವರು ನನ್ನಿಂದ ಪುರಾಣಗಳನ್ನು ಬರೆಸ್ಯಾರ. ಒಂದು 10-20 ನಾಟಕಗಳನ್ನು ಬರೆದೀನಿ. ಹಿಂಗೆ ಗುರುಗಳವರು ತಾವು ಶಿವೈಕ್ಯರಾಗೋ ಕಾಲಕ್ಕಂದ್ರೆ 52ನೇ ವಯಸ್ಸಿಗೆ ವೀರೇಶ್ವರ ಪುಣ್ಯಾಶ್ರಮ ಅಂತ ಒಂದು ಆಶ್ರಮ ಸ್ಥಾಪನೆ ಮಾಡಿದರು. ಅದಕ್ಕೆ ಬಸರಿಗಿರಿ ವೀರಪ್ಪನವರು ಅಂತ ಒಳ್ಳೆಯ ದಾನಿಗಳು, ಅವರು 1 ಎಕರೆ ಜಮೀನು ಕೊಟ್ಟು ಅದನ್ನು ಪ್ಲಾಟ್ ಮಾಡಿಸಿ ಅಲ್ಲೇ ಗುರುಗಳವರ ಯೋಗ ಸಮಾಧಿ ಐತಿ. ಅಲ್ಲೇ ಆಶ್ರಮಗಳನ್ನು, ಆಶ್ರಮದ ನಿಲಯಗಳನ್ನು ಕಟ್ಟಿಸ್ಯಾರ. ಹಿಂಗೆ ಮಹಾಜನಗಳ ಸಹಾಯದಿಂದ ಆಶ್ರಮ ನಡೆದು ಬಂದರೆ ಅಲ್ಲೇ ಕುರುಡರು, ಅನಾಥರು ಕಲಿತಾರೆ. ಸರಾಸರಿ 200 ವಿದ್ಯಾರ್ಥಿಗಳು ಅಲ್ಲೇ ಅಭ್ಯಾಸ ಮಾಡ್ತಾರೆ. ಅಲ್ಲೇ ಈಗ ದಕ್ಷಿಣಾದಿ ಸಂಗೀತವನ್ನು ಕಲಿತಕ್ಕವ್ರು ಯಾರೂ ಇಲ್ಲ. ಅದಕ್ಕೆ ಉತ್ತರಾದಿ ಸಂಗೀತವನ್ನೇ ವಿಶೇಷವಾಗಿ ನಡೆಸ್ತೇವೆ. ಅಲ್ಲಿ ಇಲ್ಲಿ ಕಲಿತವ್ರ ಅಲ್ಲಿ ಅಧ್ಯಾಪಕರನ್ನು ಮಾಡಿ ಅವರಿಗೆ ಟ್ರೈನಿಂಗ್ ಆದಂಗೆ ಆಯ್ತು. ಹಿಂಗೆ 1 ವರ್ಷ ಅವ್ರಿಗೆ ಇಟ್ಕೊಂಡು ಆಮೇಲೆ ಅಲ್ಲಿ ಗೌರ್ಮೆಂಟಿನ ಪರೀಕ್ಷೆ ಏನದಾವ, ಜೂನಿಯರ್ ಸೀನಿಯರ್ ವಿದ್ವತ್ ಅಂತ ಏನದಾವ, ಅವನ್ನ ಅಲ್ಲೇ ಪರೀಕ್ಷೆ ಮಾಡಿಸಿ ಹೆಚ್ಚಿನ ಅಭ್ಯಾಸವನ್ನು ನಾನು ಆ ವಿದ್ಯಾರ್ಥಿಗಳನ್ನು ತೊಗೊಂಡು ಕಲಿಸಿ ಅವ್ರಿಗೆ ಎಲ್ಲಿಯಾದರೂ ನೌಕರಿ ಹಚ್ಚಿ ಕಳಿಸ್ಕೊಡ್ತೇವೆ. ಅವರಿಗೆ ಅನ್ನ ಕೊಟ್ಟು, ಅವರಿಗೆ ಇರಲಿಕ್ಕೆ ಸ್ಥಳ ಕೊಟ್ಟು, ಇಷ್ಟೆಲ್ಲ. ಇದು ಸರಾಸರಿ 48-49 ವರ್ಷ ಆಯಿತು ಆಶ್ರಮ ನಡೆದು. ಸಂಗೀತ ವಿದ್ಯಾಲಯ ಸ್ಥಾಪಿತವಾಗಿ 75 ವರ್ಷ. ಪಂಚಾಕ್ಷರ ಗವಾಯಿಗಳವರಿಗೆ ವಿದ್ಯಾ ಕಲಿಸಿದವರು ಕುಮಾರ ಮಹಾಸ್ವಾಮಿಗಳು. ಇವರು ಹಾನಗಲ್ ವಿರಕ್ತ ಮಠದ ಅಧಿಕಾರಿಗಳು. ಅವರು ಶಿವಯೋಗ ಮಂದಿರ ಸ್ಥಾಪಕರು, ವೀರಶೈವ ಸಭಾ ಸ್ಥಾಪಕರು. ಇವರು ಪಂಚಾಕ್ಷರ ಗವಾಯಿಗಳು, ನಮ್ಮ ಗುರುಗಳವ್ರನ್ನ ಹುಟ್ಟು ಗುರುಡ್ರು. ಅವ್ರನ್ನೂ ಕರೆದುಕೊಂಡು ಅವ್ರಿಗೆಲ್ಲ ವಿದ್ಯಾಭ್ಯಾಸ ಮಾಡಿಸಿ ಇಲ್ಲೇ ಶಿರಾಳಕೊಪ್ಪದ ಗದ್ಯಪ್ಪನವರಲ್ಲೇ ದಕ್ಷಿಣಾದಿ ಅಭ್ಯಾಸ ಮಾಡಿಸಿದರು. ಆಮೇಲೆ ಈ ಮೈಸೂರಿನಲ್ಲಿ ಬಿಡಾರ್ ಕೃಷ್ಣಪ್ಪನವರಲ್ಲೇ ಅಭ್ಯಾಸ ಮಾಡಿಸ್ಬೇಕು ಅಂತ ಆಸೆ ಇತ್ತು. ಅವರಿಗೆ

0: ಅನುಕೂಲ ಇದ್ದಿಲ್ಲ ಅವಕ್ಕೆ. ನಮ್ಮ ಗುರುಗಳವ್ರನ್ನ ಚೆನ್ನಾಗಿ ಪರೀಕ್ಷೆ ಮಾಡಿ ಇನ್ನೇನು ಅಭ್ಯಾಸ ಮಾಡುವುದಿಲ್ಲಪ್ಪ ನೀನು, ಚೆನ್ನಾಗಿ ಹೇಳ್ಯಾರ, ಏನೋ ಸಂಗ್ರಹ ಮಾಡಿಕೊಳ್ಳೋದು, ಕೆಲವು ಕೀರ್ತನೆಗಳನ್ನು ಸಂಗ್ರಹ ಮಾಡಿಕೊಂಡು ಹೋಗು ಅಂಥೇಳಿ ತಮ್ಮ ಸ್ನೇಹಿತರು ಆರ್ ವೆಂಕಟರಮಣಯ್ಯನವರು ಅಂತ, ಅವರು ವಯಲಿನಿಸ್ಟ್ರು, ಅವರು ಅವರಲ್ಲೇ ಕಳಿಸಿದರು. ಅವರು ಕುರುಮುಟ್ಟು ಶಾಲಾದ ಅಧ್ಯಾಪಕರಾಗಿದ್ದರು. ಅವರಲ್ಲೇ 4 ವರ್ಷ ಕೀರ್ತನ ಸಂಗ್ರಹ ಮಾಡಿಕೊಂಡು ಅವರು ಪಂಚಾಕ್ಷರ ಗವಾಯಿಗಳು ಅಂತ ಹೆಸರು ಪಡೆದರು. ಮೊದಲು ಅವ್ರದ್ದು ಗದ್ದಿಗೆಯನವರು ಅಂತ ಹೆಸರು. ವೀರಶೈವ ಮಹಾಸಭಾದಲ್ಲಿ ಅವ್ರಿಗೆ ಪಂಚಾಕ್ಷರ ಗವಾಯಿಗಳು ಅಂತ ಬಿರುದು ಹಾನಗಲ್ ಕುಮಾರ ಮಹಾಸ್ವಾಮಿಗಳು ಕೊಟ್ಟರು. ಆಮೇಲೆ ಅವರಿಗೆ ಉತ್ತರಾದಿ ಅಭ್ಯಾಸ ಮಾಡಿಸಿದರು. ಆಗಿನ ಕಾಲಕ್ಕೆ ಪ್ರಚಾರ ಉತ್ತರಾದಿದು ಬರ್ತಾ ಬರ್ತಾ ಬರಲಿಕ್ಕತ್ತು, ಅದಕ್ಕೆ ಉತ್ತರಾದಿ ಸಂಗೀತದ ಅಭ್ಯಾಸ ಮಾಡಿಸಿದರು. ನೀಲಕಂಠಪ್ಪ ಅವರಿಂದ ಅಭ್ಯಾಸವಾಯಿತು. ಮತ್ತು ಅಲ್ಲೆಲ್ಲೆಲ್ಲೆಲ್ಲೇ ಬಾಲಗಂಧರ್ವ ಕಂಪ್ನಿ ಮತ್ತು ಲಲಿತ್ ಕಲಾ ದರ್ಶ ಕಂಪ್ನಿ ಇವೆಲ್ಲ ಮರಾಠಿ ಕಂಪ್ನಿಗಳು ಬರ್ತಿದ್ವು. ಅವ್ರಿಗೆ ಈ ದಕ್ಷಿಣಾದಿ ಸಂಗೀತ ಬೇಕಾಗ್ತಿತ್ತು, ಅವ್ರಿಗೆ ಇದ್ರ ಮೇಲೆ ಪ್ರೇಮ ಬಹಳ. ಇವರಿಂದ ಅವನ್ನು ಪಡೆದುಕೊಂಡು ಅವರು ಹಿಂದೂಸ್ತಾನಿ ಚೀಜುಗಳನ್ನು ಕೊಡ್ತಾಯಿದ್ರು. ಹಿಂಗೆ ಹಿಂದೂಸ್ತಾನಿ ಸಂಗೀತ ಇದು ಪ್ರಚಾರ ಆಯಿತು. ಕರ್ನಾಟಕದಲ್ಲಿ ಅಲ್ಲೇ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಪಂಡಿತ್ ಪಂಚಾಕ್ಷರ ಗವಾಯಿಗಳವರಿಂದ ಉತ್ತರಾದಿ ಸಂಗೀತ ಭಾಳ ಪ್ರಚಾರ ಆಯಿತು. ಈ ರೀತಿಯಲ್ಲಿ ಅದು ಅವರು ಶಿವೈಕ್ಯರಾದ ಕಾಲಕ್ಕೆ 42ನೇ ಇಸ್ವಿಯಲ್ಲಿ ಅದನ್ನು ಸ್ಥಾಪನೆ ಮಾಡಿ ಅವರು ಗದಿಗಿನಲ್ಲಿ ಅವರ ಗದ್ದಿಗೆಯಾದ ಇವತ್ತಿಗೂ ಅಲ್ಲಿ ಅನೇಕರು ಕಲಿತಾರೆ. ಅಲ್ಲಿ ಕವಿಗಳು ಆಗ್ಯಾರ, ಕೀರ್ತನಕಾರ ಆಗ್ಯಾರ, ಮತ್ತು ಅಲ್ಲಿ ನಾಟಕ ಒಂದು ಇದ್ದು ಇನ್ನೂ ನಡೆದಿದೆ. ಅಲ್ಲಿ ನಟರು ಆಗ್ಯಾರ. ಹೀಗೆ ಒಳ್ಳೆ ಎಲ್ಲ ಅಂದರೆ ಪ್ರವಚನ, ಸಂಗೀತ ಮತ್ತು ಕವನ ಪದ್ಧತಿ ಇವೆಲ್ಲ ಅಲ್ಲೇ ಅಭ್ಯಾಸ ಆಗ್ತಾವೆ. ಕಣ್ಣಿಲ್ಲದವರಿಗೆ ಸಂಗೀತದ ಹೊರತು ಮತ್ತೊಂದು ವಿದ್ಯೆ ಅವರಿಗೆ ಸಾಧ್ಯ ಆಗೋದಿಲ್ಲ. ಸ್ವತಂತ್ರ ವಿದ್ಯೆ ಅಂದರೆ ಅವರು ಸಂಗೀತ. ಅದಕ್ಕೆ ನಮ್ಮ ಹಾನಗಲ್ ಕುಮಾರ ಮಹಾಸ್ವಾಮಿಗಳವರು ನಮ್ಮ ಗುರುಗಳಿಂದ ಪ್ರತಿಜ್ಞೆ ಮಾಡಿಸಿದರು, ನೀನು ಬ್ರಹ್ಮಚಾರಿಯಾಗಿ ಇರಬೇಕು, ಮತ್ತು ನಿನ್ನ ಸದಾಚಾರ ಶೀಲಾಚಾರವನ್ನೆಲ್ಲ ಕಾಯ್ಕೊಂಡು ನೀನು ಲೋಕಸೇವಾ ಮಾಡಬೇಕು. ಯಾರು ನಿನ್ನಂತೆ ಕಣ್ಣಿಲ್ದವ್ರು ಅದಾರೆ, ಯಾರು ಅನಾಥರದಾರೆ, ಅವರಿಗೆಲ್ಲ ಅನ್ನ ಬಟ್ಟೆ ಕೊಟ್ಟು ನಿನ್ನ ತ್ರಿಕರಣಗಳನ್ನು ಸವಿಸಿ ಅವರಿಗೆ ವಿದ್ಯಾದಾನ ಮಾಡಬೇಕು, ಅದೇ ನಿನಗೆ ಮೋಕ್ಷದ ಮಾರ್ಗ ಅಂತ ಹೇಳಿ ಅವರಿಗೆ ಇದನ್ನು ನೇಮಿಸಿ ಹೋದರು. ಅವರ ಆಜ್ಞಾ ಪ್ರಕಾರ ಅವರು ಈ ಸೇವೆಯನ್ನು ನಡೆಸಿಕೊಂಡು ಬಂದು ಗದಿಗಿನಲ್ಲೇ ಶಿವೈಕ್ಯರಾಗ್ಯಾರ. ಈ ರೀತಿಯಲ್ಲಿ ಅವರು ಹೋದಮೇಲೆ ಹಾಗೆ ಎಲ್ಲ ಜನರ ಸಹಕಾರದಿಂದ ವೀರೇಶ್ವರ ಪುಣ್ಯಾಶ್ರಮ ನಡೆದಿದೆ. ಇಲ್ಲಿ ಅನೇಕರು ಸಾವಿರಾರು ಜನ ವಿದ್ಯಾರ್ಥಿಗಳು ಅಂದಿನಿಂದ ಇಂದಿನವರೆಗೆ ಅಂದರೆ 75 ವರ್ಷದಿಂದ ಇಲ್ಲಿವರೆಗೂ ಅಂದರೆ ಈ 14ನೇ ಇಸ್ವಿಯಿಂದ ಇಲ್ಲಿವರೆಗೂ ಇದು ಹಂಗೆ ಅವ್ಯಾಹತವಾಗಿ ನಡೆದು ಬಂದಿದೆ.
1: ಇಂದು ಸಂಗೀತ ಕಲಿತಿರುವ ವಿದ್ಯಾರ್ಥಿಗಳು ಹೇಗಿರಬೇಕು ಅಂತ ತಾವು ಅಭಿಪ್ರಾಯ ಪಡ್ತೀರಿ?
0: ಸಂಗೀತಕ್ಕೆ ನೀತಿ ಮುಖ್ಯ. ನೀತಿ ಇದ್ದರೆ ಕಂಠ ಪ್ರಾಣ ಬರಬ್ಬರಿ ಇರ್ತದೆ. ನೀತಿವಂತರಾಗಿ ಅವರು ಸಂಗೀತವನ್ನು ಬೆಳೆಸ್ಕೊಂಡ್ರೆ ಅವ್ರದು ಸಂಗೀತ ಅದು ಒಂದು ಮಾದರಿ ಸಂಗೀತವಾಗಿ ಉಳಿತೈತೆ ಅಂತ ನಮ್ಮ ಅಭಿಪ್ರಾಯ.
1: ತಾವು ಈ ಎರಡೂ ಸಂಗೀತ ಪದ್ಧತಿಯಲ್ಲಿ ಪರಿಣಿತಿ ಪಡೆದಿದ್ದೀರಿ, ನಮ್ಮ ಶ್ರೋತೃಗಳಿಗೆ ಈ ವಿಷಯವನ್ನು ಹಾಡಿ ತೋರಿಸಲು ಸಾಧ್ಯ ಆಗುತ್ತೆ?
0: ಆಗಲಿ, ತೋರಿಸ್ತಾ.

Sunny,

0: ತಾವು ಈ ಉತ್ತರಾದಿ ಹಾಗೂ ದಕ್ಷಿಣಾದಿ ಪದ್ಧತಿಗಳಲ್ಲಿ ಅದು ಇಂತಹ ವಯಸ್ಸಿನಲ್ಲಿ ಬಹಳ ಸ್ವಾರಸ್ಯವಾಗಿ ಚೆನ್ನಾಗಿ ಹಾಡಿದ್ದೀರಿ. ತಾವು ಇಷ್ಟು ದೂರ ನಮ್ಮ ಆಕಾಶವಾಣಿಗೆ ಬಂದು ತಮ್ಮ ಅನುಭವಗಳನ್ನ ನಮ್ಮ ಶ್ರೋತೃಗಳಿಗೆ ಹಂಚಿಕೊಂಡಿದ್ದಕ್ಕೆ ಗೌರವಪೂರ್ವಕ ನಮಸ್ಕಾರಗಳು.
1: ನಿಮಗೂ ನನ್ನ ಶರಣ ಶರಣಾರ್ಥಿಗಳು.
2: ಹಿರಿಯ ಸಂಗೀತ ವಿದ್ವಾಂಸರಾದ ಪಂಡಿತ್ ಪುಟ್ಟರಾಜ ಗವಾಯಿಗಳೊಂದಿಗೆ ಆರ್ ಎನ್ ತ್ಯಾಗರಾಜನ್ ಅವರು ನಡೆಸಿದ್ದ ಸಂವಾದವನ್ನು ಕೇಳಿದಿರಿ. ಈ ಕಾರ್ಯಕ್ರಮವನ್ನು

0: 80ರ ದಶಕದಲ್ಲಿ ಮೈಸೂರು ಆಕಾಶವಾಣಿ ಕೇಂದ್ರದಲ್ಲಿ ಧ್ವನಿಮುದ್ರಿಸಿಕೊಳ್ಳಲಾಗಿತ್ತು. ಇದು ಈ ವಾರದ ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಸಂಕಲನ ಎಸ್ ಲಕ್ಷ್ಮೀನಾರಾಯಣ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
1: ಬಾನುಲಿ ಕೃಷಿ ಬೆಳಗು.
2: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ
1: ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ.
3: ನಾನು ಸುಬ್ಬಣ್ಣ, ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಕು ಕಾರ್ಯಕ್ರಮವನ್ನು ಇಟ್ಟಿರುತ್ತೇವೆ. ನೀವು ತಪ್ಪದೆ ಬನ್ನಿ, ನಿಮ್ಮ ಜೊತೆಯಲ್ಲಿ ಸ್ನೇಹಿತರನ್ನು ಕರೆತನ್ನಿ.

ಈ ಬಾರಿಯ ಅತಿಥಿ ಶಿವಮೊಗ್ಗ ಜಿಲ್ಲೆ ಹೊನ್ನಾಳಿ ತಾಲೂಕು ಲಿಂಗಾಪುರ ಗ್ರಾಮದ ಕೃಷಿಕ ದಂಪತಿ ಜಿಸಿ ಸೋಮಶೇಖರಪ್ಪ ಹಾಗೂ ಉಮಾ ಕೆಎಚ್ಎನ್.

0: ಕೃಷಿರತ್ನ ಪ್ರಶಸ್ತಿ ಪ್ರದಾನ,
1: ಯಲಚನಹಳ್ಳಿ ತೋಟಗಾರಿಕಾ ಮಹಾವಿದ್ಯಾಲಯದ ವತಿಯಿಂದ ಜೈವಿಕ ಗೊಬ್ಬರಗಳ ಪ್ರದರ್ಶನ
0: ಹಾಗೂ ಕೃಷಿ ಪ್ರಕಟಣೆಗಳ ಮಾರಾಟ ಈ ಬಾರಿಯ ವಿಶೇಷ.
1: ನೀವು ಬನ್ನಿ,
0: ನಿಮ್ಮ ಸ್ನೇಹಿತರನ್ನು ಕರೆತನ್ನಿ,
1: ಬಾನುಲಿ ಕೃಷಿಕರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.
0: ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ
1: ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ
0: ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
1: ಬಾನುಲಿ ಕೃಷಿ ಬೆಳಗು.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 9:30:25. ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಇಬ್ಬನಿ ತಬ್ಬಿದ ಇಳೆಯಲಿ ಚಿತ್ರಕ್ಕಾಗಿ ಶ್ರೀಲಕ್ಷ್ಮಿ ಬೆಳ್ಮಣ್ಣು ಅವರು ಹಾಡಿರುವ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಚಂದ್ರಜಿತ್ ಬೆಳ್ಳಿಯಪ್ಪ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಗಗನ್ ಬದೇರಿಯಾ.

ಪ್ರಿಯ ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಯೋಗವೇ ಜೀವನ ನಡೆಸಿಕೊಡುತ್ತಾರೆ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಮೈಸೂರು ಜಿಲ್ಲಾ ಸಮಿತಿಯ ಸದಸ್ಯರು.

0: ಮರೆಯದೆ ಕೇಳಿ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಯೋಗವೇ ಜೀವನ.
1: ವೇದದ್ರಷ್ಟೃ ಸಮಾರಂಭಾಂ ಪತಂಜಲಿ ಸುಮಧ್ಯಮ.
0: ಕೇಳುಗರೆ ಗಮನಿಸಿ, ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯದ ವತಿಯಿಂದ 2026-27 ಸಾಲಿನಲ್ಲಿ ವಿಕಲಚೇತನರ ಸಬಲೀಕರಣಕ್ಕಾಗಿ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವ್ಯಕ್ತಿ ಸಂಸ್ಥೆಗಳಿಗೆ ರಾಷ್ಟ್ರ ಪ್ರಶಸ್ತಿ ನೀಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿಯನ್ನು ಸಲ್ಲಿಸಲು ಇಚ್ಛಿಸುವವರು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಜಿಲ್ಲಾ ಕಚೇರಿ ಪುಲಕೇಶಿ ರಸ್ತೆ ತಿಲಕ್ ನಗರ ಮೈಸೂರು, ಇಲ್ಲಿಂದ ಅರ್ಜಿ ಪಡೆದು ಆಂಗ್ಲ ಭಾಷೆಯಲ್ಲಿ ಭರ್ತಿ ಮಾಡಿದ ಅರ್ಜಿಗಳನ್ನು ಜುಲೈ 31 ಒಳಗಾಗಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲು ತಿಳಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 08212-249-111. ಪ್ರಕಟಣೆ ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಜಸ್ಕರಣ್ ಸಿಂಗ್ ಅವರ ಧ್ವನಿಯಲ್ಲಿರುವ ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಗೀತೆ. ಅರ್ಜುನ್ ಜನ್ಯ ಅವರ ಸಂಗೀತಕ್ಕೆ ಸಾಹಿತ್ಯ ಬರೆದಿದ್ದಾರೆ ವಿ. ನಾಗೇಂದ್ರ ಪ್ರಸಾದ್.

ಸಸ್ಯಸ್ತರಿ ಪ್ರೀತಿಯ ಕೇಳುಗರೆ, ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಪ್ರತಿ ಸೋಮವಾರ ಬೆಳಗ್ಗೆ 6:35 ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10

ಸಸ್ಯ ಸೇರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್ ಅವರಿಂದ. ಗಮನಿಸಿ, ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10 ಸಸ್ಯ ಸೇರಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6 ರಲ್ಲಿ.

ಕೇಳುಗರೆ ಗಮನಿಸಿ, ಇಂದು ಮಧ್ಯಾಹ್ನ 12:45 ನಮ್ಮ ನಿಲಯದಿಂದ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಕಣ್ಣಿನ ಸಮಸ್ಯೆಗಳು ಮತ್ತು ಪರಿಹಾರ, ಈ ಕುರಿತು ಮೈಸೂರಿನ ನೇತ್ರ ತಜ್ಞರಾದ ಡಾಕ್ಟರ್ ರವಿಶಂಕರ್ ಜಿ ಅವರೊಂದಿಗೆ ಮಾತುಕತೆ ಕೇಳುವಿರಿ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಮರೆಯದಿರಿ, ಇಂದು ಮಧ್ಯಾಹ್ನ 12:45 ನಮ್ಮ ಆರೋಗ್ಯ ಕಾರ್ಯಕ್ರಮ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಸೆಚ್ ಶ್ರೀರಾಮ್ ಹಾಗೂ ಲಹರಿ ಮಹೇಶ್ ಅವರ ಧ್ವನಿಯಲ್ಲಿ ಕೇಳಿ ಬ್ರಾಟ್ ಚಿತ್ರದ ಗೀತೆ. ಸಾಹಿತ್ಯ ಶಶಾಂಕ್, ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯಾ.

0: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ ಪ್ರತಿ ಸೋಮವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
0: ಆಟದ ಗತ್ತು ಗಮ್ಮತ್ತು
1: ಸ್ವಲ್ಪ ತಮಾಷೆ ತಲೆಗೆ ಕಸರತ್ತು
0: ನಾವು ಆಟಗಳನ್ನ ತರುತ್ತೇವೆ ಮತ್ತಷ್ಟು
1: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು
0: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ
1: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು
0: ಮರೆಯದಿರಿ ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ನೋಬಿನ್ ಪಾಲ್ ಅವರು ಸಂಗೀತ ನೀಡಿ ಪಂಚಮ್ ಜೀವ ಅವರೊಂದಿಗೆ ಹಾಡಿರುವ 777 ಚಾರ್ಲಿ ಚಿತ್ರದ ಗೀತೆ ಗೀತೆಯನ್ನ ಬರೆದಿದ್ದಾರೆ ನಾಗಾರ್ಜುನ್ ಶರ್ಮಾ

ಕೇಳುಗರೆ ಗಮನಿಸಿ, ಇಂದು ರಾತ್ರಿ 8 ಗಂಟೆಗೆ ನಮ್ಮ ನಿಲಯದಿಂದ ಯುವವಾಣಿಯಲ್ಲಿ ವಿಶ್ವ ಸಂಗೀತ ದಿನದ ಸಂದರ್ಭದಲ್ಲಿ ವಿಶೇಷ ಚಿತ್ರಚಿತ್ತಾರ ಕೇಳುವಿರಿ. ಪ್ರಸ್ತುತಪಡಿಸುತ್ತಾರೆ ವಾದಿರಾಜ್ ಆರ್ ಜಮದಗ್ನಿ. ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಉಪಾಧ್ಯಕ್ಷ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಗೀತೆಯ ಗಾಯಕರು ರಕ್ಷಿತಾ ಸುರೇಶ್ ಹಾಗೂ ವಿಜಯ್ ಪ್ರಕಾಶ್, ಸಾಹಿತ್ಯ ಎಪಿ ಅರ್ಜುನ್, ಸಂಗೀತ ಸಂಯೋಜಕರು ಅರ್ಜುನ್ ಜನ್ಯಾ.

0: ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತೆ ಚಿತ್ರಗೀತೆಗಳನ್ನು ಈ ಮಧ್ಯಾಹ್ನ 2:40 ಕೇಳಬಹುದು.
1: ಭಾಷಾ ಭಾರತಿ ಹಿಂದಿ ಪಾಠಗಳ ವಿಶಿಷ್ಟ ಬಾನುಲಿ ಸರಣಿ ಪ್ರತಿ ಸೋಮವಾರ ಹಾಗೂ ಬುಧವಾರ 4:45.

ಸರಳ ಹಿಂದಿ ಸಂಭಾಷಣೆಗಳು, ದಿನನಿತ್ಯದ ಬಳಕೆಯ ಪದಗಳು, ಹಿಂದಿ ವ್ಯಾಕರಣ, ಉತ್ತಮ ಸಂವಹನಕ್ಕೆ ಈ ಭಾಷಾಭಾರತಿ ಹಿಂದಿ ಬಾನುಲಿ ಸರಣಿ ನಿಮ್ಮೆಲ್ಲರಿಗೂ

0: ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದ ಸಹಯೋಗದಲ್ಲಿ ಪ್ರತಿ ಸೋಮವಾರ ಹಾಗೂ ಬುಧವಾರ ಸಂಜೆ 4:45 ಭಾಷಾ ಭಾರತಿ ವಿಶಿಷ್ಟ ಹಿಂದಿ ಪಾಠ ಸರಣಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6.
1: ಎಫ್ಎಂ 100.6 ಆಕಾಶವಾಣಿ ಮೈಸೂರು.
2: ಸರ್, ಒಂದು ಹಾಡು ಬೇಕಿತ್ತು.
3: ಏನೇ ಕೇಳು ಕೊಡುವೆ ನಿನಗೆ ನಾನೀಗ.
1: ಕರೆಗೊಂದು ಗೀತೆ,
4: ಕರೆಗೊಂದು ಗೀತೆ.
5: ನಿಮ್ಮ ಅಪೇಕ್ಷೆಯ ಗೀತೆಗಳು
6: ನಿಮ್ಮದೇ ಮೈಸೂರು ಬಾನುಲಿಯಲ್ಲಿ.
7: ಹೃದಯ ತುಂಬಿ
1: ಪ್ರತಿ ಮಂಗಳವಾರ ಬೆಳಿಗ್ಗೆ 8:30
8: ಗುಡ್ ಮಾರ್ನಿಂಗ್ ಶುಭ ದಿನ ಸುಪ್ರಭಾತ.
5: ಕರೆ ಮಾಡಿ
6: 2512582
5: ಅಥವಾ 2515089.
1: ಎಸ್ಟಿಡಿ ಕೋಡ್ 0821.
9: ಹಲೋ, ಮೋಹನ್ ಸ್ಪೀಕಿಂಗ್.
5: ನಿಮ್ಮ ಮೆಚ್ಚಿನ ಗೀತೆ
6: ಕೇಳಿ
1: ಆನಂದಿಸಿ.
10: ಏನ್ ಸಮಾಚಾರ? ಬಹಳ ದಿನದಿಂದ ಏನು ಸುದ್ದಿನ ಇಲ್ಲ, ಎಲ್ಲಿ ಹೋಗಿದ್ರಿ?
11: ಅದು ಒಂದು ಹೊಸ ಕಾರ್ಯಕ್ರಮ ಶುರು ಮಾಡೋ ಯೋಚನೆನಲ್ಲಿದ್ದೆ ಅಷ್ಟೇ. ಇನ್ಮೇಲೆ ಸುದ್ದಿ ಕೊಡ್ತಾ ಇರೋದೆ.
10: ಓಹೋ, ಏನ್ ಕಾರ್ಯಕ್ರಮ?
11: ಹೆಸರು ವರ್ತಮಾನ ವೃತ್ತಾಂತ. ಸುದ್ದಿಯ ಹಿಂದಿನ ಕಥೆ ಇದು. ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಪ್ರತಿ ತಿಂಗಳ 2nd and 4th Mondays ಪ್ರಸಾರ ಆಗತ್ತೆ.
10: ಯಾವಾಗಿಂದ ಪ್ರಾರಂಭ ಆಗೋದು?
11: ಇದೇ June 23rd ಬೆಳಿಗ್ಗೆ 11:00 to 12:00. ಮರಿದೆ ಕೇಳ್ತೀರಾ ಅಲ್ವಾ?

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ ಸರಿಯಾಗಿ 10:05. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಚಪ್ಪಾಡ್ ಎಇ ವಾಮನನ್ ನಂಬೂದರಿಯವರ ಹಾಡುಗಾರಿಕೆಯಲ್ಲಿ ಸ್ವಾತಿ ತಿರುನಾಳರ ರಚನೆಗಳನ್ನು ಆಲಿಸೋಣ. ಮೊದಲಿಗೆ ನಾಯಕಿ ರಾಗ ರೂಪಕತಾಳದಲ್ಲಿ ಪಾಲಯ ಮ್ಯಾಮ್ ಪಾಲಯ ಮಾಂ ಪಂಕಜನಾಭಂ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಚಪ್ಪಾಡ್ ಎಇ ವಾಮನನ್ ನಂಬೂದರಿಯವರ ಹಾಡುಗಾರಿಕೆಯಲ್ಲಿ ಸ್ವಾತಿ ತಿರುನಾಳರ ರಚನೆಗಳನ್ನು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಮಾಮವ ಕರುಣಯ ರಾಗ ಷಣ್ಮುಖ ಪ್ರಿಯ ಮಿಶ್ರ ಛಾಪು ತಾಳ.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಚಪ್ಪಾಡ್ ಎವಿ ವಾಮನನ್ ನಂಬೂದರಿಯವರ ಹಾಡುಗಾರಿಕೆಯಲ್ಲಿ ಸ್ವಾತಿ ತಿರುನಾಳರ ರಚನೆಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಎಫ್ಎಂ 100.6, ಇದು ಆಕಾಶವಾಣಿ ಮೈಸೂರು. ಸಮಯ 10:30:45. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಹಮ್ ತುಮ್ ಚಿತ್ರದ ಶೀರ್ಷಿಕೆ ಗೀತೆ ಹಾಡಿದ್ದಾರೆ ಬಾಬುಲ್ ಸುಪ್ರಿಯೋ ಹಾಗೂ ಅಲ್ಕಾ ಯಾಗ್ನೇಕ್.

ಕೇಳುಗರೇ ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ, ಕುವೆಂಪು ನಗರ, ಮೈಸೂರು. ವಿಷಯ ಕಣ್ಣಿನ ಪೊರೆ. ಭಾಗವಹಿಸುತ್ತಾರೆ ಡಾಕ್ಟರ್ ಪವನ್ ವಿ ಜೋಶಿ, ಪ್ರಸ್ತುತಿ ತೇಜಸ್ವಿನಿ ಗಿರೀಶ್. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಹಾಡಿರುವ ರೋಜಾ ಚಿತ್ರದ ಗೀತೆಯನ್ನು ಆಲಿಸೋಣ.

0: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463689.
1: ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ದಿಲ್ಸೆ ಚಿತ್ರದ ಗೀತೆ ಹಾಡಿದ್ದಾರೆ ಲತಾ ಮಂಗೇಶ್ಕರ್ ಹಾಗೂ ಎಂಸಿ ಶ್ರೀಕುಮಾರ್.

0: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ ಪ್ರತಿ ಸೋಮವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
0: ಆಟದ ಗತ್ತು ಗಮ್ಮತ್ತು
1: ಸ್ವಲ್ಪ ತಮಾಷೆ ತಲೆಗೆ ಕಸರತ್ತು
0: ನಾವು ಆಟಗಳನ್ನ ತರುತ್ತೇವೆ ಮತ್ತಷ್ಟು
1: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು
0: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ
1: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು
0: ಮರೆಯದಿರಿ ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ

0: ಇದುವರೆಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ.
1: ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
0: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ. ಪ್ರತಿ ಸೋಮವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
1: ಆಟದ ಗತ್ತು ಗಮ್ಮತ್ತು,
0: ಸ್ವಲ್ಪ ತಮಾಷೆ, ತಲೆಗೆ ಕಸರತ್ತು,
1: ನಾವು ಆಟಗಳನ್ನ ತರುತ್ತೇವೆ, ಮತ್ತಷ್ಟು
0: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು.

0: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ.
1: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು.
0: ಮರೆಯದಿರಿ, ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ. ಗೇಮ್ ಶೋ, ಗೇಮ್ ಶೋ. ಪ್ರಿಯ ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಯೋಗವೇ ಜೀವನ ನಡೆಸಿಕೊಡುತ್ತಾರೆ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಮೈಸೂರು ಜಿಲ್ಲಾ ಸಮಿತಿಯ ಸದಸ್ಯರು.

ಮರೆಯದೇ ಕೇಳಿ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಯೋಗವೇ ಜೀವನ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 11 ಗಂಟೆ. ಮುಂದಿನ ಪ್ರಸಾರದೊಂದಿಗೆ ನಾನು ನಿಮ್ಮ ಬಾನುಲಿ ಗೆಳತಿ ಚಿನ್ಮಯಿ. ಇದೀಗ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಗೇಮ್ ಶೋ ಪ್ರಸ್ತುತಿ ಕೀರ್ತನ ವಿ ಹಾಗೂ ಚಿನ್ಮಯಿ ಕೆಎಸ್.
1: ಆಕಾಶವಾಣಿ ಮೈಸೂರು ಗೇಮ್ ಶೋ, ನಿಮ್ಮ ಮೆಚ್ಚಿನ ನೇರ ಫೋನ್ ಇನ್ ಕಾರ್ಯಕ್ರಮ.

0: ये चाकी वो जोकर ए बल्ली निगाहिडु
1: चौ चौ बात ಒಗಟುಗಳು ಗಾದೆ ಗಮ್ಮತ್ತು ರಸಪ್ರಶ್ನೆಗಳು ಹಾಡು ಹರಟೆ ಪದಬಂಧ ಲೆಕ್ಕಾಚಾರ ಎಲ್ಲದಕ್ಕೂ ಒಂದೇ ವೇದಿಕೆ ಇದು ಗೇಮ್ ಶೋ ಬನ್ನಿ ಮನಬಿಚ್ಚಿ ಮಾತನಾಡುವ ನಿಮ್ಮದೇ ಕಾರ್ಯಕ್ರಮ ಗೇಮ್ ಶೋ
2: ಹಾಯ್ ಹಲೋ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಎಫ್ಎಂ 100.6 ಕಂಪನಾಂಕದಲ್ಲಿ ಆಕಾಶವಾಣಿ ಮೈಸೂರು ಕೇಂದ್ರವನ್ನ ಆಕಾಶವಾಣಿ ಒಂದು ಸುಮಧುರ ನಾದವಾದರೆ ನಮ್ಮ ಆತ್ಮೀಯ ಶ್ರೋತೃಗಳ ಪ್ರತಿಕ್ರಿಯೆಯೇ ನಿನಾದ ಇಲ್ಲಿ ಪ್ರಸಾರ ಮಾಡುವ ಪ್ರತಿಗೀತೆಗೂ ಬೇಕು ಸಂಗೀತ ಅದನ್ನು ಕೇಳಿದ ನಾವೇ ಪುನೀತ ಶ್ರುತಿ ಲಯಗಳಿಂದ ಕೂಡಿದೆ ಪ್ರತಿಯೊಬ್ಬರ ಹೃದಯದ ಮಿಡಿತ ಆದರೆ ವಾದ್ಯಗಳೇ ನಮ್ಮ ಕರ್ಣಗಳಿಗೆ ಖಾದ್ಯ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಚಿನ್ಮಯಿ ಹಾಗೆ ನನ್ನ ಜೊತೆಯಲ್ಲಿ
3: ನಾನು ನಿಮ್ಮ ಕೀರ್ತನಾವಿ ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂದ್ರೆ ನಮ್ಮ ದೂರವಾಣಿ ಸಂಖ್ಯೆ 251-2582 ಮತ್ತೊಂದು 251-5089 ಮೈಸೂರಿನ ಎಸ್ಟಿಡಿ ಕೋಡ್ 0821 ಹಾಗೆ ನಿಮಗೆ ಉತ್ತರ ಗೊತ್ತಿದೆ ಕರೆ ಸಿಗ್ತಾ ಇಲ್ಲ ಅಂದರೆ ನೀವು ವಾಟ್ಸ್ಆ್ಯಪ್ನಲ್ಲೂ ಕೂಡ ಉತ್ತರವನ್ನು ಕಳಿಸಬಹುದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9484-8085-8523 ಮತ್ತೊಮ್ಮೆ 9480-8585-23 ಪ್ರತಿವಾರದಂತೆ ಈ ಬಾರಿ ಕೂಡ ನಾವು ಒಂದು ಮುಖ್ಯ ಪ್ರಶ್ನೆಯನ್ನು ಕೇಳ್ತೀವಿ ಆ ಮುಖ್ಯ ಪ್ರಶ್ನೆಗೆ ಯಾರು ಮೊದಲನೇದಾಗಿ ವಾಟ್ಸ್ಆ್ಯಪ್ನಲ್ಲಿ ಉತ್ತರ ಕೊಡ್ತೀರಾ ಅವರಿಗೆ ಮೈಸೂರು ಆಕಾಶವಾಣಿ ಭೇಟಿ ಮಾಡೋದಕ್ಕೆ ಅವಕಾಶ ಸಿಗುತ್ತೆ ಅಂತ ಹೇಳ್ತಾ ಚಿನ್ಮಯಿ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ ಅಥವಾ ಒಂದು ಗೀತೆಯನ್ನು ಕೇಳ್ಕೊಂಡು ಬರೋಣ
2: ಒಂದು ಗೀತೆಯನ್ನು ಕೇಳ್ಕೊಂಡು ಬಂದು ಆಮೇಲೆ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ
3: ಓಕೆ

0: ಕೇಳುಗ್ರೆ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಗೇಮ್ ಶೋ ಕಾರ್ಯಕ್ರಮ. ಚಿನ್ಮಯಿ, ನಾವು ಓಪನಿಂಗಲ್ಲೂ ಹೇಳಾಯಿತು ಏನು ಇವತ್ತು ಕಾನ್ಸೆಪ್ಟು ಅಂತ, ಹಾಡು ಕೂಡ ಹಾಕಾಯಿತು. ನಮ್ಮ ಕೇಳುಗರಿಗೆ ಒಂದು ಕ್ಲೂ ಅಂತೂ ಸಿಕ್ಕಿರುತ್ತೆ ಏನಿರಬಹುದು ಅಂತ. ಆದರೆ ನಾವು ಒಂದ್ಸತಿ ಹೇಳ್ಬಿಡೋಣ ಏನು ಕಾನ್ಸೆಪ್ಟ್ ಅಂತ.
1: ಹೌದು, ಖಂಡಿತ ಹೇಳೋಣ. ನಿನ್ನೆಯಷ್ಟೇ ನಾವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಜೊತೆಗೆ ವಿಶ್ವ ಸಂಗೀತ ದಿನವನ್ನು ಕೂಡ ಆಚರಣೆ ಮಾಡಿದ್ವಿ. ಅದರ ಒಂದು ನೆನಪಿಗಾಗಿ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇದೀಗ ನಾವು ನಾದಮಯ ಅಂತ ಹೇಳ್ದಂಗೆ ಇವತ್ತಿನ ಗೇಮ್ ಶೋ ಪೂರ ನಾದಮಯವಾಗೇ ಇರುತ್ತೆ.
0: ಖಂಡಿತ.
1: ನಾವು ಒಂದೊಂದು ಇನ್ಸ್ಟ್ರೂಮೆಂಟ್ ವಾದ್ಯವನ್ನ ಪ್ಲೇ ಮಾಡ್ತೀವಿ. ಅದು ಯಾವ ವಾದ್ಯ ಅಂತ ಹೇಳ್ಬೇಕು, ಅಷ್ಟೇ, ತುಂಬಾ
0: ಹೌದು,
1: ಸಿಂಪಲ್ ಇವತ್ತು.
0: ನಿಜ ಹೌದು. ನಾವು ಒಂದು ಮ್ಯೂಸಿಕ್ ಬಿಟ್ನ ನಿಮಗೆ ಪ್ಲೇ ಮಾಡ್ತೀವಿ, ಅದು ಯಾವ ಇನ್ಸ್ಟ್ರೂಮೆಂಟ್ ಅಥವಾ ಯಾವ ವಾದ್ಯ ಅಂತ ನೀವು ಹೇಳಿದ್ರೆ ಇವತ್ತಿನ ಗೇಮ್ ಶೋ ನಮಗೆ ಕಂಪ್ಲೀಟ್ ಆಗತ್ತೆ.
1: ಹೌದು, ಮೊದಲನೇ ಕರೆ ಯಾರ್ದು ಅಂತ ನೋಡೋಣ.
0: ಖಂಡಿತ. ಹಲೋ ಹಲೋ ಹಲೋ,
1: ನಮಸ್ತೆ ಆಕಾಶವಾಣಿ.
2: ಹಲೋ
1: ಹಲೋ, ಯಾರು ಮಾತಾಡಿ?
0: ಹಲೋ, ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ಹಲೋ
2: ಪರ್ಸನ್ ಯು ಆರ್ ಸ್ಪೀಕಿಂಗ್.
0: ಹಲೋ, ನಮಸ್ತೆ ಆಕಾಶವಾಣಿ, ಯಾರು ಮಾತಾಡ್ತಾ ಇರೋದು?
3: ನಮಸ್ತೆ ಮೇಡಮ್.
1: ಯಾರು, ಎಲ್ಲಿಂದ?
3: ನಮಸ್ಕಾರಗಳು.
0: ನಮಸ್ತೆ ವಿಜಯ್ ಕೌಶಿಕ್ ಅವರೇ.
3: ಧನ್ಯವಾದಗಳು.
0: ಈಗ ನಾವು ಒಂದು ಮ್ಯೂಸಿಕ್ ಬಿಟ್ನ ಪ್ಲೇ ಮಾಡ್ತೀವಿ, ಅದು ಯಾವ ಇನ್ಸ್ಟ್ರೂಮೆಂಟ್ ಅಂತ ಹೇಳಕ್ಕೆ ರೆಡಿ ಇದ್ದೀರಾ?
3: ನೋಡೋಣ,
0: ನಿಮ್ಮ ಪ್ರಶ್ನೆ ಈಗ ಬರ್ತಾ ಇದೆ.

0: ವೀಣಾಪಾಣಿ ಪುಸ್ತಕ ಪಾಣಿ ಅನ್ನಗೆ ವೀಣೆ ಮೇಡಮ್.
1: ಏನ್ ಹೇಳಿ?
0: ವೀಣೆ.
1: ವೀಣೆನಾ? ಸರಿ ಇದ್ಯಾ ಉತ್ತರ?
0: 100% ಸರಿ ಇದೆ ಅಂತ ಅನ್ಕೊಂಡಿದೀನಿ.
1: ಹೌದಾ? ಹೇಗೆ ಹೇಳಿದ್ರಿ ಅಷ್ಟು ಕರೆಕ್ಟ್ ಆಗಿ ವೀಣೆ ಅಂತ?
0: ಗೊತ್ತಾಗ್ಬಿಡುತ್ತೆ, ಅದು ಭಾರತ ಭೂಷಣ ಮಂದಿರ ಸುಂದರಲ್ಲಿ ಸ್ಟಾರ್ಟಿಂಗ್ ಬರುತ್ತಲ್ಲ ವೀಣೆ, ಅದು ನೀನು ಹಾಗೆ ಇದೆ.
1: ಹೌದು ಹೌದು, ನಿಮ್ಮ ಉತ್ತರ ಸರಿಯಾಗಿದೆ, ಇದು ವೀಣೆ.
0: ಧನ್ಯವಾದಗಳು.
1: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಮಸ್ಕಾರ.
2: ಅವ್ರು ಹೇಳೋ ಅಷ್ಟರಲ್ಲಿ ಮ್ಯೂಸಿಕ್ ಬಿಟ್ಟು ಪ್ಲೇ ಆದಾಗಿಂದ ಎಷ್ಟೋ ಜನ ಸರಿ ಉತ್ತರ ಕಳಿಸಿದ್ದಾರೆ. ಈಗ ಸರಿ ಉತ್ತರ ಕಳಿಸಿರೋರು ಸೌಮ್ಯ ಎಸ್ ಬಿ ಎಂ ಲೇಔಟ್ನಿಂದ, ಶಾಂತಲಾ ರಾಮಾಂಚ ರೋಡ್ನಿಂದ, ನಂದಿತಾ ಮೈಸೂರಿನಿಂದ, ಹಾಗೆ ಖೈಸೇರ್ ಮೈಸೂರಿನಿಂದ, ಎನ್ ರಮೇಶ್ ಮಾಳೋದೆ ಮಂಡಿ ಮೊಹಲ್ಲಾಯಿಂದ, ಎಸ್ ನಾಗಮಣಿ ಮೈಸೂರು ಜೆ ಪಿ ನಗರದಿಂದ, ಶಿವಕುಮಾರ್ ಆರಾಧ್ಯ ಸೋಮನಾಥ್ ನಗರದಿಂದ, ರಾಧಾ ಹಿರಿಯಣ್ಣ ನಾಗಮಂಗಲದಿಂದ, ಕೆ ಟಿ ಶ್ರೀಮತಿ ರಾಮಕೃಷ್ಣ ನಗರದಿಂದ, ಶಶಿ ಉಡುಪ ವಿಜಯನಗರ 4ನೇ ಹಂತದಿಂದ, ಎನ್ ಚಂದ್ರಶೇಖರ್ ಎಸ್ ಬಿ ಎಂ ಲೇಔಟ್ ಬೋಗಾದಿಯಿಂದ, ಗೋಪಿನಾಥ್ ರಾಮಕೃಷ್ಣ ನಗರ ಮೈಸೂರಿನಿಂದ, ಲತಾ ಮತ್ತು ವೇದರಂಗಯ್ಯ ಅವರು ಶಾಂಭವಿ ನಾಯ್ಡು ನಗರದಿಂದ, ಹರ್ಷಿತಾ ಶಕ್ತಿನಗರದಿಂದ, ಡಾಕ್ಟರ್ ಹೊನ್ನಯ್ಯ ಸಿದ್ದಾರ್ಥನಗರದಿಂದ, ಯೋಗಾನಂದ ರಂಪುರೆ ನಜರ್ಬಾದ್ನಿಂದ, ಕಲಾಪ್ರಸಾದ್ ಬೆಮ್ಮೆಲ್ ನಗರದಿಂದ, ಗುಂಡುಪೇಟೆಯಿಂದ ಟೈಲರ್ ಸತೀಶ್, ನಾಗಮಣಿ ಮಾದೇಗೌಡ ಸರ್ಕಲ್ನಿಂದ, ವಿಜಯಲಕ್ಷ್ಮಿ ಎಸ್ ರಾಮಕೃಷ್ಣ ನಗರದಿಂದ, ಶೋಭಾ ಮುರಳಿ ನಿವೇದಿತಾ ನಗರದಿಂದ, ಎಸ್ ಆನಂದ ನಾಯಕ ಸುನ್ನದ್ಕೇರಿಯಿಂದ, ಎನ್ ಎಚ್ ಜಯರಾಮ್ ಹೆಬ್ಬಾಳ್ ಮೈಸೂರಿನಿಂದ, ಯುಧಿಷ್ಠಿರ ರಂಪುರೆ ನಜರ್ಬಾದ್ನಿಂದ, ನಿರ್ಮಲಾ ಮಹದೇವ್ ರಾಮಕೃಷ್ಣ ನಗರದಿಂದ, ಜಯಕುಮಾರಿ ಉದಯಗಿರಿಯಿಂದ. ಇವರಿಷ್ಟು ಜನ ಅವ್ರು ಹೇಳೋ ಅಷ್ಟರಲ್ಲಿ ಸರಿ ಉತ್ತರವನ್ನು ಕಳಿಸಿದ್ದಾರೆ.
1: ಓಕೆ, ಹಾಗಿದ್ರೆ ಈಗ ವೀಣೆ ಅಂತ ನಮ್ಮ ಕೇಳುಗರು ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ ಅಂತ ಆಯ್ತು ಅಂದ್ರೆ ನಮ್ಮ ಕಾನ್ಸೆಪ್ಟ್ ಕೂಡ ಅವ್ರಿಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ. ವೀಣೆ ಹೇಗಿರತ್ತೆ ಅಂತ ಒಂದು ಸಣ್ಣ ಇನ್ಫಾರ್ಮೇಶನ್ ನಮ್ಮ ಕೇಳುಗರಿಗೆ ಕೊಡೋದಾದ್ರೆ, ವೀಣೆ ಒಂದು ತಂತಿವಾದ್ಯ, ಇದು ಮರದಿಂದ ನಿರ್ಮಿಸ್ತಾರೆ. ಯಾರು ವೀಣೆಯನ್ನ ನುಡಿಸ್ತಾರಲ್ಲ ಅವರು ಅವರ ತೊಡೆಯ ಮೇಲೆ ವೀಣೆಯನ್ನ ಇಟ್ಕೊಂಡು ಬಲಗೈಯಿಂದ ತಂತಿಗಳನ್ನ ಮೀಟ್ತಾ ಇರ್ತಾರೆ, ಹಾಗೆ ಎಡಗೈಯಿಂದ ಸ್ವರಗಳನ್ನ ನಿಯಂತ್ರಿಸ್ತಾ ನುಡಿಸ್ತಾರೆ. ನಮ್ಮಲ್ಲಿ ಎಷ್ಟೋ ವೀಣಾವಾದಕರು ಫೇಮಸ್ ಕೂಡ ಇದ್ದಾರೆ, ಅವರಲ್ಲಿ ಕೆಲವರನ್ನ ನಾವು ನೆನಪಿಸ್ಕೊಳ್ಳೋದಾದ್ರೆ ವೀಣೆ ಶೇಷಣ್ಣ ಅವರಿರ್ಬೋದು, ಮೈಸೂರು ಎಸ್ ರಾಜಲಕ್ಷ್ಮಿ ಅವರಿರ್ಬೋದು, ಆರ್ ಕೆ ಪದ್ಮನಾಭನ್ ಅವರಿರ್ಬೋದು, ಹೀಗೆ ಇನ್ನೂ ಹಲವಾರು ಜನ ನಮ್ಮ ಮೈಸೂರು ಆಕಾಶವಾಣಿಯಲ್ಲಿ ಕೂಡ ಅವರು ನುಡಿಸಿರುವಂತಹ ವೀಣಾ ವಾದನವನ್ನ ನಾವು ಪ್ರಸಾರ ಮಾಡ್ತಾನೆ ಇರ್ತೀವಿ ಅಲ್ವಾ ಚಿನ್ಮಯ್?
2: ಹೌದು.
1: ಈಗ ಮುಂದಿನ ಕರೆ ನೋಡೋಣ. ಹಲೋ, ನಮಸ್ತೆ ಆಕಾಶವಾಣಿ.
3: ನಮಸ್ತೆ ಮೇಡಮ್.
1: ಯಾರು ಮಾತಾಡ್ತಾ ಇರೋದು?
3: ವೆಂಕಟೇಶ್ ಬಿ ಆರ್ ಬದನಾಳ ಗ್ರಾಮದಿಂದ.
1: ವೆಂಕಟೇಶ್ ಅವರೇ, ಗೊತ್ತಾಗಿದ್ಯಾ ಕಾನ್ಸೆಪ್ಟ್?
3: ಗೊತ್ತಾಗಿದೆ ಮೇಡಮ್.
1: ಹಾಗಿದ್ರೆ ಪ್ಲೇ ಮಾಡೋದಾ ನಿಮ್ಗೆ ನಾವು ಮ್ಯೂಸಿಕ್ ಬಿಟ್ನಾ?
3: ಮಾಡಿ ಮೇಡಮ್.

0: ಹೇಳ್ತೀರಾ ಇದು ಯಾವ ವಾದ್ಯ ಅಂತ?
1: 100% ವಯೋಲಿನ್.
0: ಕರೆಕ್ಟಾ?
1: ಕರೆಕ್ಟ್ ಮೇಡಮ್.
0: ಹೇಗೆ ಹೇಳ್ತೀರಾ?
1: ಹೇಗೆ ಹೇಳ್ತೀರಿ, ಅದು ವಾದ್ಯ ಬತ್ತಿದಾಗ್ಲೇ ಗೊತ್ತಾಗುತ್ತಲ್ಲ.
0: ಹೇಗ್ ನುಡಿಸ್ತಾರೆ ವಯೋಲಿನ್ನ, ಹೇಳ್ಬೋದಾ ನೀವು?
1: ವಯೋಲಿನ್ ಎರಡೇ,
0: ಎರಡು
1: ಎರಡು ಇದ್ದು ಪರಿಕರ ಅಷ್ಟೇ.
0: ಓಕೆ.
1: ಹಾ, ಅದು ಒಂದು ಎಡಗೈಲಿ ಇಟ್ಕೊಂಡು ಬಲಗೈಲಿ ವಯಲಿನ್ ನುಡಿಸೋದು.
0: ಬಲಗೈಯಲ್ಲಿ ಒಂದು ಬಿಲ್ಲು ಅಥವಾ ಬೋ ಅನ್ನ ಇಟ್ಕೊಂಡು.
1: ಹೌದು
0: ಹೌದು, ನಿಮ್ಮ ಉತ್ತರ ಸರಿಯಾಗಿದೆ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ತೆ ಮೇಡಮ್.
2: ಇಷ್ಟು ಬೇಗ ಉತ್ತರ ಕೊಡ್ತಾ ಇರೋದು ನೋಡಿದ್ರೆ ಇವತ್ತಿನ ಕಾನ್ಸೆಪ್ಟ್ ತುಂಬಾ ಸುಲಭ ಆಗೋಯ್ತು ಅಂತ ಅನ್ನಿಸ್ತಾ ಇದೆ.
0: ಹೌದು.
2: ಅಂದ್ರೂ ಕೂಡ ಇಲ್ಲಿ ವಾಟ್ಸ್ಆಪ್ ನಲ್ಲಿ ತುಂಬಾ ಜನ ಸರಿ ಉತ್ತರ ಕಳಿಸಿದ್ದಾರೆ. ಶಶಿ ಉಡುಪ ವಿಜಯನಗರ 4ನೇ ಹಂತದಿಂದ, ಉಷಾ ಆರ್ ಎಸ್ ಗೋಕುಲಂನಿಂದ, ಮಂಜುಳಾ ಅವರು ಹಾಗೆ ಮುದ್ದಹಳ್ಳಿ ಪುಟ್ಟಸ್ವಾಮಿ KSRTCಯಿಂದ, ಗಾಯತ್ರಿ ರಂಗನಾಥ್ ಅವರು, ಪೋಷಿತಾ ಕಲ್ಪಿತಾ ವಿವೇಕಾನಂದ ನಗರದಿಂದ, ರಜನಿ ಮದ್ದೂರ್ನಿಂದ, ಬಲ್ವತ ಗ್ರಾಮದಿಂದ ಲೋಕೇಶ್ವರು, ಗುಂಡಿಪೇಟೆಯಿಂದ ಟೈಲರ್ ಸತೀಶ್, ನಿರ್ಮಲಾ ಮಹದೇವ್ ರಾಮಕೃಷ್ಣನಗರದಿಂದ, ಸೌಮ್ಯ SBM ಲೇಔಟ್ನಿಂದ, ಎಸ್ ಆನಂದ್ ನಾಯಕ ಸುಣ್ಣದಗೇರಿಯಿಂದ, GP ಮಂಗಳಗೌರಿ ಬೆನಕನಹಳ್ಳಿಯಿಂದ, ಜಾಹ್ನವಿ ರಾಮಕೃಷ್ಣನಗರದಿಂದ, ಮುಳ್ಳೂರು ಪ್ರಕಾಶ್ ಕನಕದಾಸ್ ನಗರದಿಂದ, ಕಲಾಪ್ರಸಾದ್ ಬೆಮ್ಮೆಲ್ ನಗರದಿಂದ, ಡಾಕ್ಟರ್ ಹೊನ್ನಯ್ಯ ಸಿದ್ದಾರ್ಥ ನಗರದಿಂದ, ಶಾಂತಲಾ ರಾಮಾಂಜ ರೋಡ್ನಿಂದ, ತಾರಾ ಸೇತುರಾಮ್ ವಿಜಯನಗರದಿಂದ, ಎನ್ ಚಂದ್ರಶೇಖರ್ SBM ಲೇಔಟ್ನಿಂದ, ಮಹಾಲಕ್ಷ್ಮಿ BM ಬೆನಕನಹಳ್ಳಿಯಿಂದ, ಹರ್ಷಿತಾ ಶಕ್ತಿನಗರದಿಂದ, KT ಶ್ರೀಮತಿ ರಾಮಕೃಷ್ಣನಗರದಿಂದ, ರಮ್ಯಾ ಬೋಗಾದಿಯಿಂದ, ಗೋಪಿನಾಥ್ ರಾಮಕೃಷ್ಣನಗರದಿಂದ, ರಾಜಶೇಖರ್ ಜಾವಲಗಿ ಲಿಂಗಾಂಬುದಿಪಾಳ್ಯದಿಂದ, ಗುಂಡ್ಲುಪೇಟೆಯಿಂದ ನಂದೀಶ್ ಅವರು, KR ಪೇಟೆಯಿಂದ ಹಿರಿಯಣ್ಣ ಅವರು, ಯುಧಿಷ್ಠಾರಂಪುರ ನಜರ್ಬಾದ್ನಿಂದ, ಪ್ರೊಫೆಸರ್ ಖೈಸರ್ ಮೈಸೂರಿನಿಂದ, ಕೃಪಾ ಮೈಸೂರಿನಿಂದ, ನಾಗಮಣಿ ಮಾದೇಗೌಡ ಸರ್ಕಲ್ನಿಂದ, ಎನ್ ರಮೇಶ್ ಮಾಳೋದೆ ಮಂಡಿ ಮೊಹಲ್ಲಾದಿಂದ, HN ವಿಶ್ವನಾಥ್ ಸರಸ್ವತಿಪುರಂನಿಂದ, ನರಸಿಂಹಯ್ಯ IPS ನಗರದಿಂದ, ಯೋಗಾನಂದಾರಂಪುರ ನಜರ್ಬಾದ್ನಿಂದ, NH ಜಯರಾಮ್ ಹೆಬ್ಬಾಳ್ನಿಂದ, ಉಮಾ ರಾಮದಾಸ್ ಮೈಸೂರಿನಿಂದ, ವಿಜಯಲಕ್ಷ್ಮಿ ಎಸ್ ರಾಮಕೃಷ್ಣನಗರದಿಂದ, ರಾಧಾ ಹಿರಿಯಣ್ಣ ನಾಗಮಂಗಲದಿಂದ, ಶೋಭಾ ಮುರಳಿ ನಿವೇದಿತಾ ನಗರದಿಂದ, ನಂದು ಲಕ್ಷ್ಮೀ ವಿಲಾಸ್ ರಸ್ತೆಯಿಂದ, ಜಯಕುಮಾರಿ ಉದಯಗಿರಿಯಿಂದ, ಇನ್ನು ಕೆಲವೊಬ್ಬರು ಹೆಸರು ಕಳಿಸಿಲ್ಲ. ಹೆಸರು ಕಳಿಸಿರೋರಲ್ಲಿ ಇಷ್ಟು ಜನ ಕಳಿಸಿದ್ದಾರೆ.
0: ಓಕೆ, ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ನಮಸ್ತೆ ಆಕಾಶವಾಣಿ.
3: ನಮಸ್ತೆ ಮೇಡಮ್.
0: ಯಾರು ಮಾತಾಡ್ತಾ ಇರೋದು?
3: ನಾನು ಪಾರ್ವತಿ, ಮಂಡ್ಯದಿಂದ.
0: ನಮಸ್ತೆ ಪಾರ್ವತಿ ಅವರೇ, ಪ್ರಶ್ನೆ ಪ್ಲೇ ಮಾಡೋದಾ ನಿಮ್ಗೆ?
3: ಚಿನ್ಮಯ್ ಮೇಡಮ್, ಕೀರ್ತನ ಅವ್ರಿಗೆ ನಮಸ್ತೆ.
2: ನಮಸ್ಕಾರ.

0: ಮೇಡಮ್ ಕೊಳಲು.
1: ಕರೆಕ್ಟಾ?
0: ಕರೆಕ್ಟ್.
1: ನೋಡಿ ಯೋಚನೆ ಮಾಡಿ.
0: ಇಲ್ಲ ಬಿದಿರಿನ ಕೊಳಲು.
1: ಹಾ,
0: ಅದಕ್ಕೆ ಹೋಲ್ ಎಷ್ಟಿರುತ್ತೆ? ಒಂದು ಅಷ್ಟೊಂದು ಜ್ಞಾನ ಇಲ್ಲ, ಒಂದು 5-6 ಇರ್ಬೋದು ಅನ್ಕೊಂಡಿದ್ದೀನಿ.
1: ಓಕೆ.
0: ಮತ್ತೆ ಇನ್ನೇನು ಹೇಳೋದು, ಎರಡು ಕಡೆ ಹೋಲ್ ಇರುತ್ತೆ. ಕೊಳಲು ಅಂತಾನೆ ಅನ್ಕೊಂಡಿದ್ದೀನಿ.
1: ಈಗ ನೀವು ಅನ್ಕೊಂಡಿರೋದು ಕರೆಕ್ಟಾ ಇಲ್ವಾ ಅಂತ ನಮ್ಮ ಚಿನ್ಮಯಿ ಹೇಳ್ತಾರೆ.
0: ಹೇಳಿ.
2: ಖಂಡಿತವಾಗ್ಲೂ ಕರೆಕ್ಟ್. ನೀವು ಅಷ್ಟೊಂದು ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ನಾವು ಇಲ್ಲ ಅನ್ನಕ್ಕಾಗತ್ತಾ?
0: ಕರೆಕ್ಟ್ ಮೇಡಮ್. ನಿಮ್ಗೆ ಓದಿ ಓದಿ ಓದಿ ಹೇಳ ಸ್ವಲ್ಪ ಕಮ್ಮಿ ಆಗ್ಲಿ ಅಂತ.
2: ಅಲ್ಲ ಅಂದ್ರೂ ಈ ಸತಿನೂ 80 ಹೆಚ್ಚು ಮೆಸೇಜ್ ಗಳು ಬಂದಾಗೋಗಿದೆ.
1: ಆಗ್ಲಿ, ಕರೆ ಮಾಡಿ ಉತ್ತರ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಪಾರ್ವತಿ ಅವರೇ. ನಮಸ್ಕಾರ.
0: ಧನ್ಯವಾದ. ನಮಸ್ತೆ.
2: ಇದಕ್ಕೆ ಸರಿ ಉತ್ತರ ಕೊಟ್ಟಿರೋರು ಸಾಕಷ್ಟು ಜನ ಇದ್ದಾರೆ. ಮಾದೇಗೌಡ ಸರ್ಕಲ್ನಿಂದ ನಾಗಮಣಿ ಅವರು, ಸದ್ಭಾವನಾ ಲೇಔಟ್ನಿಂದ ಮಂಜುಳಾ ಅವರು, ಜಯಕುಮಾರಿ ಉದಯಗಿರಿಯಿಂದ ಎಚ್ ಎನ್ ವಿಶ್ವನಾಥ್, ಸರಸ್ವತಿಪುರಂನಿಂದ ಕೃಪಾ ಅವರು, ಕಣೂರ್ ವಿ ಗೋವಿಂದಾಚಾರಿ, ಶೋಭಾ ಮುರಳಿ ನಿವೇದಿತಾ ನಗರದಿಂದ, ಮುಳ್ಳೂರು ಪ್ರಕಾಶ್ ಕನಕದಾಸ್ ನಗರದಿಂದ, ನರಸಿಂಹಯ್ಯ ಐಪಿಎಸ್ ನಗರದಿಂದ, ಪುಷ್ಪ ಆಸ್ತಕರ್ ಗುಂಡ್ಲುಪೇಟೆಯಿಂದ, ನಂದು ಲಕ್ಷ್ಮೀವಿಲಾಸ್ ರಸ್ತೆಯಿಂದ, ಎನ್ ಚಂದ್ರಶೇಖರ್ ಎಸ್ಪಿಎಂ ಲೇಔಟ್ನಿಂದ, ಶಶಿ ಉಡುಪ ವಿಜಯನಗರದಿಂದ, ರಜನಿ ಮದ್ದೂರ್ನಿಂದ, ಗಾಯತ್ರಿ ರಂಗನಾಥ್ ಅವರು, ರಾಜಶೇಖರ್ ಜಾವಲ್ಗಿ ಲಿಂಗಾಮುದಿ ಪಳ್ಳದಿಂದ, ಜೆಪಿ ನಗರದಿಂದ ರಾಧಾ ಅವರು, ವಿಜಯಲಕ್ಷ್ಮಿ ಎಸ್ ರಾಮಕೃಷ್ಣ ನಗರದಿಂದ, ಬೆಲ್ವತೆ ಗ್ರಾಮದಿಂದ ಲೋಕೇಶ್ ಆಚಾರ್, ಎಸ್ ಆನಂದ್ ನಾಯ್ಕ ಸುನ್ನತಗೇರಿಯಿಂದ, ತಾರಾ ಸೀತಾರಾಮ್ ವಿಜಯನಗರದಿಂದ, ಕೆಟಿ ಶ್ರೀಮತಿ ರಾಮಕೃಷ್ಣ ನಗರದಿಂದ, ಶಾಂತಲಾ ರಾಮಾಂಜ ರೋಡ್ನಿಂದ, ಜಿಪಿ ಮಂಗಳಗೌರಿ ಬೆನಕನಹಳ್ಳಿಯಿಂದ, ಸತ್ಯವತಿ ಎಲ್ ಸಿದ್ಧಾರ್ಥ ನಗರದಿಂದ, ಜಯಲಕ್ಷ್ಮಿ ಗೌರಿಶಂಕರ್ ಅವರು, ಹಾಗೆ ಕಲಾಪ್ರಸಾದ್ ಬೆಮ್ಮೆಲ್ ನಗರದಿಂದ, ಎನ್ ರಮೇಶ್ ಮಾಡೋದೆ ಮಂಡಿ ಮೊಹಲ್ಲಾಯಿಂದ, ಗೋವಿಂದರಾಜು 4ನೇ ಹಂತ ವಿಜಯನಗರದಿಂದ, ಎನ್ ಎಚ್ ಜಯರಾಮ್ ಹೆಬ್ಬಾಳ್ನಿಂದ, ಗೋಪಿನಾಥ್ ರಾಮಕೃಷ್ಣ ನಗರದಿಂದ, ಶಾಂಭವಿ ನಾಯ್ಡು ನಗರದಿಂದ, ಹರ್ಷಿತಾ ಶಕ್ತಿನಗರದಿಂದ, ರಾಧಾ ಹಿರಿಯಣ್ಣ ನಾಗಮಂಗಲದಿಂದ, ಜಯಪ್ರಕಾಶ್ ರಾಮಕೃಷ್ಣ ನಗರದಿಂದ, ಕೆಆರ್ಪೇಟೆಯಿಂದ ಹಿರಿಯಣ್ಣ

0: ಅವರು, ನಂದಿತಾ ಮೈಸೂರಿನಿಂದ, ಪೋಷಿತಾ ಕಲ್ಪಿತಾ ವಿವೇಕಾನಂದ ಸರ್ಕಲ್ನಿಂದ ಸುಮತಿ ನಾಗರಾಜ್ ಅವರು, ಪ್ರೊಫೆಸರ್ ಖೈಸರ್ ಯೂನಿವರ್ಸಿಟಿ ಲೇಔಟ್ ಮೈಸೂರಿನಿಂದ, ಯೋಗಾನಂದ ನಪುನೆ ನಜರ್ಬಾದ್ನಿಂದ, ಸೌಮ್ಯ ಎಸ್ಬಿಎಂ ಲೇಔಟ್ನಿಂದ, ಶಿವಕುಮಾರ್ ಆರಾಧ್ಯ ಸೋಮನಾಥ್ ನಗರದಿಂದ, ಎಸ್ ನಾಗಮಣಿ ಮೈಸೂರ್ ಜೆಪಿ ನಗರದಿಂದ, ಯುಧಿಷ್ಠರ ನಂಪುರೆ ನಜರ್ಬಾದ್ನಿಂದ, ಜೈ ಶ್ರೀರಾಮಕೃಷ್ಣ ನಗರದಿಂದ ಉಷಾ ಅವರು, ಬೊಂಬು ಬಜಾರ್ನಿಂದ ರಾಜೇಶ್ ಅವರು, ಉಷಾ ಅರಸ್ ಗೋಕುಲಂನಿಂದ, ನಾಗಮಣಿ ಕೃಷ್ಣಮೂರ್ತಿಪುರಂನಿಂದ, ನಂಜುಂಡಸ್ವಾಮಿ ಮೈಸೂರಿನಿಂದ, ಉಮಾರಾಮದಾಸ್ ಮೈಸೂರಿನಿಂದ, ಮಹಾಲಕ್ಷ್ಮಿ ಬಿಎಂ ಬೆನಕನಹಳ್ಳಿಯಿಂದ, ಕೆಆರ್ ನಗರದಿಂದ ನೇತ್ರಾವತಿ ನಟರಾಜ್ ಗುಂಡ್ಲುಪೇಟೆಯಿಂದ ನಂದೀಶ್ ಅವರು, ಸ್ವರ್ಣಲತಾ ಮೈಸೂರಿನಿಂದ, ಕೆಆರ್ ನಗರದಿಂದ ರೇಣುಕಾ ಕಿಶೋರ್, ನಿರ್ಮಲಾ ಮಹದೇವ್ ರಾಮಕೃಷ್ಣ ನಗರದಿಂದ, ರಮ್ಯಾ ಬೋಗಾದಿಯಿಂದ, ಚೈತ್ರ ಸಿಂಧುವಳಿಯಿಂದ, ಇವರಿಷ್ಟು ಜನ ಸರಿ ಉತ್ತರವನ್ನ ಕಳಿಸಿದರೆ. ಕೆಲವೊಬ್ಬರದು ಹೆಸರು ಮಿಸ್ ಆಗಿದೆ, ಅಂದ್ರೆ ಅವ್ರ ಹೆಸರು ಕಳಿಸಿಲ್ಲ, ಇನ್ನಷ್ಟು ಕಳಿಸಿರೋರು ಇಷ್ಟು ಜನ ಇದ್ದಾರೆ.
1: ಓಕೆ, ಆದರೆ ಪಾರ್ವತಿ ಅವರು ಹೇಳಿದ್ರು ಇದು ಕೊಳಲು ಬಿದಿರಿಂದ ಮಾಡಿರೋದು ಅಂತ, ಅದ್ರ ಬಗ್ಗೆ ಇನ್ನೊಂದಷ್ಟು ಇನ್ಫಾರ್ಮೇಶನ್ ಕೊಡೋದಾದ್ರೆ, ಹೌದು ಅದು ಬಿದಿರಿಂದ ಮಾಡಿರುವಂತಹ ವಾದ್ಯನೇ, ಇದು ಒಂದು ಗಾಳಿ ವಾದ್ಯ ಅಂತ ಹೇಳ್ತಾರೆ. ಇದಕ್ಕೆ ಊದೋ ರಂಧ್ರ ಏನಿರುತ್ತಲ್ಲ ಅಲ್ಲಿ ಗಾಳಿಯನ್ನ ಕಂಟ್ರೋಲ್ ಮಾಡ್ತಾ, ಈ ಬೆರಳುಗಳಿಂದ ಆ ಗಾಳಿನ ಕಂಟ್ರೋಲ್ ಮಾಡ್ತಾ ಈ ನುಡ್ಸೋರು ಒಂದು ಒಂದು ನಾದವನ್ನ ಅದರಿಂದ ಹೊರ ತರ್ತಾರೆ. ಸೊ ಕೊಳಲು ಕೇಳೋ ಎಷ್ಟೋ ಜನಕ್ಕೆ ಗೊತ್ತಿರಬಹುದು, ಅದನ್ನ ನುಡಿಸೋ ಒಂದು ಕ್ರಮ ನೋಡಿರ್ತಾರೆ ಅವರು. ನಮ್ಮಲ್ಲಿ ಸುಮಾರು ಜನ ಇದ್ದಾರೆ, ಮೈಸೂರು ಎ ಚಂದನ್ ಕುಮಾರ್ ಆಗಿರಬಹುದು, ಡಾಕ್ಟರ್ ಎನ್ ರಮಣಿ ಅವರಾಗಿರಬಹುದು, ಕೆ ಪಿ ಉಪಾಧ್ಯಾಯ ಅವರಾಗಿರಬಹುದು, ಕೆ ಎಸ್ ಹೇರಂಬ, ಕೆ ಎಸ್ ಹೇಮಂತ್ ಅವರಾಗಿರ್ಬೋದು, ಇನ್ನೂ ಸಾಕಷ್ಟು ಜನ ಕೊಳಲು ವಾದಕರು ನಮ್ಮಲ್ಲಿದ್ದಾರೆ. ಪ್ರವೀಣ್ ಗೋಡ್ಖಿಂಡಿ ಅವರು ಕೂಡ ಕೊಳಲನ್ನ ನುಡಿಸ್ತಾರೆ, ಆದರೆ ಅವರು ಹಿಂದೂಸ್ತಾನಿ ಶೈಲಿಯಲ್ಲಿ ನುಡಿಸೋದ್ರಿಂದ ಅದನ್ನು ಬಾನ್ಸುರಿ ವಾದನ ಅಂತ ಕೂಡ ಹೇಳ್ತಾರೆ. ಈಗ ನಾವು ಮುಂದಿನ ಕರೆಯತ್ತಾ ಹೋಗೋಣ. ನಮಸ್ತೆ ಆಕಾಶವಾಣಿ.
2: ಹಲೋ,
1: ನಮಸ್ತೆ, ಯಾರು, ಎಲ್ಲಿಂದ?
2: ನಮಸ್ತೆ ಮೇಡಮ್, ನಾನು ರಾಧಾ ಹಿರಿಯಣ್ಣ ಅಂತ, ನಾಗಮಂಗಲದಿಂದ.
1: ನಮಸ್ತೆ ರಾಧಾ ಅವರೇ, ಗೊತ್ತಾಗಿದೆಯಾ ಕಾನ್ಸೆಪ್ಟು?
2: ಹೇಳ್ತಿದ್ದೆ ಮೇಡಮ್.
1: ಓಕೆ, ನಿಮಗೆ ನಿಮ್ಮ ಒಂದು ಮ್ಯೂಸಿಕ್ ಬಿಟ್ ಬರ್ತಾ ಇದೆ, ಕೇಳಿ.
2: ಹಾ ಆಯ್ತು, ಯಾರ್ತಿ ಮೇಡಮ್. ಮೃದಂಗ ಮೃದಂಗ ಮೇಡಮ್ ಇದು.
1: ನಾವು ಪ್ಲೇ ಮಾಡಿದ ತಕ್ಷಣ ಹೇಳ್ಬಿಟ್ರಲ್ಲ. ಹೇಳ್ತೀರಾ ಮೃದಂಗದ ಬಗ್ಗೆ ಏನಾದ್ರು?
2: ಕೇಳ್ತೀವಿ ಮೇಡಮ್, ಇವರು ಡೈಲಿ ನಡ್ಸ್ಕೊಡ್ತಾರಲ್ಲ ಮೇಡಮ್ ನಮ್ಮ ಆಕಾಶವಾಣಿಲಿ.
1: ಹೌದು, ಎಚ್ ಎಲ್ ಶಿವಶಂಕರ್ ಸ್ವಾಮಿ, ಹಾಗೆ ತುಮಕೂರು ಬಿ ರವಿಶಂಕರ್ ಅವರು.
2: ಸಂಗೀತ ಸಂಭ್ರಮದಲ್ಲಿ ತುಂಬಾ ಕೇಳ್ತೀನಿ ಮೇಡಮ್.
1: ಹೌದು, ಅವರಿಬ್ರು ಮೃದಂಗ ವಾದಕರೇ, ನಮ್ಮ ನಿಲಯ ಕಲಾವಿದರು ಕೂಡ ಅವರಿಬ್ರು.
2: ಹೌದು, ಆಗ್ಲಿ,
1: ಸರಿ ಉತ್ತರ ಕೊಟ್ರಲ್ಲ, ಸರಿ ಉತ್ತರ ಕೊಟ್ಟಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ.
2: ನಿಮ್ಗೂ ಧನ್ಯವಾದಗಳು ಮೇಡಮ್, ಲೈನ್ ಸಿಕ್ಕಿದ್ದಕ್ಕೆ ತುಂಬಾ ಖುಷಿ ಆಯ್ತು ಮೇಡಮ್. ಚಿನ್ಮಯಿ ಮೇಡಮ್, ಕೀರ್ತನ ಮೇಡಮ್ಗೆ
1: ನಮಸ್ಕಾರ.
2: ನಮಸ್ಕಾರಗಳು.
0: ಸಾಕಷ್ಟು ಜನ ಇದಕ್ಕೆ ಯಾಕೋ ತುಂಬಾ ಕನ್ಫ್ಯೂಸ್ ಮಾಡ್ಕೊಂಡ್ರು. ತಾಳವಾದ್ಯ ಅಂತ ಬಂದ ತಕ್ಷಣ ಎಷ್ಟೊಂದು ತಾಳವಾದ್ಯಗಳಿರೋದ್ರಿಂದ ನಮಗೆ ಸುಮಾರು ರೀತಿ ಉತ್ತರಗಳು ಬಂತು. ತಬಲಾ ಅಂತ ಬಂದಿದೆ, ಘಟಂ ಅಂತ ಬಂದಿದೆ, ಮೃದಂಗ ಅಂತ ಬಂದಿದೆ, ತುಂಬಾ ಬೇರೆ ಬೇರೆ ಉತ್ತರಗಳು ಬಂದಿವೆ. ಆದರೆ ಮೃದಂಗ ಅಂತ ಇವರು ರಾಧಾ ಹಿರಿಯಣ್ಣ ಅವ್ರು ಹೇಳೋ ಅಷ್ಟ್ರಲ್ಲಿ ಕಳಿಸ್ದವ್ರು ಕೇವಲ ನಾಲ್ಕೇ ಜನ, ತಾರಾ ಸೇತುರಾಮ್ ಅವರು, ಕೆ ಟಿ ಶ್ರೀಮತಿ ಅವರು, ಪದ್ಮ ಅಂಕುಶಾಪುರದಿಂದ, ಜಯಕುಮಾರಿ ಉದಯಗಿರಿಯಿಂದ. ಇವ್ರು ನಾಲ್ಕು ಜನ ಸರಿ ಉತ್ತರವನ್ನ ಕೊಟ್ಟಿದ್ದಾರೆ. ಇದೀಗ ನಾವು ಮುಂದಿನ ಕರೆಗೆ ಹೋಗೋಕ್ಕೂ ಮುಂಚೆ ಸಮಯದತ್ತ ನೋಡೋದಾದ್ರೆ, ಕಳೆದ ಬಾರಿ ವಿನ್ನರ್ ಆಗಿ ಬಂದಿದ್ದಂತಹ ವೇದ ಹಾಸನದಿಂದ ವೇದ ಅವ್ರ ಮಾತುಗಳನ್ನ, ಅವ್ರ ಕುಟುಂಬದವ್ರ ಮಾತುಗಳನ್ನ ಕೇಳ್ಕೊಂಡ್ಬಂದು ಕಾರ್ಯಕ್ರಮವನ್ನ ಮುಂದುವರಿಸೋಣ.
3: ಎಲ್ಲರಿಗೂ ನಮಸ್ಕಾರ, ನಾನು ವೇದ ಶಿವಕುಮಾರ್ ಹಾಸನದಿಂದ. ಈ ವಾರದ ಗೇಮ್ ಶೋ ವಿನ್ನರ್ ಆಗಿದ್ದೀನಿ. ಮೈಸೂರು ಆಕಾಶವಾಣಿಗೆ ನನ್ನ ವಿಶೇಷವಾದ ನಮಸ್ಕಾರ. ಮುಖ್ಯವಾಗಿ ದಿನ ಮೈಸೂರು ಕೇಂದ್ರಕ್ಕೆ ಬರಲು ಕಾರಣ ನಮ್ಮ ಅಕ್ಕ ಭಾವ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ನಾನು ಮೈಸೂರಿಗೆ ಬಂದಾಗೆಲ್ಲ ಹೇಳ್ತಾ ಇದ್ದೆ ಮೈಸೂರು ಆಕಾಶವಾಣಿ ನಮಗೆ ಬರೋದಿಲ್ಲ ಹಾಸನದಲ್ಲಿ ಅಂತ. ಆವಾಗ ಆ್ಯಪ್ ಬಂದಿದೆ ನೋಡು, ಆ್ಯಪಲ್ಲಿ ಹಾಕ್ಕೊಂಡು ಕೇಳ್ಬೋದು ಅಂತ ಹೇಳಿದ್ರು. ಅದು ಅಷ್ಟೇ ಅಲ್ಲದೆ ಪ್ರಾರಂಭದಲ್ಲಿ ನನಗೆ ಗೇಮ್ ಶೋ ಬರುತ್ತೆ ಈಗ ಕೇಳು ಆನ್ಸರ್ ಮಾಡು ಅಂತನೋ, ಅಥವಾ ಸಂಗೀತ ಬರ್ತಾ ಇದೆ ಕೇಳು ಅಂತೆಲ್ಲನೂ ಮಾಹಿತಿಗಳು ಕೊಡ್ತಾಯಿದ್ರು. ಆಮೇಲೆ ಈಗ ಅದು ನನಗೆ ಅಭ್ಯಾಸ ಆಗೋಯಿತು. ಮೈಸೂರು ಆಕಾಶವಾಣಿಯ ಕಾರ್ಯಕ್ರಮಗಳನ್ನೆಲ್ಲವನ್ನು ಕೂಡ ನಾನು ನೋಡ್ತಾ ಇದ್ದೀನಿ. ಮೈಸೂರು ಆಕಾಶವಾಣಿಯಲ್ಲಿ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಅವರವರ ಅಭಿರುಚಿಗೆ ತಕ್ಕಂತೆ ಎಲ್ಲ ರೀತಿಯ ಕಾರ್ಯಕ್ರಮಗಳು ಕೂಡ ಸೊಗಸಾಗಿ ಮೂಡಿಬರ್ತಾ ಇದ್ದಾವೆ. ಅದರಲ್ಲೂ ವಿಶೇಷವಾಗಿ ಈ ಜೂನ್ ತಿಂಗಳಲ್ಲಿ ಯೋಗ ದಿನದ ಅಂಗವಾಗಿ ಪ್ರಸಾರ ಮಾಡ್ತಿರುವಂತಹ ಯೋಗ ಕಾರ್ಯಕ್ರಮದಲ್ಲಿ ಹಲವಾರು ಸಾಧಕರಿಂದ ಯೋಗದ ಮಹತ್ವದ ಕುರಿತು ಹಲವು ಮಾಹಿತಿಗಳನ್ನು ಕೂಡ ನೀಡ್ತಾ ಇದ್ದೀರಾ. ಒಟ್ಟಾರೆ ಮೈಸೂರು ಆಕಾಶವಾಣಿಯನ್ನು ಒಂದು ಜ್ಞಾನದ ಕಣಜ ಅಥವಾ ಜ್ಞಾನ ಭಂಡಾರ ಅಂತಲೂ ಕರಿಬಹುದು. ನಾನು ಅರಳಿಕಟ್ಟೆ, ಗಮಕ ಇರಬಹುದು, ನಾಟಕ, ಕಥೆ ಪುಸ್ತಕಗಳ ಓದುವಿಕೆ, ಮತ್ತು ವಚನ ಬಾನುಲಿ, ಸಾಧಕರ ಸೋಪಾನ, ವನಿತಾ ವಿಹಾರ, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನೋಡ್ತೀನಿ. ನಾನು ಭಾಗವಹಿಸುವಂತಹ ಕಾರ್ಯಕ್ರಮಗಳು ಸಂದೇಶ ಆಧಾರಿತ ಚಿತ್ರಗೀತೆಗಳಿಗೆ ಸಂದೇಶ ಕಳಿಸ್ತೀನಿ, ಹಾಗೆ ಕರೆಗೊಂದು ಗೀತೆ ಅದಕ್ಕೆ ಕರೆ ಮಾಡಿ ಕೂಡ ಮಾತನಾಡಿದ್ದೀನಿ. ಗೇಮ್ ಶೋಗಳಲ್ಲೂ ಕೂಡ ಭಾಗವಹಿಸ್ತಾ ಇರ್ತೀನಿ. ನನಗೆ ಖುಷಿಯಾಗದೆ ಏನು ಅಂದರೆ, ಗೇಮ್ ಶೋವನ್ನು ಆಕಾಶವಾಣಿಯ ನೀವುಗಳು ಮಾತ್ರ ರೂಪಿಸೋದು ಮಾತ್ರ ಅಲ್ಲದೆ ನಮ್ಮಂತಹ ಶ್ರೋತೃಗಳಿಂದಲೂ ಕೂಡ ಆಟದ ಬಗ್ಗೆ ಮಾಹಿತಿಗಳನ್ನು ತಗೊಂಡು ಅವುಗಳನ್ನು ಆಟ ಆಡಿಸೋದ್ರಿಂದ ನಾವು ಮತ್ತಷ್ಟು ಕ್ರಿಯಾಶೀಲರಾಗ್ತೀವಿ. ಅದು ಅಲ್ಲದೆ ಮೇಯ್ನ್ ಇದರಲ್ಲಿ ಏನಪ್ಪ ಮುಖ್ಯವಾಗಿ ಅಂದರೆ, ಮುಖ್ಯ ಪ್ರಶ್ನೆಗೆ ಉತ್ತರ ಕೊಟ್ಟು ಮೊದಲು ಉತ್ತರ ಕೊಟ್ಟು ವಿಜೇತರಾದಂಥವರಿಗೆ ಆಕಾಶವಾಣಿ ಮೈಸೂರನ್ನು ನೋಡುವಂತಹ ಈ ವಿಶೇಷ ಬಹುಮಾನಕ್ಕೆ, ಹಾಗೂ ಆ ಬಹುಮಾನದ ಯೋಚನೆ ಏನು ಮಾಡಿದ್ರಲ್ಲ ಅವರಿಗೆ ಹ್ಯಾಟ್ಸ್ ಆಫ್ ಅಂತಲೇ ಹೇಳಬೇಕು. ಈ ದಿನ ನಾನು ಈ ಆಕಾಶವಾಣಿಯನ್ನು ನೋಡುವಂತಹ ಅವಕಾಶ ಸಿಕ್ತು. ಹಾಗೆ ಈಗ ನಮ್ಮ ಶ್ರೋತೃಗಳಿಗೆ ಪ್ರತಿನಿತ್ಯ ನಿಮ್ಮ ಧ್ವನಿಯನ್ನು ಕೇಳೋದು ಅವಕಾಶ ಸಿಗುತ್ತೆ. ಆದರೆ ಎಲ್ರಿಗೂ ಕುತೂಹಲ ಇದ್ದೇ ಇರುತ್ತೆ, ಆಕಾಶವಾಣಿ ಕಚೇರಿ ಹೇಗಿರಬಹುದು, ಅದನ್ನು ನೋಡಬೇಕು, ಒಂದು ಸರ್ತಿ ಕಣ್ ತುಂಬ್ಕೋಬೇಕು ಅನ್ನೋ ಆಸೆ ಎಲ್ರಿಗೂ ಇರುತ್ತೆ. ಈ ಗೇಮ್ ಶೋಯಿಂದ ಎಲ್ಲರಿಗೂ ಕೂಡ ಅವಕಾಶ ಸಿಗ್ತಾ ಇದೆ. ಇಂತಹ ಕನಸು ನನಸಾಗುವಂತಹ ಈ ಗೇಮ್ ಶೋಅಲ್ಲಿ ಪ್ರತಿಯೊಬ್ಬರೂ ವಿನ್ನರ್ ಆಗಬೇಕು, ಎಲ್ಲರಿಗೂ ಕೂಡ ಆಕಾಶವಾಣಿಯನ್ನು ನೋಡುವಂತಹ ಅವಕಾಶ ಸಿಗಬೇಕು ಅಂತ ಈ ಮೂಲಕ ನಾನು ಆಶಿಸ್ತೀನಿ. ಹಾಗೇ ಮತ್ತಷ್ಟು ಮಗದಷ್ಟು ಇಂತಹ ಕಾರ್ಯಕ್ರಮಗಳು ಮೂಡಿ ಬರಲಿ ಅಂತ ಆಶಿಸುತ್ತಾ, ಇಂದಿನ ಅವಕಾಶಕ್ಕಾಗಿ ನಾನು ವಿಶೇಷವಾಗಿ ಆಕಾಶವಾಣಿ ಮೈಸೂರಿನ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಮಸ್ಕಾರ.
4: ನಮಸ್ತೆ ಆಕಾಶವಾಣಿ, ನಾನು ರಾಧಾ, ವೇದನ ಸಹೋದರಿ. ನಾವಿಲ್ಲೇ ಜೆ ಪಿ ನಗರ ಮೈಸೂರಲ್ಲಿ ವಾಸ ಇದ್ದೇವೆ. ಗೇಮ್ ಶೋನಲ್ಲಿ ವೇದ ವಿನ್ನಾದ್ರು ಅಂತ ಹೇಳಿದಾಗ ನನಗೆ ಅವಳಿಗಿಂತ ಹೆಚ್ಚು ಖುಷಿಯಾಗಿದ್ದು ನನಗೇನೆ, ಯಾಕಂದರೆ ಅವ್ರ ಜೊತೆ ನಾವು ಆಕಾಶವಾಣಿ ನೋಡ್ಲಿಕ್ಕೆ ಬರ್ಬೋದಂತ ನಾನು ಮೆಸೇಜ್ ಆಗ್ತಾ ಇರ್ತೀನಿ. ನಾವು 20 ವರ್ಷದಿಂದನೂ ಆಕಾಶವಾಣಿ ಕೇಳ್ತಾ ಇದ್ದೀನಿ, ಆತ್ಮೀಯ ಗೆಳತಿ ನನಗೆ ಆಕಾಶವಾಣಿ. ನಮ್ಮನೆಗೆ ಬಂದವರೆಲ್ಲರೂ ಕೇಳ್ತಿರ್ತಾರೆ, ಏನು ಯಾವಾಗಲೂ ರೇಡಿಯೋ ಕೇಳ್ತಿರಲ್ಲ ಅಂತ. ಅವ್ರಿಗೆ ಹೇಳ್ತಿರ್ತೀನಿ ನಾನು, ನೀವು ಒಂದ್ಸಲ ಕೇಳಕ್ಕೆ ಶುರು ಮಾಡಿ, ನಿಮಗೂ ಹಾಗೆ ಅನಿಸುತ್ತೆ. ಇಲ್ಲಿಯ ಸಿಬ್ಬಂದಿ ವರ್ಗದವರಿಗೆಲ್ಲರಿಗೂ ನನ್ನ ಉತ್ಪೂರ್ವಕ ಅಭಿನಂದನೆಗಳು. ತುಂಬ ಚೆನ್ನಾಗಿದೆ ಆಕಾಶವಾಣಿ ನೋಡೋ ಭಾಗ್ಯ ನಮಗೆ ಸಿಕ್ತು. ನಾವು ಆಕಾಶವಾಣಿ ಪ್ರೋಗ್ರಾಮ್ ಕೇಳ್ತಿರೋರು ನಾವೇ ಭಾಗ್ಯವಂತರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ತೆ ಆಕಾಶವಾಣಿ.
3: ಎಲ್ಲರಿಗೂ ನಮಸ್ಕಾರ.
0: ಕೇಳುಗರಿಗೆಲ್ಲ ಮತ್ತೊಮ್ಮೆ ಗೇಮ್ ಶೋ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ, ಇದೀಗ ಮತ್ತೆ ಸಮಯದತ್ತ ನೋಡೋದಾದರೆ ಇವತ್ತು ಒಂದು ಮೇಯ್ನ್ ಕ್ವಶನ್ ಇರುತ್ತೆ ಅಂತ ನಾವು ಪ್ರಾರಂಭದಲ್ಲೇ ಹೇಳಿದ್ವಿ. ಮೇಯ್ನ್ ಕ್ವಶನ್ ಯಾವಾಗಲೂ ನಮ್ಮ ಕಾನ್ಸೆಪ್ಟ್ಗೆ ಸಂಬಂಧಪಟ್ಟ ಹಾಗೆ ಇರುತ್ತೆ. ಇವತ್ತು ಇನ್ಸ್ಟ್ರೂಮೆಂಟ್ಸು ವಾದ್ಯಗಳಾದ್ರಿಂದ ಮೇಯ್ನ್ ಕ್ವಶನ್ಗೂ ನಾವು ಒಂದು ವಾದ್ಯವನ್ನು ಕೇಳಿಸ್ತೀವಿ. ಅದಕ್ಕೆ ಯಾರು ಸರಿಯಾದ ಉತ್ತರವನ್ನು ಮೊದಲು ಹೇಳ್ತಾರೋ ಅವ್ರಿಗೆ ಮೈಸೂರು ಆಕಾಶವಾಣಿಯನ್ನು ಭೇಟಿಯಾಗುವಂಥ ಸಾವಧಾನ ಆಶೆ ಇರುತ್ತೆ. ಇದೀಗ ಮೇಯ್ನ್ ಕ್ವಶನ್ನ ಕೇಳ್ಕೊಂಬರೋಣ.

0: ಕೇಳಿದ್ರೆ ಈಗ ನಾವು ಪ್ಲೇ ಮಾಡಿದ್ದು ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಆಗಿತ್ತು. ಆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಯಾವುದು ಅನ್ನೋದು ಇವತ್ತಿನ ನಮ್ಮ ಮುಖ್ಯ ಪ್ರಶ್ನೆ ಅಂತ ಚಿನ್ಮಯಿ ಆಗಲೇ ಹೇಳಿದ್ರು. ನೀವು ಉತ್ತರವನ್ನು ಕಳಿಸಿ, ಯಾರು ಮೊದಲಿಗೆ ಉತ್ತರವನ್ನು ಸರಿ ಉತ್ತರವನ್ನು ಕಳಿಸ್ತಾರೆ ಅವರು ಇವತ್ತು ನಮ್ಮ ಗೇಮ್ ಶೋ ವಿನ್ನರ್ ಆಗ್ತಾರೆ ಅಂತ ಹೇಳ್ತಾ ಚಿನ್ಮಯಿ ಮುಂದಿನ ಕರೆ ಆತ ಹೋಗೋಣವಾ? ನಮಸ್ತೆ. ಹಲೋ, ನಮಸ್ತೆ ಆಕಾಶವಾಣಿ, ಯಾರು ಮಾತಾಡ್ತಾ ಇರೋದು?
1: ನಾವು ಪಾಂಡವಪುರದಿಂದ ಸಾವಿತ್ರಿ ಅಂತ.
0: ಸಾವಿತ್ರಿ ಅವರೇ, ಒಂಚೂರು ರೇಡಿಯೋ ಸೆಟ್ ಇಂದ ದೂರ ಬರ್ತೀರಾ? ಓಕೆ, ನಿಮಗೆ ನಾವು ನಮಸ್ತೆ. ಈಗ ನಿಮಗೆ ಒಂದು ಮ್ಯೂಸಿಕ್ ಬಿಟ್ನ ಕೇಳಿಸ್ತಾ ಇದೀವಿ, ಅದು ಯಾವ ಇನ್ಸ್ಟ್ರೂಮೆಂಟ್ ಅಂತ ಹೇಳಕ್ ರೆಡಿ ಇದ್ದೀರಾ?
1: ಆಯ್ತು ಮೇಡಮ್, ರೆಡಿ.
0: ಓಕೆ.

0: ಹೇಳ್ತೀರ? ಕರೆಕ್ಟಾ? ಘಟಮ್ ಹೇಗಿರುತ್ತೆ ಘಟ ನೋಡೋದಕ್ಕೆ?
1: ಅದು ಒಂದ್ ರೀತಿ ಮಡಿಕೆ ಅಲ್ಲಿ ಮಾಡುವಂತ ಇದು ಅಂತ ಹೇಳ್ತಾರೆ ಮೇಡಮ್. ಆತರ ಇರುತ್ತೆ ಮೇಡಮ್ ಅದು.
0: ಓಕೆ, ನೋಡಿದ್ದೀರಾ ಘಟ ನುಡ್ಸೋರನ್ನ?
1: ನೋಡಿದೀನಿ ಮೇಡಮ್. ನಾವು ಸಂಗೀತಗಾರರಿಂದ ನಾವು ಫಂಕ್ಷನ್ಗಳಿಗೆಲ್ಲ ಹೋಗ್ತೀವಲ್ಲ, ನಮಗ್ ಗೊತ್ತು ಮೇಡಮ್.
0: ಓಕೆ, ಹಾಗಿದ್ರೆ ನಿಮ್ಮ ಉತ್ತರ ಸರಿಯಾಗಿದೆ.

0: ಆಯ್ತು ಮೇಡಮ್,
1: ಅಲ್ಲ ನೀವು
0: ತುಂಬಾ ಥ್ಯಾಂಕ್ಸ್.
1: ಸಂಗೀತಗಾರರು ಅಂದಮೇಲೆ ಸರಿಯಾಗಿ ಉತ್ತರ ಕೊಟ್ಟೇ ಕೊಟ್ಟಿರ್ತೀರ, ಕೊಡಲೇಬೇಕಲ್ವಾ?
0: ಹ್ಞೂ ಮೇಡಮ್, ನಾವು ಸಂಗೀತ ಆಗಿದೆ, ನಾವು ಪಾಠನೂ ಮಾಡ್ತೀವಲ್ಲ, ಅದರಿಂದ ನಮಗೆ ಗೊತ್ತಾಗುತ್ತೆ ಮೇಡಮ್ ಅಂತೇಳಿ.
2: ಆಗ್ಲಿ, ಸರಿ ಉತ್ತರ ಕೊಟ್ಟಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ.
0: ಆಯ್ತು ಮೇಡಮ್, ನಿಮ್ಗೂ ನಮಸ್ಕಾರ.
2: ಚಿನ್ಮಯಿ ವಾಟ್ಸ್ಆ್ಯಪ್ನಲ್ಲಿ ಉತ್ತರ ಕಳಿಸಿದಾರ?
1: ಖಂಡಿತವಾಗ್ಲು. ಸೌಮ್ಯ SPM ಲೇಔಟ್ನಿಂದ, ರಾಜಶಂಕರ್ ಜಾವಲಗಿ ದಿಂಗಾಂಬುದಿಪಾಳ್ಯದಿಂದ, GP ಮಂಗಳಗೌರಿ ಬೆನಕನಹಳ್ಳಿಯಿಂದ, ಮಹಾಲಕ್ಷ್ಮಿ BM ಬೆನಕನಹಳ್ಳಿಯಿಂದ, NH ಜಯರಾಮ್ ಹೆಬ್ಬಾಳ್ನಿಂದ, ಹರ್ಷಿತಾ ಶಕ್ತಿನಗರದಿಂದ, ಇಂದುಮತಿ ಧರ್ಮೇಂದ್ರ ವಿವೇಕಾನಂದನಗರದಿಂದ, ಎನ್ ರಮೇಶ್ ಮಾಳೋದೆ ಮಂಡಿ ಮೊಹಲ್ಲಾಯಿಂದ, ಮಂಜುಳಾ ಮರಟಿ ಕ್ಯಾತನಹಳ್ಳಿಯಿಂದ, ಗುಂಡ್ಲುಪೇಟೆಯಿಂದ ಟೈಲರ್ ಪ್ರಶಾಂತ್, ಉಷಾ ಅರಸ್ ಗೋಕುಲಂನಿಂದ, ಜಿ ಗಿರೀಶ್ ಕುಮಾರ್ ವಾಟಾಳೂರು, ಹಾಗೆ ಸುಮತಿ ನಾಗರಾಜ್ ಪದ್ಮಾ ಅಂಕುಶಾಪುರದಿಂದ, ಶ್ರೀಲಕ್ಷ್ಮಿ ಶ್ರೀರಂಗಪಟ್ಟಣದಿಂದ, ರಜನಿ ಮದ್ದೂರ್ನಿಂದ, ಎನ್ ಚಂದ್ರಶೇಖರ್ SPM ಲೇಔಟ್ನಿಂದ, ಜಯಲಕ್ಷ್ಮಿ ಗೌರಿಶಂಕರ್ ಅವರು, HN ವಿಶ್ವನಾಥ್ ಸರಸ್ವತಿಪುರಂನಿಂದ, ಗೋವಿಂದ ರಾಜು ನಾಲ್ಕನೇ ಹಂತ ವಿಜಯನಗರದಿಂದ, ಜಯಪ್ರಕಾಶ್ ರಾಮಕೃಷ್ಣನಗರದಿಂದ, ಶೋಭಾ ಮುರಳಿ ನಿವೇದಿತಾ ನಗರದಿಂದ, ಉಮಾರಾಮದಾಸ್ ಮೈಸೂರಿನಿಂದ, ಲಲಿತಾ ವರ್ಷ ಹೆಬ್ಬಾಳ್ನಿಂದ, ಎಸ್ ಆನಂದ್ ನಾಯ್ಕ ಸುಣ್ಣದಕೇರಿಯಿಂದ, ರಾಧಾ ಹಿರಿಯಣ್ಣ ನಾಗಮಂಗಲದಿಂದ, ಶಶಿ ಉಡುಪ ವಿಜಯನಗರದಿಂದ, ಗೋಪಿನಾಥ್ ರಾಮಕೃಷ್ಣನಗರದಿಂದ, ಶಿವಕುಮಾರ್ ಆರಾಧ್ಯ ಸೋಮನಾಥ್ ನಗರದಿಂದ, ಬಿಂಡಿಗನವಲ್ಲೆಯಿಂದ ಲೋಕೇಶ್ವರು, ಕಲಾಪ್ರಸಾದ್ ಬೆಮ್ಮೆಲ್ ನಗರದಿಂದ, ವಿಜಯಲಕ್ಷ್ಮಿ ಎಸ್ ರಾಮಕೃಷ್ಣ ನಗರದಿಂದ, ನರಸಿಂಹಯ್ಯ IPS ನಗರದಿಂದ ಇವರಿಷ್ಟು ಜನ ಸರಿ ಉತ್ತರವನ್ನು ಕೊಟ್ಟಿದ್ದಾರೆ.
2: ಓಕೆ, ಹಾಗಿದ್ರೆ ನಮ್ಮ ಕೇಳುಗರಿಗೆ ಇವತ್ತಿನ ಕಾನ್ಸೆಪ್ಟ್ ಚೆನ್ನಾಗಿ ಅರ್ಥ ಆಗಿದೆ ಅಂತ ನಮಗೆ ಇದರಲ್ಲೇ ಅರ್ಥ ಆಗ್ತಾ ಇದೆ ಅಲ್ವಾ?
1: ಖಂಡಿತವಾಗ್ಲು.
2: ಈಗ ಮುಂದಿನ ಕರೆ ಯಾರ್ದು ಅಂತ ನೋಡೋಣವಾ?
1: ಹಾಂ,
2: ನಮಸ್ತೆ ಆಕಾಶವಾಣಿ. ಹಲೋ ಹಲೋ
3: ಹಲೋ,
2: ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಚಿನ್ನಣ್ಣ ಅವರೇ, ರೆಡಿ ಇದ್ದೀರಾ ಉತ್ತರ ಕೊಡೋದಕ್ಕೆ?
3: ಹೇಳಿ ಮೇಡಮ್.
2: ಓಕೆ, ನಿಮ್ಮ ಒಂದು ಮ್ಯೂಸಿಕ್ ಬಿಟ್ ಈಗ ಪ್ಲೇ ಆಗ್ತಾ ಇದೆ, ಕೇಳಿ.
3: ಹೇಳಿ ಮೇಡಮ್.

0: ಹೇಳ್ತೀರಾ ಉತ್ತರನ?
1: ಕಂಜರಿ.
0: ಯಾವುದು?
2: ಅಲ್ಲ
1: ಕಂಜರಿ, ಕಂಜರಿ
2: ಅಲ್ಲ ಅಲ್ಲ
0: ಅಲ್ಲ ಅಲ್ಲ, ನಿಮ್ಮ ಉತ್ತರ ತಪ್ಪಾಗಿದೆ. ಮುಂದಿನ ಕರೆ ಅವರು ಉತ್ತರಿಸ್ತಾರ ನೋಡೋಣ. ಹಲೋ ನಮಸ್ತೆ ಆಕಾಶವಾಣಿ.
3: ಹಲೋ ನಮಸ್ತೆ ಮೇಡಮ್.
0: ಯಾರು ಮಾತಾಡ್ತಾ ಇರೋದು?
3: ಸುಬ್ರಾವ್ ಅಂತ ಮೇಡಮ್.
2: ಸುಬ್ರಾವ್ ಅವರೇ, ಇದು ಯಾವ ನೀವು ಕೇಳಿಸ್ಕೊಂಡ್ರಾ ಇವಾಗ ಪ್ರೇ ಮಾಡಿದ್ ಯಾವ್ದು ಅಂತ ಹೇಳ್ತೀರಾ? ಯಾವ್ದು ಅಂತ?
0: ಮೋರ್ಚಿಂಗ್. ಕರೆಕ್ಟ್ ಆಗಿದ್ಯಾ? ಓಕೆ, ನೋಡಿದೀರಾ ಮೋರ್ಚಿಂಗ್ ನುಡ್ಸೋದ್ನ ನೀವು?
3: ನೋಡಿದೀನಿ.
0: ಓಕೆ, ಹೇಗಿರುತ್ತೆ ಮೋರ್ಚಿಂಗ್ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತೀರಾ?
3: ಮೇಡಮ್ ಆ ತರ ಇರುತ್ತೆ ಉದ್ದಕ್ಕೆ, ಅದು ಮಧ್ಯದಲ್ಲಿ ಇದು ಮಧ್ಯದಲ್ಲಿ ಒಂದು ಲೇಯರ್ ಇರುತ್ತೆ, ಅದನ್ನ ಅಣ್ಣಲ್ಲಿ ಕಚ್ಕೊಂಡು ಇದು ಮಾಡಿ ಅದನ್ನ ಮಾಡ್ತಾರೆ ಮೇಡಮ್.
0: ಓಕೆ, ನಿಮ್ಮ ಉತ್ತರ ಸರಿಯಾಗಿದೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
3: ಧನ್ಯವಾದಗಳು.
2: ವಾಟ್ಸ್ಆ್ಯಪ್ನಲ್ಲೂ ಒಂದು ಸ್ವಲ್ಪ ಜನ ಆಕಿ ಕಡೆ ತಡ್ಕಾಡಿದ್ದಾರೆ, ಅದೇನೋ ಒಂದು ಸ್ವಲ್ಪ ಆಚೀಚೆ ಹೋಗಿದೆ. ಆದರೂ ಸರಿ ಉತ್ತರ ಕೊಟ್ಟರವರು ತುಂಬ ಜನ ಇದ್ದಾರೆ. ಅನಿಲ್ ಕುಮಾರ್ ತಡಕನಹಳ್ಳಿಯಿಂದ, ನಂಜುಂಡಸ್ವಾಮಿ ಮೈಸೂರಿನಿಂದ, ಗೋವಿಂದ ರಾಜು ನಾಲ್ಕನೇ ಹಂತದ ವಿಜಯನಗರದಿಂದ, ಎನ್ ನಂಜುಂಡಸ್ವಾಮಿ ಟಿ ನರಸೀಪುರದಿಂದ, ಎನ್ ಚಂದ್ರಶೇಖರ್ ಎಸ್ ಪಿ ಎಂ ಲೇಔಟ್ನಿಂದ, ನಂದಿತಾ ಮೈಸೂರಿನಿಂದ, ರೇಖಾ ವಿಜಯನಗರದಿಂದ, ಗಾಯತ್ರಿ ಬೆಂಗಳೂರಿನಿಂದ, ಎಚ್ ಎನ್ ವಿಶ್ವನಾಥ್ ಸರಸ್ವತಿಪುರಂನಿಂದ, ಕೆ ಆರ್ ನಗರದಿಂದ ನೇತ್ರಾವತಿ ನಟರಾಜ್, ನಾಗಮಣಿ ಕೃಷ್ಣಮೂರ್ತಿಪುರಂನಿಂದ, ಉಷಾ ಮೈಸೂರಿನಿಂದ, ಜಯಶ್ರೀ ರಾಮಕೃಷ್ಣ ನಗರದಿಂದ, ಉಮಾರಾಮದಾಸ್ ಮೈಸೂರಿನಿಂದ, ಗುಂಡ್ಲುಪೇಟೆಯಿಂದ ನಂದೀಶ್ ಅವರು, ಹರ್ಷಿತಾ ಶಕ್ತಿನಗರದಿಂದ, ಜಾಹ್ನವಿ ರಾಮಕೃಷ್ಣ ನಗರದಿಂದ, ಕಲಾಪ್ರಸಾದ್ ಬೆಮ್ಮೆಲ್ ನಗರದಿಂದ, ಖೈಸರ್ ಮೈಸೂರಿನಿಂದ, ಯೋಗಾನಂದ ರಂಪುರೆ ನಜರ್ಬಾದ್ನಿಂದ, ಹಾಗೆ ಶಾಂತಲಾ ರಾಮಾಂಜ ರೋಡ್ನಿಂದ, ಗಾಯತ್ರಿ ರಂಗನಾಥ್ ಅವರು, ಉಷಾ ಅರಸ್ ಗೋಕುಲಂನಿಂದ, ಗುಂಡ್ಲುಪೇಟೆಯಿಂದ ಟೈಲರ್ ಸತೀಶ್, ಶಾಂಬಿವಿ ನಾಯ್ಡು ನಗರದಿಂದ, ಶ್ರೀಲಕ್ಷ್ಮಿ ಶ್ರೀರಂಗಪಟ್ಟಣದಿಂದ, ಶಶಿ ಉಡುಪ ವಿಜಯನಗರದಿಂದ, ಗೋಪಿನಾಥ್ ರಾಮಕೃಷ್ಣ ನಗರದಿಂದ, ಮಂಜುಳಾ ಮರಟಿ ಕ್ಯಾತನಹಳ್ಳಿಯಿಂದ, ಜಿ ಗಿರೀಶ್ ಕುಮಾರ್ ವಾಟಾಳ್ ಅವರು, ಹಾಗೆ ವಿಜಯಲಕ್ಷ್ಮಿ ಎಸ್ ಅವರು, ರಮ್ಯಾ ಬೋಗಾದಿಯಿಂದ, ಕೃಪಾ ಮೈಸೂರಿನಿಂದ, ಕೆಟಿ ಶ್ರೀಮತಿ ರಾಮಕೃಷ್ಣ ನಗರದಿಂದ, ಕಣ್ಣೂರಿ ಗೋವಿಂದಾಚಾರ್ಯ ಅವರು, ಯುಧಿಷ್ಠರ ರಂಪರ ನಜರ್ಬಾದ್ನಿಂದ, ಜಯಲಕ್ಷ್ಮಿ ಗೌರಿಶಂಕರ್ ದಟ್ಟಗಳ್ಳಿಯಿಂದ, ನರಸಿಂಹಯ್ಯ ಐ ಪಿ ಎಸ್ ನಗರದಿಂದ, ಎನ್ ಎಚ್ ಜಯರಾಮ್ ಹೆಬ್ಬಾಳ್ ಮೈಸೂರಿನಿಂದ. ಇವರಿಷ್ಟು ಜನ ಸರಿ ಉತ್ತರವನ್ನು ಕೊಟ್ಟಿದ್ದಾರೆ.
0: ಖಂಡಿತ ಚಿನ್ಮಯಿ, ಮೋರ್ಚಿಂಗ್ ವಿಷಯ ಅಂತ ಬಂದಾಗ ಈಗ ನಮಗೆ ಕರೆ ಮಾಡಿದವರು ಸರಿ ಉತ್ತರ ಕೊಟ್ಟವರು ಹೇಳಿದ್ರು, ಆ ಒಂದು ಮಧ್ಯದ ನಾಲ್ಗೆ ಏನಿರುತ್ತೆ ಅದನ್ನ ಹಲ್ಲಲ್ಲಿ ಇಟ್ಕೊಂಡು ನುಡಿಸ್ತಾರೆ ಅಂತ. ಇದು ಒಂದು ನಮ್ಮ ಎಲ್ಲಾ ಕೇಳುಗರಲ್ಲೂ ಒಂದು ಏನ್ ಹೇಳ್ತಾರೆ, ಒಂದು ಕ್ಯೂರಿಯಾಸಿಟಿ ಇರತ್ತೆ, ಹೇಗೆ ನುಡಿಸ್ತಾರೆ ಮೋರ್ಚಿಂಗ್ ಅಂತ. ಆಕ್ಚುಲಿ ಅವ್ರು ಹೇಳ್ದಾಗೆ ಮಧ್ಯದ ಭಾಗವನ್ನ ಹಲ್ಲಿನಲ್ಲಿ ಇಟ್ಕೊಂಡು ನುಡಿಸೋದಿಲ್ಲ, ಆ ಮೇಲೆ ಏನು ಕವಚ ತರ ಇರುತ್ತಲ್ಲ ಕಬ್ಬಿಣದ ಲೋಹ, ಅದನ್ನ ಹಲ್ಲಿನ ಮಧ್ಯ ಇಟ್ಕೊಂಡು ಈ ನಾಲಿಗೆಯನ್ನ ಹಿಂದಕ್ಕೆ ಪುಷ್ ಮಾಡ್ತಾ ಗಾಳಿಯನ್ನು ಅದೇ ಟೈಮಲ್ಲಿ ನಾವು ಮಾಡ್ಯುಲೇಟ್ ಮಾಡ್ತಾ ಮಾಡ್ತಾ ಮಾಡ್ತಾ ಮೋರ್ಚಿಂಗ್ನ ನುಡಿಸ್ತಾರೆ. ಮೋರ್ಚಿಂಗ್ ನುಡಿಸೋರು ನಮ್ಮಲ್ಲಿ ಸುಮಾರು ಜನ ಮೋರ್ಚಿಂಗ್ ನುಡಿಸೋರು ಇದ್ದಾರೆ. ಎಲ್ ಭೀಮಾಚಾರ ಆಗಿರಬಹುದು, ವಿ ಎಸ್ ರಮೇಶ್ ಅವರಾಗಿರಬಹುದು, ಎಂ ಗುರುರಾಜ್ ಆಗಿರಬಹುದು, ಭಾಗ್ಯಲಕ್ಷ್ಮಿ ಅವರಾಗಿರ್ಬೋದು, ಹೀಗೆ ಇನ್ನೂ ಅನೇಕರು ಮೋರ್ಚಿಂಗ್ ವಾದ್ಯವನ್ನ ನುಡಿಸೋರು ನಮ್ಮಲ್ಲಿ ಇದ್ದಾರೆ. ಈಗ ಮುಂದಿನ ಕರೆಯತ್ತ ಹೋಗೋಣ ಚಿನ್ಮಯಿ. ನಮಸ್ತೆ. ಹಲೋ
2: ನಮಸ್ತೆ ಆಕಾಶವಾಣಿ. ಹಲೋ
4: ಹಲೋ,
0: ಯಾರು ಮಾತಾಡ್ತಾ ಇರೋದು?
4: ನನ್ನ ಹೆಸರು ಛಾಯಾದೇವಿ ಅಂತ.
0: ನಮಸ್ತೆ ಛಾಯಾದೇವಿ. ಛಾಯಾದೇವಿ ಅವರೇ, ರೆಡಿ ಇದ್ದೀರಾ ಉತ್ತರ ಕೊಡೋದಕ್ಕೆ?
4: ಹಾಂ.
0: ಓಕೆ, ನಿಮ್ಮ ಮ್ಯೂಸಿಕ್ ಬಿಟ್ ಬರ್ತಾ ಇದೆ ಈಗ.
4: ಹಾಂ

0: ಛಾಯಾ ಅವರೇ, ಕೇಳಿಸ್ಕೊಂಡ್ರಾ?
1: ಹಾ ಹೌದು.
0: ಉತ್ತರ ಕೊಡ್ತೀರಾ?
1: ಟ್ರೈನಾ?
0: ಯಾವುದು?
1: ಟ್ರೈನ್.
0: ಟ್ರೈನ್. ಇಲ್ಲ, ನಾವಿವತ್ತು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಅನ್ನ ಪ್ಲೇ ಮಾಡ್ತಾ ಇರೋದು ನಿಮಗೆ.
1: ಹಾ,
0: ಇದು ಯಾವ ಇನ್ಸ್ಟ್ರೂಮೆಂಟ್ ಅಂತ ನಾವು ಕೇಳಿದ್ದು ಪ್ರಶ್ನೆ.
1: ಯಾವ ಇನ್ಸ್ಟ್ರೂಮೆಂಟ್? ಗೊತ್ತಿಲ್ಲ ಮ್ಯಾಮ್.
0: ಆಗ್ಲಿ, ಮುಂದಿನ ಕರೆಗೆ ವರ್ಗಾಯಿಸ್ತಾ ಇದ್ದೀವಿ ಪ್ರಶ್ನೆನ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಆಕಾಶವಾಣಿ.
2: ಹಲೋ, ನಮಸ್ತೆ. ಯಾರು, ಎಲ್ಲಿಂದ ಮಾತಾಡ್ತಾ ಇರೋದು?
3: ಮೇಡಮ್, ಕೃಪಾ ಮೈಸೂರಿಂದ.
2: ಕೃಪಾ ಅವರೇ, ಇವಾಗ ಪ್ಲೇ ಮಾಡಿದ್ದನ್ನು ಕೇಳಿಸ್ಕೊಂಡ್ರಾ?
3: ಹಾ ಮೇಡಮ್, ಕೇಳಿಸ್ಕೊಂಡೆ.
2: ಯಾವುದು ಅದು ಅಂತ ಗೊತ್ತಾ
3: ಮೇಡಮ್? ಅದು ಕೈಯಲ್ಲಿ ಫುಲ್ ರೌಂಡ್ ಅಲ್ಲಿ ಗೆಜ್ಜೆ ಇರುತ್ತೆ, ಮಧ್ಯ ಕೈಯಲ್ಲಿ ಬಾರಿಸ್ತಿರ್ತಾರೆ, ಅದು ಹೆಸರು ಬರ್ತಾ ಇಲ್ಲ ಮೇಡಮ್ ಬಾಯಿಗೆ.
2: ಅಂದ್ರೆ ನೀವ್ ಅದನ್ನ ನೋಡಿದಿರಾ, ಇನ್ಸ್ಟ್ರೂಮೆಂಟ್ ಏನು ಅನ್ನೋದು ಗೊತ್ತಿದೆ ವಾದ್ಯ?
3: ಹಾ ಮೇಡಮ್ ಗೊತ್ತು ಅದು.
0: ಆದ್ರೆ ನಿಮ್ಗೆ ಅದ್ರ ಹೆಸರು ಗೊತ್ತಾಗ್ತಾ ಇಲ್ಲ.
3: ಹಾ, ಹೆಸರು ಅದು ಬರ್ತಾ ಇಲ್ಲ ಮೇಡಮ್, ಏನ್ ಹೇಳ್ತಾರೆ ಅಂತ.
0: ಹೌದು,
3: ಅದು ಗೆಜ್ಜೆ ತರ ಇರುತ್ತೆ, ಮಧ್ಯ ಅವರು ಒಂದ್ ಕೈಯಲ್ಲಿ ಹಿಡ್ಕೊಂಡು ಇನ್ನೊಂದ್ ಕೈಯಿಂದ ಬಾರಿಸ್ತಿರ್ತಾರೆ.
0: ಗೆಜ್ಜೆ ಇರೋದಿಲ್ಲ ಇದಕ್ಕೆ.
2: ಅಲ್ಲ, ಗೆಜ್ಜೆ ಇದ್ರೆ ಗೆಜ್ಜೆ ಸದ್ ಕೇಳಿಸ್ತು.
0: ನೀವ್ ಹೇಳ್ದಂಗೆ ವೃತ್ತಾಕಾರದ ಒಂದು ವಾದ್ಯನೇ
2: ಅದು, ಒಂದ್ ಕೈಯಲ್ಲಿ ಇಟ್ಕೊಂಡು ಬಾರಿಸ್ತಾರೆ, ಅದೆಲ್ಲ ನೀವ್ ಹೇಳಿದ್ ಕರೆಕ್ಟೆ.
0: ಹೌದು, ಆದ್ರೆ ಅದ್ರಲ್ಲಿ ಗೆಜ್ಜೆ ಇರೋದಿಲ್ಲ. ನೀವ್ ಹೇಳ್ತಾ ಇರೋದ್ ಕರೆಕ್ಟ್, ಗೆಜ್ಜೆ ಏನು ಸುತ್ತಲೂ ಇರೋದಿಲ್ಲ.
2: ಗೆಜ್ಜೆ ಇರೋ ಇನ್ಸ್ಟ್ರೂಮೆಂಟ್ ಬೇರೆ, ಅದು ಈ ಇನ್ಸ್ಟ್ರೂಮೆಂಟ್ ಅಲ್ಲ.
0: ಹೌದು.
3: ಓ,
0: ಯಾವ್ದು?
3: ಗಜಲ್.
0: ಇಲ್ಲ ಇಲ್ಲ, ನಿಮ್ಮ ಉತ್ತರ ತಪ್ಪಾಗಿದೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
3: ನಮಸ್ಕಾರ ಮೇಡಮ್.
0: ಚಿನ್ಮಯಿ, ಉತ್ತರ ನಾವೇ ಹೇಳ್ಬಿಡೋಣ.
2: ಹೌದು, ಬಹುಶಃ ನಾವೇ ಹೇಳಬೇಕು ಅನ್ಸುತ್ತೆ.
0: ಇದು ಖಂಜಿರ.
2: ಹೌದು,
0: ಅವ್ರು ಹೇಳ್ದಂಗೆ ಇದು ಒಂದು ಸಣ್ಣ ವೃತ್ತಾಕಾರದ ತಾಳವಾದ್ಯನೇ. ಮರದ ಚೌಕಟ್ಟಿನ ಒಂದು ಬದಿಗೆ ಚರ್ಮನ ಬಿಗಿಯಾಗಿ ಅಳವಡಿಸಿರ್ತಾರೆ. ಯಾರು ಖಂಜಿರನ ನುಡಿಸ್ತಾರೋ ಅವರು ಒಂದು ಕೈಯಲ್ಲಿ ಖಂಜಿರವನ್ನು ಹಿಡ್ಕೊಂಡು ಮತ್ತೊಂದು ಕೈಯಿಂದ ಬೆರಳುಗಳು ಅಂಗೈಯಿಂದ ವಿವಿಧ ತಾಳಗಳನ್ನು ನುಡಿಸ್ತಾ ಇರ್ತಾರೆ. ವಾಟ್ಸ್ಆ್ಯಪ್ನಲ್ಲಿ ಯಾರಾದರೂ ಸರಿ ಉತ್ತರ ಕೊಟ್ಟಿದ್ದಾರೆ?
2: ಖಂಡಿತ, ತುಂಬಾ ಜನ ಸರಿ ಉತ್ತರನು ಕೊಟ್ಟಿದ್ದಾರೆ, ತುಂಬಾ ಜನ ತಪ್ಪು ಉತ್ತರನು ಕೊಟ್ಟಿದ್ದಾರೆ. ಅವರು ತುಂಬಾ ಜನ ತಬಲಾ ಅಂತ, ಮೃದಂಗ ಅಂತ, ಹಾಗೆ ಇದು ಬೇರೆ ಬೇರೆ ಸುಮಾರು ವಾದ್ಯಗಳ ಹೆಸರುಗಳೆಲ್ಲಾನು ಬಂದ್ಬಿಟ್ಟಿದೆ ಇದೊಂದೇ ಪ್ರಶ್ನೆಗೆ. ಡಮರುಗ ಅಂತ ಎಷ್ಟೊಂದು ಜನ ಎಷ್ಟೊಂದು ಉತ್ತರಗಳು ಕೊಟ್ಟಿದ್ದಾರೆ. ಸರಿ ಉತ್ತರ ಕೊಟ್ಟರವರು ರೇಖಾ ಶ್ರೀನಿವಾಸ್ ಅವರು, ಆಶಾ ವೆಂಕಟೇಶ್, ಗಾಯತ್ರಿ ರಂಗನಾಥ್ ಅವರು, ಎನ್ ಎಚ್ ಜಯರಾಮ್ ಹೆಬ್ಬಾಳ್ನಿಂದ, ಅನಿಲ್ ಕುಮಾರ್ ತಡಕನಹಳ್ಳಿಯಿಂದ, ಉಷಾರಸ್ ಗೋಕುಲಂನಿಂದ, ಗೋವಿಂದ ರಾಜು ನಾಲ್ಕನೇ ಹಂತ ವಿಜಯನಗರದಿಂದ, ಎನ್ ಚಂದ್ರಶೇಖರ್ ಎಸ್ಪಿಎಂ ಲೇಔಟ್ನಿಂದ, ನಂಜುಂಡಸ್ವಾಮಿ ಮೈಸೂರಿನಿಂದ. ಕೆಲವೊಬ್ಬರು ಹೆಸರು ಕಳಿಸ್ತಾ ಇಲ್ಲ, ಬರೀ ಸರಿ ಉತ್ತರ ಕಳಿಸ್ತಾ ಇದ್ದೀರಾ, ಓದೋದಕ್ಕೆ ಕಷ್ಟ ಆಗುತ್ತೆ. ನಂದಿತಾ ಮೈಸೂರಿನಿಂದ, ಮಾಧವನ್ ಚೆನ್ನೈನಿಂದ, ಸತ್ಯಕುಮಾರ್ ರವಿ ಮಹಾಲಕ್ಷ್ಮಿ ಲೇಔಟ್ನಿಂದ, ಯೋಗಾನಂದ ರಂಪುರೆ ನಜರ್ಬಾದ್ನಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಉಮಾ ಮೋಹನ್ ಮುರಳಿ ಚಿತ್ರದುರ್ಗದಿಂದ, ಎನ್ ನಂಜುಂಡಸ್ವಾಮಿ ಟಿ ನರಸೀಪುರದಿಂದ, ಬಿಂಡಿಗನವಲೆಯಿಂದ ಲೋಕೇಶ್ ಅವರು, ಹಾಗೆ ಗಾಯತ್ರಿ ಬೆಂಗಳೂರಿನಿಂದ, ಲಲಿತಾ ಹಾಗೂ ವರ್ಷ ಹೆಬ್ಬಾಳ್ನಿಂದ, ನಂಜನಗೂಡು ತಾಲೂಕು ಮುದ್ದಳ್ಳಿ ಪುಟ್ಟಸ್ವಾಮಿ ಅವರು, ಹಾಗೆ ಇನ್ನಿರೋದೆಲ್ಲ ಸಾಕಷ್ಟು ತಪ್ಪು ಉತ್ತರಗಳೇ ಇವೆ. ಸರಿ ಉತ್ತರ ಬಂದಿರೋದು ಅದೇ, ಇದಿಷ್ಟೇ ಅನ್ಕೋತೀನಿ.
0: ಹೌದು,
2: ಹರ್ಷಿತಾ ಶಕ್ತಿನಗರದಿಂದ, ಮಂಜುಳಾ ಮರಟಿ ಕ್ಯಾತನಹಳ್ಳಿಯಿಂದ, ಶೋಭಾ ಮುರಳಿ ಅವರು, ಲತಾ ಮತ್ತು ವೇದಾರಂಗಯ್ಯ ಮೈಸೂರಿನಿಂದ, ವಿಜಯಲಕ್ಷ್ಮಿ ಎಸ್ ರಾಮಕೃಷ್ಣನಗರದಿಂದ, ಕಲಾಪ್ರಸಾದ್ ಬೆಮ್ಮೆಲ್ ನಗರದಿಂದ, ಕಣ್ಣೂರ್ ವಿ ಗೋವಿಂದಾಚಾರಿ ಅವರು, ಹಾಗೆ ತುಂಬ ಜನ ತಮಟೆ ಅಂತ ಕಳಿಸಿದ್ದಾರೆ, ಡಮರುಗ ಅಂತ ಕಳಿಸಿದ್ದಾರೆ, ಕೆ ಟಿ ಶ್ರೀಮತಿ ರಾಮಕೃಷ್ಣನಗರದಿಂದ, ಎಚ್ ಎನ್ ವಿಶ್ವನಾಥ್ ಸರಸ್ವತಿಪುರಂನಿಂದ, ಶಿವಕುಮಾರ್ ಆರಾಧ್ಯ ಸೋಮನಾಥ್ ನಗರದಿಂದ, ಉಮಾ ರಾಮದಾಸ್ ಮೈಸೂರಿನಿಂದ, ಗೋಪಿನಾಥ್ ರಾಮಕೃಷ್ಣನಗರದಿಂದ, ನರಸಿಂಹಯ್ಯ ಐ ಪಿ ಎಸ್ ನಗರದಿಂದ, ಜೆ ಪಿ ನಗರದಿಂದ, ರಾಧಾ

0: ಅವರು ಜಯಲಕ್ಷ್ಮಿ ಗೌರಿಶಂಕರ್ ದಟ್ಟಗಳ್ಳಿಯಿಂದ. ಇವರಿಷ್ಟು ಜನ ಸರಿ ಉತ್ತರವನ್ನು ಕೊಟ್ಟಿದ್ದಾರೆ.
1: ಓಕೆ, ಮುಂದಿನ ಒಂದು ವಾದ್ಯ ಯಾವುದು, ಅವರು ಸರಿಯಾಗಿ ಉತ್ತರ ಕೊಡ್ತಾರ ನಮ್ಮ ಕೇಳುಗರು ಅಂತ ಕೇಳಕ್ಕೆ ನಾನಂತೂ ಕಾಯ್ತಾ ಇದ್ದೀನಿ.
0: ಹೌದು,
1: ನೋಡ್ಬಿಡೋಣ ಯಾರು ಅಂತ.
0: ಖಂಡಿತ.
1: ನಮಸ್ತೆ ಆಕಾಶವಾಣಿ,
2: ಹಲೋ, ನಮಸ್ತೆ ಮೇಡಮ್.
1: ಯಾರು ಮಾತಾಡ್ತಾ ಇರೋದು?
2: ನಾನು ಉಮಾ ರಾಮದಾಸ್.
1: ಉಮಾ ರಾಮದಾಸ್ ಅವರೇ, ಪ್ರಶ್ನೆ ಕೇಳಕ್ ನಾವು ರೆಡಿ ಇದ್ದೀವಿ, ಉತ್ತರ ಹೇಳಕ್ ನೀವು ರೆಡಿ ಇದ್ದೀರಾ?
2: ಹಾಂ, ಕೇಳಿ ಮೇಡಮ್, ಪ್ರಯತ್ನ ಮಾಡ್ತೀನಿ.
1: ಓಕೆ, ನಿಮಗಾಗಿ ಮ್ಯೂಸಿಕ್ ಬಿಟ್ಟು ಬರ್ತಾ ಇದೆ, ಕೇಳಿ. ಏನ್ ಹೇಳಿದ್ರಿ?
2: ಮ್ಯಾಂಡೋಲಿನ್ ಮೇಡಮ್.
1: ಕರೆಕ್ಟಾ?
2: ಓ ಶೋ,
1: ಹೇಗೆ ಹೇಳ್ತೀರಾ ಅಷ್ಟು ಕರೆಕ್ಟ್ ಆಗಿ? ಇದು ಮ್ಯಾಂಡೋಲಿನ್ ಅಂತ.
2: ಅದು ಚಿರಪರಿಚಿತವಾದ ಶ್ರೀನಿವಾಸ್ ಅವರ ಮ್ಯಾಂಡೋಲಿನ್, ಕೇಳಿ ಕೇಳಿ ಸಣ್ಣ ವಯಸ್ಸಿಂದ ಹಂಗೆ ಕಿವಿಗೆ ಇದಾಗ್ಬಿಟ್ಟಿದೆ ಮೇಡಮ್.
1: ಓಕೆ, ಹೇಗಿರುತ್ತೆ ಮ್ಯಾಂಡೋಲಿನ್ ನೋಡೋದಕ್ಕೆ?
2: ಮ್ಯಾಂಡೋಲಿನ್ ಸಣ್ಣದಾಗಿರುತ್ತೆ, ಚಿಕ್ಕದಾಗಿರುತ್ತೆ ಮೇಡಮ್. ಇದು ತರನೇ ಗಿಟಾರ್ ತರನೇ ಅದೆಲ್ಲ, ಇದೆಲ್ಲ ಅದ್ರದ ಕೀಸ್ ಎಲ್ಲ ಹಂಗೆ ಇರುತ್ತೆ, ಹೆಚ್ಚು ಕಡಿಮೆ. ಒಂದು ಇದರಿಂದ ಒಂದ್ ಚಿಪ್ ತರ ಇರುತ್ತೆ ಇನ್ಸ್ಟ್ರೂಮೆಂಟ್, ಅದರಿಂದ ತಂತಿಯನ್ನ ಇಟ್ಕೊಂಡು ನುಡಿಸ್ತಾರೆ. ತುಂಬಾ ಅಪರೂಪವಾದ ವಾದ್ಯ
1: ಹೌದು
2: ಅದು, ವಿದೇಶದ ವಾದ್ಯ ಅಂತ ಕೇಳ್ಪಟ್ಟಿದ್ದೀನಿ. ಫಸ್ಟ್ ಗೆ ನಾವು ಸಣ್ಣ ವಯಸ್ಸಲ್ಲಿ ಚಿಕ್ಕ ಹುಡುಗ ಆಗಿರುವಾಗ ಮಾಸ್ಟರ್ ಶ್ರೀನಿವಾಸ್ ಅವ್ರದ್ದು ಮ್ಯಾಂಡೋಲಿನ್ ನಾವು ಕೇಳಿದ್ದು ಸಣ್ಣ ವಯಸ್ಸವಾಗ. ನಾನು ಮಳೆಗಾಲದಲ್ಲಿ ಅವ್ರದ್ದು ಇಟ್ಟಿದ್ರು
1: ನೋಡಿ, ನೀವು ಆಗ ಕೇಳಿದ್ದು ಇವತ್ತು ನೀವು ಸರಿ ಉತ್ತರ ಕೊಡೋದಕ್ಕೆ ಹೆಲ್ಪ್ ಆಯ್ತು ಅಲ್ವಾ?
2: ಸಂಗೀತ ಕಾರ್ಯಕ್ರಮ ಇಟ್ಟಿದ್ರು ಅವಾಗ ಎಲ್ಲ.
1: ಆಗ್ಲಿ, ಸರಿ ಉತ್ತರ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
2: ಕರ್ಸಿದ್ರು, ತುಂಬಾ ಇನ್ಸ್ಪೈರ್ ಆಗುವಂತ ವಾದ್ಯ ಅದು.
1: ಖಂಡಿತ ಖಂಡಿತ, ಸರಿ ಉತ್ತರ ಕೊಟ್ಟಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು. ನಮಸ್ಕಾರ. ಚಿನ್ಮಯಿ, ವಾಟ್ಸ್ಆಪ್ ನಲ್ಲಿ ಸರಿ ಉತ್ತರ ಬಂದಿದ್ಯಾ?
0: ಅವ್ರು ಹೇಳೋ ಅಷ್ಟರಲ್ಲಿ ಒಂದು 3 ಜನ ಕಳಿಸಿದ್ರು. ನಾಗಮಣಿ ಕೃಷ್ಣಮೂರ್ತಿಪುರಂನಿಂದ, ತಾರಾ ಸೈತರಾಮ್ ವಿಜಯನಗರದಿಂದ, ಹಾಗೆ ನಂದು ಲಕ್ಷ್ಮೀ ವಿಲಾಸ ರಸ್ತೆಯಿಂದ.
1: ಓಕೆ, ಹಾಗಿದ್ರೆ ಮುಂದಿನ ಕರೆಯಕ್ಕೆ ಹೋಗೋಣ.
0: ನಮಸ್ತೆ ಆಕಾಶವಾಣಿ. ಹಲೋ, ನಮಸ್ತೆ ಆಕಾಶವಾಣಿ.
3: ಹಲೋ,
0: ನಮಸ್ತೆ. ಯಾರು, ಎಲ್ಲಿಂದ?
3: ನಾವು ಮೈಸೂರು ವಿದ್ಯಾರಣ್ಯಪುರಂನಿಂದ, ಕೃಷ್ಣ ಅಂತ ಮೇಡಮ್.
0: ಕೃಷ್ಣ ಅವರೇ, ಇವತ್ತಿನ ಕಾನ್ಸೆಪ್ಟ್ ಏನು ಅಂತ ಗೊತ್ತಾಗಿದೆ ಅಲ್ವಾ?
3: ಗೊತ್ತಾಗಿದೆ ಮೇಡಮ್.
0: ಹಾಗಾದ್ರೆ
3: ಇನ್ಸ್ಟ್ರೂಮೆಂಟ್ ಯಾವ್ದು ಹೇಳ್ತೀರಾ, ಅದ್ರ ಯಾವ್ದು ಅಂತ ಹೇಳಬೇಕು.
0: ಇವಾಗ ನಿಮಗೆ ಒಂದನ್ನ ಪ್ಲೇ ಮಾಡಿ ಕೇಳಿಸದ, ಒಂದು ವಾದ್ಯವನ್ನ, ಅದ್ ಯಾವ್ದು ಅಂತ ನೀವು ಹೇಳ್ತೀರಾ? ಆಯ್ತು, ಇವಾಗ ನಾವು ಪ್ಲೇ ಮಾಡ್ತಾ ಇದೀವಿ, ಕೇಳಿಸ್ಕೊಳ್ಳಿ.

0: ಇದು ಸಿತಾರ್ ಮೇಡಮ್.
1: ಯಾವುದು
0: ಸಿತಾರ್? ಸಿತಾರ್ ಇದು
2: ಅಲ್ಲ,
1: ನಿಮ್ಮ ಉತ್ತರ ತಪ್ಪಾಗಿದೆ. ಮುಂದಿನ ಕರೆಗೆ ವರ್ಗಾಯಿಸ್ತಾ ಇದ್ದೀವಿ ಇದೇ ಪ್ರಶ್ನೆನ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಆಕಾಶವಾಣಿ.
3: ನಮಸ್ತೆ ಚಿನ್ಮಯಿ ಮೇಡಮ್.
2: ನಮಸ್ತೆ. ನಮಸ್ತೆ. ಯಾರು, ಎಲ್ಲಿಂದ?
3: ಜಯಲಕ್ಷ್ಮಿ ಗೌರಿಶಂಕರ್ ಮ್ಯಾಮ್, ದತ್ತಳ್ಳಿಯಿಂದ.
2: ಜಯಲಕ್ಷ್ಮಿ ಅವರೇ, ಇವಾಗ ನೀವು ಕೇಳಿಸ್ಕೊಂಡ್ರ? ನಿಮಗ್ ಬಂದಿರೋದು ಯಾವ್ದು ಅಂತ ಗೊತ್ತಾ ಪ್ರಶ್ನೆ?
3: ಶಹನಾಯಿ ಮ್ಯಾಮ್.
1: ಕರೆಕ್ಟಾ?
3: ಖಂಡಿತ.
1: ಹೇಗೆ ಹೇಳ್ತೀರಾ?
3: ಅವರು ಅದೇ ಸನಾದಿ ಅಪ್ಪಣ್ಣ ಫಿಲಂ.
1: ನಿಮ್ಮ ಉತ್ತರ ಸರಿಯಾಗಿದೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
3: ಧನ್ಯವಾದಗಳು ಮ್ಯಾಮ್.
1: ಚಿನ್ಮಯಿ, ವಾಟ್ಸ್ಆ್ಯಪ್ ನಲ್ಲಿ ಎಷ್ಟು ಜನ ಸರಿ ಉತ್ತರ ಕೊಟ್ಟಿದ್ದಾರೆ?
2: ಸಾಕಷ್ಟು ಜನ ಸರಿ ಉತ್ತರ ಕೊಟ್ಟಿದ್ದಾರೆ. ಕೆ ಆರ್ ನಗರದಿಂದ ನೇತ್ರಾವತಿ ನಟರಾಜರು, ಸೌಮ್ಯ ಎಸ್ ಪಿ ಎಂ ಲೇಔಟ್ನಿಂದ, ರೂಪಾ ಶಿವಣ್ಣ ಕಾಮನಕೆರೆ ಹುಂಡಿಯಿಂದ, ಹಾಗೆ ಕೆಲವೊಬ್ರು ಹೆಸರು ಕಳಿಸ್ತಾ ಇಲ್ಲ, ದಯವಿಟ್ಟು ನಿಮ್ಮ ಹೆಸರು ಕಳಿಸಿ. ಎನ್ ನಂಜುನಸ್ವಾಮಿ ಟಿ ನರಸೀಪುರದಿಂದ, ಚೈತ್ರ ಸಿಂಧುವಳಿ ಅನ್ನೋರು, ಹಾಗೆ ಸೌಮ್ಯಶ್ರೀ ಮೈಸೂರಿನಿಂದ, ಚರಿತಾ ಎಂ ಸಿದ್ಧಾರ್ಥ ನಗರದಿಂದ, ನಾಗಮಣಿ ಕೃಷ್ಣಮೂರ್ತಿಪುರಂನಿಂದ, ಶೋಭಾ ಮುರಳಿ ಅವರು, ಉಮಾಮೋಹನ್ ಮುರಳಿ ಚಿತ್ರದುರ್ಗದಿಂದ, ಶಾಂತಿನಿ ಹಾಸನದಿಂದ, ಪ್ರಭುದೇವ ಪತ್ತಾರ ಕಂದುಕೂರಿನಿಂದ, ಆಶೀಶ್ ಕುಮಾರ್ ವಿಜಯನಗರದಿಂದ, ಶಶಿ ಉಡುಪ ವಿಜಯನಗರದಿಂದ, ನಂಜುನಸ್ವಾಮಿ ಮೈಸೂರಿನಿಂದ, ಗಾಯತ್ರಿ ರಂಗನಾಥ್ ಅವರು, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಸತ್ಯಕುಮಾರ್ ರವಿ ಮಹಾಲಕ್ಷ್ಮಿ ಲೇಔಟ್ನಿಂದ, ಅನುಷಾ ಮಹೇಂದ್ರ ಚೈನಾದಿಂದ, ಕೆಆರ್ ನಗರದಿಂದ ರೇಣುಕಾ ಕಿಶೋರ್, ಗಾಯತ್ರಿ ಬೆಂಗಳೂರಿನಿಂದ, ಕಣ್ಣೂರ್ವಿ ಗೋವಿಂದಾಚಾರಿ ಕುವೆಂಪು ನಗರದಿಂದ, ಸ್ವರ್ಣಲತಾ ಮೈಸೂರಿನಿಂದ, ಜಯಶ್ರೀ ರಾಮಕೃಷ್ಣ ನಗರದಿಂದ, ಸುನೀತಾ ಮೈಸೂರಿನಿಂದ, ಯೋಗಾನಂದ ರಂಪುರೆ ನಜರ್ಬಾದ್ನಿಂದ, ಎಸ್ ನಾಗಮಣಿ ಮೈಸೂರು ಜೆಪಿ ನಗರದಿಂದ, ಜಯಮ್ಮ ಶಿವಪ್ಪ ವಿವೇಕಾನಂದ ನಗರದಿಂದ, ರೇಖಾ ಕನಕದಾಸ್ ನಗರದಿಂದ, ಬೆಲ್ವತ ಗ್ರಾಮದಿಂದ ಲೋಕೇಶ್ ಆಚಾರ್, ಉಷಾ ಮೈಸೂರಿನಿಂದ, ನಂದಿತಾ ಮೈಸೂರಿನಿಂದ, ಲತಾ ಮತ್ತು ವೇದರಂಗಯ್ಯ ವಿದ್ಯಾರಣ್ಯಪುರಂನಿಂದ, ನಂಜನಗೂಡು ತಾಲೂಕು ಮುದ್ದಳ್ಳಿ ಪುಟ್ಟಸ್ವಾಮಿ ಅವರು, ಹಾಗೆ ರಜನಿ ಮದ್ದೂರಿನಿಂದ, ಶ್ರೀಲಕ್ಷ್ಮಿ ಶ್ರೀರಂಗಪಟ್ಟಣದಿಂದ, ಜಿಪಿ ಮಂಗಳಗೌರಿ ಬೆನಕನಹಳ್ಳಿಯಿಂದ, ನಿರ್ಮಲಾ ಮಹದೇವ್ ರಾಮಕೃಷ್ಣನಗರದಿಂದ, ಕೃಪಾ ಮೈಸೂರಿನಿಂದ, ರಾಜಮ್ಮ ಅವರು, ಹಾಗೆ ರವಿಚಂದ್ರು ಅವರು ನಜರ್ಬಾದ್ನಿಂದ, ಗಾಯತ್ರಿ ರಮೇಶ್ ಅವರು, ಪುಷ್ಪ ಆಸ್ಕರ್ ಗುಂಡ್ಲುಪೇಟೆಯಿಂದ, ವಿಂಡಿಗನವಲೆಯಿಂದ ಲೋಕೇಶ್ ಆಚಾರ್, ಹಾಗೆ ಕೆಟಿ ಶ್ರೀಮತಿ ರಾಮಕೃಷ್ಣನಗರದಿಂದ, ಉಷಾ ಅರಸ್ ಗೋಕುಲಂನಿಂದ, ಶಿವಕುಮಾರ್ ಆರಾಧ್ಯ ಸೋಮನಾಥ್ ನಗರದಿಂದ, ರೇಖಾ ಶ್ರೀನಿವಾಸ್ ವಿಜಯನಗರದಿಂದ, ಜಿ ಗಿರೀಶ್ ಕುಮಾರ್ ವಾಟಾಳ್ ಅವರು ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ಹಾಗೆ ಪೋಷಿತಾ ಕಲ್ಪಿತಾ ವಿವೇಕಾನಂದ ನಗರದಿಂದ, ಎನ್ ರಮೇಶ್ ಮಾಳೋದೆ ಮಂಡಿ ಮೊಹಲ್ಲಾಯಿಂದ, ಗೋವಿಂದರಾಜು ನಾಲ್ಕನೇ ಹಂತ ವಿಜಯನಗರದಿಂದ, ಪ್ರೊಫೆಸರ್ ಖೈಸರ್ ಯೂನಿವರ್ಸಿಟಿ ಲೇಔಟ್ ಮೈಸೂರಿನಿಂದ, ಹೊಮ್ಮಾರ್ಗಳ್ಳಿಯಿಂದ ಟೈಲರ್ ಸುನಿಲ್ ಕುಮಾರ್, ನಾಗಮಣಿ ಮಾದೇಗೌಡ ಸರ್ಕಲ್ನಿಂದ, ಉಮಾ ರಾಮದಾಸ್ ಮೈಸೂರಿನಿಂದ, ಎಸ್ ಆನಂದ್ ನಾಯ್ಕ ಸುನ್ನದಗೇರಿಯಿಂದ, ಶಾಂಭವಿ ನಾಯ್ಡು ನಗರದಿಂದ, ಹರ್ಷಿತಾ ಶಕ್ತಿನಗರದಿಂದ, ತಾರಾ ಸೇತುರಾಮ್ ವಿಜಯನಗರದಿಂದ, ಕಲಾಪ್ರಸಾದ್ ಬೆಮ್ಮೆಲ್ ನಗರದಿಂದ, ರಾಜಶೇಖರ್ ಜಾವಲ್ಗಿ ಲಿಂಗಾಂಬುದಿಪಾಳ್ಯದಿಂದ, ಸುಮತಿ ನಾಗರಾಜ್ ಅವರು ಎಚ್ಎನ್ ವಿಶ್ವನಾಥ್ ಸರಸ್ವತಿಪುರಂನಿಂದ, ಮಹಾಲಕ್ಷ್ಮಿ ಬಿಎಂ ಬೆನಕನಹಳ್ಳಿಯಿಂದ, ಎನ್ ಜಯರಾಮ್ ಹೆಬ್ಬಾಳ್ನಿಂದ, ರಾಧಾ ಹಿರಿಯಣ್ಣ ನಾಗಮಂಗಲದಿಂದ, ಯುಧಿಷ್ಠರ ರಂಪರೆ ನಜರ್ಬಾದ್ನಿಂದ, ಗುಂಡ್ಲುಪೇಟೆಯಿಂದ ಟೈಲರ್ ಸತೀಶ್, ವಿಜಯಲಕ್ಷ್ಮಿ ಎಸ್ ರಾಮಕೃಷ್ಣನಗರದಿಂದ, ಗೋಪಿನಾಥ್ ರಾಮಕೃಷ್ಣನಗರದಿಂದ, ರಶ್ಮಿ ರಾಜೇಶ್ ಅಭಿಷೇಕ್ ಸರ್ಕಲ್ನಿಂದ, ಜಯಲಕ್ಷ್ಮಿ ಗೌರಿಶಂಕರ್ ದಟ್ಟಗಳ್ಳಿಯಿಂದ, ನಂದು ಲಕ್ಷ್ಮೀ ವಿಲಾಸ ರಸ್ತೆಯಿಂದ, ಜಯಕುಮಾರಿ ಉದಯಗಿರಿಯಿಂದ, ಮಂಜುಳಾ ಮರಟಿ ಕ್ಯಾತನಹಳ್ಳಿಯಿಂದ. ಇವರಿಷ್ಟು ಜನ ಸರಿ ಉತ್ತರವನ್ನು ಕಳಿಸಿದ್ದಾರೆ. ಆದರೆ ಈ ಬಾರಿನೇ ಸಾಕಷ್ಟು ಜನ ಸರಿ ಉತ್ತರ ಕಳಿಸಿ ಹೆಸರು ಕಳಿಸಿಲ್ಲ. ಬಹುಶಃ ಒಂದು 10-15 ಜನ ತನಕ ಅವ್ರ ಹೆಸರು ಕಳಿಸಿಲ್ಲ. ಅವರು ಸೇರಿಸಿದ್ರೆ 100 ಜನದ ಮೇಲಿದ್ದಾರೆ ಇವಾಗ.
1: ಅಂದರೆ ಒಳ್ಳೊಳ್ಳೆ ಇನ್ಸ್ಟ್ರೂಮೆಂಟ್ಸ್ ಇರೋದ್ರಿಂದ ಅದನ್ನು ಈಸಿಯಾಗಿ ನಮ್ಮ ಕೇಳುಗರು ಗುರುತಿಸ್ತಾ ಇದ್ದಾರೆ. ಯಾಕೆ ಅಂದರೆ ನಮ್ಮ ಕೇಳುಗರು ಕೂಡ ಸಂಗೀತ ಅಭಿಮಾನಿಗಳು ಅಂತ ಹೇಳ್ಕೊಳ್ಳೋದಕ್ಕೆ ನಮಗೂ ಹೆಮ್ಮೆ ಆಗುತ್ತೆ.
2: ಹೌದು.
1: ಈಗ ನಮ್ಮ ಇವತ್ತಿನ ಮುಖ್ಯ ಪ್ರಶ್ನೆನ ಇನ್ನೊಂದು ಬಾರಿ ನಮ್ಮ ಕೇಳುಗರಿಗೆ ಕೇಳ್ಸಣ್ಣ ಚಿನ್ಮಯಿ.
2: ಹಾಕಿರ್ತನಾ?

0: ಕೇಳಿದ್ರೆ ಈಗ ಕೇಳಿದ್ದು ನೀವು ಇವತ್ತಿನ ಮುಖ್ಯ ಪ್ರಶ್ನೆ, ಇದು ಯಾವ ಇನ್ಸ್ಟ್ರೂಮೆಂಟ್ ಅಂತ ನಮ್ಮ ಪ್ರಶ್ನೆಯಾಗಿತ್ತು. ಅದಕ್ಕೆ ಯಾರು ವಾಟ್ಸಾಪ್ನಲ್ಲಿ ಸರಿ ಉತ್ತರ ಮೊದಲನೇ ಅವ್ರು ಹಾಕೊಡ್ತೀರಾ ಅವರು ಇವತ್ತಿನ ಗೇಮ್ ಶೋ ವಿನ್ನರ್ ಅಂತ ಹೇಳ್ತಾ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ನಮಸ್ತೆ ಆಕಾಶವಾಣಿ.
1: ಹಲೋ, ನಮಸ್ತೆ.
2: ನಮಸ್ತೆ ಮೇಡಮ್.
1: ಯಾರು, ಎಲ್ಲಿಂದ?
2: ದಾಕ್ಷಾಯಿಣಿ.
0: ದಾಕ್ಷಾಯಿಣಿ ಅವರೇ, ಒಂಚೂರು ರೇಡಿಯೋಯಿಂದ ದೂರ ಬರ್ತೀರಾ?
2: ಬಂದಿದ್ದೀನಿ.
0: ಓಕೆ, ನಿಮ್ಮ ಪ್ರಶ್ನೆ ಈಗ ಪ್ಲೇ ಮಾಡ್ತಾ ಇದೀವಿ, ಕೇಳಿ.

0: ಹೇಳ್ತೀರಾ ದಾಕ್ಷಾಯಿಣಿ ಅವರೇ?
1: ಪ್ರಯತ್ನ ಮಾಡ್ತೀನಿ. ಶ್ರುತಿ ಶ್ರುತಿ ಅನ್ಸುತ್ತೆ ಮೇಡಮ್.
0: ಹೌದು, ಶ್ರುತಿನೇ
2: ಅದು.
0: ಅದು
2: ನೀವು ಕೇಳಿದ್ದು ಶ್ರುತಿನೇ.
1: ತಂಬೂರ
0: ಕರೆಕ್ಟಾ?
1: ಕರೆಕ್ಟ್ ಮೇಡಮ್,
0: ನೀವು ಹೇಳಿದ್ದು ಶ್ರುತಿ ಕರೆಕ್ಟು. ಶ್ರುತಿಯನ್ನ ನುಡಿಸೋದಕ್ಕೆ ತಂಬೂರಿನ ನುಡಿಸ್ತಾರೆ.
1: ತಂಬೂರ.
0: ಆಗ್ಲಿ, ಕರೆ ಮಾಡಿ ಸರಿ ಉತ್ತರ
1: ಥ್ಯಾಂಕ್
0: ಕೊಟ್ಟಿದ್ದಕ್ಕೆ
1: ಮೇಡಮ್.
0: ಧನ್ಯವಾದಗಳು. ನಮಸ್ಕಾರ.
1: ಥ್ಯಾಂಕ್ ಯು ಮೇಡಮ್.
0: ಚಿನ್ಮಯಿ, ವಾಟ್ಸ್ಆ್ಯಪ್ನಲ್ಲಿ ಸರಿ ಉತ್ತರ ಕೊಟ್ಟಿದ್ದಾರಾ?
2: ಖಂಡಿತವಾಗ್ಲೂ ಸರಿ ಉತ್ತರ ಕೊಟ್ಟರಿದ್ದಾರೆ. ಕೆ ಟಿ ಶ್ರೀಮತಿ ರಾಮಕೃಷ್ಣನಗರದಿಂದ, ಗೋಪಿನಾಥ್ ರಾಮಕೃಷ್ಣನಗರದಿಂದ, ಎಚ್ ಎನ್ ವಿಶ್ವನಾಥ್ ಸರಸ್ವತಿಪುರಂನಿಂದ, ಶ್ರೀಲಕ್ಷ್ಮಿ ಶ್ರೀರಂಗಪಟ್ಟಣದಿಂದ, ಗೋವಿಂದರಾಜು ನಾಲ್ಕನೇ ಹಂತ ವಿಜಯನಗರದಿಂದ, ಎನ್ ರಮೇಶ್ ಮಾಳೋದೆ ಮಂಡಿ ಮೊಹಲ್ಲಾದಿಂದ, ನರಸಿಂಹಯ್ಯ ಐ ಪಿ ಎಸ್ ನಗರದಿಂದ, ಸೌಮ್ಯಶ್ರೀ ಮೈಸೂರಿನಿಂದ, ಸುಮತಿ ನಾಗರಾಜ್ ಅವರು ಶಾಂತಿನಿ ಹಾಸನದಿಂದ, ನಂದಿತಾ ಮೈಸೂರಿನಿಂದ, ಹಾಗೆ ಜೆ ಪಿ ನಗರದಿಂದ ರಾಧಾ ಅವರು, ತಾರಾ ಸೇತುರಾಮ್ ವಿಜಯನಗರದಿಂದ, ರಜನಿ ಮದ್ದೂರಿನಿಂದ, ಲತಾ ಆಶೀಶ್ ವಿಜಯನಗರದಿಂದ, ವಿಜಯಲಕ್ಷ್ಮಿ ಎಸ್ ರಾಮಕೃಷ್ಣ ನಗರದಿಂದ, ಪುಷ್ಪ ಆಸ್ಕರ್ ಗುಂಡ್ಲುಪೇಟೆಯಿಂದ, ಶಾಂಭವಿ ನಾಯ್ಡು ನಗರದಿಂದ, ಶಿವಕುಮಾರ್ ಆರಾಧ್ಯ ಸೋಮನಾಥ್ ನಗರದಿಂದ, ಉಮಾ ರಾಮದಾಸ್ ಮೈಸೂರಿನಿಂದ, ಕಲಾಪ್ರಸಾದ್ ಬೆಮ್ಮೆಲ್ ನಗರದಿಂದ, ಎನ್ ಚಂದ್ರಶೇಖರ್ ಎಸ್ ಪಿ ಎಂ ಲೇಔಟ್ ಬೋಗಾದಿಯಿಂದ, ಗಾಯತ್ರಿ ರಂಗನಾಥ್ ಅವರು ಜಯಕುಮಾರ್ ಉದಯಗಿರಿಯಿಂದ, ಮುಳ್ಳೂರು ಪ್ರಕಾಶ್ ಕನಕದಾಸ್ ನಗರದಿಂದ, ಉಷಾ ಅರಸ್ ಗೋಕುಲಂಯಿಂದ, ನಂದು ಲಕ್ಷ್ಮೀ ವಿಲಾಸ್ ರಸ್ತೆಯಿಂದ, ಮಂಜುಳಾ ಅವರು ಸೀತಾಲಕ್ಷ್ಮಿ ಬೆಂಗಳೂರಿನಿಂದ, ಜಯಲಕ್ಷ್ಮಿ ಗೌರಿಶಂಕರ್ ದಟ್ಟಗಳ್ಳಿಯಿಂದ, ಕಣ್ಣೂರ್ ವಿ ಗೋವಿಂದಾಚಾರಿ ಅವರು ಅನಿಲ್ ಕುಮಾರ್ ತಡಕನಹಳ್ಳಿಯಿಂದ, ಎನ್ ನಂಜುಂಡಸ್ವಾಮಿ ಟಿ ನರಸೀಪುರದಿಂದ, ಇವರಿಷ್ಟು ಜನ ಸರಿ ಉತ್ತರವನ್ನು ಕೊಟ್ಟಿದ್ದಾರೆ.
0: ಓಕೆ, ನಾವು ಮುಖ್ಯ ಪ್ರಶ್ನೆಗೆ ಒಂದು ಸಣ್ಣ ಸುಳಿವನ್ನು ಕೊಡೋಣ ಚಿನ್ಮಯಿ.
2: ಕೊಡಬೇಕು ಅಂತೀರಾ?
0: ಖಂಡಿತ. ಏನಂದರೆ ಈ ಇನ್ಸ್ಟ್ರೂಮೆಂಟ್ ಹೇಗಿದೆ ಅಂತ ಒಂದು ಚೂರು ಕ್ಲೂ ಕೊಡೋಣ ನಮ್ಮ ಕೇಳುಗರಿಗೆ. ಈ ಇನ್ಸ್ಟ್ರೂಮೆಂಟು ಒಂದು ಉದ್ದವಾದ ದಂಡ, ಲೋಹದ ತಂತಿಗಳು, ಮೆಟ್ಟುಗಳು ಅಂದರೆ ಫ್ರೆಟ್ಸ್ ಅಂತ ಏನು ಕರಿತೀವಿ, ಹಾಗೆ ಒಂದು ಪ್ರತಿಧ್ವನಿ ಪೆಟ್ಟಿಗೆ ಇರುತ್ತೆ.
2: ಹೌದು,
0: ಇದು ಒಂದು ಸ್ಟ್ರಕ್ಚರು ನಾವು ಹೇಳಿದ್ದು ಆ ಇನ್ಸ್ಟ್ರೂಮೆಂಟ್ದು. ಇದು ನಿಮ್ಮ ಕ್ಲೂ ಆಗಿತ್ತು. ಇದರಿಂದ ಉತ್ತರಗಳನ್ನು ನೀವು ನಮಗೆ ಕಳಿಸಿ ಅಂತ ಹೇಳ್ತಾ ಈಗ ಮುಂದಿನ ಕರೆಯತ್ತ ಹೋಗೋಣ. ನಮಸ್ತೆ ಆಕಾಶವಾಣಿ.
2: ನಮಸ್ತೆ. ಹಲೋ
0: ಹಲೋ, ಯಾರು, ಎಲ್ಲಿಂದ? ಹಲೋ ನಮಸ್ತೆ ಆಕಾಶವಾಣಿ.
3: ಹಲೋ
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
3: ಸೀತಾರಾಮ್ ಅಂತ.
0: ಸೀತಾರಾಮ್ ಅವರೇ, ಇವತ್ತಿನ ಕಾನ್ಸೆಪ್ಟ್ ಅರ್ಥ ಆಗಿದೆಯಾ ನಿಮಗೆ? ಓಕೆ, ನಿಮಗೆ ನಾವು ಪ್ಲೇ ಮಾಡ್ತಾ ಇರೋ ಮ್ಯೂಸಿಕ್ ಇದು. ಯಾವುದು?
3: ತಬಲಾ ಹಾರ್ಮೋನಿಯಂ.
0: ಕರೆಕ್ಟ್ ಉತ್ತರ.
3: ಸರಿಯಾಗಿದೆ.
0: ಹೇಗೆ ಹೇಳ್ತೀರಾ?
3: ಅದು ನಾನು ನಮ್ಮ ತಂದೆಯವರ ನಾಟಕದ ಕಿದ್ದ ಜೊತೆಲಿ ಹೋದಾಗ ಎಲ್ಲ ಕಳಿಸ್ತೇನೆ, ನನಗೆ ಗೊತ್ತಿದೆ ಮೇಡಮ್.
0: ಹಾಗಿದ್ರೆ ಉತ್ತರ ಸರಿಯಾಗಿದೆ, ತಬಲಾ ಮತ್ತೆ ಹಾರ್ಮೋನಿಯಂ.
3: ಧನ್ಯವಾದ.
0: ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
2: ಇದಕ್ಕೆ ಸಾಕಷ್ಟು ಜನ ಮತ್ತೆ ತಬ್ಲಾ ಹಾರ್ಮೋನಿಯಂ ಎರಡೂ ಉತ್ತರಗಳನ್ನು ಕೊಟ್ಟಿರೋರು ತುಂಬ ಜನ ಇದ್ದಾರೆ. ಎಸ್ ಆನಂದ್ ನಾಯ್ಕ ಸುನ್ನದಗೇರಿಯಿಂದ, ರಾಹುಲ್ ರಾಕೇಶ್ ಚಂದ್ರು ಟೈಲರ್ ನಜರ್ಬಾದ್ನಿಂದ, ನಂದಿತಾ ಮೈಸೂರಿನಿಂದ, ಮುಳ್ಳೂರು ಪ್ರಕಾಶ್ ಕನಕದಾಸ್ ನಗರದಿಂದ, ರಾಧಾ ಹಿರಿಯಣ್ಣ ನಾಗಮಂಗಲದಿಂದ, ಯೋಗಾನಂದ ರಂಪುರೆ ನಜರ್ಬಾದ್ನಿಂದ, ನಾಗಮಣಿ ಕೃಷ್ಣಮೂರ್ತಿಪುರಂನಿಂದ, ಸುಮತಿ ನಾಗರಾಜ್ ಅವರು, ಪುಷ್ಪ ಆಸ್ಕರ್ ಗುಂಡ್ಲುಪೇಟೆಯಿಂದ, ಶ್ರೀಲಕ್ಷ್ಮಿ ಶ್ರೀರಂಗಪಟ್ಟಣದಿಂದ, ಉಮಾ ರಾಮದಾಸ್ ಮೈಸೂರಿನಿಂದ, ವಿಜಯಲಕ್ಷ್ಮಿ ಎಸ್ ರಾಮಕೃಷ್ಣ ನಗರದಿಂದ, ಬೆಲವತ್ತ ಗ್ರಾಮದಿಂದ ಲೋಕೇಶ್ ಆಚಾರ್, ಜೆ ಪಿ ನಗರದಿಂದ ರಾಧಾ, ಹೊಮ್ಮಾರ್ಗಳ್ಳಿಯಿಂದ ಟೈಲರ್ ಸುನಿಲ್ ಕುಮಾರ್, ಕೃಪಾ ಮೈಸೂರಿನಿಂದ, ನಾಗಮಣಿ ಮಾದೇಗೌಡ ಸರ್ಕಲ್ನಿಂದ, ಬಿಂಡಿಗನವಲೆಯಿಂದ ಲೋಕೇಶ್ ಅವರು, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಕೆ ಟಿ ಶ್ರೀಮತಿ ರಾಮಕೃಷ್ಣ ನಗರದಿಂದ, ರಜನಿ ಮದ್ದೂರಿನಿಂದ, ಜಯಲಕ್ಷ್ಮಿ ಗೌರಿಶಂಕರ್ ದಟ್ಟಗಳ್ಳಿಯಿಂದ, ನಿರ್ಮಲಾ ಮಹದೇವ್ ರಾಮಕೃಷ್ಣ ನಗರದಿಂದ, ನರಸಿಂಹಯ್ಯ ಐ ಪಿ ಎಸ್ ನಗರದಿಂದ, ಎನ್ ಎಚ್ ಜಯರಾಮ್ ಹೆಬ್ಬಾಳ್ನಿಂದ, ಶಶಿ ಉಡುಪ ವಿಜಯನಗರ ನಾಲ್ಕನೇ ಹಂತದಿಂದ, ಗುಂಡ್ಲುಪೇಟೆಯಿಂದ ಟೈಲರ್ ಸತೀಶ್, ಮಹಾಲಕ್ಷ್ಮಿ ಬಿ ಎಂ ಬನಕನಹಳ್ಳಿಯಿಂದ, ಶಾಂಭವಿ ನಾಯ್ಡು ನಗರದಿಂದ, ರಾಜಶೇಖರ್ ಜಾವಲಗಿ ಲಿಂಗಾಂಬುದಿಪಾಳ್ಯದಿಂದ, ಜಯಕುಮಾರಿ ಉದಯಗಿರಿಯಿಂದ, ಹಾಗೆ ಇವರಿಷ್ಟು ಜನ ಸರಿ ಉತ್ತರವನ್ನು ಕೊಟ್ಟಿದ್ದಾರೆ.
0: ಓಕೆ, ಮುಂದಿನ ಕರೆ ಯಾರ್ದು ಅಂತ ನೋಡೋಣವಾ. ನಮಸ್ತೆ ಆಕಾಶವಾಣಿ. ನಮಸ್ತೆ, ಯಾರು ಮಾತಾಡ್ತಾ ಇರೋದು? ನಮಸ್ತೆ ರಾಮಚಂದ್ರ ಅವರೇ, ಹೇಳ್ತೀರಾ ಉತ್ತರ? ಪ್ಲೇ ಮಾಡೋದಾ?

0: ರಾಮಚಂದ್ರ ಅವರೇ, ಉತ್ತರ ಕೊಡ್ತೀರಾ? ಆಗ್ಲಿ, ಮುಂದಿನ ಕರೆಯವ್ರಿಗೆ ಪ್ರಶ್ನೆ ವರ್ಗಾಯಿಸ್ತಾ ಇದ್ದೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಆಕಾಶವಾಣಿ.
1: ಹಲೋ.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಹಲೋ
1: ಹಲೋ,
0: ನಮಸ್ತೆ, ಯಾರು, ಎಲ್ಲಿಂದ?
1: ಮೇಡಮ್, ರಾಜಣ್ಣ. ಮೇಡಮ್,
0: ರಾಜಣ್ಣ ಅವರೇ, ಕೇಳಿಸ್ಕೊಂಡ್ರ ನಾವು ಯಾವ ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡಿದ್ವಿ ಅಂತ?
1: ಸಿತಾರ್? ಸಿತಾರ್ ಮಾಡೋದು?
0: ಇಲ್ಲ, ಉತ್ತರ ತಪ್ಪಾಗಿದೆ.
2: ಹತ್ತಿರದಲ್ಲೇ ಇದ್ದೀರಾ, ಆದ್ರೆ ಸಿತಾರ್ ಅಲ್ಲ.
1: ಹಲೋ
2: ಹಲೋ, ನಿಮ್ಮ ಉತ್ತರ ತಪ್ಪಾಗಿದೆ. ಇನ್ನೊಂದು ಸತಿ ಏನಾರ ಟ್ರೈ ಮಾಡ್ತೀರಾ? ಆಗ್ಲಿ,
0: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಚಿನ್ಮಯಿ, ನಾವೇ ಉತ್ತರ ಹೇಳ್ಬಿಡೋಣವಾ?
2: ಹಾ, ನಾವೇ ಹೇಳಬೇಕು ಅನ್ಸುತ್ತೆ, ಬಹುಶಃ ಗೊತ್ತಾಗ್ಲಿಲ್ಲ ಯಾರಿಗೂ.
0: ಖಂಡಿತ, ಇದು ಸಂತೂರ್. ನಾವು ಏನು ಪ್ಲೇ ಮಾಡಿದ್ವಲ್ಲ, ಆ ಇನ್ಸ್ಟ್ರೂಮೆಂಟ್ ಹೆಸರು ಸಂತೂರ್. ಇದು ಒಂದು ತಂತಿವಾದ್ಯ. ಇದು ಒಂದು ಮರದ ಪೆಟ್ಟಿಗೆ ಮೇಲೆ ಒಂದಷ್ಟು ತಂತಿಗಳನ್ನು ಇರೋಂತಹ ವಾದ್ಯ ಅಂತ ಹೇಳಬಹುದು. ಈ ಇದನ್ನು ನುಡಿಸೋವಂಥವರು ಎರಡು ಸಣ್ಣ ಮರದ ಕಡ್ಡಿಗಳ ಸಹಾಯದಿಂದ ತಂತಿಗಳನ್ನು ಮೆಲ್ಲಗೆ ಬಡಿದು ಸ್ವರಗಳನ್ನು ಉತ್ಪಾದಿಸ್ತಾರೆ ಅಂತ ಹೇಳ್ತಾರೆ.
2: ಇದಕ್ಕೆ ತುಂಬ ಕಡಿಮೆ ಜನ ಸರಿ ಉತ್ತರ ಕೊಟ್ಟಿದ್ದಾರೆ. ತುಂಬ ಜನ ಸಿತಾರ್ ಅಂತಾನೆ ಉತ್ತರ ಕೊಟ್ಟಿದ್ದಾರೆ, ಸಂತೂರ್ ಕೊಟ್ಟಿರೋರು ಕಡಿಮೆ. ಗೋಪಿನಾಥ್ ರಾಮಕೃಷ್ಣನಗರದಿಂದ, ಜಯಶ್ರೀ ರಾಮಕೃಷ್ಣನಗರದಿಂದ, ಬಹುಶಃ ಇವರಿಬ್ಬರೇ ಅನಿಸುತ್ತೆ ಸರಿ ಉತ್ತರ ಕೊಟ್ಟು. ಇನ್ನು ಜಲ್ತರಂಗು, ಗಿಟಾರು, ಪಿಯಾನೋ, ಎಲ್ಲ ಜೈಲೋಫೋನು, ಸ್ಯಾಕ್ಸೋಫೋನು, ಎಲ್ಲ ಉತ್ತರಗಳನ್ನೂ ಕಳಿಸ್ಬಿಟ್ಟಿದ್ದಾರೆ ಗಾಯತ್ರಿ ರಂಗನಾಥ್ ಅವರು. ಗೋವಿಂದ ರಾಜು ನಾಲ್ಕನೇ ಹಂತ ವಿಜಯನಗರದಿಂದ, ನಾಗಮಣಿ ಕೃಷ್ಣಮೂರ್ತಿಪುರಂನಿಂದ, ನಂದು ಲಕ್ಷ್ಮೀ ವಿಲಾಸ ರಸ್ತೆಯಿಂದ, ಕೆಟಿ ಶ್ರೀಮತಿ ರಾಮಕೃಷ್ಣನಗರದಿಂದ, ಉಮಾ ರಾಮದಾಸ್ ಮೈಸೂರಿನಿಂದ, ಪ್ರೊಫೆಸರ್ ಖೈಸರ್ ಯೂನಿವರ್ಸಿಟಿ ಲೇಔಟ್ ಮೈಸೂರಿನಿಂದ, ಬಹುಶಃ ಅಷ್ಟೇ, ಇನ್ಯಾರು ಸರಿ ಉತ್ತರ ಕೊಟ್ಟಿಲ್ಲ.
0: ನಮ್ಮ ನಿಲಯದಿಂದ ಕೂಡ ಸಾಕಷ್ಟು ಬಾರಿ ನಾವು ಸಂತೂರ್ ವಾದನವನ್ನ ಪ್ರಸಾರ ಮಾಡ್ತಾ ಇರ್ತೀವಿ ಯಾವಾಗ್ಲೂ ಅಲ್ವಾ. ಈಗ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ
1: ಹಲೋ,
0: ನಮಸ್ತೆ ಆಕಾಶವಾಣಿ.
2: ಯಾರು?
1: ಲಕ್ಷ್ಮೀಕಾಂತ.
2: ಲಕ್ಷ್ಮೀಕಾಂತ್, ಆಯ್ತು. ಲಕ್ಷ್ಮೀಕಾಂತ್ ಅವರೇ, ನಿಮ್ಮ ಇವತ್ತಿನ ಕಾನ್ಸೆಪ್ಟ್ ಏನು ಅಂತ ಗೊತ್ತಾಗಿದ್ಯಾ?
0: ಹಾಗಿದ್ರೆ ಪ್ಲೇ ಮಾಡೋದ ಮ್ಯೂಸಿಕ್ ನಾವು? ಓಕೆ, ನಿಮ್ಮ ಮ್ಯೂಸಿಕ್ ಬರ್ತಾ ಇದೆ, ಕೇಳಿ.

0: ಯಾವುದು ಕರೆಕ್ಟ್ ಉತ್ತರ? ನೋಡಿದೀರಾ ಸಿತಾರ್ ನುಡ್ಸೋದನ್ನ? ಓಕೆ, ಹೇಗಿರುತ್ತೆ ಸಿತಾರೋ?
1: ಸ್ವಲ್ಪ ಕತ್ತಿನ ಹೇಳ್ತಾಕೊಂಡಿರ್ತಾರೆ.
0: ಓಕೆ, ನೀವ್ ಯಾವ ಒಂದು ಇದನ್ ಹೇಳಿದೀಗ? ಏನ್ ಇನ್ಸ್ಟ್ರೂಮೆಂಟ್ ಅಂತ ಹೇಳಿದ್ ನೀವ್ ಇದನ್ನ?
1: ಗಿಟಾರ್.
0: ಗಿಟಾರಾ? ಓಕೆ,
2: ಲಕ್ಷ್ಮೀಕಾಂತ್ ಅವರೇ, ನಿಮ್ಮ ಉತ್ತರ ತಪ್ಪಾಗಿದೆ. ಮುಂದಿನ ಕರೆಯವ್ರಿಗೆ ವರ್ಗಾವಣೆ ಮಾಡ್ತಾ ಇದೀವಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ನಮಸ್ತೆ ಆಕಾಶವಾಣಿ.
3: ಹಲೋ,
2: ಯಾರು, ಎಲ್ಲಿಂದ?
3: ಮೇಡಮ್, ಸಿದ್ದರಾಜ ಅಂತ ಮೇಡಮ್ ನನ್ನ ಹೆಸರು.
0: ಎಲ್ಲಿಂದ ಕರೆ ಮಾಡಿರೋದು ಸಿದ್ದರಾಜ್ ಅವರೇ?
3: ಮೇಡಮ್, ನಂಜನಗೂಡು ತಾಲೂಕು ಮೊಬ್ಬಹಳ್ಳಿ ಅಂತ, ಮೊಬ್ಬಹಳ್ಳಿ ಅಂತ ಮೇಡಮ್.
0: ಈಗ ನಾವು ಮ್ಯೂಸಿಕ್ ಪ್ಲೇ ಮಾಡಿದ್ನ ಕೇಳಿಸ್ಕೊಂಡ್ರ?
3: ಮೇಡಮ್ ಕೇಳಿಸ್ಕೊಂಡೆ ಮೇಡಮ್.
0: ಹೇಳ್ತೀರಾ ಯಾವ ವಾದ್ಯ ಅದು ಅಂತ?
3: ಮೇಡಮ್ ವೀಣೆ ಇರ್ಬೋದಾ?
0: ವೀಣೆ ಇಲ್ಲ.
2: ವೀಣೆ ಅಲ್ಲವಲ್ಲ.
3: ಕ್ಯಾಶಿಯೋ?
2: ಅಲ್ಲ ಅಲ್ಲ ಅಲ್ಲ.
0: ಉತ್ತರ ತಪ್ಪಾಗಿದೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
3: ಸರಿ ಮೇಡಮ್, ಸರಿ.
0: ಇದಕ್ಕೂ ಉತ್ತರ ನಾವೇ ಕೊಟ್ಬಿಡೋಣ. ಸಿತಾರ್ ಇದು. ಇದು ಕೂಡ ಒಂದು ತಂತಿವಾದ್ಯ. ಇದರಲ್ಲಿ ಒಂದು ಉದ್ದವಾದ ದಂಡ, ದೊಡ್ಡ ಒಂದು ಪ್ರತಿನಿಧಿ ಪೆಟ್ಟಿಗೆ ಇರುತ್ತೆ. ಇದರಲ್ಲೂ ಕೂಡ ತಂತಿಗಳಿರುತ್ತೆ. ವಾದಕ ಇದನ್ನು ಸಿತಾರ್ನ ಮಡಿಲಿನ ಮೇಲೆ ಇಟ್ಕೊಂಡು ಬೆರಳಿಗೆ ಧರಿಸೋ ಪ್ಲೆಕ್ಟ್ರಮ್ ಅಂತ ಏನು ಹೇಳ್ತಾರೆ, ಅದರ ಸಹಾಯದಿಂದ ತಂತಿಗಳನ್ನು ಮೀಟ್ತಾ ಎಡಗೈಯಿಂದ ಸ್ವರಗಳನ್ನು ನಿಯಂತ್ರಿಸ್ತಾ ಇರ್ತಾರೆ. ನಮ್ಮಲ್ಲಿ ಈಗ ರೀಸೆಂಟಾಗಿ ಕೂಡ ಸಿತಾರ್ ಸಂಭ್ರಮ ಅಂತ ಮೈಸೂರಲ್ಲಿ ನಡೀತು. ಅದರ ಒಂದು ಸ್ಪಾಟ್ ಕೂಡ ನಮ್ಮದ್ರಲ್ಲಿ ಹೋಯಿತು. ಅದರ ಬಗ್ಗೆ ನಮ್ಮಲ್ಲಿ ಕಾರ್ಯಕ್ರಮಗಳು ಕೂಡ ಆಯಿತು. ಮೊಹ್ಸಿನ್ ಖಾನ್ ಅವರು ಒಂದು ಸಿತಾರ್ ಸಂಭ್ರಮವನ್ನು ಮಾಡಿದರು ಮೈಸೂರಲ್ಲಿ. ಅದರ ಒಂದು ತುಣುಕನ್ನು ನೀವು ಕೇಳಿದಿದ್ರೆ ಈ ಪ್ರಶ್ನೆಗೆ ಉತ್ತರ ಈಸಿ ಆಗಿರ್ತಿತ್ತು ಅಲ್ವಾ ಚಿನ್ಮಯಿ?
2: ಹೌದು. ಇದಕ್ಕೆ ಸರಿ ಉತ್ತರ ಕೊಟ್ಟರವರು ಮಂಜುಳಾ ಮರಟಿ ಕ್ಯಾತನಹಳ್ಳಿಯಿಂದ, ಕೆಟಿ ಶ್ರೀಮತಿ ರಾಮಕೃಷ್ಣನಗರದಿಂದ, ಶೋಭಾ ಮುರಳಿ ಮೈಸೂರಿನಿಂದ, ಶಾಂಭವಿ ನಾಯ್ಡು ನಗರದಿಂದ, ಉಮಾರಾಮದಾಸ್ ಮೈಸೂರಿನಿಂದ, ಶಿವಕುಮಾರ್ ಆರಾಧ್ಯ ಸೋಮನಾಥ್ ನಗರದಿಂದ, ಜಯಪ್ರಕಾಶ್ ರಾಮಕೃಷ್ಣನಗರದಿಂದ, ಗೋಪಿನಾಥ್ ರಾಮಕೃಷ್ಣನಗರದಿಂದ, ಎನ್ ಜಯರಾಮ್ ಹೆಬ್ಬಾಳ್ನಿಂದ, ಗಾಯತ್ರಿ ರಂಗನಾಥ್ ಅವರು ಯೋಗಾನಂದ ರಂಪುರೆ ನಸರ್ಬಾದ್ನಿಂದ, ಜೈಕುಮಾರಿ ಉದಯಗಿರಿಯಿಂದ, ಜಿ ಗಿರೀಶ್ ಕುಮಾರ್ ವಾಟಾಳ್ ಅವರು, ಹಾಗೆ ಶಾಂತಲಾ ರಾಮಾಂಜ ರೋಡ್ನಿಂದ, ನಾಗಮಣಿ ಮಾದೇಗೌಡ ಸರ್ಕಲ್ನಿಂದ, ನಂದು ಲಕ್ಷ್ಮೀ ವಿಲಾಸ್ ರಸ್ತೆಯಿಂದ, ನಂದಿತಾ ಮೈಸೂರಿನಿಂದ, ರಾಜಶೇಖರ್ ಜಾವಲ್ಗಿ ಲಿಂಗಾಂಬುದಿ ಪಾಳ್ಯದಿಂದ, ನಾಗಮಣಿ ಕೃಷ್ಣಮೂರ್ತಿಪುರಂನಿಂದ, ಪ್ರೊಫೆಸರ್ ಖೈಸರ್ ಯೂನಿವರ್ಸಿಟಿ ಲೇಔಟ್ನಿಂದ, ತಾರಾ ಸೇತುರಾಮ್ ವಿಜಯನಗರದಿಂದ, ಬೆಲ್ವತ ಗ್ರಾಮದಿಂದ ಲೋಕೇಶ್ ಆಚಾರ್, ಲತಾ ಆಶೀಶ್ ಕುಮಾರ್ ವಿಜಯನಗರದಿಂದ, ವಿಜಯಲಕ್ಷ್ಮಿ ಎಸ್ ರಾಮಕೃಷ್ಣನಗರದಿಂದ, ರಶ್ಮಿ ರಾಜೇಶ್ ಅಭಿಷೇಕ್ ಸರ್ಕಲ್ನಿಂದ, ನಂಜುಂಡಸ್ವಾಮಿ ಮೈಸೂರಿನಿಂದ, ಶಶಿ ಉಡುಪ ವಿಜಯನಗರದಿಂದ, ಗೋವಿಂದರಾಜು ನಾಲ್ಕನೇ ಹಂತ ವಿಜಯನಗರದಿಂದ, ಜಯಲಕ್ಷ್ಮಿ ಗೌರಿಶಂಕರ್ ಅವರು ದಟ್ಟಗಳ್ಳಿಯಿಂದ, ಗಣೇಶ್ ನಗರದಿಂದ ಭಾವಸಾರ ಚಂದ್ರಶೇಖರ್ ರಾಂಪುರೆ, ಶ್ರೀಲಕ್ಷ್ಮಿ ಶ್ರೀರಂಗಪಟ್ಟಣದಿಂದ, ಹೆಬ್ಬಾಳ್ನಿಂದ ಪ್ರಸನ್ನ, ಸುನೀತಾ ಮೈಸೂರಿನಿಂದ, ಉಷಾ ಮೈಸೂರಿನಿಂದ, ಗಾಯತ್ರಿ ಬೆಂಗಳೂರಿನಿಂದ, ಜಯಮ್ಮ ಶಿವಪ್ಪ ವಿವೇಕಾನಂದ ನಗರದಿಂದ, ನಂಜನಗೂಡು ತಾಲೂಕು ಮುದ್ದಳ್ಳಿ ಪುಟ್ಟಸ್ವಾಮಿಯವರು, ಕಣ್ಣೂರ್ ವಿ ಗೋವಿಂದಾಚಾರ್ಯವರು, ಹಾಗೆ ಚೈತ್ರ ಸಿಂಧುವಳಿಯವರು ಪ್ರಭುದೇವ ಪತ್ತಾರ ಕಂದಕೂರಿನಿಂದ, ಉಷಾ ಅನುಷಾ ಮಹೇಂದ್ರ ಚೈನಾದಿಂದ, ಗಿರಿಜಾ ತುಳಸಿದಾಸ್ ಅಶೋಕ್ಪುರಂನಿಂದ, ಹಾಗೆ ವಿಜಯನಗರದಿಂದ ಆಶೀಶ್ ಕುಮಾರ್, ಉಮಾ ಮೋಹನ್ ಮುರಳಿ ಚಿತ್ರದುರ್ಗದಿಂದ, ಪದ್ಮಾವತಿ ಮಹೇಶ್ ಅಶೋಕ್ಪುರಂನಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಗುಂಡ್ಲುಪೇಟೆಯಿಂದ ಪುಷ್ಪ ಆಸ್ಕರ್, ಚರಿತಾ ಎಂ ಸಿದ್ಧಾರ್ಥ ನಗರದಿಂದ, ಎನ್ ನಂಜುಂಡಸ್ವಾಮಿ ಟಿ ನರಸೀಪುರದಿಂದ, ವೀಣೆ ನಾಗರಾಜ್ ರೆಡ್ಡಿ ಅವರು ರಾಮತೀರ್ಥ ಹರಿಹರ ತಾಲೂಕಿನಿಂದ, ಎನ್ ಚಂದ್ರಶೇಖರ್ ಎಸ್ಬಿಎಂ ಲೇಔಟ್ನಿಂದ, ಸತ್ಯಕುಮಾರ್ ರವಿ ಮಹಾಲಕ್ಷ್ಮಿ ಲೇಔಟ್ನಿಂದ, ನರಸಿಂಹಯ್ಯ ಐಪಿಎಸ್ ನಗರದಿಂದ, ಯುಧಿಷ್ಠರ ರಂಪುರೆ ನಜರ್ಬಾದ್ನಿಂದ, ಉಷಾ ಅರಸ್ ಗೋಕುಲಂನಿಂದ, ಗುಂಡ್ಲುಪೇಟೆಯಿಂದ ಟೈಲರ್ ಸತೀಶ್, ಮಹಾಲಕ್ಷ್ಮಿ ಬಿಎಂ ಬೆನಕನಹಳ್ಳಿಯಿಂದ, ಇಂದುಮತಿ ಧರ್ಮೇಂದ್ರ ವಿವೇಕಾನಂದ ನಗರದಿಂದ,

0: ಶಿತಾ ಶಕ್ತಿನಗರದಿಂದ, ಪದ್ಮಾ ಅಂಕುಶಾಪುರದಿಂದ, ನಿರ್ಮಲಾ ಮಹದೇವ್ ರಾಮಕೃಷ್ಣನಗರದಿಂದ, ಮುಳ್ಳೂರು ಪ್ರಕಾಶ್ ಕನಕದಾಸ್ ನಗರದಿಂದ, ಜಯಶ್ರೀ ರಾಮಕೃಷ್ಣನಗರದಿಂದ, ಎನ್ ರಮೇಶ್ ಮಾಳೋದೆ ಮಂಡಿ ಮೊಹಲ್ಲಾದಿಂದ, ರಾಧಾ ಹಿರಿಯಣ್ಣ ನಾಗಮಂಗಲದಿಂದ, ಜಾಹ್ನವಿ ರಾಮಕೃಷ್ಣನಗರದಿಂದ, ಲತಾ ಮತ್ತು ವೇದರಂಗಯ್ಯ ವಿದ್ಯಾರಣ್ಯಪುರಂನಿಂದ, ಹೊಮ್ಮಾರ್ಗಳ್ಳಿಯಿಂದ ಟೈಲರ್ ಸುನಿಲ್ ಕುಮಾರ್, ಲಲಿತಾ ಹೆಬ್ಬಾಳ್ನಿಂದ, ಕೆಆರ್ ಪೇಟೆಯಿಂದ ಹಿರಿಯಣ್ಣ ಅವರು, ಇವರಿಷ್ಟು ಜನ ಸರಿ ಉತ್ತರವನ್ನು ಕಳಿಸಿದ್ದಾರೆ. ಕೆಲವೊಬ್ಬರು ಹೆಸರು ಕಳಿಸಿಲ್ಲ, ಇನ್ನು ಕೆಲವೊಬ್ಬರು ವಾಯ್ಸ್ ಮೆಸೇಜ್ ಕಳಿಸಿದ್ದಾರೆ. ಅವರಷ್ಟು ಜನನ ಬಿಟ್ಟು ಇವರಿಷ್ಟು ಜನ ಸರಿ ಉತ್ತರ ಕಳಿಸಿದ್ದಾರೆ.
1: ಆಗಲಿ, ಮೋಸ್ಟ್ಲಿ ಇದು ನಮ್ಮ ಕಡೆಯ ಕಾಲ್ ಅನ್ಸುತ್ತೆ ಇವತ್ತು. ಅವರಿಗೆ ಯಾವ ವಾದ್ಯ ಹೋಗುತ್ತೆ ಅಂತ ನೋಡೋಣ ಈಗ. ನಮಸ್ತೆ ಆಕಾಶವಾಣಿ.
0: ಹಲೋ
1: ಹಲೋ ಹಲೋ, ನಮಸ್ತೆ, ಯಾರು ಮಾತಾಡ್ತಾ ಇರೋದು?
2: ನಮಸ್ತೆ, ಚಂದನಾ ಅಂತ ಮೈಸೂರಿಂದ.
1: ನಮಸ್ತೆ ಚಂದನಾ ಅವರೇ, ರೆಡಿ ಇದ್ದೀರಾ ಉತ್ತರ ಕೊಡೋದಕ್ಕೆ?
2: ಹಾ, ರೆಡಿ ಇದ್ದೀವಿ ಮ್ಯಾಮ್.
1: ಓಕೆ, ನಿಮ್ಮ ಮ್ಯೂಸಿಕ್ ಬಿಟ್ ಈಗ ಬರ್ತಾ ಇದೆ.

0: ಯಾವುದು?
1: ಸ್ಯಾಕ್ಸೋಫೋನ್.
0: ಕರೆಕ್ಟ್ ಉತ್ತರ.
1: ಕರೆಕ್ಟ್.
0: ನೋಡಿದ್ದೀರಾ ಸ್ಯಾಕ್ಸೋಫೋನ್ ನುಡಿಸೋದನ್ನ ಯಾವತ್ತಾದರೂ? ಯಾರಾದರೂ ಒಬ್ರು ಹೆಸರು ಹೇಳ್ಬೋದಾ ಸ್ಯಾಕ್ಸೋಫೋನ್ ನುಡಿಸೋರು, ಫೇಮಸ್ ಆಗಿರೋರು?
1: ಅಯ್ಯೋ, ಹೆಸರು ಶ್ರೀನಿವಾಸ್ ಅಂತ ಬರುತ್ತೆ.
0: ಯು ಶ್ರೀನಿವಾಸ್ ಮ್ಯಾಂಡಲಿನ್. ಕದ್ರಿ ಗೋಪಾಲನಾಥ್ ಅವ್ರದ್ದು. ಎಷ್ಟೋ ಫಿಲ್ಲರ್ಸ್ ಕೂಡ ನಮ್ದ್ರಲ್ಲಿ ಹಾಕ್ತಿವಿ. ಸ್ಯಾಕ್ಸೋಫೋನ್ ಅಂದ ತಕ್ಷಣ ಹೆಸರಿಗೆ ನೆನಪಿಗೆ ಬರುವಂತ ಹೆಸರು ಕದ್ರಿ ಗೋಪಾಲನಾಥ್. ನಿಮ್ಮ ಉತ್ತರ ಸರಿಯಾಗಿದೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ. ಚಿನ್ಮಯಿ, ವಾಟ್ಸ್ಆಪ್ ನಲ್ಲಿ ಸರಿ ಉತ್ತರ ಕೊಟ್ಟಿದ್ದಾರೆ ಯಾರಾದರೂ?
2: ಖಂಡಿತವಾಗ್ಲೂ ಸರಿ ಉತ್ತರ ಕೊಟ್ಟರು ಹೆಬ್ಬಾಳ್ನಿಂದ ಪ್ರಸನ್ನ ಅವರು, ಎಚ್ ಎನ್ ವಿಶ್ವನಾಥ್ ಸರಸ್ವತಿಪುರಂನಿಂದ, ಗೋಪಿನಾಥ್ ರಾಮಕೃಷ್ಣ ನಗರದಿಂದ, ರಾಜಶೇಖರ್ ಜಾವಲಿಗೆ ಲಿಂಗಾಂಬದಿಪಾಳ್ಯದಿಂದ, ಶ್ರೀಲಕ್ಷ್ಮಿ ಶ್ರೀರಂಗಪಟ್ಟಣದಿಂದ, ಶೋಭಾ ಮುರಳಿಯವರು ಮೈಸೂರಿನಿಂದ, ತಾರಾ ಸೇತರಾಮ್ ವಿಜಯನಗರದಿಂದ, ಪ್ರೊಫೆಸರ್ ಖೈಸರ್ ಯೂನಿವರ್ಸಿಟಿ ಲೇಔಟ್ನಿಂದ, ಜಯಪ್ರಕಾಶ್ ರಾಮಕೃಷ್ಣ ನಗರದಿಂದ, ಹಾಗೆ ನಾಗಮಣಿ ಕೃಷ್ಣಮೂರ್ತಿಪುರಂನಿಂದ, ನರಸಿಂಹಯ್ಯ ಐಪಿಎಸ್ ನಗರದಿಂದ, ಉಮಾಮೋಹನ ಮುರಳಿ ಚಿತ್ರದುರ್ಗದಿಂದ, ನಾಗಮಣಿ ಮಾದೇಗೌಡ ಸರ್ಕಲ್ನಿಂದ, ಜಯಕುಮಾರಿ ಉದಯಗಿರಿಯಿಂದ, ಜಯಲಕ್ಷ್ಮಿ ಗೌರಿಶಂಕರ್ ದಟ್ಟಗಳ್ಳಿಯಿಂದ. ಇವರಿಷ್ಟು ಜನ ಸರಿ ಉತ್ತರವನ್ನು ಕೊಟ್ಟಿದ್ದಾರೆ.
0: ಓಕೆ, ಹಾಗಿದ್ರೆ ಇನ್ನೊಂದು ಕರೆ ರಿಸೀವ್ ಮಾಡಿಬಿಡೋಣ.
2: ಹಾ,
0: ನಮಸ್ತೆ ಆಕಾಶವಾಣಿ. ನಮಸ್ತೆ, ಯಾರು, ಎಲ್ಲಿಂದ?
3: ನಂಜನಗೂಡಿಂದ, ನೀಲಕಂಠ ನಗರ ಅಂತ. ನಾವು ವೆಂಕಟೇಶ್ ಅಂತ ಮಾತಾಡ್ತಾ ಇರೋದು ಮೇಡಮ್.
0: ಸರಿ, ಈಗ ನಿಮಗೆ ನಾವು ಒಂದು ಮ್ಯೂಸಿಕ್ ನ ಕೇಳಿಸ್ತೀವಿ, ಕೇಳಿಸ್ಕೊಳ್ಳಿ.
3: ಒಳ್ಳೇದಾಗ್ಲಿ ಮೇಡಮ್, ಬಹಳ ಕಾರ್ಯಕ್ರಮ ಚೆನ್ನಾಗಿ ಮಾಡ್ಕೊಡ್ತಿದ್ರಿ, ನಿಮ್ಗೆ ಒಳ್ಳೇದಾಗ್ಲಿ ಮೇಡಮ್. ಎಲ್ಲ ನಿಮ್ಗೆ ಆಕಾಶವಾಣಿಗೆಲ್ಲ ಒಳ್ಳೇದಾಗ್ಲಿ ಮೇಡಮ್.
2: ಧನ್ಯವಾದಗಳು, ಇವಾಗ ಕೇಳಿಸ್ಕೊಳ್ಳಿ.
3: ಆಯ್ತು ಮೇಡಮ್ ಅವರ.

0: ಉತ್ತರ ಹೇಳ್ತೀರಾ?
1: ಮೇಡಮ್ ರ ಬೇರೆಯವ್ರು ಕೊಡಿ ಮೇಡಮ್ ರ, ಒಂದ್ ಸ್ವಲ್ಪ ಕನ್ಫ್ಯೂಸ್
0: ಆಗ್ಲಿ, ನಾವೇ
1: ಆಗ್ಲಿ,
0: ಉತ್ತರ
1: ಕರೆ
0: ಮಾಡಿ
1: ಮಾಡಿದ್ದಕ್ಕೆ
0: ಹೇಳ್ಬಿಟ್ಟಿವಿ.
1: ಧನ್ಯವಾದಗಳು. ಸರಿಯಾದ ಉತ್ತರ ಬಂದು ಜಲ್ ತರಂಗು. ಇದಕ್ಕೆ ಸರಿ ಉತ್ತರ ಕೊಟ್ಟರು ರೇಖಾ ಶ್ರೀನಿವಾಸ್ ಅವರು, ಲತಾ ಆಶಿಷ್ ಅವರು, ಕಣ್ಣೂರ್ ವಿ ಗೋವಿಂದಾಚಾರಿ, ಕೃಪಾ ಮೈಸೂರಿನಿಂದ, ಲತಾ ಮತ್ತು ವೇದರಂಗಯ್ಯ, ಪೋಷಿತಾ ಕಲ್ಪಿತ ವಿವೇಕಾನಂದ ಸರ್ಕಲ್ನಿಂದ, ರಾಧಾ ಹಿರಿಯ ನಾಗಮಂಗಲದಿಂದ, ಶುಭಾ ಮುರಳಿ ಮೈಸೂರಿನಿಂದ, ಶಾಂತಲಾ ರಾಮಂಜ ರೋಡ್ನಿಂದ, ಲಲಿತಾ ವರ್ಷ ಹೆಬ್ಬಾಳ್ನಿಂದ, ಗೋಪಿನಾಥ್ ರಾಮಕೃಷ್ಣನಗರದಿಂದ, ನಿರ್ಮಲಾ ಮಹಾದೇವ್ ರಾಮಕೃಷ್ಣನಗರದಿಂದ, ನಂದು ಲಕ್ಷ್ಮೀ ವಿಲಾಸ್ ರಸ್ತೆಯಿಂದ, ನಂದಿತಾ ಮೈಸೂರಿನಿಂದ, ಮಂಜುಳಾ ಮರಟಿ ಕ್ಯಾತನಹಳ್ಳಿಯಿಂದ, ಜಾಹ್ನವಿ ರಾಮಕೃಷ್ಣನಗರದಿಂದ, ಉಷಾ ಗೋಕುಲಂನಿಂದ, ಕಲಾಪ್ರಸಾದ್ ಬೆಮ್ಮೆಲ್ನಗರದಿಂದ, ರಾಜಶೇಖರ್ ಚಾವಲ್ಗಿ ಲಿಂಗಾವತಿ ಪಾಳ್ಯದಿಂದ, ಶಿವಕುಮಾರ್ ಆರಾಧ್ಯ ಸೋಮನಾಥ್ ನಗರದಿಂದ, ಎನ್ ಎಚ್ ಜಯರಾಮ್ ಹೆಬ್ಬಾಳ್ನಿಂದ, ತಾರಾ ಸೀತಾರಾಮ್ ವಿಜಯನಗರದಿಂದ, ಉಮಾ ಮೋಹನ್ ಮುರಳಿ ಚಿತ್ರದುರ್ಗದಿಂದ, ಖೈಸರ್ ಮೈಸೂರಿನಿಂದ, ಹೆಚ್ ಎನ್ ವಿಶ್ವನಾಥ್ ಸರಸ್ವತಿಪುರಂನಿಂದ, ಕೆಟಿ ಶ್ರೀಮತಿ ರಾಮಕೃಷ್ಣನಗರದಿಂದ, ನರಸಿಂಹಯ್ಯ ಐಪಿಎಸ್ ನಗರದಿಂದ, ಜಯಕುಮಾರಿ ಉದಯಗಿರಿಯಿಂದ, ಮುಳ್ಳೂರು ಪ್ರಕಾಶ್ ಮೈಸೂರಿನಿಂದ, ರಾಮಕೃಷ್ಣನಗರದಿಂದ, ಜಯಪ್ರಕಾಶ್ ಅವರು, ಉಮಾ ರಾಮದಾಸ್ ಮೈಸೂರಿನಿಂದ, ಶಶಿ ಉಡುಪ ವಿಜಯನಗರ ನಾಲ್ಕನೇ ಹಂತದಿಂದ, ಎನ್ ಚಂದ್ರಶೇಖರ್ ಎಸ್ಪಿಎಂ ಲೇಔಟ್ನಿಂದ, ವಿಜಯಲಕ್ಷ್ಮಿ ಎಸ್ ರಾಮಕೃಷ್ಣನಗರದಿಂದ, ಜೆಪಿ ನಗರದಿಂದ, ರಾಧಾ ಅವರು, ಗಾಯತ್ರಿ ರಂಗನಾಥ್ ಅವರು, ಹೇಮಲತಾ ಅನಂತಪುರದಿಂದ, ಹಾಗೆ ಶ್ರೀಲಕ್ಷ್ಮಿ ಶ್ರೀರಂಗಪಟ್ಟಣದಿಂದ, ಇವರಿಷ್ಟು ಜನ ಸರಿ ಉತ್ತರವನ್ನು ಕೊಟ್ಟಿದ್ದಾರೆ.
0: ಓಕೆ, ಹಾಗಿದ್ರೆ ಚಿನ್ಮಯಿ, ಇವತ್ತಿನ ನಮ್ಮ ಮುಖ್ಯ ಪ್ರಶ್ನೆಗೆ ಉತ್ತರ ಹೇಳುವಂಥ ಸಮಯ ಬಂದಾಯಿತು. ಮುಖ್ಯ ಪ್ರಶ್ನೆ ನಾವು ಪ್ಲೇ ಮಾಡಿದ್ದು, ಇನ್ಸ್ಟ್ರೂಮೆಂಟ್ ಹೆಸರು ಬಂದು ದಿಲ್ ರುಬಾ ಅಂತ.
1: ಹೌದು,
0: ಇದು ಒಂದು ತಂತಿವಾದ್ಯ. ಇದರಲ್ಲಿ ಒಂದು ಉದ್ದವಾದ ದಂಡ ಇರುತ್ತೆ, ಲೋಹದ ತಂತಿಗಳಿರುತ್ತೆ, ಮೆಟ್ಟುಗಳು ಅಂದರೆ ಫ್ರೆಟ್ಸ್ ಇರುತ್ತೆ, ಪ್ರತಿಧ್ವನಿ ಪೆಟ್ಟಿಗೆ ಇರುತ್ತೆ ಅಂತ ನಾನು ಆಗಲೇ ಕ್ಲೂನಲ್ಲಿ ಹೇಳಿದ್ದೆ. ಯಾರು ದಿಲ್ರುಬಾನ ನುಡಿಸ್ತಾರೆ, ಇವರು ಇದನ್ನು ನೆಲದ ಮೇಲೆ ಅಥವಾ ಮಡಿಲಿನ ಮೇಲೆ ನೇರವಾಗಿ ಹಿಡ್ಕೊಂಡು ಒಂದು ಕೈಯಿಂದ ಬಿಲ್ಲು ಬೋ ಇದನ್ನು ನುಡಿಸ್ತಾ ಮತ್ತೊಂದು ಕೈಯಿಂದ ತಂತಿಗಳ ಮೇಲೆ ಸ್ವರಗಳನ್ನು ನಿಯಂತ್ರಿಸ್ತಾ ಇರ್ತಾರೆ. ಇದು ದಿಲ್ರುಬಾ ಇನ್ಸ್ಟ್ರೂಮೆಂಟ್. ಇದನ್ನು ಕೂಡ ನಮ್ಮ ಆಕಾಶವಾಣಿಲಿ ನಾವು ಪ್ಲೇ ಮಾಡಿರ್ತೀವಿ, ಕೇಳಿರ್ತಾರೆ, ಆದರೆ ಮರ್ತು ಹೋಗಿರ್ತಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸುವಂಥ ಸಮಯ ಆಗಿದೆ.

0: ಈ ಕಾರ್ಯಕ್ರಮದ ರೂಪುರೇಷೆಗಳನ್ನು ನಮಗೆ ಕಳಿಸುವಂಥದ್ದು ಕೂಡ ನಮ್ಮ ಕೇಳುಗರಿಗೆ ಗೊತ್ತಿದೆ ಅಂತ ಹೇಳ್ತಾ ನಮ್ಮೆಲ್ಲ ಕೇಳುಗರಿಗೂ ಧನ್ಯವಾದಗಳು. ಮುಂದಿನ ವಾರ ಮತ್ತೆ ಇದೇ ಸಮಯಕ್ಕೆ ಭೇಟಿಯಾಗೋಣ. ನಮಸ್ಕಾರ.
1: ಗೇಮ್ ಶೋ ನಿಮ್ಮ ಮೆಚ್ಚಿನ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಯಿತು.
2: ಪ್ರಸ್ತುತಿ ಕೀರ್ತನಾ ವಿ ಹಾಗೂ ಚಿನ್ಮಯಿ ಕೆಎಸ್.
1: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
3: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ, ನಂತರ ವನಿತಾ ವಿಹಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದ ಬಯಲು ಸೀಮೆಯ ಜಿಲ್ಲೆಗಳು ಬರಗಾಲ ಮತ್ತು ಕುಡಿಯುವ ನೀರಿಗೂ ಸಂಕಷ್ಟ ಎದುರಿಸುತ್ತಿದ್ದು, ರಾಜ್ಯದ ಪಾಲಿನ ಕಾವೇರಿ ನದಿ ನೀರಿನ ನ್ಯಾಯಯುತ ಬಳಕೆ ಹಾಗೂ ಹಂಚಿಕೆ ವಿಷಯದಲ್ಲಿ ನೆರೆ ರಾಜ್ಯ ತಮಿಳುನಾಡಿನ ಆಕ್ಷೇಪ ಸಕಾರಣವಲ್ಲ ಎಂದು ಕೇಂದ್ರ ಕೈಗಾರಿಕೆ ಹಾಗೂ ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಮೇಕೆದಾಟು ಯೋಜನೆ ಮೂಲಕ ಬೆಂಗಳೂರು ನಗರಕ್ಕೆ ಕುಡಿಯುವ ನೀರು ಒದಗಲಿದೆ. ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಸಮಗ್ರ ಯೋಜನಾ ವರದಿ ಸಲ್ಲಿಸಿದೆ. ತಮಿಳುನಾಡು ಸಹಮತಿಸುವುದು ನ್ಯಾಯಯುತ ನಡೆ ಎಂದರು. ಕೋಲಾರ ಜಿಲ್ಲೆಯ ಸರ್ಕಾರಿ ವಿಶೇಷ ದತ್ತು ಕೇಂದ್ರದಿಂದ 20 ಮಕ್ಕಳನ್ನು ಕಾನೂನುಬದ್ದವಾಗಿ ದತ್ತು ನೀಡಲಾಗಿದೆ. 19 ಮಕ್ಕಳನ್ನು ಸ್ವದೇಶಿ ಪೋಷಕರು ದತ್ತು ಪಡೆದಿದ್ದು, 1 ಮಗುವನ್ನು ವಿದೇಶಿ ಪೋಷಕರು ದತ್ತು ಪಡೆದಿದ್ದಾರೆ ಎಂದು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ತಿಳಿಸಿದ್ದಾರೆ. ಧಾರವಾಡದ ಪ್ರಾದೇಶಿಕ ತೋಟಗಾರಿಕೆ ಸಂಶೋಧನೆ ಮತ್ತು ವಿಸ್ತರಣೆ ಕೇಂದ್ರ ಈ ತಿಂಗಳ 27ರಿಂದ 3 ದಿನಗಳ ಸಸ್ಯ ಸಂತೆಯನ್ನು ಕುಂಭಾಪುರ ಫಾರ್ಮ್ನಲ್ಲಿ ಆಯೋಜಿಸಿದೆ. ಚಿತ್ರದುರ್ಗದ ಶಿವಶರಣ ಮಾದಾರ ಚೆನ್ನಯ್ಯ ಗುರುಪೀಠದ ಪೀಠಾಧ್ಯಕ್ಷರಾದ ಡಾ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಅವರನ್ನು ಪ್ರತಿಷ್ಠಿತ ನಾಡಪ್ರಭು ಕೆಂಪೇಗೌಡ ರಾಷ್ಟೀಯ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ರಾಮನಗರ ತಾಲೂಕು ಅಂಚೀಪುರ ಗ್ರಾಮದಲ್ಲಿ ಪಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ಜೆಡಿಎಸ್ ಪಕ್ಷದ ವತಿಯಿಂದ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ 11 ಕಿಲೋಮೀಟರ್ ಪಾದಯಾತ್ರೆ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಯೋಜನೆಯ ಒಟ್ಟು ವೆಚ್ಚ 18,000 ಕೋಟಿ ರೂಪಾಯಿ ಎಂದು ಹೇಳಲಾಗುತ್ತಿದೆ. ಇದರಿಂದ ಯಾರಿಗೆ ಲಾಭವಾಗಲಿದೆ ಎಂಬುದನ್ನು ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಬೇಕು ಎಂದು ಆಗ್ರಹಿಸಿದರು. ಅಸಂಘಟಿತ ಕಾರ್ಮಿಕರಿಗೆ ಇಳಿ ವಯಸ್ಸಿನಲ್ಲಿ ಅನುಕೂಲವಾಗುವ ನಿಟ್ಟಿನಲ್ಲಿ ಸಾಮಾಜಿಕ ಭದ್ರತೆ ಕಲ್ಪಿಸಲು ಕೇಂದ್ರ ಸರ್ಕಾರ ವಂತಿಗೆ ಆಧಾರಿತ ಪಿಂಚಣಿ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಯನ್ನು ಜಾರಿಗೆ ತಂದಿದೆ. ವಿಜಯಪುರ ಜಿಲ್ಲೆಯಲ್ಲಿ ಈವರೆಗೆ ಒಟ್ಟು 8,457 ಜನ ಅಸಂಘಟಿತ ಕಾರ್ಮಿಕರು ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಯಡಿ ಹೆಸರು ನೋಂದಾಯಿಸಿಕೊಂಡಿದ್ದಾರೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಜಿಲ್ಲಾ ಕಾರ್ಮಿಕ ಅಧಿಕಾರಿ ರಮೇಶ್ ಎಸ್ ಸುಂಬಟ್.
1: ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಸುಮಾರು 8,457 ಅಸಂಘಟಿತ ಕಾರ್ಮಿಕರು ಈ PMSYMದಲ್ಲಿ ಪಿಂಚಣಿದಾರರಾಗಿ ನೋಂದಣಿ ಮಾಡಿಸಿರುತ್ತಾರೆ. ಅವರ ವಯಸ್ಸಿನ ಆಧಾರದ ಮೇಲೆ ಅಂದ್ರೆ 18 ವರ್ಷ ವಯಸ್ಸಿನವರು ತಿಂಗಳಿಗೆ 55 ರೂಪಾಯಿ ಮಾಸಿಕ ವಂತಿಕೆ ಕಟ್ಟಬೇಕು. 19 ವರ್ಷ ಇದ್ದರು 58 ರೂಪಾಯಿ ಕಟ್ಟಬೇಕು. 18 ವರ್ಷ ಮೇಲ್ಪಟ್ಟು 40 ವರ್ಷ ಒಳಗಿರುವಂತವರು ಮಾಸಿಕ 55 ರಿಂದ 200 ರೂಪಾಯಿ ಅವ್ರದ್ದು ಕಾಂಟ್ರಿಬ್ಯೂಷನ್ ಆದ್ರೆ ಸೇಮ್ ಅದೇ ಹಣವನ್ನು 55 ರಿಂದ 200 ರೂಪಾಯಿಯನ್ನ ಕೇಂದ್ರ ಸರ್ಕಾರದವರು ತಮ್ಮ ಖಾತೆಗೆ ಜಮಾ ಮಾಡ್ತಾರ. 60 ವರ್ಷ ನಂತರ ಪ್ರತಿ ತಿಂಗಳು ತಾವು ಜೀವಂತವರಿಗೂ 3,000 ರೂಪಾಯಿ ಪೆನ್ಷನ್ ಕೊಡ್ತಾರ. ಆ ಪೆನ್ಷನ್ದಾರ ಒಂದು ವೇಳೆ ಸತ್ತರೆ ಅವ್ನ ನಾಮಿನಿ ಯಾರಿಗೆ ಮಾಡಿದ್ರೆ ಅವರಿಗೆ ಅವರು ಜೀವಂತ ಇರೋರಿಗೂ 1,500 ರೂಪಾಯಿ ಇದನ್ನು ಕೊಡುವಂತ ಸೌಲಭ್ಯ ಇದೆ.
0: ಭಾರತ ಸರ್ಕಾರದ ಕೇಂದ್ರ ಸಂಸ್ಕೃತಿ ಸಚಿವಾಲಯ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಮತ್ತು ಆಕಾಶವಾಣಿ ಧಾರವಾಡ ಕೇಂದ್ರದ ಸಹಯೋಗದಲ್ಲಿ ಶಾಲ್ಮಲಾ ಸಭಾಂಗಣದಲ್ಲಿ ಆಯೋಜಿಸಿದ ಸಾಹಿತ್ಯಾಂತರಂಗ ಕಾರ್ಯಕ್ರಮವನ್ನು ಆಕಾಶವಾಣಿ ಧಾರವಾಡ ಕೇಂದ್ರದ ತಾಂತ್ರಿಕ ವಿಭಾಗದ ಉಪ ಮಹಾನಿರ್ದೇಶಕ ಹಾಗೂ ಕೇಂದ್ರದ ಮುಖ್ಯಸ್ಥರಾದ ಕೆ ಅರುಣ್ ಪ್ರಭಾಕರ್ ಉದ್ಘಾಟಿಸಿದರು. ಕಾರ್ಯಕ್ರಮ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಸೇರಿದಂತೆ

0: ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ. ಇಂದು ಮತ್ತು ನಾಳೆ ರಾಜ್ಯದ ಉತ್ತರ ಒಳನಾಡು ಮತ್ತು ದಕ್ಷಿಣ ಒಳನಾಡು ಪ್ರದೇಶಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ 4 ಗ್ರಾಮಗಳಿಗೆ ಕೇಂದ್ರ 15ನೇ ಹಣಕಾಸು ಆಯೋಗದ ಅನುದಾನದಡಿ ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳ ಕಟ್ಟಡ ನಿರ್ಮಾಣಕ್ಕೆ ತಲಾ 65 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದೆ. ಇಂದು ಲೋಕಸಭಾ ಸಂಸದ ಡಾ ಕೆ ಸುಧಾಕರ್ ಆಯುಷ್ಮಾನ್ ಕೇಂದ್ರಗಳ ಕಾಮಗಾರಿಗಳಿಗೆ ಭೂಮಿಪೂಜೆ ನೆರವೇರಿಸಲಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ವನಿತಾ ವಿಹಾರ. ನಮ್ಮೆಲ್ಲ ಗೆಳತಿಯರಿಗೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಆಹಾರ ತಜ್ಞೆ ಡಾ ಚಂದ್ರಮತಿ ರೋಖಡೆ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ. ನಂತರ ಭಾವಗೀತೆಯೊಂದನ್ನ ಕೇಳಲಿದ್ದೀರಿ. ಮೊದಲಿಗೆ ಕೇಳೋಣ ಆಹಾರ ತಜ್ಞೆ ಡಾ ಚಂದ್ರಮತಿ ರೋಖಡೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುಣೇಕ್.
2: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಇತ್ತೀಚಿನ ಜನರನ್ನ ನಾವು ನೋಡಿದಾಗ ಬಹಳಷ್ಟು ಮಹಿಳೆಯರಲ್ಲಿ PCOS ಅಥವಾ PCOD ಅನ್ನುವಂತಹ ಸಮಸ್ಯೆ ಕಂಡು ಬರ್ತಾ ಇದೆ. ಅಂದ್ರೆ ಮಾನಸಿಕ ಋತುಚರ್ಯೆಯಲ್ಲಿ ಏರುಪೇರು ಆಗಿರೋದು, ಆಮೇಲೆ ಎಷ್ಟೊಂದು ವಿವಾಹಿತ ಮಹಿಳೆಯರಿಗೆ ಮಕ್ಕಳು ಆಗದೇ ಇರೋದು, ಇಂಥ ಒಂದು ಸಮಸ್ಯೆ ಬಹಳಷ್ಟು ಸಾಮಾನ್ಯ ಅಂತ ಅನ್ಸ್ಬಿಟ್ಟದ. ಇದಕ್ಕೆಲ್ಲ ಏನ್ ಕಾರಣ, ಇದು ಯಾಕೆ ಇತ್ತೀನ ದಿನದೊಳಗೆ ಹೆಚ್ಚಾಗ್ತಾ ಇದೆ, ಅಂದ್ರೆ ನಾವು ಸೇವಿಸುವ ಆಹಾರನೋ, ನಾವು ವಾಸಿಸುವ ಪರಿಸರನೋ, ಇದಕ್ಕೆ ಏನ್ ಕಾರಣ, ಈ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿ ಮಾಡಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಚಂದ್ರಮತಿ ರೋಖಡೆ ಅವರಿದ್ದಾರೆ. ಡಾಕ್ಟರ್ ಚಂದ್ರಮತಿ ಅವರು ಡೈಟಿಷಿಯನ್, ಆಹಾರ ತಜ್ಞೆ. ಚಂದ್ರಮತಿ ಅವರನ್ನ ಮಾತನಾಡಿಸಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಮಾಡ್ಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಚಂದ್ರಮತಿ.
3: ನಮಸ್ಕಾರ ಮೇಡಮ್.
2: ಈಗ ಚಂದ್ರಮತಿ ಅವರು, ಸಾಮಾನ್ಯವಾಗಿ ನಾವು ಇವತ್ತಿನ ಯುವತಿಯರನ್ನಾಗಬಹುದು ಅಥವಾ ನವ ವಿವಾಹಿತ ಮಹಿಳೆಯರನ್ನಾಗಬಹುದು, ನಾವು ನೋಡಿದಾಗ ಅವರು ಈ PCOS ಅಥವಾ PCOD ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅಂತ ಡಾಕ್ಟರ್ ಹೇಳ್ತಾರೆ. ಏನಿದು PCOS ಅಥವಾ PCOD ಅಂದ್ರೆ?
3: PCOD ಅಥವಾ PCOS ಅಂತಂದ್ರೆ ಇದು ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ಅಂದ್ರೆ ಇದು ಅಂಡಾಶಯದ ಅಸ್ವಸ್ಥತೆ ಮತ್ತು ಅಂಡಾಶಯದ ಅನಿಯಮಿತ ಕಾರ್ಯ ಅಂತ ಹೇಳ್ತೇವೆ. ಇದು ದೇಹದಲ್ಲಿ ಉತ್ಪತ್ತಿ ಆಗುವಂತಹ ಹಾರ್ಮೋನ್ಗಳ ಅಸಮತೋಲನದಿಂದ ಉಂಟಾಗುವಂತ ಒಂದು ಸಮಸ್ಯೆ. ಇತ್ತೀಚೆಗೆ ಇದು ಹೆಚ್ಚಾಗಿ ಹದಿಹರೆಯದವರಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತಾ ಇದೆ ಮತ್ತು 18-45 ವರ್ಷದ ಒಳಗಿನ ಮಹಿಳೆಯರಲ್ಲಿ ಕೂಡ ಹೆಚ್ಚಾಗಿ ಇದು ಕಂಡುಬರಿದೆ.
2: ಈ ಪಾಲಿಸಿಸ್ಟಿಕ್ ಸಿಂಡ್ರೋಮ್ ಹಂಗಂದ್ರೆ ಏನು?
3: ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂದ್ರೆ ಅಂಡಾಶಯದಲ್ಲಿ ಅಂಡಾಣು ಉತ್ಪತ್ತಿಯಾಗುವ ಬದಲು ಅಲ್ಲಿ ಸಣ್ಣ ಸಣ್ಣ ಗಂಟುಗಳಾಗಿ ಅಂಡಾಣು ಬಿಡುಗಡೆ ಆಗುವಲ್ಲಿ ಅಡ್ಡಿಯನ್ನುಂಟು ಮಾಡುತ್ತೈತಿ. ಹೀಗಾಗಿ ಸ್ತ್ರೀಯರಲ್ಲಿ ಮುಟ್ಟು ನಿಯಮಿತವಾಗಿ ಆಗುವುದಿಲ್ಲ, ಇದರಿಂದ ಅವರ ಮಾತೃತ್ವಕ್ಕೆ ಅಡ್ಡಿ ಉಂಟಾಗ್ತೈತಿ.
2: ಈಗ ಸಾಮಾನ್ಯವಾಗಿ ನಾವು ಹಿಂದಿನ ಕಾಲದಲ್ಲಿ ನೋಡ್ತಿದ್ದಾಗ ಒಬ್ಬ ಹುಡುಗಿ ಋತುಮತಿ ಆಗ್ಬೇಕು ಅಂದಾಗ 12-14 ವಯಸ್ಸು ಅಂತ ಅನ್ಕೊಳ್ತಿದ್ವಿ. ಆದ್ರೆ ಇತ್ತೀಚಿನ ದಿನದೊಳಗ ಮಕ್ಕಳು ಇನ್ನೂ ಎಳೆಯಿರ್ತಾವೆ, 9-10 ಅಷ್ಟು ಬೇಗ ಋತುಮತಿಯರಾಗ್ತಾರೆ. ಇದಕ್ಕೇನ್ ಕಾರಣ?
3: ಇದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಈಗ ಸಣ್ಣ ಸಣ್ಣ ಮಕ್ಕಳಂದ್ರೆ ಈಗ 9-12 ವರ್ಷದ ಮಕ್ಕಳು ಬೇಗನೆ ಅವರು ಋತುಮತಿ ಆಗ್ತಾರೆ. ಇದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಅವರ ಅನಾರೋಗ್ಯಕರ ಆಹಾರ ಪದ್ಧತಿ, ಅದು ಮೊದಲನೇದು. ಇದರಿಂದ ಏನಾಗ್ತಾ ಇದೆ, ಅನಾರೋಗ್ಯಕರ ಆಹಾರ ಪದ್ಧತಿಯಿಂದ ಅವರಲ್ಲಿ ಬೊಜ್ಜು ಉಂಟಾಗ್ತಾ ಇದೆ ಹೆಚ್ಚಾಗಿ. ಈ ಬೊಜ್ಜಿನಿಂದ ಅನೇಕ ಸಮಸ್ಯೆಗಳು ಉಂಟಾಗ್ತಾ ಇದಾವೆ ಮತ್ತೆ ಈ ಸ್ಥೂಲ ಕಾಯದಿಂದ ನಮ್ಗೆಲ್ಲ ಗೊತ್ತಿರುವ ಹಾಗೆ ಅವರ ಋತುಚಕ್ರ ಕೂಡ ಸರಿಯಾಗಿ ಆಗುವುದಿಲ್ಲ. ಮತ್ತೆ ಋತುಚಕ್ರ ಸರಿಯಾಗಿ ಸಮಯಕ್ಕೆ ಆಗಿಲ್ಲ ಅಂದ್ರೆ ಅವ್ರಿಗೆ ಬೊಜ್ಜು ಇನ್ನೂ ಜಾಸ್ತಿ ಆಗ್ತಾ ಹೋಗ್ತದೆ. ಇದು ಒಂಥರ ವಿಷಿಯಸ್ ಸೈಕಲ್ ಅಂತ ನಾವು ಹೇಳ್ಬೋದು. ಮತ್ತು ಅನಿಯಮಿತ ನಿದ್ದೆ, ಅಂದ್ರೆ ಸರಿಯಾದ ವೇಳೆಗೆ ನಿದ್ದೆ ಮಾಡದೇ ಇರುವುದು ಮತ್ತು ದಿನಕ್ಕೆ ಅವರು ಇಂತಿಷ್ಟು ತಾಸು ನಿದ್ದೆ ಮಾಡ್ಬೇಕಂತ ಇರುತ್ತೆ. ಮಿನಿಮಮ್ 1-7 ಗಂಟೆ ನಿದ್ದೆ ಮಾಡಬೇಕು. ಆದ್ರೆ ಈಗಿನವರದೆಲ್ಲ ನಿದ್ದೆ ಸಮಯನೇ ಬೇರೆ ಚೇಂಜ್ ಆಗ್ಬಿಟ್ಟಿದೆ. ಇದೆಲ್ಲ PCOS ಗೆ ಮುಖ್ಯ ಕಾರಣ ಅಂತ ಹೇಳ್ಬಹುದು.
2: ಈ PCOS ಸಮಸ್ಯೆ ಮುಖ್ಯವಾಗಿ ಯಾವ ವಯಸ್ಸಿನಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ ಅಂತ ಹೇಳ್ತೀರಿ?
3: ನಾನು ಈಗಾಗಲೇ ಹೇಳಿದಾಗೆ 18-45 ವರ್ಷದ ವಯಸ್ಸಿನ ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅದರಲ್ಲಿಯೂ 15 ಹೆಚ್ಚಾಗಿ ಕಂಡು ಬರ್ತಾ ಇದೆ. ಪ್ರತಿ 10 ಮಹಿಳೆಯರಲ್ಲಿ 5 ಮಹಿಳೆಯರು ಈ PCOS ಸಮಸ್ಯೆಯಿಂದ ಬಳಲ್ತಿದ್ದಾರೆ.
2: ಈಗ ಚಂದ್ರಮತಿ ಅವರ, ನಾವು ಇವತ್ತಿನ ITBT ಕ್ಷೇತ್ರ

0: ನೋಡಿದಾಗ ನಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿನ ಹುಡುಗಿಯರು ಅಥವಾ ಉದ್ಯೋಗಸ್ಥ ಮಹಿಳೆಯರು ಅಂತ ಹೇಳಬಹುದು, ಇವರು ನಿರಂತರವಾಗಿ ಕಂಪ್ಯೂಟರ್ ಬಳಕೆ ಮಾಡ್ತಾನೆ ಇರ್ತಾರೆ, ಮತ್ತೆ ಒಂಥರ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇರ್ತದೆ, ಇದು ಕೂಡ ಇದಕ್ಕೆ ಒಂದು ಕಾರಣ ಆಗಬಹುದಾ?
1: ಹೌದು, ಅದು ಅವರು ಕಂಟಿನ್ಯೂಸ್ ಆಗಿ ಸಿಸ್ಟಮ್ ಮುಂದೆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸ ಮಾಡುವುದರಿಂದ ಬೊಜ್ಜು ಬೆಳವಣಿಗೆ ಜಾಸ್ತಿ ಆಗ್ತಾ ಹೋಗ್ತದೆ. ಈಗಾಗಲೇ ಹೇಳಿದ ಹಾಗೆ ಬೊಜ್ಜು ಜಾಸ್ತಿ ಆದಂಗೆ ಅವರ ಋತುಚಕ್ರ ಸರಿಯಾದ ಸಮಯಕ್ಕೆ ಆಗುವುದಿಲ್ಲ, ಇದರಿಂದ ಮತ್ತೆ ಅನೇಕ ಸಮಸ್ಯೆಗಳು ಉಂಟಾಗ್ತದೆ. ಇದರ ಮುಖ್ಯ ಲಕ್ಷಣ ಅಂತಂದ್ರೆ ಮೊದಲನೇದು ಋತುಚಕ್ರ ಸರಿಯಾದ ಸಮಯಕ್ಕೆ ಆಗದೇ ಇರೋದು, ಮತ್ತು ಮುಖ ಮತ್ತು ದೇಹದ ಭಾಗಗಳಲ್ಲಿ ಹೆಚ್ಚು ರೋಮಗಳ ಬೆಳವಣಿಗೆ ಕಂಡು ಬರ್ತದೆ, ಮತ್ತು ಅಧಿಕ ಪ್ರಮಾಣದಲ್ಲಿ ಆಂಡ್ರೋಜನ್ ಅಂತ ಹಾರ್ಮೋನು ಉತ್ಪತ್ತಿ ಆಗ್ತೈತಿ, ಆಮೇಲೆ ಗರ್ಭಧಾರಣೆ ಆಗದೇ ಇರುವುದು, ಮತ್ತು ಕೆಲವೊಬ್ಬರಿಗೆ ಮುಟ್ಟಿನ ಸಮಯದಲ್ಲಿ ಹೆಚ್ಚು ನೋವು ಕಾಣಿಸಿಕೊಳ್ಳುತ್ತದೆ, ಮತ್ತು ಚರ್ಮದಲ್ಲಿ ಕಪ್ಪು ಕಲೆಗಳು ಉಂಟಾಗ್ತವೆ, ಮತ್ತು ಕೂದಲು ಉದುರುವಿಕೆ, ಇವೆಲ್ಲ ಇದು PCOS ನ ಮುಖ್ಯ ಲಕ್ಷಣಗಳಂತ ಹೇಳಬಹುದು.
0: ಅಂದ್ರೆ ಈ ತರದ ಯಾವ್ದಾದ್ರು ಲಕ್ಷಣಗಳು ಕಂಡು ಬಂದಾಗ ತಕ್ಷಣದಲ್ಲಿ ವೈದ್ಯರನ್ನ ಸಂಪರ್ಕಿಸಬೇಕು ಅಂತ ಹೇಳ್ತೀರಿ. ಈಗ ಈ PCOS ನಿಂದ ಸಂಭವಿಸುವಂತ ಅಪಾಯಗಳು ಏನೆಲ್ಲ ಒಂದು ತೊಂದರೆಗಳು ಕಂಡು ಬರ್ತಾವ ಅಂತ ಹೇಳ್ತೀರಿ?
1: ಮೊದಲನೇದಾಗಿ ಇದು ಬೊಜ್ಜೆ ಕಾರಣ ಅಥವಾ ಬೊಜ್ಜಿನಿಂದ PCOS ಆಗುವುದು ಇದು ಒಂದು ವಯಸ್ಸಾದ ಹೇಳ್ತೇವೆ, ಒಂದಕ್ಕೊಂದು ಸಂಬಂಧ ಇರ್ತದೆ. ಇನ್ನೊಂದು ಮುಖ್ಯ ಕಾರಣ ಅಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ನಾವು ಹೇಳ್ತೇವೆ. PCOS ಹೊಂದಿರುವಂತಹ ಮಹಿಳೆಯರೊಳಗ ಇನ್ಸುಲಿನ್ ಗುಣಮಟ್ಟ ಕಡಿಮೆ ಇರ್ತದೆ. ಇದರಿಂದ ಏನಾಗ್ತದೆ ಅಂದ್ರೆ ದೇಹವು ಹೆಚ್ಚು ಇನ್ಸುಲಿನ್ ಉತ್ಪತ್ತಿ ಮಾಡ್ತೈತಿ, ಆದ್ರೆ ಜೀವಕೋಶಗಳು ಇದನ್ನ ಹೀರಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಇದರಿಂದ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗಿ ಸಕ್ಕರೆ ಕಾಯಿಲೆ ಬರುವ ಸಾಧ್ಯತೆ ಇರುತ್ತದೆ. ಇಷ್ಟೇ ಅಲ್ಲದೆ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದ ಹೃದಯ ಸಂಬಂಧಿ ಕಾಯಿಲೆಗಳು ಕೂಡ ಬರುವಂತ ಸಾಧ್ಯತೆ ಇರ್ತದೆ. ಇದು ಮುಖ್ಯವಾಗಿ
0: PCOS ನ ಅಪಾಯ.
1: ಮತ್ತೆ ಇನ್ನು ಹೆಚ್ಚಾಗಿ ಕೆಲವು ಮಹಿಳೆಯರಲ್ಲಿ ಮಾನಸಿಕ ಖಿನ್ನತೆ ಉಂಟಾಗ್ತದೆ ಇದರಿಂದ, ಯಾಕಂದ್ರೆ ಅವರಿಗೆ ನಿಯಮಿತವಾಗಿ ಬುಟ್ಟು ಆಗ್ತಾ ಇರುವುದಿಲ್ಲ, ಅಂದ ಬೊಜ್ಜು ಬೆಳೀತದೆ, ಬೊಜ್ಜು ಬೆಳೆಯುವುದರಿಂದ ಬೇರೆ ಬೇರೆ ಕಾಯಿಲೆಗಳು ಬರ್ತಾ ಇರ್ತದೆ, ಇದರಿಂದ ಅವ್ರಿಗೆ ಏನಾಗ್ತದೆ ಅಂದ್ರೆ ಮಾನಸಿಕ ಖಿನ್ನತೆ ಉಂಟಾಗ್ತದೆ. ಮತ್ತು ಅನಿಯಮಿತ ಮುಟ್ಟಿನಿಂದಾಗಿ ಇನ್ನೊಂದು ಏನಾಗುತ್ತದೆ ಅಂದ್ರೆ ಗರ್ಭಾಶಯದ ಒಳಪದು ತುಂಬಾ ದಪ್ಪ ಆಗಿ ಮುಂದೆ ಅವರು ಅಂದ್ರೆ ಮುಂದಿನ ವಯಸ್ಸಲ್ಲಿ ಗರ್ಭಾಶಯದ ಕ್ಯಾನ್ಸರ್ ಬರುವಂತ ಸಾಧ್ಯತೆ ಇರುತ್ತೆ. ಇವೆಲ್ಲ PCOS ನಿಂದ ಆಗುವಂತ ಅಪಾಯಗಳು.
0: ಅಂದ್ರೆ ನಾವಿಲ್ಲಿ ನೋಡ್ತಾ ಇದ್ರೆ ಒಂದಕ್ಕೊಂದು ಕಾರಣಗಳು ಒಂದರ ಮೇಲೊಂದು ಅವಲಂಬಿಸಿಕೊಂಡು ಅವ ಅಂತೇಳಿ. ಈಗ ಚಂದ್ರಮತಿ ಅವರೇ, ಈ PCOS ಇದನ್ನ ಹೇಗೆ ನಿರ್ವಹಣೆ ಮಾಡಬಹುದು ಅಂತ ಹೇಳ್ತೀರಿ?
1: ಈಗಾಗಲೇ ಹೇಳಿದಂತ ಲಕ್ಷಣಗಳು ಯಾವ್ದಾದ್ರು ಕಂಡು ಬಂದಲ್ಲಿ ಮೊದಲು ಅವರು ವೈದ್ಯರನ್ನ ಸಂಪರ್ಕಿಸಿ ವೈದ್ಯರ ಸಲಹೆಯಂತೆ ಕೆಲವೊಂದು ಅವರು ಟ್ರೀಟ್ಮೆಂಟ್ ಅನ್ನ ತಗೋಬೇಕಾಗ್ತೈತಿ. ಮೊದಲನೇದಾಗಿ ಅನಿಯಮಿತ ಮುಟ್ಟು ಈ ತರ ಸಮಸ್ಯೆ ಅವ್ರಿಗೆ ಕಂಡು ಬಂದ್ರೆ ವೈದ್ಯರನ್ನ ಸಂಪರ್ಕ ಮಾಡಿದಾಗ ಅವರು ಅವ್ರಿಗೆ ಮುಟ್ಟನ್ನ ನಿಯಮಿತವಾಗಿ ಮಾಡಲಿಕ್ಕೆ ಇಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಹಾರ್ಮೋನ್ಗಳ ಮಾತ್ರೆಗಳನ್ನ ಕೊಡ್ತಾರೆ. ಇದರಿಂದ ಏನಾಗ್ತದೆ ಅವರ ಋತುಚಕ್ರ ನಿಯಮಿತವಾಗಿ ಆಗ್ತೈತಿ, ಮತ್ತು ಇನ್ನು ರೋಮಗಳ ಬೆಳವಣಿಗೆ ನಿಯಂತ್ರಣ ಮಾಡಲು ಹಾರ್ಮೋನ್ಗಳ ಮಾತ್ರೆಗಳನ್ನು ನೀಡ್ತಾರೆ, ಮತ್ತು ಕೆಲವೊಂದು ಈ ರೋಮಗಳನ್ನು ತೆಗೆಯಲು ಬೇರೆ ಬೇರೆ ಪದ್ಧತಿಗಳ ಆದಂತ ಎಲೆಕ್ಟ್ರೋಲಿಸಿಸ್ ಮತ್ತು ಲೇಸರ್ ಟ್ರೀಟ್ಮೆಂಟ್ ಇದನ್ನ ಕೊಡೋದ್ರಿಂದ ಅವರ ಮುಖದ ಮೇಲೆ ಅಥವಾ ದೇಹದ ಯಾವುದೇ ಭಾಗದಲ್ಲಿ ಹೆಚ್ಚಾಗಿ ರೋಮಗಳ ಬೆಳವಣಿಗೆ ಆಗಿದ್ರೆ ಅದನ್ನು ಕೂಡ ಅವರು ನಿಯಂತ್ರಣ ಮಾಡಬಹುದು. ಮತ್ತು PCOS ಮಹಿಳೆಯರು ಏನ್ ಮಾಡ್ಬೇಕಾಗ್ತದೆ ಅಂದ್ರೆ ಆರೋಗ್ಯಕರ ಆಹಾರ ಶೈಲಿಯನ್ನ ಮತ್ತು ನಿಯಮಿತ ವ್ಯಾಯಾಮವನ್ನ ಸರಿಯಾಗಿ ಪಾಲಿಸಿದಲ್ಲಿ ಅದನ್ನ ನಿರ್ವಹಣೆ ಮಾಡಬಹುದು ಅಂತ ಹೇಳ್ಬಹುದು.
0: ಯಾವ ರೀತಿಯ ಆಹಾರ ಪದ್ಧತಿ ಸೂಕ್ತ ಅಂತ ಹೇಳ್ತೀರಿ ಇವರಿಗೆ?
1: PCOS ಹೊಂದಿರುವಂತಹ ಹದಿಹರಿಯದವರಾಗ್ಲಿ ಅಥವಾ ಮಹಿಳೆಯರಾಗ್ಲಿ ಹೆಚ್ಚು ನಾರಿನಂಶವುಳ್ಳ ಕಡಿಮೆ ಕೊಬ್ಬು ಇರುವಂತಹ ಮತ್ತು ಕಡಿಮೆ ಕಾರ್ಬೋಹೈಡ್ರೇಟ್ ಇರುವಂತಹ ಮತ್ತು ಉತ್ತಮ ಗುಣಮಟ್ಟದ ಪ್ರೋಟೀನ್ ಇರುವಂತಹ ಆಹಾರ ಪದಾರ್ಥಗಳನ್ನ ನಿತ್ಯ ಊಟದಲ್ಲಿ ಬಳಸಬೇಕು. ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ ಹಾಗೆ ಪ್ರೌಢಾವಸ್ಥೆಯಲ್ಲಿರುವ ಹೆಣ್ಣು ಮಕ್ಕಳು ತಿನ್ನಲು ಸುಲಭವಾದಂತಹ ಆಹಾರಗಳ ಮೇಲೆ ಅವಲಂಬಿತರಾಗಿದ್ದು ಶಾಲಾ ಕಾಲೇಜುಗಳಲ್ಲಿ ದೊರೆಯುವ ಬೇಕರಿ ಪದಾರ್ಥ, ಕೃತಕ ಪಾನೀಯಗಳು, ಕರಿದ ತಿಂಡಿ ತಿನಿಸುಗಳು, ಜಂಕ್ ಫುಡ್ ಇವುಗಳನ್ನು ಹೆಚ್ಚಾಗಿ ಸೇವಿಸುವುದರಿಂದ ಅದರಲ್ಲಿರುವ ಕೃತಕ ರಾಸಾಯನಿಕಗಳು ಹಾರ್ಮೋನ್ಗಳ ಮೇಲೆ ಪರಿಣಾಮ ಬೀರಿ ಆ ಹಾರ್ಮೋನ್ಗಳ ಕಾರ್ಯ ಕುಂಠಿತವಾಗುತ್ತದೆ.
0: ಅಂದ್ರೆ ಯಾವೆಲ್ಲ ಆಹಾರ ಪದಾರ್ಥಗಳನ್ನ ಅವರು ನಿರ್ಬಂಧಿಸಬೇಕು ಅಂತ ಹೇಳ್ತೀರಿ, ಅಂದ್ರೆ ಅದನ್ನ ಉಪಯೋಗಿಸಬಾರದು ತಿನ್ನಬಾರದು ಅಂತ?
1: ಮೊದಲನೇದಾಗಿ ಇತ್ತೀಚೆಗೆ ಎಲ್ಲರೂ ಈಗ ರೆಡಿಯಾಗಿ ಸಿಗುವಂತ ಆಹಾರಗಳನ್ನ ಬಳಸುವುದರಿಂದ ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಕ್ಕರೆ ಇರ್ತದೆ ಅಥವಾ ರಿಫೈನ್ಡ್ ಕಾರ್ಬೋಹೈಡ್ರೇಟ್ ಇರ್ತದೆ. ಸೊ ಹೀಗಾಗಿ ಅವರು ಹೆಚ್ಚಿನ ಸಕ್ಕರೆಯುಕ್ತ ಆಹಾರಗಳು ಹಾಗೂ ಪಾನೀಯಗಳು ಅಂದರೆ ಸಂಸ್ಕರಿಸಿದ ಆಹಾರ ಪದಾರ್ಥಗಳು, ತಂಪು ಪಾನೀಯಗಳು ಇವುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸಕ್ಕರೆ ಅಂಶ ಇರುವುದರಿಂದ ಅವು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಮತ್ತು ರಿಫೈನ್ಡ್ ಕಾರ್ಬೋಹೈಡ್ರೇಟ್ ಅಂತ ಏನು ಹೇಳ್ತೇವೆ ನಾವು, ಮೈದಾ, ಸಕ್ಕರೆ, ಪಾಲಿಶ್ ಮಾಡಿದಂತ ಅಕ್ಕಿ ಮತ್ತು ಅದರಿಂದ ತಯಾರಿಸಿದ ಆಹಾರ ಪದಾರ್ಥಗಳು, ವನಸ್ಪತಿ ಇವುಗಳನ್ನ ಒಳಗೊಂಡಂತ ಆಹಾರಗಳು ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನ ಏರಿಸ್ತದೆ, ಅಂದ್ರೆ ಅವುಗಳ ಮೇಲೆ ಪರಿಣಾಮ ಬೀರುತ್ತದೆ. ಉದಾಹರಣೆಗೆ ಇತ್ತೀಚೆಗೆ ಎಲ್ಲರೂ ಸೇವಿಸುವಂತ ಆಹಾರಗಳಾದ ಪಾಸ್ತಾ, ನೂಡಲ್ಸ್, ಮ್ಯಾಕ್ರೋನಿ, ಪಿಜ್ಜಾ, ಕೇಕ್ ಮತ್ತೆ ಇತರೆ ಬೇಕರಿ ಪದಾರ್ಥಗಳನ್ನ ಹೆಚ್ಚಾಗಿ ಸೇವಿಸ್ತಾ ಇದ್ದಾರೆ, ಮತ್ತು ಮೈದಾದಿಂದ ತಯಾರಿಸಿದ ಖಾದ್ಯಗಳನ್ನ ಹೆಚ್ಚಾಗಿ ಇತ್ತೀಚಿನ ಜನರು ಉಪಯೋಗಿಸ್ತಾ ಇರೋದ್ರ ಈ PCOS ಸಮಸ್ಯೆ ಹೆಚ್ಚಾಗ್ತಾ ಇದೆ. ಮತ್ತೆ ಇನ್ನು ಕೊಬ್ಬಿನ ಅಂಶವುಳ್ಳಂತ ಆಹಾರಗಳಂತಂದ್ರೆ ಈಗ ನಾವು ಕೆನೆ, ಬೆಣ್ಣೆ, ತುಪ್ಪ, ಚೀಸ್, ಫ್ಲೇವರ್ಡ್ ಮಿಲ್ಕ್ ಇವುಗಳನ್ನು ಸೇವಿಸುವುದರಿಂದ ಆಂಡ್ರೋಜನ್ ಹಾರ್ಮೋನ್ಗಳು ಹೆಚ್ಚಾಗ್ತದೆ, ಇದರಿಂದ ಅಂಡಾಣುಗಳ ಉತ್ಪತ್ತಿ ಕುಂಠಿತಗೊಳ್ಳುತ್ತದೆ. ಮತ್ತೆ ಇನ್ನು ಮಾಂಸಾಹಾರ ತಿನ್ನುವವರಲ್ಲಿ ಅವರು ಹೆಚ್ಚಾಗಿ ಕೆಂಪು ಮಾಂಸ, ಮೊಟ್ಟೆ, ಹಳದಿ ಭಾಗ ಇವುಗಳನ್ನು ಸೇವಿಸುವುದರಿಂದ ಇದರಲ್ಲಿ ಇರುವಂತಹ ಸ್ಯಾಚುರೇಟೆಡ್ ಫ್ಯಾಟ್ ಮತ್ತು ಟ್ರಾನ್ಸ್ ಫ್ಯಾಟ್ ಅಂತ ಏನ್ ಹೇಳ್ತೇವೆ ಇವು ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಮಟ್ಟವನ್ನ ಹೆಚ್ಚಿಸ್ತಾ ಇದೆ. ಇನ್ನು ಈ ರೆಡಿ ಫುಡ್ ಗಳನ್ನ ಏನ್ ತಿಂತಾ ಇದ್ದಾರೆ ಇದರಲ್ಲಿ ಹೆಚ್ಚು ಉಪ್ಪಿನ ಅಂಶ ಇರ್ತದೆ, ಅಂದ್ರೆ ಕುರುಕಲು ತಿಂಡಿ ತಿನಿಸುಗಳು, ಹಪ್ಪಳ, ಚಿಪ್ಸು, ಉಪ್ಪಿನಕಾಯಿ ಇವು ರಕ್ತದ ಒತ್ತಡವನ್ನ ಮೇಲೆ ಪರಿಣಾಮ ಬೀರುತ್ತಾ ಇದೆ. ಇನ್ನು ಕೆಲವು ಜನರು ಮೇಲಿಂದ ಮೇಲೆ ಟೀ ಮತ್ತು ಕಾಫಿ ಸೇವನೆ ಮಾಡ್ತಾ ಇರೋದ್ರಿಂದ ಸ್ಟ್ರೆಸ್ ಹಾರ್ಮೋನ್ ಅಂತ ಹೇಳ್ತೇವೆ ಅಂದ್ರೆ ಕಾರ್ಟಿಸೋಲ್ ಹಾರ್ಮೋನ್ ಇದ್ರ ಲೆವೆಲ್ ಕೂಡ ಹೆಚ್ಚಾಗ್ತದೆ, ಇದರಿಂದ ಇನ್ಸುಲಿನ್ ಲೆವೆಲ್ ಹೆಚ್ಚಾಗ್ತದೆ. ಇನ್ಸುಲಿನ್ ಲೆವೆಲ್ ಹೆಚ್ಚಾದಾಗ ಅದು ಜೀವಕೋಶಗಳು ಅದನ್ನ ಹೀರ್ಕೊಳ್ಳಲಿಕ್ಕೆ ಸಾಧ್ಯ ಆಗಿಲ್ಲ, ಇದರಿಂದ ಏನಾಗ್ತದೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಆಗ್ತದೆ, ಇದರಿಂದ ಹಾರ್ಮೋನ್ಗಳ ಅಸಮತೋಲನ ಆಗುವುದು. ಮತ್ತು ರಸ್ತೆ ಬದಿಯ ಆಹಾರಗಳನ್ನು ಸೇವಿಸುವುದರಿಂದ ಅಂದ್ರೆ ಈಗ ಹೆಚ್ಚಾಗಿ ಚೈನೀಸ್ ಫುಡ್ಸ್ ಏನು ಇತ್ತೀಚಿನ ಜನರು ಉಪಯೋಗಿಸ್ತಾ ಇದ್ದಾರೆ ಇವುಗಳಲ್ಲಿ ಮೋನೋಸೋಡಿಯಂ ಗ್ಲುಟಾಮೇಟ್ ಅಂತ ಅಂದ್ರೆ ಚೈನೀಸ್ ಶುಗರ್ ಅಂತ ಹೇಳ್ತೇವೆ ಆ ಎಡಿಟಿವ್ ಇರುವುದರಿಂದ ಇದು ಫಾಲಿಕ್ಯುಲರ್ ಹೆಲ್ತ್ ಅಂದ್ರೆ ಅಂಡೋತ್ಪತ್ತಿಯ ಮೇಲೆ ಪರಿಣಾಮ ಬೀರುತ್ತದೆ, ಇದರಿಂದಾಗಿ ಅಂಡೋತ್ಪತ್ತಿ ಸರಿಯಾಗಿ ಆಗುವುದಿಲ್ಲ, ಹೀಗಾಗಿ ಅವರದು ಋತುಚಕ್ರ ಕೂಡ ಸರಿಯಾಗಿ ಆಗುವುದಿಲ್ಲ.
0: ಈಗ ಡಾಕ್ಟರ್ ಚಂದ್ರಮತಿ ಅವರು ಈ ತರಹದ ಸಮಯ ಇರೋರು ಅವರ ಜೀವನ ಶೈಲಿ ಆಹಾರ ಶೈಲಿ ಹೇಗೆ ರೂಢಿಸಿಕೊಳ್ಬೇಕು ಅಂತೀರಿ, ಅಂದ್ರೆ ಏನು ತಿನ್ಬೇಕು ಹೇಗೆ ಟೈಮು ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಿ.
1: ಈ PCOS ಹೊಂದಿರುವಂತಹ ಮಹಿಳೆಯರಾಗ್ಲಿ ಅಥವಾ ಹದಿಹರೆಯದವರಾಗ್ಲಿ ಮೊದಲನೇದಾಗಿ ಅವರು ಕಡಿಮೆ ಗ್ಲೈಸಿಮಿಕ್ ಇಂಡೆಕ್ಸ್ ಇರುವಂತಹ ಆಹಾರಗಳನ್ನ ಸೇವಿಸಬೇಕು. ಅಂದ್ರೆ ಕಡಿಮೆ ಗ್ಲೈಸಿಮಿಕ್ ಇಂಡೆಕ್ಸ್ ಅಂದ್ರೆ ನಾವು ಯಾವುದೇ ಒಂದು ಆಹಾರವನ್ನು ಸೇವಿಸಿದಾಗ ಒಂದು ನಿರ್ದಿಷ್ಟದ ಅವಧಿಯಲ್ಲಿ ನಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟ ಯಾವ ಲೆವೆಲ್ಗೆ ಏರ್ತದೆ ಅನ್ನೋದನ್ನ ಸೂಚಿಸುವಂತ ಸೂಚ್ಯಂಕ ಅಂತ ಹೇಳ್ತೇವೆ ನಾವು. ಉದಾಹರಣೆಗೆ ಈಗ ನಾವು ರಿಫೈನ್ಡ್ ಕಾರ್ಬೋಹೈಡ್ರೇಟ್ ಅಂದ್ರೆ ಮೈದಾದಿಂದ ಮಾಡಿದಂತ ಆಹಾರ ಪದಾರ್ಥ ಆಗ್ಲಿ ಅಥವಾ ಪಾಲಿಶ್ ಮಾಡಿದ ಅಕ್ಕಿಯಿಂದ ಮಾಡಿದಂತ ಪದಾರ್ಥ ಆಗ್ಲಿ ಅವುಗಳನ್ನು ತಿಂದಾಗ ರಕ್ತದಲ್ಲಿ ಸಕ್ಕರೆ ಮಟ್ಟ ಹೆಚ್ಚುತ್ತದೆ. ಸೊ ಅದಕ್ಕಾಗಿ ಅವರು ಈ ಪಾಲಿಶ್ ಮಾಡಿದ ಅಕ್ಕಿಯಿಂದ ಮಾಡಿದ ಆಹಾರ ಪದಾರ್ಥ, ಮೈದಾ ಪದಾರ್ಥಗಳನ್ನ ಹೆಚ್ಚಾಗಿ ಸೇವಿಸಬಾರದು. ಇವುಗಳು ಬೊಜ್ಜಿಗೆ ಕಾರಣವಾಗ್ತದೆ, ಇದರಿಂದ ಬೇರೆ ಕಾಯಿಲೆಗಳು ಕೂಡ ಸಂಭವಿಸ್ತದೆ. ಆದ್ದರಿಂದ ಹೆಚ್ಚು ನಾರಿನಂಶ ಆಹಾರ ಪದಾರ್ಥಗಳನ್ನು ಅವರು ಸೇವಿಸಬೇಕು. ಅಂದ್ರೆ ಯಾವುದು ಹೆಚ್ಚು ನಾರಿನಂಶ ಇರುತ್ತೆ ಅದರದ್ದು ಗ್ಲೈಸಿಮಿಕ್ ಇಂಡೆಕ್ಸ್ ಕಡಿಮೆ ಇರ್ತದೆ ಅಂತ ನಾವು ಹೇಳ್ತೇವೆ. ಅದು ಯಾವಂದ್ರೆ ತರಕಾರಿಗಳು, ಸೊಪ್ಪಿನ ತರಕಾರಿಗಳು, ಸಿಪ್ಪೆ ಸಮೇತ ಇರುವಂತಹ ಬೇಳೆಕಾಳುಗಳು, ಸಿರಿಧಾನ್ಯಗಳು ಮತ್ತು ಅವುಗಳಿಂದ ತಯಾರಿಸಿದಂತ ಆಹಾರ ಪದಾರ್ಥಗಳು, ಇವು ಕಡಿಮೆ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಹೊಂದಿರುವಂತಹ ಆಹಾರಗಳು, ಇವುಗಳನ್ನು ಹೆಚ್ಚಾಗಿ ಅವರು ಸೇವಿಸಬೇಕು. ಮತ್ತು ನಿತ್ಯ ಊಟದಲ್ಲಿ ಸೊಪ್ಪಿನ ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸಬೇಕು, ಯಾಕಂದ್ರೆ ಇದರಿಂದ ಅಂಡಾಣುಗಳ ಉತ್ಪತ್ತಿಯಾಗಲು ಸಹಾಯ ಆಗ್ತದೆ, ಅದಲ್ಲದೆ ಅಂಡಾಣುಗಳ ಫಲವತ್ತತೆಗೆ ಕೂಡ ಸರಿಯಾದ ಪೋಷಕಾಂಶಗಳು ಸಿಗ್ತದೆ. ಮುಖ್ಯವಾಗಿ ಫೋಲಿಕ್ ಆಸಿಡ್, ಬಿ ವಿಟಮಿನ್ ಮತ್ತು ಐರನ್ ಇವು ಹೆಚ್ಚಾಗಿ ಈ ತರಕಾರಿಗಳಲ್ಲಿ ಸಿಗುವುದರಿಂದ ಅವರಿಗೆ ಅಂಡೋತ್ಪತ್ತಿ ಸರಿಯಾಗಿ ಆಗ್ತದೆ. ಮತ್ತು ಇನ್ನು ಪ್ರೋಟೀನ್ ಯುಕ್ತ ಆಹಾರಗಳಾದ ವಿವಿಧ ಬೇಳೆಕಾಳುಗಳು, ಮೀನು, ಕೆನೆರಹಿತ ಹಾಲು ಮತ್ತು ಅದರ ಉತ್ಪನ್ನಗಳನ್ನ ಹೆಚ್ಚು ಸೇವಿಸುವುದರಿಂದ ಇನ್ಸುಲಿನ್ ಗುಣಮಟ್ಟವನ್ನ ನಾವು ಸುಧಾರಿಸಬಹುದು. ಮತ್ತು ಇನ್ನು ಕೊಬ್ಬಿನಾಂಶ ಅಂದ್ರೆ ಒಳ್ಳೆ ಕೊಬ್ಬಿನಾಂಶ ಇರುವಂತಹ ಆಹಾರಗಳಂದ್ರೆ ಒಮೆಗಾ 3 ಫ್ಯಾಟಿ ಆಸಿಡ್ ಒಳಗೊಂಡಂತ ಆಹಾರ ಪದಾರ್ಥಗಳು ಅಂದ್ರೆ ಅಗಸೆ ಬೀಜ ಆಗ್ಲಿ, ಅಗಸೆಯಿಂದ ಮಾಡಿದಂತ ಚಟ್ನಿ ಆಗ್ಲಿ, ಸೋಯಾ ಅವರಿ, ಮೀನು ಇವುಗಳನ್ನು ನಿತ್ಯ ಸೇವಿಸುವುದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಈಸ್ಟ್ರೋಜನ್ ಉತ್ಪತ್ತಿ ಆಗುವುದನ್ನು ನಿಯಂತ್ರಿಸಿ ಅಂಡೋತ್ಪತ್ತಿ ಸುಧಾರಿಸಲು ಸಹಾಯ ಆಗ್ತದೆ. ಮತ್ತು ವಿಟಮಿನ್ಗಳಾದಂತ ವಿಟಮಿನ್ ಇ ಇರುವಂತಹ ಆಹಾರಗಳಾದ ಎಳ್ಳು, ಸೂರ್ಯಕಾಂತಿ, ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ ಇವುಗಳು ಕೂಡ ಹಾರ್ಮೋನ್ಗಳ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡ್ತವೆ. ಅಲ್ಲದೆ ಇವುಗಳಲ್ಲಿ ಖನಿಜ ಲವಣಗಳಾದ ಮ್ಯಾಗ್ನೀಷಿಯಂ, ಕಾಪರ್, ಐರನ್ ಹೆಚ್ಚಿನ ಪ್ರಮಾಣದಲ್ಲಿ ಇರುವುದರಿಂದ ಅವುಗಳು ಸಹ ಹಾರ್ಮೋನ್ ಸಮತೋಲನ ಕಾಪಾಡುವಲ್ಲಿ ಸಹಾಯ ಆಗ್ತದೆ. ಇನ್ನು ವಿಟಮಿನ್ ಸಿ ಅಂತ ಹೇಳ್ತೇವೆ, ಇದು ಎಲ್ಲ ಒಂದು ಕಾಯಿಲೆ ಅಥವಾ ರೋಗಕ್ಕೆ ರಾಮಬಾಣ ಅಂತ ಹೇಳಬಹುದು. ವಿಟಮಿನ್ ಸಿ ಇರುವಂತಹ ಆಹಾರಗಳು, ವಿಟಮಿನ್ ಸಿ ಇರುವಂತಹ ಆಹಾರಗಳನ್ನು ಹೆಚ್ಚಾಗಿ ಊಟದಲ್ಲಿ ಬಳಸುವುದರಿಂದ ಋತುಚಕ್ರ ನಿಯಮಿತವಾಗುವುದು ಮತ್ತು ಅಂಡಾಣು ಉತ್ಪತ್ತಿಗೆ ಸಹಾಯಕವಾಗುವುದು. ಉದಾಹರಣೆ ನಿಂಬೆ ರಸ ಆಗ್ಲಿ ಅಥವಾ ಮೋಸಂಬಿ, ಕಿತ್ತಳೆ ರಸ, ನೆಲ್ಲಿಕಾಯಿ ಇವುಗಳನ್ನು ಯಾವುದಾದ್ರೂ ಒಂದು ನಿತ್ಯ ಆಹಾರದಲ್ಲಿ ಅವರು ಬಳಸಬೇಕು. ಮತ್ತು ಇನ್ನು ಋತುಮಾನಕ್ಕೆ ತಕ್ಕಂತೆ ನಾವು ಹಣ್ಣುಗಳನ್ನ ಸೇವಿಸಬೇಕಾಗ್ತದೆ. ಅಂದ್ರೆ ಈ PCOS ಇರುವಂತಹ ಮಹಿಳೆಯರು ಕನಿಷ್ಠ ದಿನಕ್ಕೆ ಅವರು 200-250 ಗ್ರಾಂನಷ್ಟು ಹಣ್ಣು ತರಕಾರಿಗಳನ್ನ ಸೇವಿಸಬೇಕು. ಇದರಲ್ಲಿ ಜೀವಸತ್ವಗಳು ಮುಖ್ಯವಾಗಿ ವಿಟಮಿನ್ ಬಿ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಹೇರಳವಾಗಿ ದೊರೆಯುತ್ತವೆ. ಇದರಿಂದ ಋತುಚಕ್ರ ನಿಯಮಿತವಾಗಿ ಅಂಡಾಣುಗಳ ಫಲವತ್ತತೆ ಉತ್ತಮವಾಗಿ ಆಗುವುದು. ಆದಷ್ಟು ಹಣ್ಣು ತರಕಾರಿಗಳನ್ನು ಊಟದ ಮೊದಲು ಸೇವಿಸುವುದರಿಂದ ಅದರಲ್ಲಿರುವ ವಿಟಮಿನ್ ಮತ್ತು ಮಿನರಲ್ಗಳು ಸರಿಯಾಗಿ ದೇಹಕ್ಕೆ ಒದಗುವುದು. ಇದರಿಂದ ಬೊಜ್ಜು ಕೂಡ ನಿಯಂತ್ರಣದಲ್ಲಿಡಲು ಸಾಧ್ಯವಾಗುವ.
0: ಈಗ ಈ PCOS ಇರುವಂತ ಮಹಿಳೆಯರಿಗೆ ಅಥವಾ ಯುವತಿಯರಿಗೆ ಒಂದು ನಾವು ಆಹಾರದ ತಟ್ಟೆಯನ್ನ ನೀಡಿದ್ರೆ ಆ ಆಹಾರದ ತಟ್ಟೆ

0: ಏನೆಲ್ಲ ಅಂಶಗಳನ್ನ ಒಳಗೊಂಡಿರಬೇಕು ಅಂತ ಹೇಳ್ತೀರಿ?
1: PCOS ಇರುವಂತ ಮಹಿಳೆಯರು ಯಾವ ರೀತಿ ಆಹಾರವನ್ನ ಸೇವಿಸಬೇಕು ಅಂದ್ರೆ, ಈಗ ಬೆಳಗ್ಗೆಯಿಂದ ಸಾಯಂಕಾಲಕ್ಕೆ ಯಾವ ರೀತಿ ಅವರು ಒಂದು ಆಹಾರದ ಮಾದರಿ ಇರಬೇಕು ಅಂದ್ರೆ, ಬೆಳಗ್ಗೆ ಅವರು ಮೊದಲು ಒಂದು ಗ್ಲಾಸ್ ಬಿಸಿ ನೀರು ನಿಂಬೆ ರಸ ಬೆರೆಸಿ ಕುಡಿಯಬೇಕು. ನಂತರ ಉಪಹಾರದ ಅರ್ಧ ಗಂಟೆ ಮೊದಲು ಹಣ್ಣುಗಳಾಗಲಿ ಅಥವಾ ಮೊಳಕೆ ಬರೆಸಿದ ಕಾಳುಗಳು ಅಥವಾ ಬೇಯಿಸಿದ ತರಕಾರಿಗಳನ್ನು ಸೇವಿಸಬೇಕು. ಅರ್ಧ ಗಂಟೆ ನಂತರ ಉಪಹಾರ ಅಂದ್ರೆ, ಉಪಹಾರ ಅಂದ್ರೆ ಇದು ಪೌಷ್ಟಿಕಾಂಶವುಳ್ಳ ಉಪಹಾರ ಆಗಿರಬೇಕು. ಅಂದ್ರೆ ಈ ಗೋಧಿ ರವೆಯಿಂದ ಮಾಡಿದ ಉಪ್ಪಿಟ್ಟು ಅಥವಾ ಗೋಧಿ ದೋಸೆ, ರಾಗಿ ದೋಸೆ, ಸಿರಿಧಾನ್ಯಗಳಿಂದ ತಯಾರಿಸಿದಂತ ದೋಸೆ, ಇಡ್ಲಿ, ಪಡ್ಡು, ತರಕಾರಿಗಳನ್ನ ಬೆರೆಸಿ ಮಾಡಿದಂತ ತಾಲಿಪಟ್ಟು ಮತ್ತು ಸೊಪ್ಪುಗಳಿಂದ ತಯಾರಿದಂತ ಪರೋಟ, ಅವರ ಉಪಹಾರ ಈ ರೀತಿ ಆಗಿರಬೇಕು. ಮತ್ತು ಮಧ್ಯಾವಧಿ ಅಂದ್ರೆ ಈಗ ಉಪಹಾರ ಮತ್ತು ಮಧ್ಯಾಹ್ನ ಊಟದ ನಡುವಿನ ಸಮಯದಲ್ಲಿ ಅವರು ಆದಷ್ಟು ಹಣ್ಣು ಹಣ್ಣಿನ ರಸಗಳನ್ನು ಸೇವಿಸಬೇಕು ಅಥವಾ ಮನೆಯಲ್ಲಿ ಮಾಡಿದಂತ ತರಕಾರಿಗಳ ಸೂಪು ಅಥವಾ ಮಜ್ಜಿಗೆ ಅಥವಾ ಕೆನೆರಹಿತ ಹಾಲು ಈ ತರದ ಪಾನೀಯಗಳನ್ನ ಅವರು ಸೇವಿಸಬೇಕು. ಮತ್ತು ಮಧ್ಯಾಹ್ನ ಮತ್ತೆ ರಾತ್ರಿ ಊಟ ಅವರದು ಹೇಗಿರ್ಬೇಕಂದ್ರೆ, ಅದು ಕಂಪ್ಲೀಟ್ ಮೀಲ್ ಅಂತ ಇರಬೇಕು. ಅಂದ್ರೆ ಈಗ ನಾವು ಉಪಯೋಗಿಸುವಂತ ದಿನದ ಊಟದಲ್ಲಿ ಉಪಯೋಗಿಸುವ ಜೋಳದ ರೊಟ್ಟಿ ಆಗಲಿ ಅಥವಾ ಚಪಾತಿ ಅಥವಾ ಪುಲ್ಕ ಮತ್ತು ಕಾಳಿನ ಪಲ್ಲೆ, ಬೇರೆ ಬೇರೆ ತರಕಾರಿಗಳ ಪಲ್ಲೆ, ಅನ್ನದ ಪಾಲಿಶ್ ಮಾಡಿರುವಂತ ಅಕ್ಕಿ ಅನ್ನದ ಬದಲು ಅವರು ಮಿಲೆಟ್ ಅಥವಾ ಸಿರಿಧಾನ್ಯಗಳಿಂದ ಮಾಡಿದಂತ ಅನ್ನ ಅಥವಾ ಜೋಳದ ಅಂಬಲಿ ಅಥವಾ ರಾಗಿ ಅಂಬಲಿ ಇವುಗಳನ್ನು ಉಪಯೋಗಿಸಿದರೆ ಇದರಲ್ಲಿ ರಿಫೈನ್ಡ್ ಕಾರ್ಬೋಹೈಡ್ರೇಟ್ ಕಡಿಮೆ ಇರ್ತದೆ. ಮತ್ತು ಸಾಯಂಕಾಲ ಅವರಿಗೆ ಏನಾದರೂ ಸ್ನ್ಯಾಕ್ಸ್ ಅಥವಾ ತಿನ್ನಬೇಕು ಆ ಥರ ಇದ್ರೆ ಋತುಮಾನದಲ್ಲಿ ದೊರೆಯುವಂತ ಹಣ್ಣುಗಳನ್ನು ತಿನ್ನಬಹುದು ಅಥವಾ ಬೇಯಿಸಿದ ಕಾಳುಗಳನ್ನು ಅಥವಾ ಎಣ್ಣೆ ಇಲ್ಲದೆ ತಯಾರಿಸಿದಂತ ಅವಲಕ್ಕಿ ಅಥವಾ ಮಂಡಕ್ಕಿ, ಕಾಮನ್ ಆಗಿ ತಿನ್ನುವಂತ ಈ ಅವಲಕ್ಕಿ ಮಂಡಕ್ಕಿ ಎಣ್ಣೆ ಇಲ್ಲದನ್ನ ಅವರು ಸೇವಿಸಬಹುದು. ಹೀಗೆ ಅವರು ಉತ್ತಮ ಆಹಾರ ಶೈಲಿಯ ಜೊತೆಗೆ ದೈಹಿಕ ವ್ಯಾಯಾಮ, ಯೋಗ ಮತ್ತು ವಾಕಿಂಗ್ ರೂಢಿಸಿಕೊಂಡಲ್ಲಿ ಋತುಚಕ್ರಕ್ಕೆ ಸಂಬಂಧಿತ ಅಸ್ವಸ್ಥತೆಯನ್ನು ಮತ್ತು ಅನಿಯಮಿತ ಮುಟ್ಟನ್ನು ಸರಿಪಡಿಸಬಹುದು. ಅಲ್ಲದೆ ಅಂಡಾಣುಗಳ ಉತ್ಪತ್ತಿಯನ್ನು ಕೂಡ ಹೆಚ್ಚಿಸಲು ಸಾಧ್ಯವಾಗುತ್ತದೆ. ವೈದ್ಯರ ಸಲಹೆಯಂತೆ ಅವರು ನಡೆದುಕೊಳ್ಳಬೇಕು ಮತ್ತು ಅದರ ಜೊತೆ ಸರಿಯಾದ ಸಮಯಕ್ಕೆ ಆಹಾರ ಸೇವನೆ ಮಾಡಬೇಕು. ಮೊದಲನೇದಾಗಿ ಆಹಾರ ಸೇವನೆ ಅವರ ವೇಳೆಯನ್ನು ಸರಿಪಡಿಸ್ಕೋಬೇಕು. ಅದರಿಂದ ಏನಾಗ್ತದೆ, ನಮ್ಮ ದೇಹದಲ್ಲಿ ಸೆಕ್ರೀಟ್ ಆಗುವಂತಹ ಹಾರ್ಮೋನ್ ಆಗಲಿ ಎಂಜೈಮ್ಸ್ ಆಗಲಿ ಅದು ಕರೆಕ್ಟ್ ಟೈಮಿಗೆ ನಾವು ಆಹಾರ ಸೇವಿಸಿದಾಗ ಆ ಟೈಮಲ್ಲಿ ಎಷ್ಟು ಸೆಕ್ರೀಟ್ ಆಗಬೇಕು ಹಾರ್ಮೋನ್ ಆಗಲಿ ಎಂಜೈಮ್ಸ್ ಆಗಲಿ ಸರಿಯಾದ ಪ್ರಮಾಣದಲ್ಲಿ ಅದು ಸೆಕ್ರೀಟ್ ಆಗುವುದರಿಂದ ಇದು ನಮ್ಮ ಋತುಚಕ್ರ ನಿಯಮಿತವಾಗುವುದಾಗಲಿ ಅಥವಾ ಅಂಡೋತ್ಪತ್ತಿ ಆಗುವುದಾಗಲಿ ಸರಿಯಾಗಿ ಆಗ್ತದೆ. ಇದರ ಜೊತೆಗೆ ಅವರು ಸರಿಯಾದ ಸಮಯಕ್ಕೆ ನಿದ್ರೆ ಮಾಡುವ, ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಅವರ ನಿದ್ರೆ ಸಮಯ ಸರಿಯಾಗಿರ್ಬೇಕು. ಯಾಕಂದ್ರೆ ನಾವು ಮಲಗಿದಾಗೂ ಕೂಡ ನಮ್ಮ ದೇಹ ಕೆಲಸ ಮಾಡ್ತಾ ಇರ್ತದೆ, ಒಳಗಿನ ನಮ್ಮ ಅಂಗಾಂಗಗಳು ಕೆಲಸ ಮಾಡ್ತಿರ್ತಾವ, ಆ ವೇಳೆಯಲ್ಲಿ ಕೂಡ ಕೆಲವೊಂದು ಸೆಕ್ರೀಷನ್ಸ್ ಆಗ್ತಾ ಇರ್ತದೆ, ಅದು ಕೂಡ ಸರಿಯಾಗಿ ಆಗ್ಬೇಕಂದ್ರೆ ನಮ್ಮ ನಿದ್ದೆಯ ವೇಳೆ ಕೂಡ ಸರಿಯಾಗಿರ್ಬೇಕು. ಇವುಗಳನ್ನೆಲ್ಲ ಅವರು ಪಾಲಿಸಿದಲ್ಲಿ ಈ PCOS ಸಮಸ್ಯೆಯನ್ನ ನಾವು ಗುಣಪಡಿಸಿಕೊಳ್ಳಲು ಸಾಧ್ಯವಾಗುತ್ತೆ.
0: ಅಂದ್ರೆ ವೈದ್ಯರ ಒಂದು ಮಾರ್ಗದರ್ಶನದ ಅವಶ್ಯಕತೆ ಇದೆ, ಅದರ ಜೊತೆಗೆ ಪ್ರತಿನಿತ್ಯ ನಾವು ಸೇವಿಸುವಂತ ಆಹಾರ ತರಕಾರಿ ಹಣ್ಣು ನಿಯಮಿತವಾಗಿ ವೇಳೆಗೆ ಸರಿಯಾಗಿ ಸೇವಿಸೋದ್ರಿಂದ ಈ PCOS ಸಮಸ್ಯೆಯನ್ನ ಒಂದು ಸಂಪೂರ್ಣವಾಗಿ ಪರಿಹರಿಸಬಹುದು ಅಂತ ನಾವು ಹೇಳ್ತೀರಿ. ಆಯ್ತು ಚಂದ್ರಮತಿ ರೋಕಡೆ ಅವರೇ, ಈ PCOS ಅನ್ನುವ ಸಮಸ್ಯೆ ಇತ್ತೀಚಿನ ದಿನದಲ್ಲಿ ನಾವು ಹೆಚ್ಚಾಗಿ ಕೇಳ್ತಾ ಇದ್ದೀವಿ. ಈ ಸಮಸ್ಯೆಗೆ ಮನೆಯಲ್ಲಿನೇ ನಾವು ಸೇವಿಸುವ ಆಹಾರದ ಮೂಲಕ ಹೇಗೆ ಪರಿಹಾರವನ್ನ ಕಂಡುಕೊಳ್ಳಬಹುದು ಅಂದ್ರೆ, ಇದಕ್ಕೆ ನಾವು ಎಲ್ಲೂ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ, ನಿಮ್ಮ ಮಾಡುದು ನಮ್ಮ ಕೈಯಲ್ಲೇ ಇದೆ, ಆಹಾರ ಸೇವಿಸೋದು ನಮ್ಮ ಕೈಯಲ್ಲೇ ಇದೆ, ಯಾವುದಕ್ಕೂ ಒಂದು ಟೈಮ್ ಟೇಬಲ್ ಅನ್ನ ಹಾಕೊಂಡು ಅದರ ಪ್ರಕಾರವಾಗಿ ನಾವು ನಡ್ಕೊಂಡು ಹೋದಾಗ ಇದಕ್ಕೆ ಪರಿಹಾರ ಕಂಡುಕೊಳ್ಬಹುದು ಅನ್ನುವಂತ ಸಲಹೆಯನ್ನ ತಾವು ನಮ್ಮ ಕೇಳುಗರಿಗೆ ನೀಡಿದಿರಿ. ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ಇದುವರೆಗೂ ಆಹಾರ ತಜ್ಞೆ ಡಾ ಚಂದ್ರಮತಿ ರೋಖಡೆ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ ಪ್ರಸಾರವಾಯಿತು. ಈಗ ಭಾವಗೀತೆಯೊಂದನ್ನ ಕೇಳೋಣ. ರಚನೆ ಡಾ ಜಿ ಶುರುದ್ರಪ್ಪ, ಧ್ವನಿ ರತ್ನಮಾಲಾ ಪ್ರಕಾಶ್ ಅವರದ್ದು.

ಇದುವರೆಗೂ ರತ್ನಮಾಲಾ ಪ್ರಕಾಶ್ ಅವರು ಹಾಡಿದ ಡಾಕ್ಟರ್ ಜಿಎಸ್ ಶುರುದ್ರ ಅವರ ಗೀತೆಯನ್ನ ಕೇಳಿದಿರಿ. ಗೆಳತಿಯರೇ, ಇದಾಗಿತ್ತು ಇಂದಿನ ವನಿತಾ ವಿಹಾರ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.

ಸವಿತಾವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಕೇಳಿದ್ರಿ. ಇದು ಆಕಾಶವಾಣಿ ಬೆಂಗಳೂರು.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 12:30. ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 12:35 ದೇವರ ನಾಮ, 12:45 ನಮ್ಮ ಆರೋಗ್ಯ, ಮಕ್ಕಳಲ್ಲಿ ಕಣ್ಣಿನ ಸಮಸ್ಯೆಗಳು ಮತ್ತು ಪರಿಹಾರ, ಈ ಕುರಿತು ಮೈಸೂರಿನ ನೇತ್ರ ತಜ್ಞರಾದ ಡಾ ರವಿಶಂಕರ್ ಜಿ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು, ಪೃಥ್ವಿ ಎಸ್ ಭಾರದ್ವಾಜ್ ಅವರಿಂದ. 1:30 ಹಾಗೂ 5:20 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಈ ಮಧ್ಯಾಹ್ನ 2:40 ಹಾಗೂ ಸಂಜೆ 7:45 ಚಿತ್ರಗೀತೆಗಳು. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರ ಶ್ರೀಕೃಷ್ಣ ಅವರ ಹಾಡುಗಾರಿಕೆ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್, ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿ. 4:00 ಮಹಿಳಾ ರಂಗ, ವಿಶ್ವ ಯೋಗ ದಿನಾಚರಣೆ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಯೋಗವೇ ಜೀವನ, ಪ್ರಸ್ತುತಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಮೈಸೂರು ಜಿಲ್ಲಾ ಸಮಿತಿಯ ಸದಸ್ಯರು. 4:30 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳು. ಈ ಸಂಜೆ 4:45 ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಸರಣಿ, ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು. 5:00 ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಪ್ರಾಯೋಜಿತ ಕಾರ್ಯಕ್ರಮ ವಿಷಯ ಕಣ್ಣಿನ ಪೊರೆ, ಭಾಗವಹಿಸುತ್ತಾರೆ ಡಾಕ್ಟರ್ ಪವನ್ ವಿ ಜೋಶಿ, ಪ್ರಸ್ತುತಿ ತೇಜಸ್ವಿನಿ ಗಿರೀಶ್, ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಕುವೆಂಪು ನಗರ ಮೈಸೂರು. 6:10 ಸಸ್ಯಸಿರಿ ಆಹಾರವಾಗಿ ಔಷಧೀಯ ಸಸ್ಯಗಳು, ಪ್ರಸ್ತುತಿ ಡಾಕ್ಟರ್ ಟಿ ಶಿವಕುಮಾರ್. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:50 ಕೃಷಿ ರಂಗ, ಕೃಷಿ ದೀವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮದಲ್ಲಿ ರಾಗಿ ಬೆಳೆಯ ಉತ್ಪಾದನಾ ತಾಂತ್ರಿಕತೆಗಳು, ಈ ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾ ಎಚ್ಆರ್ ರವೀಂದ್ರ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 8:00 ಯುವವಾಣಿ ವಿಶ್ವ ಸಂಗೀತ ದಿನದ ಸಂದರ್ಭದಲ್ಲಿ ವಿಶೇಷ ಚಿತ್ರಚಿತ್ತಾರ, ಪ್ರಸ್ತುತಪಡಿಸುತ್ತಾರೆ ವಾದಿರಾಜ್ ಆರ್ ಜಮದಗ್ನಿ. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎನ್ ಚೊಕ್ಕಮ್ಮ ಅವರ ಹಾಡುಗಾರಿಕೆ ಹಾಗೂ ವೀಣಾ ವಾದನ. 10:00 ಶ್ರೀವಿದ್ಯಾ ವಿಶಾರದ, ಶ್ರೀ ಜಯಚಾಮರಾಜ ಒಡೆಯರ್ ವಿರಚಿತ ದೇವಿ ಕೃತಿಗಳನ್ನು ಆಧರಿಸಿದ ಬಾನುಲಿ ಸರಣಿ, ಪ್ರಸ್ತುತಿ ವಿದ್ವಾನ್ ವಿ ನಂಜುಂಡಸ್ವಾಮಿ. 10:30 ಸವಿನೆನಪು. ಇವಿಷ್ಟು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ.

ಪ್ರಿಯ ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಯೋಗವೇ ಜೀವನ ನಡೆಸಿಕೊಡುತ್ತಾರೆ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಮೈಸೂರು ಜಿಲ್ಲಾ ಸಮಿತಿಯ ಸದಸ್ಯರು.

ಮರೆಯದೆ ಕೇಳಿ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಯೋಗವೇ ಜೀವನ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 12:35. ದೇವರ ನಾಮ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಎಂಕೆ ಜಯಶ್ರೀಯವರು ಹಾಡಿರುವ ಕಂಡೆನಾ ಗೋವಿಂದನ ರಚನೆ ಪುರಂದರದಾಸರು.

ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಅಕ್ಕಮಹಾದೇವಿಯವರ ವಚನ. ಎನ್ನ ಮಾಯದ ಮದವ ಮುರಿಯಯ್ಯ, ಹಾಡಿದ್ದಾರೆ ಕೃಷ್ಣೇಂದ್ರ ವಾಡಿಕರ್.

0: ಇದುವರೆಗೂ ದೇವರ ನಾಮಗಳನ್ನು ಕೇಳಿದಿರಿ.
1: ಏನ್ ಸಮಾಚಾರ? ಬಹಳ ದಿನದಿಂದ ಏನು ಸುದ್ದಿನ ಇಲ್ಲ, ಎಲ್ಲಿ ಹೋಗಿದ್ರಿ?
2: ಅದು ಒಂದು ಹೊಸ ಕಾರ್ಯಕ್ರಮ ಶುರು ಮಾಡೋ ಯೋಚನೆನಲ್ಲಿದ್ದೆ ಅಷ್ಟೇ. ಇನ್ಮೇಲೆ ಸುದ್ದಿ ಕೊಡ್ತಾ ಇರೋದೆ.
1: ಓಹೋ, ಏನ್ ಕಾರ್ಯಕ್ರಮ?
2: ಹೆಸರು ವರ್ತಮಾನ ವೃತ್ತಾಂತ. ಸುದ್ದಿಯ ಹಿಂದಿನ ಕಥೆ ಇದು. ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಪ್ರತಿ ತಿಂಗಳ 2ನೇ ಹಾಗೆ 4ನೇ ಮಂಗಳವಾರ ಪ್ರಸಾರ ಆಗುತ್ತೆ.
1: ಯಾವಾಗಿಂದ ಪ್ರಾರಂಭ ಆಗೋದು?
2: ಇದೇ ಜೂನ್ 23ನೇ ತಾರೀಕಿನಿಂದ ಬೆಳಿಗ್ಗೆ 11-12. ಮರಿದೆ ಕೇಳ್ತೀರಾ ಅಲ್ವಾ?
0: ಇಂದು ಸಂಜೆ 5 ಗಂಟೆಗೆ ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆಯ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ ಕಣ್ಣಿನ ಪೊರೆ. ಭಾಗವಹಿಸುತ್ತಾರೆ ಡಾಕ್ಟರ್ ಪವನ್ ವಿ ಜೋಶಿ, ಪ್ರಸ್ತುತಿ ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ, ಕುವೆಂಪು ನಗರ, ಮೈಸೂರು.

0: ಸಸ್ಯಸಿರಿ ಪ್ರೀತಿಯ ಕೇಳುಗರೆ, ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10.
1: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆ.
0: ಸಸ್ಯ ಸೇರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್ ಅವರಿಂದ. ಗಮನಿಸಿ, ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10 ಸಸ್ಯ ಸೇರಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.

0: ಸಮಯ 12:45.
1: ಆಕಾಶವಾಣಿ ಮೈಸೂರು. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಕಣ್ಣಿನ ಸಮಸ್ಯೆಗಳು ಮತ್ತು ಪರಿಹಾರ, ಈ ಕುರಿತು ನೇತ್ರ ತಜ್ಞರಾದ ಡಾಕ್ಟರ್ ರವಿಶಂಕರ್ ಜಿ ಅವರೊಂದಿಗೆ ಮಾತುಕತೆ.
2: ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಮಕ್ಕಳಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಕಣ್ಣಿನ ಸಮಸ್ಯೆಗಳು ಸಾಮಾನ್ಯವಾಗಿಬಿಟ್ಟಿದೆ. ಒಂದು 3-4 ವರ್ಷದ ಮಗು ಕೂಡ ಕನ್ನಡಕವನ್ನು ಹಾಕ್ಕೊಳ್ಳುವಂಥ ಪರಿಸ್ಥಿತಿ ಇದೆ. ಇದಕ್ಕೆ ಕಾರಣಗಳು ಹಲವಾರಿರುತ್ತೆ, ಹಾಗೆ ಇದಕ್ಕೆ ಪರಿಹಾರನೂ ಕೂಡ ಇದೆ. ಕೆಲವೊಮ್ಮೆ ಮಕ್ಕಳಿಗೆ ಶಸ್ತ್ರಚಿಕಿತ್ಸೆ ಕೂಡ ಬೇಕಾಗತ್ತೆ ಕಣ್ಣಿನ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾಗ. ಈ ಕುರಿತು ನಮಗೆ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಮೈಸೂರಿನ ಉಷಾ ಕಿರಣ ಕಣ್ಣಿನ ಆಸ್ಪತ್ರೆಯ ನೇತ್ರ ತಜ್ಞರಾದ ಡಾಕ್ಟರ್ ರವಿಶಂಕರ್ ಅವರು. ಡಾಕ್ಟರ್ ರವಿಶಂಕರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ. ಥ್ಯಾಂಕ್ ಯು.
2: ಡಾಕ್ಟರ್ ರವಿಶಂಕರ್ ಅವರೇ, ಸಾಮಾನ್ಯವಾಗಿ ಮಕ್ಕಳಲ್ಲಿ ಯಾವ ತರ ಕಣ್ಣಿನ ಸಮಸ್ಯೆಗಳು ಬರುತ್ತವೆ?
3: ಮಕ್ಕಳಲ್ಲಿ ಮೋಸ್ಟ್ ಕಾಮನ್ ಅಂದ್ರೆ ಸಾಮಾನ್ಯವಾಗಿ ಹೇಳ್ಬೋದು ದೃಷ್ಟಿ ಕಮ್ಮಿ ಇದ್ದು ಕನ್ನಡಕದ ಅಗತ್ಯ ಇರತಕ್ಕಂಥದ್ದು. ಸೊ ಇದು ರಿಫ್ರಾಕ್ಟಿವ್ ಎರರ್ ಅಂತ ಹೇಳ್ತೀವಿ. ಇಸ್ ಅ ಮೋಸ್ಟ್ ಕಾಮನ್ ಅಂಡ್ ಆಕ್ಚುಲಿ ಇಟ್ ಇಸ್ ಅ ಈಸಿಯೆಸ್ಟ್ ಟು ಕರೆಕ್ಟ್. ಇಷ್ಟು ಉತ್ತಮ ಫೆಸಿಲಿಟೀಸ್ ಎಲ್ಲ ಇದ್ದೂ ಈಗ ಕಂಟ್ರಿನಲ್ಲಿ ಇವತ್ತಿಗೂ ಎಷ್ಟು ಮಕ್ಕಳುಗಳನ್ನ ನಾವು ನೋಡ್ತಾ ಇರ್ತೀವಿ ಅಗತ್ಯ ಇದೆ ಕನ್ನಡಕ ಹಾಕೋತಾ ಇರಲ್ಲ. ಸೊ ಇದು ಮೋಸ್ಟ್ ಕಾಮನ್. ಇದು ಇದರಲ್ಲಿ ಒಂದ್ ಕಣ್ಗೂ ಒಂದ್ ಕಣ್ಗೂ ಪವರ್ ನಲ್ಲಿ ವ್ಯತ್ಯಾಸ ಇರತಕ್ಕಂಥದ್ದು, ಅಥವಾ ಒಂದ್ ಕಣ್ ನಾರ್ಮಲ್ ಇದು ಇನ್ನೊಂದ್ ಕಣ್ಣಲ್ಲಿ ಸ್ವಲ್ಪ ಹೈ ಪವರ್ ಇರತಕ್ಕಂಥದ್ದು, ಅಥವಾ ಕೆಲವು ಸತಿ ಅದು ಸಿಲಿಂಡ್ರಿಕಲ್ ಪವರ್ ಇರ್ಬೋದು ಅಥವಾ ಪ್ಲಸ್ ಪವರ್, ಈ ತರ ಬಂದಾಗ ಒಂದ್ ಕಣ್ಣಿನ ವಿಷನ್ ಕಮ್ಮಿ ಉಳ್ಕೊಂಡ್ಬಿಡುತ್ತೆ ಸಣ್ಣ ವಯಸ್ಸಿಗೆ. ನಾವು ಡಿಟೆಕ್ಟ್ ಮಾಡೋ ಹೊತ್ತಿಗೆನೆ ಈಗ 8ನೇ ವಯಸ್ಸಿಗೆ ನಾವು ನೋಡ್ತಿರ್ತೀವಿ, ಒಂದ್ ಕಣ್ಣಲ್ಲಿ 100 ಇದೆ, ಒಂದ್ ಕಣ್ಣಲ್ಲಿ 40 ಇದೆ. ಸೊ ಇದಕ್ಕೆ ಲೇಜಿ ಐ ಅಂತ ಹೇಳ್ತೀವಿ. ಬೇರೆ ರೋಗ ಏನೂ ಇಲ್ಲ, ಕನ್ನಡಕದ ಅಗತ್ಯ ಇತ್ತು, ತುಂಬಾ ಬೇಗ ಹಾಕೋಬೇಕಿತ್ತು, ಹಾಕೊಂಡಿಲ್ಲ, ಪೇರೆಂಟ್ಸ್ ಕರ್ಕೊಂಬಂದಿಲ್ಲ. ನಾವು ಡಯಾಗ್ನೋಸ್ ಮಾಡೋ ಹೊತ್ತಿಗೆ 8ನೇ ವಯಸ್ಸಾಗಿದೆ. ಅವಾಗ ಅದಕ್ಕೆ ಸೋಂಬೇರಿ ಕಣ್ಣು ಅಥವಾ ಲೇಜಿ ಐ ಅಂತ ಹೇಳ್ತೀವಿ. ಇದಕ್ಕೆ ಆಕ್ಚುಲಿ ತುಂಬಾ ಸಿಂಪಲ್ ಟ್ರೀಟ್ಮೆಂಟ್ ಇದೆ, ತುಂಬಾ ಎಫೆಕ್ಟಿವ್ ಟ್ರೀಟ್ಮೆಂಟ್. ಇದು ಏನು, ಒಳ್ಳೆ ಕಣ್ಣನ್ನು ದಿನಕ್ಕೆ ಒಂದು 2-3 ಅವರ್ಸ್ ಕ್ಲೋಸ್ ಮಾಡಿ ಪ್ಯಾಚ್ ಮಾಡಿ ಅದು ಎಫೆಕ್ಟಿವ್ ಆಗಿ, ಮತ್ತೆ ಇನ್ನೊಂದು ಕಮ್ಮಿ ದೃಷ್ಟಿ ಇರೋ ಕಣ್ಣಲ್ಲೇನೆ ಓದೋದು ಬರೆಯೋದು ಹೋಮ್ವರ್ಕ್ ಮಾಡೋದು ಟೆಲಿವಿಷನ್ ನೋಡೋದು, ಸೊ ಎಲ್ಲ ಕಂಪ್ಯೂಟರ್ ಉಪಯೋಗ ಎಲ್ಲ ಮಾಡಿದ್ರೆ ಸಾಧಾರಣವಾಗಿ ಆ 40% ಇರೋದು 100 ಬರ್ಬೋದು. ಅದು ಕೇಸ್ ಟು ಕೇಸ್ ಬೇಸಿಸ್ ಅಲ್ಲಿ ಡಿಪೆಂಡ್ ಆಗುತ್ತೆ, ಬಟ್ ಇದು ಒನ್ ಆಫ್ ದ ಮೋಸ್ಟ್ ಕಾಸ್ಟ್ ಎಫೆಕ್ಟಿವ್ ಅಂಡ್ ವೆರಿ ಎಫೆಕ್ಟಿವ್ ಸೊಲ್ಯೂಷನ್ಸ್. ಇದಕ್ಕೆ ಏನು ಡಯಾಗ್ನೋಸ್ ಆಗಬೇಕಾಗಬಹುದು, ಬಟ್ ಅನ್ಫಾರ್ಚುನೇಟ್ಲಿ ಎಷ್ಟೋ ಸತಿ ಚಿಲ್ಡ್ರನ್ ನಾವು ನೋಡೋದಕ್ಕೆ 15-16 ಈ ಚಿಕಿತ್ಸೆ 11-12 ವರ್ಷ ಆದ್ಮೇಲೆ ಆ ಫ್ಲೆಕ್ಸಿಬಿಲಿಟಿ ಆಫ್ ದಿ ಬ್ರೈನ್ ಕಮ್ಮಿ ಆಗೋಗುತ್ತೆ ಅಷ್ಟೊತ್ತಿಗೆ. ಇದು ಆಕ್ಚುಲಿ ಕಣ್ಣಿನ ಮೂಲಕ ನಾವು ನೋಡ್ತಿದ್ರು, ಆಕ್ಚುಲಿ ಇಸ್ ದ ಬ್ರೈನಿನ ಹಿಂಭಾಗ, ವಿಜುವಲ್ ಕಾರ್ಟೆಕ್ಸ್ ಅನ್ನೋದು ಆಕ್ಚುಲಿ ದೃಷ್ಟಿಗೆ ನಮಗೆ ಕಾಂಟ್ರಿಬ್ಯೂಟ್ ಮಾಡೋದು. ಬ್ರೈನಿನ ಫ್ಲೆಕ್ಸಿಬಿಲಿಟಿ ಲರ್ನಿಂಗ್ಗೆ ಬದಲಾವಣೆಗೆ ಅದು ಅವಕಾಶ ಹೊರಟೋಗಿರುತ್ತೆ. ಸೊ ಇದು ಬಹಳ ಬೇಗ 3ನೇ ವಯಸ್ಸಿಗೆ 2ನೇ ವಯಸ್ಸಿಗೆ ನೋಡಿದಷ್ಟು ಕಣ್ಣು ಸೋಂಬೇರಿ ಕಣ್ಣಿದೆ ಅಂದರೆ ಟ್ರೀಟ್ಮೆಂಟ್ ಮಚ್ ಈಸಿಯರ್ ದ್ಯಾನ್ ವೆನ್ ಇಟ್ ಈಸ್ ಅಟ್ ದಿ ಏಜ್ 12.
2: ಮತ್ತೆ ಕೆಲವು ಮಕ್ಕಳಲ್ಲಿ ಮಾಲ್ಗಣ್ಣು ಅಂತ ಹೇಳ್ತಾರೆ, ಅದು ಕೂಡ ಸಮಸ್ಯೆ ಉಂಟು ಮಾಡುತ್ತೆ. ಆದ್ರೆ ಅದು ಅದೃಷ್ಟಕ್ಕೆ ಇದೆ ನನ್ನ ಮಗುಗೆ ಅಂತ ಹೇಳಿ ಅದನ್ನು ಕರೆಕ್ಷನ್ ಮಾಡಿಸಲ್ಲ ಕೆಲವರು.
3: ಸರ್, ಈಗ ಅದನ್ನು ಅಡ್ರೆಸ್ ಮಾಡ್ತೀನಿ. ಅಟ್ ದ ಮೀನ್ ಟೈಮ್ ಈಗ ನೀವು ಒಂದು ಅಪ್ರೋಪ್ರಿಯೇಟ್ ಕ್ವೆಶ್ಚನ್ ಕೇಳಿದ್ರೆ, ಏನು ಈಗ ಮೇಜರ್ ಪ್ರಾಬ್ಲಮ್ಸ್ ಏನು ಮಕ್ಕಳಲ್ಲಿ, ಈಗ ಆಪರೇಷನ್ ಈ ತರ ಎಲ್ಲ ಅಗತ್ಯ ಬೀಳುವಂತ ಪ್ರಾಬ್ಲಮ್ಸ್ ಯಾವುದು? ಇದು ನೋಡಿದ್ರೆ ಈಗ 100 ಆಪರೇಷನ್ ಆದ್ರೆ ಮಕ್ಕಳಲ್ಲಿ ಒಂದು 35-40 ಮಕ್ಕಳಲ್ಲಿ ಹುಟ್ಟಿನಿಂದ ಪೊರೆ ಇರುತ್ತೆ, ಅನದರ್ 35-40 ಈ ಮಾಲ್ಗಣ್ಣು ಇರುತ್ತೆ. ಸೊ ಆಕ್ಚುಲಿ ಮಾಲ್ಗಣ್ಣು ಇನ್ನೂ ಫ್ರೀಕ್ವೆನ್ಸಿ ಜಾಸ್ತಿ, ಇದು 4% ಜನಗಳಲ್ಲಿದೆ. ಆದರೆ ನೀವು ಹೇಳದಂತೆ ವೇರಿಯಸ್ ರೀಸನ್ಸಿಂದ ಅಥವಾ ಅಪ್ರೋಪ್ರಿಯೇಟ್ ಏಜಲ್ಲಿ ಅದಕ್ಕೆ ಸಜೆಸ್ಟ್ ಆಗಿರಲ್ವೋ ಏನೋ, ಒಂದು ಏಜ್ಗೆ ಬಂದ ಮೇಲೆ ಅಯ್ಯೋ ಐ ಹ್ಯಾವ್ ಲಿವ್ಡ್ ವಿತ್ ಇಟ್ ಅಂತ ಸುಮ್ಮನೆ ಆಗಿಬಿಡ್ತಾರೆ. ಸೊ ಇದು ಯಂಗರ್ ಪೇಷಂಟಲ್ಲಿ ಸರ್ಜರಿ ಮಾಡಿಸ್ಕೊಂಡಷ್ಟು ಸ್ಟ್ರೇಟ್ ಮಾಡಿಸ್ಕೊಂಡಷ್ಟು ಇಟ್ಸ್ ಬರೀ ಕಾಸ್ಮೆಟಿಕ್ ರೀಸನ್ಗೋಸ್ಕರ ಮಾಡೋ ಆಪರೇಷನ್ ಅಲ್ಲ ಇದು. ಎರಡೂ ಕಣ್ಣಲ್ಲಿ ಒಟ್ಟಿಗೆ ನೋಡಿದಾಗ ಒಂದು ಬೈನಾಕ್ಯುಲರ್ ಸಿಂಗಲ್ ವಿಷನ್ ಅಂತ ಹೇಳ್ತೀವಿ, ಒಂದು ಡೆಪ್ತ್ ಪರ್ಸೆಪ್ಷನ್ ಅಥವಾ 3D ಇಮೇಜಿಂಗ್ ಬರುತ್ತೆ. ಆಗ ರೋಗಿಗೆ ಯಾವುದೇ ವೃತ್ತಿಯನ್ನು ತಗೋಬೋದು, ಈಗ ಪೈಲಟ್ ಆಗೋದಿರ್ಬೋದು, ಬೇಕಾದ್ರೆ ಸರ್ಜನ್ ಆಗೋದಿರ್ಬೋದು, ಡ್ರೈವಿಂಗ್ ಇರ್ಬೋದು. ಒಂದೇ ಕಣ್ಣಲ್ಲಿ ಮಾಡಿದಾಗ ಡೆಪ್ತ್ ಪರ್ಸೆಪ್ಷನ್ ಸಿಕ್ಕಲ್ಲ, ಸ್ಪೆಷಲಿ ದೂರ ಇದ್ದಾಗ. ಒಂದು ಐಟಮ್ಸ್ಗಳು ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಡ್ರಾಮಾ ನೋಡ್ತಿರ್ತೀವಿ, ಏನೋ ನಾವು ಹಿಂದ್ಗಡೆ ಕೂತ್ಕೊಂಡು ಇನ್ನೂ ರೆಡಿ ದೂರ ಇರುತ್ತೆ ಸ್ಟೇಜ್ ಊತಿಟ್ಕೊಳ್ಳಿ, ಯಾರು ಮುಂದೆ ನಿಂತಿದ್ದಾರೆ ಯಾರು ಹಿಂದೆ ನಿಂತಿದ್ದಾರೆ ಇವೆಲ್ಲ ಹೇಳಬೇಕು ಅಂದರೆ ಆ ಡೆಪ್ತ್ ಪರ್ಸೆಪ್ಷನ್ ಬೇಕು. ಸೊ ಹಾಗಾಗಿ ಸ್ಕ್ವಿಂಟ್ ಅಥವಾ ಮಾಲ್ಗಣ್ಣು ಏನಿದೆ ಅದು ಒನ್ ಆಫ್ ದ ಬೆಸ್ಟ್ ಪ್ರಾಬ್ಲಮ್ಸ್ ಟು ಹ್ಯಾವ್ ಅಂತ ಹೇಳ್ತೀನಿ. ಅಷ್ಟು ಈಸಿಲಿ ಕರೆಕ್ಟಬಲ್ ಬೈ ಬ್ಯೂಟಿಫುಲ್ ಸರ್ಜರಿ, ಸಿಂಪಲ್ ಸರ್ಜರಿ ಒಂದು. ಇನ್ನೊಂದು ಹುಟ್ಟಿನಿಂದ ಪೊರೆ ಅಥವಾ ಸ್ವಲ್ಪ ಡಿಟೆಕ್ಟ್ ಆಗೋದಕ್ಕೆ 3-4 ವರ್ಷ ಇಲ್ಲ ಆಯ್ತು ಅಂದ್ರೆ ಅದಕ್ಕೆ ಡೆವಲಪ್ಮೆಂಟಲ್ ಕ್ಯಾಟರಾಕ್ಟ್ ಅಂತ ಹೇಳ್ತೀವಿ. ಮತ್ತು ಹಲವು ಕಾರಣಗಳಿರುತ್ತೆ ಇದಕ್ಕೆ. ಸೊ ಇದು ಒಂದು ಮೇಜರ್ ಸರ್ಜಿಕಲ್ ಪ್ರಾಬ್ಲಮ್. ಸೊ ಆದರೆ ಮಕ್ಕಳಲ್ಲಿ ಆಪರೇಷನ್ ಇಟ್ ಈಸ್ ನಾಟ್ ಮಿನಿಯೇಚರೈಸ್ಡ್ ಅಡಲ್ಟ್ ಕ್ಯಾಟರಾಕ್ಟ್ ಸರ್ಜರಿ. ದ ಟೆಕ್ನಾಲಜಿ, ಟೆಕ್ನಿಕ್ಸ್, ಸ್ಕಿಲ್ಸ್ ಎಲ್ಲ ಬೇರೆ ಬೇರೆ. ಸೊ ಅದು ಒಂದು ಪಾಯಿಂಟ್ ನೋಟ್ ಮಾಡಬೇಕು. ಇವೆರಡು ತುಂಬಾ ಮೇಜರ್. ಸ್ವಲ್ಪ ಲೆಸ್ ಕಾಮನ್ ಆಗಿ ಬರ್ತಕ್ಕಂಥದ್ದು ಇದು ಹುಟ್ಟಿನಿಂದ ಒಂದು ಪ್ರಿಮೆಚೂರ್ ಆಗಿ ಮಕ್ಕಳು ಹುಟ್ಟಿದ್ರೆ ರೆಟಿನೋಪತಿ ಆಫ್ ಪ್ರಿಮೆಚೂರಿಟಿ ಅಂತ ಒಂದು ಪ್ರಮುಖ ಸಮಸ್ಯೆ. ಸೊ ಮಕ್ಕಳೇನಾದ್ರು ತುಂಬಾ ಪ್ರಿಮೆಚೂರ್ ಆಗಿ ಹುಟ್ಟಿದ್ರೆ ಇವೆಲ್ಲ ಒಂದು ಸ್ಕ್ರೀನಿಂಗ್ ಮೆಕಾನಿಸಮ್ಸ್ ಬಂದ್ಬಿಟ್ಟಿದೆ. ಎಲ್ಲ NICUಗಳಲ್ಲಿ ಡಾಕ್ಟರ್ಗಳನ್ನ ಕರೆಸಿ ಆ ಮಕ್ಕಳು ಅದು NICU ಬಿಡಕ್ಕೆ ಮೊದಲೇನೆ ಅದನ್ನು ಪರೀಕ್ಷೆ ಮಾಡ್ತಕ್ಕಂಥದ್ದು. ಆ ವಿಂಡೋನಲ್ಲಿ ಫಸ್ಟ್ ಒನ್ ಮಂತ್ ಆಫ್ ಲೈಫ್ನಲ್ಲಿ ಡಿಟೆಕ್ಟ್ ಆಗಲಿಲ್ಲ ಅಂದರೆ ಅದು ಗೊತ್ತೇ ಆಗೋದಿಲ್ಲ ಟಿಲ್ ಎ ಲೇಟರ್ ಸ್ಟೇಜ್. ಸೊ ಮೋಸ್ಟ್ ಇಂಪಾರ್ಟೆಂಟ್ ಅದು. ನಂಬರ್ ಟು, ನೆಕ್ಸ್ಟ್ ಈ ಕಣ್ಣಿನಲ್ಲಿ ನೀರು ಬರ್ತಾ ಇರುತ್ತೆ ಮಕ್ಕಳಲ್ಲಿ. ಕಣ್ಣಿನಿಂದ ನೀರು ಹೊರಗಡೆ ಹೋಗ್ತಕ್ಕಂಥ ಟ್ಯೂಬ್ಸ್ ಬ್ಲಾಕ್ ಆಗಿರ್ತಕ್ಕಂಥದ್ದು, ಇದಕ್ಕೆ ನೆಸೋಲ್ಯಾಕ್ರಿಮಲ್ ಡಕ್ಟ್ ಅಂತ ಹೇಳ್ತೀವಿ. ಮತ್ತೆ ಅಲ್ಲಿಂದ ಅದು ಕಣ್ಣೀರಿನ ಚೀಲಕ್ಕೆ ಹೋಗಿ ಮೂಗು ಹೋಗ್ತಿರುತ್ತೆ. ನಾರ್ಮಲ್ ಪ್ಯಾಸೇಜ್ ಓಪನ್ ಅಪ್ ಆಗದೆ ಬ್ಲಾಕ್ ಆಗಿ ನೀರು ಬರ್ತಿರೋದು ಮತ್ತೆ ಗಲೀಜ್ ಬರ್ತಿರೋದು ಕಣ್ಣೀರಿನ ಚೀಲ ಊದ್ಕೊಳ್ಳೋದು, ಇದು ಫೇರ್ಲಿ ಕಾಮನ್. ಆಮೇಲೆ ರೆಪ್ಪೆ ಕೆಳಗಡೆ ಜಾರಿ ಇರತಕ್ಕಂಥದ್ದು, ಹುಟ್ಟಿನಿಂದ ರೆಪ್ಪೆ ಜಾರಿ ಇರತಕ್ಕಂಥ ಕೆಳಗಡೆ ಒಂದು, ಇದು ಫ್ಯಾಮಿಲೀಸ್ ಅಲ್ಲಿ ರನ್ ಆಗ್ಬೋದು ಈ ಪ್ರಾಬ್ಲಮ್ಸು. ಮತ್ತು ಏನೋ ನರ್ವ್ಸ್ ವೀಕ್ನೆಸ್ ಗಳಿಂದ ಇರಬಹುದು, ಒಂದು ಕಣ್ಣಿರ್ಬೋದು, ಎರಡು ಕಣ್ಣಿರ್ಬೋದು. ಸೊ ವೆರಿ ರೀಸನ್ಸ್ ಇರುತ್ತೆ. ಸೊ ಇದನ್ನು ಅಷ್ಟೇ, ಇದು ಒಂದು ಸರ್ಜಿಕಲ್ ಪ್ರಾಬ್ಲಮ್. ಈಗ ನಾನು ಹೇಳದಂತೆ ಒಂದು ಐದು ಪ್ರಾಬ್ಲಮ್ಸ್ ಹೇಳದೆ, ಈಗ ವೆರಿ ಇಂಪಾರ್ಟೆಂಟ್.
2: ಅದೇ, ನೀವು ನಿಮ್ಮ ಇಷ್ಟು ಮಾತುಗಳನ್ನ ಕೇಳಿದಾಗ ಇವೆಲ್ಲ ಶಸ್ತ್ರಚಿಕಿತ್ಸೆಯಿಂದ ಮಾತ್ರ ಸರಿ ಹೋಗುವಂತ ಸಮಸ್ಯೆಗಳು ಅಂತ ಅರ್ಥ ಆಯ್ತು.
3: ಎಕ್ಸೆಪ್ಟ್ ರೆಟಿನೋಪತಿ ಆಫ್ ಪ್ರಿಮೆಚೂರಿಟಿನಲ್ಲಿ ಅದಕ್ಕೆ ಶಸ್ತ್ರಚಿಕಿತ್ಸೆ ಎಕ್ಸ್ಟ್ರೀಮ್ ಸ್ಟೇಜ್ ಅಲ್ಲಿ ಮಾತ್ರ, ರೇರ್, ಇಟ್ಸ್ ಅನ್ ಎಕ್ಸೆಪ್ಷನ್. ಮೋರ್ ಆಫ್ ಅನ್ ಒಂದು ಲೇಸರ್ ಅಥವಾ ಒಂದು ಇಂಜೆಕ್ಷನ್ ಇಂದ ಅದನ್ನ ಕ್ಯೂರ್ ಮಾಡುವಂತ ಅಥವಾ ರೋಗನ ಸ್ಟಾಪ್ ಮಾಡುವಂತ ಒಂದು ಚಿಕಿತ್ಸೆ ಅದಕ್ಕೆ ರೆಟಿನೋಪತಿ ಆಫ್ ಪ್ರಿಮೆಚೂರಿಟಿ ಅಥವಾ ROP ಅಂತ ಹೇಳ್ತೀವಿ ಅದಕ್ಕೆ.
2: ಮತ್ತೆ ನೀವು ಹೇಳುವಾಗ ಕೂಡ ಹೇಳಿದ್ರಿ ದೊಡ್ಡವರಲ್ಲಿ ಮಾಡೋ ಅಂತ ಕಣ್ಣಿನ ಶಸ್ತ್ರಚಿಕಿತ್ಸೆಗೂ ಮಕ್ಕಳಲ್ಲಿ ಮಾಡುವಂತ ಕಣ್ಣಿನ ಶಸ್ತ್ರಚಿಕಿತ್ಸೆಗೂ ತುಂಬಾ ವ್ಯತ್ಯಾಸ ಇದೆ, ಎರಡೂ ಬೇರೆ ಬೇರೆದೇ ಟೆಕ್ನಾಲಜಿ, ಬೇರೆ ಬೇರೆನೇ ಸ್ಕಿಲ್ ಬೇಕಾಗತ್ತೆ ಅಂತ. ಈ ಶಸ್ತ್ರಚಿಕಿತ್ಸೆ ಮಾಡೋದ್ರ ಬಗ್ಗೆ ಹೇಳೋದಾದ್ರೆ,
3: ಮಕ್ಕಳು ಅಂತ ಹೇಳಿದ ತಕ್ಷಣ ಸೊ ಅವರಿಂದ ನಿಮಗೆ ಕೋಆಪರೇಷನ್ ಅನ್ನು ನೀವು ನಿರೀಕ್ಷೆ ಮಾಡೋಕ್ಕಲ್ಲ. ಸೊ ಎಲ್ಲ ಮಕ್ಕಳ ಆಪರೇಷನ್ಸ್ಗಳು ಜ್ಞಾನ ತಪ್ಸಿನೇ ಮಾಡ್ತಕ್ಕಂಥದ್ದು ಇರುತ್ತೆ. ಆದರೆ ಈ ಪಾಯಿಂಟಲ್ಲಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈಗ ಮೊನ್ನೆ ತಾನೇ ಅರವಳಿಕೆ ತಗ್ಗರ ದಿನ ಅಂತ ಒಂದು ಆಚರಣೆ ಆಯಿತು. ಸೊ ಅದನ್ನ ಹೇಳಬೇಕು ಅಂದರೆ ಅವರೇನೆ ಈ ಅನಸಿಸಿಯ ಡಾಕ್ಟರ್ಸ್ ಇದಾರಲ್ಲ, ಆ್ಯಕ್ಚುಲಿ ದೇ ಆರ್ ದ ಕ್ಯಾಪ್ಟನ್ ಆಫ್ ದ ಶಿಪ್. ಆಪರೇಷನ್ ಥಿಯೇಟ್ರಿಗೆ ಅವರೇನೆ ಆ್ಯಕ್ಚುಲಿ ಮುಖ್ಯಸ್ಥರು. ಅವರು ಒಂದು ಲಕ್ಷ್ಮಣ ರೇಖೆನ ನಾವು ಯಾವತ್ತೂ ದಾಟಲ್ಲ. ಅವರು ಈ ಮಕ್ಕಳಿರ್ಬೋದು ಅಥವಾ ಅಪರೂಪಕ್ಕೊಮ್ಮೆ ಅಡಲ್ಟ್ಸ್ ಅನಸ್ತೀಸಿಯ ಮಾಡ್ತು ಅಂದರೆ, ಈಗ ಬೇರೆ ಬೇರೆ ಸ್ಪೆಷಲೈಸೇಷನ್ಲಿ ಜನರಲ್ ಅನಸ್ತೀಸಿಯಾದಲ್ಲೇ ನಡೀತಿರುತ್ತೆ ತುಂಬ ಆಪರೇಷನ್ಸು, ಕಣ್ಣಲ್ಲಿ ಮಾತ್ರ ಎಲ್ಲ ಲೋಕಲ್ ಅನಸ್ತೀಸಿಯಾದಲ್ಲಿ ಇರುತ್ತೆ ಅಷ್ಟೇ. ಸೊ ಜ್ಞಾನ ತಪ್ಪಿಸೋದು, ವಾಪಸ್ಸು ಅವ್ರನ್ನ ಮತ್ತೆ ಜ್ಞಾನಕ್ಕೆ ಕರ್ಕೊಂಡು ಬರೋದು, ಎಲ್ಲ ಜ್ಞಾನ ತಪ್ಪಿಸೋ ಡಾಕ್ಟರ್ ಅವರ ಜವಾಬ್ದಾರಿ. ಅವರ ಲೀಡರ್ಶಿಪ್ಪಲ್ಲೇ ನಾವು ಫಂಕ್ಷನ್ ಮಾಡ್ತಿರ್ತೀವಿ. ಅವರು ಮಗುನ ಸ್ಟೇಬಲ್ ಆಗಿ ಇದ್ರಾವಸ್ಥೆ ಕರ್ಕೊಂಡು ಹೋಗ್ತಾರೆ. ನಮಗೆ ಒಂಚೂರು ಕೈ ಕಾಲು ತಲೆ ಏನು ಆಡದೇ ಇರೋ ರೀತಿಯಲ್ಲಿ ಅವಾಗ ನಾವು ನೀಟಾಗಿ ಕಂಫರ್ಟಬಲ್ ಆಗಿ ನಮ್ಮ ಟೈಮ್ ತಗೊಂಡು ನಾವು ಆಪರೇಷನ್ ಮಾಡ್ತೀವಿ, ಮತ್ತೆ ವಾಪಸ್ ಜ್ಞಾನ ಇದಕ್ಕೆ ಕರ್ಕೊಂಡ್ಬರ್ತಾರೆ. ಇದು ಚೆನ್ನಾಗಿ ಒಂದು ನಾಲೆಡ್ಜ್ ಇರ್ತಕ್ಕಂಥ, ತುಂಬಾ ತಿಳುವಳಿಕೆ ಇರ್ತಕ್ಕಂಥ ಸೈನ್ಸ್ ಇದು. ಯಾವುದೇ ಒಂದು ರೋಡ್ನಲ್ಲಿ ದಿನಕ್ಕೆ 1 ಮಿಲಿಯನ್ ಫ್ಲೈಟ್ಸ್ ಹೋಗ್ತಾ ಇರುತ್ತೆ. ವರ್ಷದಲ್ಲಿ ಒಂದು ಫ್ಲೈಟ್ನಲ್ಲಿ ಆಕ್ಸಿಡೆಂಟ್ ಆಗ್ಬೋದು, ದಿನಕ್ಕೆ 1 ಮಿಲಿಯನ್ ಫ್ಲೈಟ್ಸ್ ಹೋಗ್ತಿರುತ್ತೆ. ಹಾಗಂತ ಒಂದು ಆಕ್ಸಿಡೆಂಟ್ ಆಯ್ತಲ್ಲ ಅಂತ ಫ್ಲೈಯಿಂಗ್ ಯಾರು ನಿಲ್ಸಲ್ಲ. ಅದೇ ರೀತಿ ಅನಸ್ತೀಸಿಯಾ ಯಾವುದೋ ಒಂದು ರೋಗಿಗೆ ವರ್ಷದಲ್ಲಿ ಎಲ್ಲೋ ಒಂದ್ ಕಡೆ ತೊಂದರೆ, ಅದಕ್ಕೆ 10 ಹಲವು ರೀಸನ್ಗಳಿರುತ್ತೆ. ಇನ್ನೊಂದೇನು ಅಂದ್ರೆ, ಇದಕ್ಕೆಲ್ಲ ಪ್ರತಿಯೊಂದಕ್ಕೂ ಸೇಫ್ಟಿ ನೆಟ್ಗೋಸ್ಕರ ಆಪರೇಷನ್ ಮೊದಲು ಥರೋ ಇವ್ಯಾಲ್ಯುವೇಷನ್. ಎಷ್ಟೋ ಸತಿ ಸ್ಪೆಷಲಿ ಮಕ್ಕಳಲ್ಲಿ ಈಗ ಡೆವಲಪ್ಮೆಂಟಲ್ ಡಿಲೇ ಇರ್ಬೋದು, ಮಕ್ಕಳಲ್ಲೂ ವೈಚೀಚೆಗೆ ನೋಡ್ತಾ ಇದೀವಿ. ಕೆಲವು ಸತಿ ಥೈರಾಯ್ಡ್ ಸಮಸ್ಯೆ ಇರುತ್ತೆ, ಕೆಲವು ಸತಿ ನ್ಯೂರಾಲಜಿಕಲ್ ಸಮಸ್ಯೆ ಇರುತ್ತೆ, ಮತ್ತು ಕೆಲವು ಸ್ಪೆಷಲಿ ಈ ಮಕ್ಕಳಲ್ಲಿ ಪೊರೆ ಬರತಕ್ಕಂಥ ಮಕ್ಕಳುಗಳಲ್ಲಿ ಕೆಲವು ಸತಿ ಈ ರುಬೆಲ್ಲ ಅಂತಕ್ಕಂಥ ಒಂದು ರೋಗದಿಂದ ಬರುತ್ತೆ. ಗರ್ಭಿಣಿಯಾದ ತಾಯಿಗೆ 3ನೇ ತಿಂಗಳಿಗಿಂತ ಮೊದಲು ರುಬೆಲ್ಲ ಬಂದಾಗ ಅದರಿಂದ ಪೊರೆನೂ ಬರುತ್ತೆ. ಬಟ್ ಅದೇ ರುಬೆಲ್ಲದಿಂದ ಮಗುಗೆ ಹೋಲ್ ಇನ್ ದ ಹಾರ್ಟ್ ಇರ್ಬೋದು, ಮತ್ತೆ ಕಿವಿ ಕೇಳಿಸದೇ ಇರ್ಬೋದು, ಮತ್ತೆ ಇನ್ ಕೆಲವು ಸತಿ ಮುಂದೆ ಈ ಕಣ್ಣಿನ ರೆಟಿನಾದಲ್ಲೂ ಕೆಲವು ದೋಷಗಳಿರ್ಬೋದು. ಸೊ ಆ ಹೋಲ್ ಇನ್ ದ ಹಾರ್ಟ್ ಅವೆಲ್ಲ ನಾವು ರೂಲ್ ಔಟ್ ಮಾಡಿಸ್ಬೇಕು. ಎಷ್ಟೋ ಸತಿ ಸಣ್ಣ ಮಕ್ಕಳಿಗೆ ಜ್ಞಾನ ತಪ್ಪಿಸೋ ಪ್ರೊಸೀಜರ್ ಬಂದಾಗ ಇವೆಲ್ಲ ಮಾಡಿಸ್ತೀವಿ. ಇದೆಲ್ಲ ಮಾಡಿಸಿ ಪ್ರತಿಯೊಬ್ಬರು ಸೇಫ್ಟಿ ನೆಟ್ ಕೊಟ್ಟ ಮೇಲೆ ಮತ್ತು ಎಕ್ಸ್ಟ್ರಾ ಸೇಫ್ಟಿಗೋಸ್ಕರ ಇಬ್ಬರಿಬ್ರು ಅನಸ್ತೀಸಿಯಾ ಡಾಕ್ಟರ್ ಇಟ್ಕೊಂಡು ಆಪರೇಷನ್
2: ಮಾಡ್ಬೇಕು.
3: ಅಕಸ್ಮಾತ್ ಏನೋ ಒಂದು ತೊಂದರೆ ಬಂತು ಅಂದ್ರೆ ಒಬ್ರು ಯೋಚನೆ ಮಾಡ್ಬೋದು, ಒಬ್ರು ಕೆಲಸ ಮಾಡ್ಬೋದು. ಒಬ್ಬರೇ ಅನಸ್ತೀಸಿಯಾ ಡಾಕ್ಟರ್ ಇರಕ್ಕಿಂತ ಇಬ್ಬರು ಅನಸ್ತೀಸಿಯಾ ಡಾಕ್ಟರ್ ಟೀಮ್ ಅಲ್ಲಿ ಇರ್ತಾರೆ. ಎಲ್ಲ ಸೀನಿಯರ್ ಅನಸ್ತೀಸಿಯಾ ಡಾಕ್ಟರ್ಗಳು ಸೇಫ್ಟಿಗೋಸ್ಕರ ಫಿಯರ್ ಮಾಡ್ಕೋಬಾರ್ದು ಸಾರ್ವಜನಿಕರು.
2: ಮತ್ತೆ ಈ ಶಸ್ತ್ರಚಿಕಿತ್ಸೆ ಮತ್ತೆ ಇದು ಖರ್ಚಿನ ಕೆಲಸಾನೇ, ಇದು ಅಫೋರ್ಡ್ ಮಾಡಕ್ ಆಗದೆ ಇರೋರಿಗೆ ಏನು ಸೌಲಭ್ಯಗಳಿದೆ?
3: ಹೌದು, ನೀವು ಹೇಳೋ ಕರೆಕ್ಟಾಗಿ ಹೇಳಿದ್ರೆ ಇವೆಲ್ಲ ಒಂದು ಎಲ್ಲ ಆಪರೇಷನ್ಸು ಮತ್ತು ಹಾಸ್ಪಿಟಲೈಸೇಷನು ಎಲ್ಲ ದುಬಾರಿ ಹಾಕೊಂಡೇ ಹೋಗ್ತಿದೆ. ಅದು ಜೊತೆಗೆ ಜ್ಞಾನ ತಪ್ಪಿಸಿ ಆಪರೇಷನ್ ಮಾಡೋದು ಅಂತಂದರೆ ಅದು ದುಪ್ಪಟ್ಟಾಗುತ್ತೆ. ಈ ಒಂದು ಸೆಗ್ಮೆಂಟ್ ಆಫ್ ಪಾಪ್ಯುಲೇಷನ್ಗೆ ಈ ಅಫೋರ್ಡಬಿಲಿಟಿ ಇಶ್ಯೂಸ್ ಎಲ್ಲ ಬಂದಾಗ ಒಂದು ಈ ಅಂತ್ಯೋದಯ ಕಾರ್ಡ್ ಇರೋವಂಥ ರೋಗಿಗಳಿಗೆ ನಾವು ಅವ್ರಿಗೆ ಉಚಿತ ಸೌಲಭ್ಯನ, ಇಷ್ಟು ಮೇಜರ್ ಎಕ್ಸ್ಪೆಂಡಿಚರ್ ಇದ್ರೂ ನಾವು ಕೆಲವು ದಾನಿಗಳು

0: ಕೈ ಹಿಡಿದು ನಾವು ಅವ್ರಿಗೆ ಆ ಒಂದು ಸೇವೆನ ನಾವು ತಲುಪಿಸ್ಕೊಡ್ತೀವಿ, ಬರ್ತಾ ಇದ್ದೀವಿ. ಈಗ ನಮ್ಮ ಒಂದು ಆಸ್ಪತ್ರೆ ಅಥವಾ ಸಂಸ್ಥೆ ಬಗ್ಗೆ ಹೇಳಬೇಕು ಅಂದ್ರೆ, ಈ ಒಂದು ಸಂಬಂಧಪಟ್ಟಂತೆ ಮಕ್ಕಳ ದೃಷ್ಟಿ ಸಂರಕ್ಷಣಾ ಯೋಜನೆ ಅಂತ ಅಥವಾ ಚಿಲ್ಡ್ರನ್ ಸೈಟ್ ಸೇವರ್ ಪ್ರಾಜೆಕ್ಟ್ ಅಂತ 2005-06 ನಡೀತಾ ಇದೆ. ಈ ಮೂಲಕ ನಾವು ಮೈಸೂರು, ಮಂಡ್ಯ, ಚಾಮರಾಜನಗರ ಮೆಜಾರಿಟಿಯಾಗಿ ಈ ಡಿಸ್ಟ್ರಿಕ್ಟ್ಸ್ನಲ್ಲಿ ರೂರಲ್ ಸ್ಕೂಲ್ಸ್ನ ನಮ್ಮ ಟೀಮ್ ಮೆಂಬರ್ಸು ಹೋಗಿ ಸ್ಕ್ರೀನ್ ಮಾಡೋದು, ಅಲ್ಲಿ ದೋಷ ಇರತಕ್ಕಂಥ ಮಕ್ಕಳನ್ನ ಆಸ್ಪತ್ರೆಗೆ ಕರ್ಕೊಂಬರ್ತಕ್ಕಂಥದ್ದು, ಮತ್ತು ಅಲ್ಲೇ ಸಣ್ಣ ಪುಟ್ಟ ಕನ್ನಡಕದ ದೋಷ ಇದ್ದವರಿಗೆ ಕನ್ನಡಕದ ಒಂದು ತಜ್ಞರು ಅಲ್ಲೇ ಪರೀಕ್ಷೆ ಮಾಡಿ ಅವ್ರಿಗೆ 15 ಆದಮೇಲೆ ಹೊಸ ಕನ್ನಡಕ ಕೊಡೋಕ್ಕೆ ವ್ಯವಸ್ಥೆ, ಮತ್ತು ಆಸ್ಪತ್ರೆಗೆ ಇಲ್ಲಿ ರೆಫರಲ್ ಬಂದಾಗ ಇಲ್ಲಿ ಪರೀಕ್ಷೆಗಳು ಮಾಡ್ತಕ್ಕಂಥದ್ದು, ಆಮೇಲೆ ಎಷ್ಟೇ ಮೇಜರ್ ಇರಲಿ, ಪೊರೆ ಇರಲಿ ಕಣ್ಣಲ್ಲಿ, ಮಾಲ್ಗಣ್ಣು ಇರಲಿ, ರೆಪ್ಪೆ ಜಾರಿ ಇರಲಿ, ಕಣ್ಣೀರಿನ ಚಿಲ್ಲಿ ಸಮಸ್ಯೆ ಇರಲಿ, ಅಥವಾ ಚೈಲ್ಡ್ಹುಡ್ ಗ್ಲಾಕೋಮಾ ಇರಲಿ, ಅಥವಾ ರೆಟಿನಾ ಡಿಟ್ಯಾಚ್ಮೆಂಟ್ ಇರಲಿ, ಏನೇ ಮೇಜರ್ ಸಮಸ್ಯೆ ಇದ್ರೂ ಮಕ್ಕಳಿಗೆ, ಮಕ್ಕಳು ಅಂದಮೇಲೆ ಅವರೇನು ಅರ್ನ್ ಮಾಡ್ತಿರಲ್ಲ, ಅವ್ರ ಪೇರೆಂಟ್ಸ್ ಕಡೆಯಿಂದ ಒಂದು ರೂಪಿ ಸಹ ತಗೊಳ್ದೇನೆ ಆ ಒಂದು ಪ್ರಾಜೆಕ್ಟ್ ಮೂಲಕ ನಾವು 500,000 ಅಂದ್ರೆ 500,000+ ಹೆಚ್ಚು ಜನಕ್ಕೆ ಪರೀಕ್ಷೆ ಮಾಡಿದೀವಿ, 2,000+ ಹೆಚ್ಚು ಜನಕ್ಕೆ ಆಪರೇಷನ್ ಮಾಡಿದೀವಿ ಈ 2 decades ನಲ್ಲಿ. ಈ ಒಂದೊಂದು ಆಪರೇಷನ್ಗಳು ಇವೆಲ್ಲ 50,000-60,000 ಹಿಡಿದು 1.5 lakh ತನಕನೂ ಹೋಗ್ಬೋದು. ಏನೇ ಎಕ್ಸ್ಪೆಂಡಿಚರ್ ಇದ್ರು ನಾವು ಅದನ್ನ ಬೇರ್ ಮಾಡಿ ಬೇರೆ ಬೇರೆ ಸಂಘ ಸಂಸ್ಥೆಗಳ ಜೊತೆಗೆ ಕೈ ಜೋಡಿಸಿ ಮತ್ತು ನಮ್ಮ ಸಂಸ್ಥೆಯಿಂದನೇ ಏನು ಮಾಡೋಕ್ಕಾಗುತ್ತೆ ಅದನ್ನೆಲ್ಲ ಮಾಡಿ ವೈವ್ ಮಾಡಿ ಫೀಸ್ನೆಲ್ಲ ಅಷ್ಟು ಜನಕ್ಕೆ ನಾವು ದಡ ಸೇರಿಸಿದ್ವಿ. ಇನ್ನು ಮುಂದೆನೂ ಈ ಒಂದು ಸೇವಾ ಕಾರ್ಯ ಇದು ಮುಂದುವರ್ಕೊಂಡೇ ಹೋಗುತ್ತೆ. ಆಮೇಲೆ ಇನ್ನೊಂದು, ಆ ಒಂದು ಅಂತ್ಯೋದಯ ಕಾರ್ಡ್ ಇಲ್ಲ ಅಂತ ಚಿಂತೆ ಇಲ್ಲ, ರಿಯಲ್ ಆಗಿ ತೊಂದರೆಗಳಿದೆ ಅಂದರೆ ನೇರ ಬಂದು ನಮಗೆ ಅಪ್ರೋಚ್ ಮಾಡ್ಬೋದು, ಯಾವುದೇ ದಿನಗಳಲ್ಲಿ ಆಸ್ಪತ್ರೆಗೆ ಬರಬಹುದು. ಆದರೂ ಮಂಗಳವಾರ ಮಧ್ಯಾಹ್ನ 2-5 ಗಂಟೆಯವರೆಗೆ ಒಂದು ಫ್ರೀ ಕ್ಲಿನಿಕ್ ನಡೀತಾ ಇರುತ್ತೆ ಆಸ್ಪತ್ರೆನಲ್ಲಿ, ಆಗ ಬಂದು ತೋರಿಸ್ಕೋಬೋದು. ಆವಾಗ ಕೇಸ್ ಟು ಕೇಸ್ ಬೇಸಿಸ್ನಲ್ಲಿ ನಾವು ಅವರೆಲ್ಲರಿಗೂ ಸಹಾಯ ಮಾಡಲು ಬದ್ಧ. ಕೆಪಾಸಿಟಿ ಇರೋರು ಅವರು ಹಣ ಕೊಟ್ಟು ಎಲ್ಲಿ ಬೇಕಾದ್ರೂ ಮಾಡಿಸ್ಕೋಬೋದು, ನಮ್ಮಲ್ಲಿನೂ ಮಾಡಿಸ್ಕೋಬೋದು. ಹಣ ಇಲ್ಲದಿದ್ದವ್ರಿಗೆ ಈ ಪರ್ಟಿಕ್ಯುಲರ್ ವ್ಯವಸ್ಥೆ ಬಗ್ಗೆ ನಾನು ಹೇಳ್ತಾ ಇದ್ದೇನೆ.
1: ಕಾರ್ಯಕ್ರಮದ ಕಡೆಯದಾಗಿ ಈ ಮಕ್ಕಳಲ್ಲಿ ಕಣ್ಣಿನ ಸಮಸ್ಯೆಗಳು ಶಸ್ತ್ರಚಿಕಿತ್ಸೆಯಿಂದ ಆದ ಗುಣ ಆಗಿರಬಹುದು ಅಥವಾ ಮೆಡಿಕೇಶನ್ಸ್ನಿಂದನಾರು ಆಗಿರಬಹುದು, ಇದ್ರ ಬಗ್ಗೆ ನೀವು ಏನು ಹೇಳಕ್ ಇಷ್ಟಪಡ್ತೀರಾ?
0: ಮಕ್ಕಳ ವಿಷಯ ಬಂದಾಗ ಅರ್ಲಿ ಡಿಟೆಕ್ಷನ್ ತುಂಬಾ ಇಂಪಾರ್ಟೆಂಟ್ ಯಾವುದೇ ರೋಗದ ಸಮಯದಲ್ಲಿ. ಈಗ ಒಂದು ಪೊರೆ ಇರ್ಬೋದು, ಫಾರ್ ಎಕ್ಸಾಂಪಲ್, ಇದು ಕಾಮನ್ ಲೇ ಪೀಪಲ್ಗೆ ಇದು ಬಹಳ ಸ್ಟ್ರೇಂಜ್ ಅನ್ಸುತ್ತೆ. ಈಗ ಒಂದೇ ಒಂದು ಕಣ್ಣಲ್ಲಿ ಮಗುಗೆ ಪೊರೆ ಇದ್ರೆ ಇಟ್ಸ್ ಎನ್ ಎಮರ್ಜೆನ್ಸಿ, ಮಗು 3 ತಿಂಗಳಿರ್ಬೋದು ಅಥವಾ ಮಗು 6 ತಿಂಗಳಿರ್ಬೋದು, ಇಮ್ಮಿಡಿಯೇಟ್ ಆಪರೇಷನ್ ಆಗ್ಬೇಕು ಮಗುಗೆ. 2 ಕಣ್ಣಲ್ಲಿ ಪೊರೆ ಇದ್ರೆ ಆ ಬೇಕಾದ್ರೆ ಒಂದು 6 ತಿಂಗಳು ತಡಿಬೋದು. ಯಾಕೆ ಅಂದ್ರೆ ಇದು ಒಂದೇ ಒಂದು ಕಣ್ಣಲ್ಲಿ ಪೊರೆ ಇದ್ದಾಗ ದೃಷ್ಟಿಗೆ ಸಂಬಂಧಪಟ್ಟಂತ ಮೆದುಳು ಸಪ್ರೆಸ್ ಆಗಿ ಹೋಗುತ್ತೆ ಒಂದ್ ಸೈಡ್ದು ಕಂಪ್ಲೀಟ್ ಆಗಿ. ಅದು ನಾವು ಲೇಟ್ ಆಗಿ ಆಪರೇಷನ್ ಮಾಡಿದಷ್ಟು ಏನು ಫಲ ಕೊಡಲ್ಲ. ಆಪರೇಷನ್ ಮಾಡಿದ್ದು ಒಂದ್ ಬಂದ್ ಅಷ್ಟೇ, ಅವ್ರ ಪೇಷಂಟ್ ಮಗುಗೆ ಏನು ಫಲ ಸಿಗಲ್ಲ. ತಂದೆ ತಾಯಿಗೆ ಏನ್ ಗೊತ್ತಿರುತ್ತೆ, ಯಾವ ಸೊ ಏನೇ ಒಂದ್ ಚೂರ್ ಅಬ್ನಾರ್ಮಾಲಿಟಿ ಕಂಡ್ರುವೆ ಇಮಿಡಿಯೇಟ್ ಬಂದು ಮಕ್ಕಳ ಡಾಕ್ಟರ್ ಹತ್ರ ಹೋಗ್ತಕ್ಕಂಥದ್ದು ಅಥವಾ ನೇರ ಕಣ್ಣಿನ ಡಾಕ್ಟರ್ ಹತ್ರ ಬರ್ತಕ್ಕಂಥದ್ದು. ಏನು ಸಮಸ್ಯೆ ಇರ್ಲಿಲ್ಲ ಅಂದ್ರು ಸಾಮಾನ್ಯವಾಗಿ ಇವತ್ತಿನ ದಿನ ಡೆಲಿವರಿ ಸಮಯದಲ್ಲಿ ಒಂದ್ ಮಕ್ಕಳ ಡಾಕ್ಟರ್ ಜನರಲ್ ಆಗಿ ಮಗುನ ನೋಡುವಂತ ಒಂದು ವ್ಯವಸ್ಥೆ ಇದೆ ಮೆಜಾರಿಟಿ ಆಫ್ ಪ್ಲೇಸಸ್. ಹಾಗಾಗಿ ಮಕ್ಕಳ ಡಾಕ್ಟರ್ಗಳು ನೋಡಿ ಆನಂತರ ಕಣ್ಣಿನ ಡಾಕ್ಟರ್ಗಳಿಗೆ ಕಳಿಸ್ಕೊಡ್ತಾರೆ. ಬಟ್ ಸ್ಟಿಲ್ ಕೆಲವು ಸತಿ ತುಂಬಾ ಸಣ್ಣ ಪ್ಲೇಸಸ್ನಲ್ಲಿರಬಹುದು, ಪ್ರೈಮರಿ ಹೆಲ್ತ್ ಸೆಂಟರ್ ಇರ್ಬೋದು, ಪ್ರೈಮರಿ ಹೆಲ್ತ್ ಯೂನಿಟ್ ಇರ್ಬೋದು, ತುಂಬಾ ಪೆರಿಫರಿಗಳಿರ್ಬೋದು, ಈ ಸೇವಾ ಸೌಲಭ್ಯಗಳಿಲ್ಲದೆ ಇರೋ ಸಂದರ್ಭದಲ್ಲಿ ರುಟೀನ್ ಆಗಿ ಒಂದು ಏನೇ ಅತಿ ಸಣ್ಣ ರೋಗ ಲಕ್ಷಣಗಳು ಕಂಡ್ರು ಅಥವಾ ಏನೋ ಒಂದ್ ಚೂರ್ ಅಬ್ನಾರ್ಮಲ್ ಕಂಡ್ರು ಏನಾಗುತ್ತೆ, ತಾಯಿಗೆ ಸಾಮಾನ್ಯವಾಗಿ ಏನ್ ಗಟ್ ಫೀಲಿಂಗ್ ಅಂದ್ರೆ ಬರುತ್ತೆ ಅಂದ್ರೆ ಏನಾರ ದೋಷ ನೋಡಿರ್ತಾರೆ ತಾಯಿ, ನನ್ ಮಗುಗೇನು ತೊಂದರೆ ಇರ್ಲಿಕ್ಕಿಲ್ಲ, ಆತರ ಪಾಸಿಟಿವ್ ಥಾಟ್ಸ್ ತಗೋತಾರೆ. ಆಕ್ಚುಲಿ ಓ ತೊಂದರೆ ಇದೆ ಅಂತ ಇನ್ನೊಬ್ಬರ ಹತ್ರ ಹೇಳಿದ್ರೆ ಅವ್ರೇನ್ರ ಹೌದು ತೊಂದರೆ ಇರ್ಬೋದೇನೋ ಅಂತ ಡಾಕ್ಟರ್ ಹತ್ರ ಹೋಗೋಣ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತ ಹೇಳ್ಬೋದಲ್ಲ ಅಂತ ಅಂದ್ಬಿಟ್ಟು ಅದನ್ನೇ ನುಂಗ್ಕೊಂಡು ಒಂಥರ ವಿಶ್ಫುಲ್ ಥಿಂಕಿಂಗ್.
1: ಹೌದು,
0: ಮದರ್ಸ್ ಆಲ್ವೇಸ್ ಆರ್ ಲೈಕ್ ದಟ್. ಸೊ ಆ ಒಂದು ಚೌಕಟ್ಟಿನಿಂದ ಹೊರಗಡೆ ಬಂದು ಏನಾದ್ರು ಸಮಸ್ಯೆ ಇದ್ರೆ ಆ ಮುಕ್ತ ಮನಸ್ಸಿನಿಂದ ವೈದ್ಯರ ಹತ್ರ ಹೋಗಿ ತೋರಿಸೋದಿದೆಯಲ್ಲ ಅದು ಬೆಸ್ಟ್.
1: ತುಂಬಾ ಮುಖ್ಯ ಆಗತ್ತೆ. ಯಾವಾಗ ಆ ಮಗು ನಂಗೆ ಬೋರ್ಡ್ ನೋಡಕ್ ಆಗ್ತಾ ಇಲ್ಲ ಅಂತಲೋ ಅಥವಾ ಮಾಲ್ಗಣ್ಣಿದ್ರೆ ಅದು ನಮಗೆ ಗೊತ್ತಾಗುತ್ತೆ ನೋಡಿದ ತಕ್ಷಣ, ಮತ್ತೆ ಆ ಮಗು ಏನಾದ್ರೂ ಹೇಳ್ಕೊಂಡ್ರೆ ತನ್ನ ಸಮಸ್ಯೆ ಬಗ್ಗೆ ಬೇಗ ವೈದ್ಯರನ್ನ ನೋಡ್ಬೇಕಾಗತ್ತೆ ನಾವು, ಮತ್ತೆ ಏನಾದ್ರು ಶಸ್ತ್ರಚಿಕಿತ್ಸೆ ಅಗತ್ಯ ಬಂತು ಅಂತ ಅಂದ್ರೆ ಅದಕ್ಕೆ ಸಾಕಷ್ಟು ಸಹಾಯಗಳು ಸಮಾಜದಿಂದ ಸಿಗುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು ರವಿಶಂಕರ್ ಅವರೇ, ನಮಸ್ಕಾರ.
2: ಇದುವರೆಗೂ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಕಣ್ಣಿನ ಸಮಸ್ಯೆಗಳು ಮತ್ತು ಪರಿಹಾರ ಈ ಕುರಿತು ನೇತ್ರ ತಜ್ಞರಾದ ಡಾಕ್ಟರ್ ರವಿಶಂಕರ್ ಜಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

ಮೈಸೂರು ಎಫ್ಎಂ 100.6 ಸಮಯ 1 ಗಂಟೆ ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಗತಿಪಥ, ನಂತರ 1 ಗಂಟೆ 10 ನಿಮಿಷಕ್ಕೆ ಕನ್ನಡದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನೊಳಗೊಂಡ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಕುರಿತು ಡಾಕ್ಟರ್ ಕಡ್ಲಬಾಳ ಪನ್ನಂಗದರ್ ಅವರಿಂದ ಮಾಹಿತಿ.
1: ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಪ್ರತಿ ಮನೆಗೆ ಉಚಿತ ವಿದ್ಯುತ್ ನೀಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಸೂರ್ಯಘರ್ ಯೋಜನೆಯನ್ನು ಘೋಷಿಸಿದೆ. ಸೌರಶಕ್ತಿ ಬಳಸಿ ವಿದ್ಯುತ್ ಉತ್ಪಾದಿಸುವುದರಿಂದ ಮುಗಿದು ಹೋಗಲಾರದ ನೈಸರ್ಗಿಕ ಸಂಪನ್ಮೂಲದ ಸದ್ಬಳಕೆಯಾಗುತ್ತದೆ ಮತ್ತು ಸೀಮಿತ ಹಾಗೂ ಮುಗಿದು ಹೋಗಬಹುದಾದ ನೈಸರ್ಗಿಕ ಸಂಪನ್ಮೂಲಗಳಿಂದ ವಿದ್ಯುತ್ ಉತ್ಪಾದನೆಯ ಮೇಲಿನ ಅವಲಂಬನೆಯನ್ನು ಕಡಿಮೆಗೊಳಿಸುವುದು ಈ ಯೋಜನೆಯ ಪ್ರಮುಖ ಗುರಿಯಾಗಿದೆ. ಮನೆಯ ಛಾವಣಿಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸುವುದರ ಮೂಲಕ ಈ ದೇಶದ 1 ಕೋಟಿ ಮನೆಗಳಿಗೆ ಉಚಿತ ವಿದ್ಯುತ್ತನ್ನು ಒದಗಿಸುವುದು ಈ ಗುರಿಯನ್ನು ಸರ್ಕಾರ ಹೊಂದಿದೆ. ಫೆಬ್ರವರಿ 15, 2024 ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈ ಯೋಜನೆಗೆ ಚಾಲನೆಯನ್ನು ನೀಡಿದ್ದಾರೆ. ಕೇಂದ್ರ ಸರ್ಕಾರ ಈ ಯೋಜನೆಗೆ 71,021 ಕೋಟಿ ರೂಪಾಯಿಗಳ ಅನುದಾನವನ್ನು ಪ್ರತ್ಯೇಕವಾಗಿ ಮೀಸಲಿರಿಸಿದೆ. ಭಾರತದ ವಿವಿಧ ರಾಜ್ಯಗಳನ್ನೊಳಗೊಂಡಂತೆ ಕರ್ನಾಟಕದಲ್ಲಿಯೂ ಸಹ ಈ ಯೋಜನೆ ಈಗಾಗಲೇ ಅನುಷ್ಠಾನಗೊಂಡಿದ್ದು ರಾಜ್ಯದ ಜನರು ಈ ಯೋಜನೆಯ ಸದುಪಯೋಗವನ್ನು ಪಡೆಯಬಹುದಾಗಿದೆ. ಸೂರ್ಯಘರ್ ಯೋಜನೆಗೆ ಹೇಗೆ ಮತ್ತು ಅದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಈಗ ನಾವು ಗಮನಿಸೋಣ. ಈ ಯೋಜನೆಯ ಅಡಿಯಲ್ಲಿ ಸೌರ ವಿದ್ಯುತ್ ಉತ್ಪಾದನೆಗೆ ತಮ್ಮ ಮನೆಯ ಛಾವಣಿಯ ಮೇಲೆ ಸೌರ ಫಲಕಗಳ ಅಳವಡಿಕೆಗೆ ತಗಲುವ ವೆಚ್ಚದ ಮೇಲೆ %60 ಸಬ್ಸಿಡಿಯನ್ನು ನೀಡಲಾಗುತ್ತದೆ. ಸಬ್ಸಿಡಿ ಕುರಿತು ಇನ್ನೂ ವಿವರವಾಗಿ ಗಮನಿಸುವುದಾದರೆ 1 ಕೆವಿ ವಿದ್ಯುತ್ ಇಂದ 3 ಕೆವಿ ವಿದ್ಯುತ್ವರೆಗಿನ ಸೌರ ವಿದ್ಯುತ್ ಘಟಕದ ಅಳವಡಿಕೆಗೆ ಸರ್ಕಾರ ಧನ ಸಹಾಯ ನೀಡಲಿದೆ. ಅಂದರೆ 1 ಕೆವಿ ಸಾಮರ್ಥ್ಯದ ಸೌರ ವಿದ್ಯುತ್ ಘಟಕದ ಅಳವಡಿಕೆಗೆ 30,000 ರೂಪಾಯಿ ಸಹಾಯಧನ, ಹಾಗೆಯೇ 2 ಕೆವಿ ಸೌರ ವಿದ್ಯುತ್ ಘಟಕದ ಅಳವಡಿಕೆಗೆ 60,000 ರೂಪಾಯಿ ಸಹಾಯಧನ, ಮುಂದುವರೆದು 3 ಕೆವಿ ಅಥವಾ ಅದಕ್ಕಿಂತ ಹೆಚ್ಚು ಸಾಮರ್ಥ್ಯದ ಸೌರ ವಿದ್ಯುತ್ ಘಟಕದ ಅಳವಡಿಕೆಗೆ ಗರಿಷ್ಠ 78,000 ರೂಪಾಯಿ ಸಹಾಯಧನ ಫಲಾನುಭವಿಗಳಿಗೆ ಈ ಯೋಜನೆಯಡಿಯಲ್ಲಿ ಲಭ್ಯವಾಗಲಿದೆ. ಫಲಾನುಭವಿಗಳು ತಮ್ಮ ಮನೆಯ ಛಾವಣಿಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸುವ ಮೂಲಕ ತನ್ನ ಮನೆಯ ಬಳಕೆಗೆ ಬೇಕಾಗುವ ವಿದ್ಯುತ್ತನ್ನು ತಾನೇ ಉತ್ಪಾದಿಸುವಲ್ಲಿ ಸ್ವಾವಲಂಬಿಯಾಗುತ್ತಾನೆ. ಇದರಿಂದ ಪ್ರತಿ ತಿಂಗಳು 300 ಯೂನಿಟ್ನಷ್ಟು ವಿದ್ಯುತ್ತನ್ನು ಉತ್ಪಾದಿಸಬಹುದಲ್ಲದೆ ಹೆಚ್ಚುವರಿ ವಿದ್ಯುತ್ತನ್ನು ಮಾರಾಟ ಮಾಡುವ ಮೂಲಕ ವಾರ್ಷಿಕವಾಗಿ 17,000 ರಿಂದ 18,000 ರೂಪಾಯಿಗಳಷ್ಟು ಆದಾಯವನ್ನು ಗಳಿಸಬಹುದಾಗಿದೆ. ಇನ್ನು ಸೂರ್ಯಘರ್ ಯೋಜನೆಯ ಅಗತ್ಯವೇನು ಎಂಬುದನ್ನು ಗಮನಿಸುವುದಾಗ ಭಾರತ ಅತಿ ಹೆಚ್ಚು ವಿದ್ಯುತ್ತನ್ನು ಬಳಕೆ ಮಾಡುವ ರಾಷ್ಟ್ರವಾಗಿದ್ದು ಸೌರಶಕ್ತಿಯ ಬಳಕೆಯಲ್ಲಿ 5ನೇ ಸ್ಥಾನದಲ್ಲಿರುವುದು ಇಲ್ಲಿ ಗಮನಾರ್ಹ. ಕಳೆದ 9 ವರ್ಷದಲ್ಲಿ ದೇಶದ ಸೌರ ಇಂಧನ ಸಾಮರ್ಥ್ಯ 30 ಪಟ್ಟು ಹೆಚ್ಚಾಗಿದೆ. March 31, 2020 ಹೊತ್ತಿಗೆ ಭಾರತದ ಒಟ್ಟು ಸ್ಥಾಪಿತ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯವು 274.68 GW ತಲುಪಿದ್ದು ಚೀನಾ ಮತ್ತು ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ ರಾಷ್ಟ್ರಗಳಿಗಿಂತ ಜಾಗತಿಕವಾಗಿ 3ನೇ ಸ್ಥಾನದಲ್ಲಿದೆ ಎಂದು ಈ ಹಿಂದೆಯ ತಜ್ಞರು ಇದನ್ನು ಘೋಷಿಸಿದ್ದರು. ಹೀಗಾಗಿ ಸೂರ್ಯಘರ್ ಯೋಜನೆಯ ಮೂಲಕ ಸೌರ ವಿದ್ಯುತ್ ಉತ್ಪಾದನೆ ಮತ್ತು ಬಳಕೆಯನ್ನು ಪ್ರೋತ್ಸಾಹಿಸಲು ಸರ್ಕಾರ ಉದ್ದೇಶಿಸಿದೆ. ಮನೆಯ ಛಾವಣಿಯ ಮೇಲೆ ಸೌರ ವಿದ್ಯುತ್ ಘಟಕಗಳನ್ನು ಅಳವಡಿಸುವುದರಿಂದ ಸಾಂಪ್ರದಾಯಿಕ ಇಂಧನದ ಮೇಲಿನ ಅವಲಂಬನೆ ಕಡಿಮೆಯಾಗಲಿದೆ. ಇದರಿಂದ ಕಲ್ಲಿದ್ದಲಿನ ಮೇಲಿನ ಅವಲಂಬನೆ ಮತ್ತು ಬಳಕೆ ಸಹ ಗಣನೀಯ ಪ್ರಮಾಣದಲ್ಲಿ ಕಡಿಮೆಯಾಗಲಿದೆ. ಭಾರತದಲ್ಲಿ ವರ್ಷದಲ್ಲಿ 6ರಿಂದ 8 ತಿಂಗಳು ಪ್ರಖರವಾದ ಬಿಸಿಲು ಇರುವುದರಿಂದ ಅದರ ಸಂಪೂರ್ಣ ಪ್ರಯೋಜನೆಯನ್ನು ಈ ಯೋಜನೆಯ ಮೂಲಕ ಪ್ರತಿಯೊಬ್ಬರೂ ಪಡೆಯಬಹುದಾಗಿದೆ. ವಿಶೇಷವಾಗಿ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳು ಈ ಯೋಜನೆಯ ಪ್ರಯೋಜನೆಯನ್ನು ಪಡೆಯಬಹುದಾಗಿದ್ದು ಕರ್ನಾಟಕದಲ್ಲೇ ಹೆಸರುವಾಸಿಯಾದ ಬಯಲುಸೀಮೆ ಜಿಲ್ಲೆಗಳೆಂದೇ ಪ್ರಖ್ಯಾತಿಯಾದ ಪಶ್ಚಿಮ ಜಿಲ್ಲೆಗಳಲ್ಲಿ ವರ್ಷದುದ್ದಕ್ಕೂ ಅತ್ಯಧಿಕ ಪ್ರಮಾಣದಲ್ಲಿ ಬಿಸಿಲು ಇರುವುದರಿಂದ ಈ ಯೋಜನೆಗೆ ಇಂತಹ ಜಿಲ್ಲೆಗಳು ಹೇಳಿ ಮಾಡಿಸದ ಪ್ರದೇಶಗಳೆಂದು ಎಲ್ಲರ ಅಭಿಪ್ರಾಯ. ಇನ್ನು ಸೂರ್ಯಘರ್ ಯೋಜನೆಯ ಪ್ರಯೋಜನಗಳೇನೆಂಬುದನ್ನು ಗಮನಿಸಿದಾಗ ನಮಗೆ ಕೆಲವು ಅಂಶಗಳು ಇಲ್ಲಿ ವೇದ್ಯವಾಗುತ್ತವೆ. ಮೊದಲನೆಯದಾಗಿ, ಮನೆಯ ಛಾವಣಿಯ ಮೇಲೆ ಸೌರ ವಿದ್ಯುತ್ ಘಟಕಗಳನ್ನು ಅಳವಡಿಸುವುದರಿಂದ ಹೆಚ್ಚುವರಿಯಾಗಿ 300 GW ವಿದ್ಯುತ್ ಉತ್ಪಾದನೆ ಆಗಲಿದೆ ಎಂದು ಅಂದಾಜಿಸಲಾಗಿದೆ. ಮನೆಯ ಸದಸ್ಯರು ತಮ್ಮ ಮಾಸಿಕ ವಿದ್ಯುತ್ ವೆಚ್ಚವನ್ನು ಉಳಿತಾಯ ಮಾಡಬಹುದಾಗಿದೆ. ಈ ಯೋಜನೆಯಿಂದ ಉತ್ಪಾದನೆ, ಸಾಗಣೆ ಮತ್ತು

0: ಪ್ರದೇಶದಲ್ಲಿ ಉತ್ಪಾದಿಸಲಾದ ಈ ವಿದ್ಯುತ್ತು ಅಲ್ಲಿ ಅಳವಡಿಸಲಾದ ಬ್ಯಾಟರಿಯಲ್ಲಿ ಸಂಗ್ರಹವಾಗಲಿದ್ದು ಅದನ್ನು ಜೆಸ್ಕಾಂ ಅಥವಾ ವಿದ್ಯುತ್ ಸರಬರಾಜು ಸಂಸ್ಥೆಗಳಿಗೆ ಮಾರಾಟ ಮಾಡುವ ಮೂಲಕ ಹಣವನ್ನೂ ಸಹ ಫಲಾನುಭವಿಗಳು ಇಲ್ಲಿ ಗಳಿಸಬಹುದಾಗಿದೆ. ಹೆಚ್ಚಿನ ಪ್ರಮಾಣದಲ್ಲಿ ಈ ಯೋಜನೆಯನ್ನು ಜಾರಿಗೊಳಿಸುವುದರಿಂದ ಸಾಂಪ್ರದಾಯಿಕ ವಿದ್ಯುತ್ ಉತ್ಪಾದನೆಯಲ್ಲಿ ಬಿಡುಗಡೆಯಾಗುವ ಇಂಗಾಲವನ್ನೊಳಗೊಂಡಂತೆ ಅನೇಕ ಹಾನಿಕಾರಕ ಅನಿಲಗಳ ಹೊರಸೂಸುವಿಕೆ ಗಣನೀಯ ಪ್ರಮಾಣದಲ್ಲಿ ಇಳಿಕೆಯಾಗಲಿದ್ದು ವಾಯು ಮಾಲಿನ್ಯ ಕೂಡ ನಿಯಂತ್ರಣವಾಗುವ ಸಾಧ್ಯತೆ ಇದೆ. ಮುಂದುವರೆದು ವಿದ್ಯುತ್ ಸಂಪರ್ಕವೇ ಇಲ್ಲದ ಪ್ರದೇಶಗಳಿಗೂ ಸಹ ಸೌರ ವಿದ್ಯುತ್ ಯೋಜನೆಯನ್ನು ತಲುಪಿಸಬಹುದು. ಹಾಗಾಗಿ ಎಲ್ಲ ಪ್ರದೇಶಗಳಲ್ಲಿಯೂ ನಿರಂತರವಾಗಿ ವಿದ್ಯುತ್ ಪೂರೈಕೆಯನ್ನು ಮಾಡಬಹುದಾದ ಇದೊಂದು ಸ್ವಾವಲಂಬಿಯ ಅತ್ಯಂತ ಪ್ರಮುಖವಾದ ಯೋಜನೆಯಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ಜನರು ತಮ್ಮ ಮನೆಗಳ ಮೇಲೆ ಸೌರ ಫಲಕಗಳನ್ನು ಅಳವಡಿಸುವುದನ್ನು ಪ್ರೋತ್ಸಾಹಿಸಲು ಸರ್ಕಾರ ಪ್ರತಿ ಜಿಲ್ಲೆಗೆ ಒಂದು ಮಾದರಿ ಸೌರ ಗ್ರಾಮವನ್ನು ನಿರ್ಮಾಣ ಮಾಡಲು ಮುಂದಾಗಿರುವುದು ಈ ಯೋಜನೆಯ ಪ್ರಮುಖ ಅಂಶವಾಗಿದೆ. ಇನ್ನು ಈ ಯೋಜನೆಗೆ ಯಾರೆಲ್ಲ ಅರ್ಹರು ಮತ್ತು ಅದನ್ನು ಹೇಗೆ ಆ ಫಲವನ್ನು ಗಳಿಸಬಹುದೆಂದು ಪ್ರಶ್ನಿಸಿದಾಗ, ಫಲಾನುಭವಿಯು ಭಾರತೀಯ ಪ್ರಜೆಯಾಗಿರಬೇಕು, ಸ್ವಂತ ಮನೆಯನ್ನು ಹೊಂದಿರಬೇಕು ಮತ್ತು ಮನೆಯ ಮೇಲ್ಛಾವಣಿಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸಲು ಸಾಕಷ್ಟು ಸೂಕ್ತವಾದ ಜಾಗ ಇರಬೇಕು. ಮನೆಯಲ್ಲಿ ಸೂಕ್ತ ರೀತಿಯಲ್ಲಿ ವಿದ್ಯುತ್ ಪೂರೈಕೆಯ ಸಂಪರ್ಕ ಕೂಡ ಇರಬೇಕು. ಆ ಮನೆಯ ಸದಸ್ಯರು ಈ ಮೊದಲು ಸೌರ ಫಲಕಗಳನ್ನು ಅಳವಡಿಸಿಕೊಳ್ಳಲು ಸರ್ಕಾರದಿಂದ ಯಾವುದೇ ಸಹಾಯಧನವನ್ನು ಪಡೆದುಕೊಂಡಿರಬಾರದು. ಮನೆಯ ಛಾವಣಿ ಮೇಲೆ 3 ಕಿಲೋವ್ಯಾಟ್ ವರೆಗೆ ಸೌರ ಘಟಕದ ಸ್ಥಾಪನೆಗಾಗಿ ಕುಟುಂಬಗಳು 7% ಬಡ್ಡಿಯೊಂದಿಗೆ ಮೇಲಾಧಾರ ರಹಿತ ಸಾಲದ ಉತ್ಪನ್ನಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ. ಈ ಯೋಜನೆಗೆ ಅರ್ಜಿ ಸಲ್ಲುವ ಪ್ರಕ್ರಿಯೆ ಹೇಗೆ ಮತ್ತು ಇದರ ಫಲವನ್ನು ಪಡೆಯುವುದು ಹೇಗೆ ಎಂಬುದನ್ನು ಇಲ್ಲಿ ನಾವು 9 ಹಂತಗಳ ಮೂಲಕ ಇದನ್ನು ಅರಿತುಕೊಳ್ಳಬಹುದಾಗಿದೆ. ಹಂತ 1, ಅಧಿಕೃತ ಜಾಲತಾಣ https://www.pmsurvagehar.gov.in ಇದಕ್ಕೆ ಭೇಟಿ ನೀಡಬೇಕು. ನೋಂದಣಿಯ ವೇಳೆ ಮಾಹಿತಿಗಳನ್ನು ವಿವರವಾಗಿ ಒದಗಿಸತಕ್ಕದ್ದು. ಮೊದಲು ನಿಮ್ಮ ರಾಜ್ಯವನ್ನು ಆಯ್ಕೆ ಮಾಡಿ, ನಂತರ ನಿಮ್ಮ ವಿದ್ಯುತ್ ಸರಬರಾಜು ಸಂಸ್ಥೆಯ ಹೆಸರನ್ನು ಆಯ್ಕೆ ಮಾಡಿ, ಮುಂದುವರೆದು ನಿಮ್ಮ ಮನೆಯ ವಿದ್ಯುತ್ ಸಂಪರ್ಕದ ಗ್ರಾಹಕ ಸಂಖ್ಯೆಯನ್ನು ಪೂರ್ಣವಾಗಿ ನಮೂದಿಸಬೇಕು. ನೆಟ್ ಮತ್ತು ವಾಟ್ಸಪ್ ಹೊಂದಿರುವ ನಿಮ್ಮ ಮೊಬೈಲ್ ಫೋನಿನ ಸಂಖ್ಯೆಯನ್ನು ಇಲ್ಲಿ ನಮೂದಿಸಬೇಕು. ಮುಂದುವರೆದು ಪೋರ್ಟಲ್ನಲ್ಲಿ ತಿಳಿಸಿರುವ ಸೂಚನೆಗಳನ್ನು ಕ್ರಮಬದ್ಧವಾಗಿ ಸ್ಪಷ್ಟವಾಗಿ ಅನುಸರಿಸಬೇಕು. 3ನೇ ಹಂತದಲ್ಲಿ ಗ್ರಾಹಕ ಸಂಖ್ಯೆ ಮತ್ತು ಮೊಬೈಲ್ ಸಂಖ್ಯೆಯೊಂದಿಗೆ ಲಾಗಿನ್ ಆಗಬೇಕು. 4ನೇ ಹಂತದಲ್ಲಿ ಮನೆಯ ಛಾವಣಿಯ ಮೇಲೆ ಸೌರ ಫಲಕ ಅಳವಡಿಸಲು ಪ್ರಥಮವಾಗಿ ಅರ್ಜಿಯನ್ನು ಸಲ್ಲಿಸಬೇಕು. 5ನೇ ಹಂತದಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸುವುದು ಇಲ್ಲಿ ಕಡ್ಡಾಯ. 6ನೇ ಹಂತದಲ್ಲಿ ವಿದ್ಯುತ್ ಸರಬರಾಜು ಸಂಸ್ಥೆಯಿಂದ ಕಾರ್ಯಸಾಧ್ಯತೆಯ ಅನುಮೋದನೆಗಾಗಿ ಕಾಯಿರಿ. ಮುಂದುವರೆದು ನೀವು ಕಾರ್ಯಸಾಧ್ಯತೆಯ ಅನುಮೋದನೆಯನ್ನು ಪಡೆದ ನಂತರ ಸಂಬಂಧಪಟ್ಟ ವಿದ್ಯುತ್ ಸರಬರಾಜು ಸಂಸ್ಥೆಯ ನೋಂದಾಯಿತ ಮಾರಾಟಗಾರರು ಬಂದು ಘಟಕವನ್ನು ಅಳವಡಿಸುತ್ತಾರೆ. ನೆಟ್ ಮೀಟರ್ ಅಳವಡಿಕೆಯ ಬಳಿಕ ವಿದ್ಯುತ್ ವಿತರಣಾ ಸಂಸ್ಥೆಯವರು ನಿಮ್ಮ ಮನೆಗೆ ಖುದ್ದಾಗಿ ಭೇಟಿ ನೀಡಿ ತಪಾಸಣೆ ಮಾಡುತ್ತಾರೆ. ಅದಾದ ನಂತರ ಅಧಿಕಾರಿಗಳು ನಿಮಗೆ ಪೋರ್ಟಲ್ನಿಂದ ಅನುಮತಿ ಪತ್ರವನ್ನು ಒದಗಿಸಲಾಗುತ್ತದೆ. 9ನೇ ಹಂತದಲ್ಲಿ ಒಮ್ಮೆನೇ ಸೌರ ಘಟಕದ ಆರಂಭಕ್ಕೆ ಅನುಮತಿ ಪತ್ರವನ್ನು ಪಡೆದ ಬಳಿಕ ಬ್ಯಾಂಕ್ ವಿವರ ಪೋರ್ಟಲ್ ಮೂಲಕ ಸಲ್ಲಿಸಬೇಕು. ಇದಾದ 30 ದಿನಗಳಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಸರ್ಕಾರದಿಂದ ಸಬ್ಸಿಡಿ ಹಣ ಬಂದು ಜಮಾ ಆಗುತ್ತದೆ. ಈ ವಿವರಗಳನ್ನು ಚಾಚೂ ತಪ್ಪದೆ ಪ್ರತಿಯೊಬ್ಬ ಫಲಾನುಭವಿಯಾಗ ಬಯಸುವ ಗ್ರಾಹಕರು ಕೂಡ ಅನುಸರಿಸಲು ಈ ಮೂಲಕ ವಿನಂತಿಸಲಾಗಿದೆ. ಈ ಯೋಜನೆಯ ಮೂಲಕ ಬಡ ಅಥವಾ ಮಧ್ಯಮ ವರ್ಗದ 1 ಕೋಟಿ ಮನೆಗಳಿಗೆ ಮನೆಯ ಮೇಲ್ಛಾವಣಿಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸುವುದರ ಮೂಲಕ ಉಚಿತ ವಿದ್ಯುತ್ ಒದಗಿಸುವ ಯೋಜನೆಯನ್ನು ಕೇಂದ್ರ ಸರ್ಕಾರ ಹೊಂದಿರುವುದು ಇದೊಂದು ಸ್ವಸ್ಥ ಅಭಿವೃದ್ಧಿಯ ಮಾದರಿ ಯೋಜನೆಯಾಗಿದೆ ಎಂದು ಅಭಿಪ್ರಾಯಪಡಲಾಗಿದೆ.
1: ಇದುವರೆಗೆ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಕುರಿತು ಡಾಕ್ಟರ್ ಕಡ್ಲಬಾಳ ಪನ್ನಾಂಗಧರ್ ಅವರಿಂದ ಮಾಹಿತಿ ಕೇಳಿದಿರಿ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು

0: ವೈ ಭಾರತಿ. ಮುಖ್ಯಾಂಶಗಳು: ಮಧ್ಯಪ್ರದೇಶದ ಕುನು ರಾಷ್ಟೀಯ ಉದ್ಯಾನವನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಭೇಟಿ, ಪ್ರಾಜೆಕ್ಟ್ ಚೀತಾದ ಪ್ರಗತಿ ಪರಿಶೀಲನೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಇಂದಿನಿಂದ ಮಂಗೋಲಿಯಾ, ದಕ್ಷಿಣ ಕೊರಿಯಾಕ್ಕೆ ಅಧಿಕೃತ ಪ್ರವಾಸ. ನವದೆಹಲಿಯಲ್ಲಿ ಇಂದಿನಿಂದ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ನ್ಯೂಜಿಲೆಂಡ್ ವಿರುದ್ಧ 3-1 ಗೋಲುಗಳಿಂದ ಈಜಿಪ್ಟ್ಗೆ ಜಯ. ವಾರ್ತೆಗಳ ವಿವರ: ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಮಧ್ಯಪ್ರದೇಶದ ಕುನು ರಾಷ್ಟೀಯ ಉದ್ಯಾನವನಕ್ಕೆ ಇಂದು ಭೇಟಿ ನೀಡಿದರು. ದೇಶದಲ್ಲಿ ಅಳಿವಿನಂಚಲಿರುವ ಚೀತಾಗಳನ್ನು ಕಾಡಿಗೆ ಮತ್ತೆ ಪರಿಚಯಿಸುವ ಭಾರತದ ಪ್ರಮುಖ ಉಪಕ್ರಮವಾದ ಪ್ರಾಜೆಕ್ಟ್ ಚೀತಾದ ಪ್ರಗತಿಯನ್ನು ಪರಿಶೀಲಿಸಿದರು. ಭೇಟಿ ಸಮಯದಲ್ಲಿ ರಾಷ್ಟಪತಿಯವರು ಉದ್ಯಾನವನದ ಚಿರತೆ ನಿರ್ವಹಣಾ ಪ್ರದೇಶಕ್ಕೆ ಭೇಟಿ ನೀಡಿದರು. ಈ ವೇಳೆ ಯೋಜನೆಯ ಸ್ಥಿತಿಗತಿ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಪ್ರಾಜೆಕ್ಟ್ ಚೀತಾ ಅಡಿಯಲ್ಲಿ ದೇಶದ ಮೊದಲ ಚೀತಾಗಳ ತಾಣವಾದ ಕುನೋ ಉದ್ಯಾನವನದಲ್ಲಿ ಈ ಪ್ರಭೇದಗಳಿಗೆ ಸೂಕ್ತವಾದ ಆವಾಸ ಸ್ಥಾನ, ಸಾಕಷ್ಟು ಬೇಟೆಗೆ ಅವಕಾಶ ಮತ್ತು ಮಾನವ ಅಡಚಣೆಯನ್ನು ಕಡಿಮೆ ಮಾಡಲು ಈ ಪ್ರದೇಶವನ್ನು ಅಭಿವೃದ್ಧಿಪಡಿಸಲಾಗಿದೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಇಂದಿನಿಂದ ಮಂಗೋಲಿಯಾ ಮತ್ತು ದಕ್ಷಿಣ ಕೊರಿಯಾಕ್ಕೆ ಅಧಿಕೃತ ಪ್ರವಾಸ ಆರಂಭಿಸಿದ್ದಾರೆ. ಪ್ರವಾಸದ ಮೊದಲ ಚರಣದಲ್ಲಿ ಅವರು ಇಂದು ಮಂಗೋಲಿಯಾ ತಲುಪಿದ್ದಾರೆ. ಭಾರತ ಮತ್ತು ಮಂಗೋಲಿಯಾ ನಡುವಿನ ವಿಶೇಷ ಪಾಲುದಾರಿಕೆಯನ್ನು ಮುನ್ನಡೆಸಲು ಫಲಪ್ರದ ಮಾತುಕತೆಗಳನ್ನು ಎದುರು ನೋಡುತ್ತಿರುವುದಾಗಿ ಸಾಮಾಜಿಕ ಜಾಲತಾಣದಲ್ಲಿ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ಮಂಗೋಲಿಯಾ ವಿದೇಶಾಂಗ ಸಚಿವ ಬಿ ಬ್ಯಾಟ್ಸೆಟ್ಸೆಗ್ ಸೇರಿದಂತೆ ಉನ್ನತ ನಾಯಕರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಬಳಿಕ ಡಾ ಎಸ್ ಜೈಶಂಕರ್ ಅವರು ಈ ತಿಂಗಳ 24 ಮತ್ತು 25ರಂದು ದಕ್ಷಿಣ ಕೊರಿಯಾಕ್ಕೆ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಮಯದಲ್ಲಿ ದಕ್ಷಿಣ ಕೊರಿಯಾ ವಿದೇಶಾಂಗ ಸಚಿವ ಜೋ ಹ್ಯೂನ್ ಅವರೊಂದಿಗೆ ಚರ್ಚೆ ನಡೆಸಲಿದ್ದಾರೆ. ಜೆಜುವಿನಲ್ಲಿ ಇದೇ ಗುರುವಾರ ಶಾಂತಿ ಮತ್ತು ಸಮೃದ್ಧಿಗಾಗಿ ಜೆಜು ವೇದಿಕೆಯಲ್ಲಿ ಸಚಿವರು ಪ್ರಮುಖ ಭಾಷಣ ಮಾಡಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಸಂಸದ ಶಶಿ ತರೂರ್ ಅಧ್ಯಕ್ಷತೆಯ ವಿದೇಶಾಂಗ ವ್ಯವಹಾರಗಳ ಸಂಸದೀಯ ಸ್ಥಾಯಿ ಸಮಿತಿಯು ಕಾರ್ಯತಂತ್ರದ ಗಡಿ ಭದ್ರತೆ ಮತ್ತು ವಿದೇಶಾಂಗ ನೀತಿ ಸಮಸ್ಯೆಗಳನ್ನು ಪರಿಶೀಲಿಸಲು ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ಗೆ 4 ದಿನಗಳ ಅಧ್ಯಯನ ಭೇಟಿ ಪ್ರಾರಂಭಿಸಿದೆ. ಗಡಿ ನಿರ್ವಹಣೆ ಮತ್ತು ಗಡಿ ಪ್ರದೇಶಗಳಲ್ಲಿ ಭದ್ರತಾ ಪರಿಸ್ಥಿತಿ ಕುರಿತು ನೇರ ಒಳನೋಟಗಳನ್ನು ಪಡೆಯಲು ಸಮಿತಿಯು ಇದೇ 25ರವರೆಗೆ ಜಮ್ಮು ಕಾಶ್ಮೀರ, ಕಾರ್ಗಿಲ್ ಮತ್ತು ಲೇಹ್ಗೆ ಭೇಟಿ ನೀಡಲಿದೆ. ಭಾರತದ ದ್ವಿಪಕ್ಷೀಯ ಸಂಬಂಧಗಳಲ್ಲಿನ ಇತ್ತೀಚಿನ ಬೆಳವಣಿಗೆಗಳು, ಸಿಂಧು ಜಲ ಒಪ್ಪಂದ ರದ್ದು, ಗಡಿ ನಿಯಂತ್ರಣ ರೇಖೆ ಮತ್ತು ಅಂತಾರಾಷ್ಟೀಯ ಗಡಿಯಲ್ಲಿ ಭಯೋತ್ಪಾದನೆಯಿಂದ ಉಂಟಾಗುವ ಬೆದರಿಕೆಯನ್ನು ಸಮಿತಿ ಪರಿಶೀಲಿಸುತ್ತಿದೆ. ಅಲ್ಲದೆ ಭಾರತ ಚೀನಾ ಸಂಬಂಧಗಳು ಮತ್ತು ಪೂರ್ವ ಲಡಾಖ್ನಲ್ಲಿ ವಾಸ್ತವಿಕ ಗಡಿ ನಿಯಂತ್ರಣ ರೇಖೆ ಉದ್ದಕ್ಕೂ ಇರುವ ಪರಿಸ್ಥಿತಿಯ ಮೇಲೂ ಕೇಂದ್ರೀಕರಿಸಲಿದೆ. ಭಾರತ ಇಂದು ನವದೆಹಲಿಯಲ್ಲಿ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ 2 ದಿನಗಳ ಸಭೆಯನ್ನು ಆಯೋಜಿಸಲಿದೆ. ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅಧ್ಯಕ್ಷತೆ ವಹಿಸಲಿದ್ದು, ಸಭೆಯು 11 ಸದಸ್ಯ ರಾಷ್ಟಗಳ ಭದ್ರತಾ ಮುಖ್ಯಸ್ಥರನ್ನು ಒಟ್ಟುಗೂಡಿಸುತ್ತದೆ. ಇವುಗಳಲ್ಲಿ ಭಾರತ, ಬ್ರೆಜಿಲ್, ಚೀನಾ, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷ್ಯಾ, ಇರಾನ್, ರಷ್ಯಾ, ಸೌದಿ ಅರೇಬಿಯಾ, ದಕ್ಷಿಣ ಆಫ್ರಿಕಾ ಮತ್ತು ಯುಎಇ ಸೇರಿವೆ. ಈ ಸಭೆಯು ಜಗತ್ತು ಇಂದು ಎದುರಿಸುತ್ತಿರುವ ಭದ್ರತಾ ಸವಾಲುಗಳು ಎಂಬ ವಿಷಯದ ಮೇಲೆ ಕೇಂದ್ರೀಕರಿಸುತ್ತದೆ. ರಾಷ್ಟೀಯ ಭದ್ರತಾ ಬೆದರಿಕೆಗಳ ವೇಗವಾಗಿ ವಿಕಸನಗೊಳ್ಳುತ್ತಿರುವ ಸ್ವರೂಪ ಮತ್ತು ಎದುರಾಗುತ್ತಿರುವ ಭದ್ರತಾ ಅಪಾಯಗಳಲ್ಲಿ ಹೊಸ ತಂತ್ರಜ್ಞಾನಗಳ ಪಾತ್ರದ ಕುರಿತು ಚರ್ಚೆಗಳು ಗಮನಹರಿಸಲಿವೆ. 2026ರಲ್ಲಿ ಭಾರತ 4ನೇ ಬಾರಿಗೆ ಬ್ರಿಕ್ಸ್ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವುದರಿಂದ ಈ ಸಭೆ ನಡೆಯುತ್ತಿದೆ. ಭಾರತದ ಅಧ್ಯಕ್ಷತೆಯು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ವಿಷಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಭಾರತ ತನ್ನ 2026ರ ಬ್ರಿಕ್ಸ್ ಅಧ್ಯಕ್ಷತೆ ಅಡಿಯಲ್ಲಿ ಇದೇ ತಿಂಗಳ 25 ಮತ್ತು 26ರಂದು ಹರಿಯಾಣದಲ್ಲಿ 11ನೇ ಬ್ರಿಕ್ಸ್ ಇಂಧನ ಸಚಿವರ ಸಭೆಯನ್ನು ಆಯೋಜಿಸಲಿದೆ. ಸಭೆಯು ಇಂಧನ ಭದ್ರತೆ ಮತ್ತು ಸುಸ್ಥಿರತೆ, ಇಂಧನ ಪ್ರವೇಶ ಮತ್ತು ಸಮಾನತೆ ಹಾಗೂ ತಂತ್ರಜ್ಞಾನ ಮತ್ತು ನಾವೀನ್ಯತೆ ಎಂಬ 3 ಪ್ರಮುಖ ಆದ್ಯತೆಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಇಂಧನ ಭದ್ರತೆ, ಸುಸ್ಥಿರತೆ ಮತ್ತು ನಾವೀನ್ಯತೆ ಕುರಿತು ಸಹಕಾರವನ್ನು ಬಲಪಡಿಸಲು ಎಲ್ಲಾ 11 ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಇಂಧನ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ವರ್ಷದ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯತ್ತು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ವಿಷಯಗಳ ಕುರಿತು ಗಮನ ಕೇಂದ್ರೀಕರಿಸಲಿವೆ. ಜಾಗತಿಕ ದಕ್ಷಿಣದ ಆದ್ಯತೆಗಳನ್ನು ಮುನ್ನಡೆಸಲು ಮತ್ತು ಸಮಗ್ರ ಜಾಗತಿಕ ಇಂಧನ ಭವಿಷ್ಯವನ್ನು ರೂಪಿಸಲು ಈ ಸಭೆ ಭಾರತಕ್ಕೆ ಪ್ರಮುಖ ವೇದಿಕೆಯನ್ನು ಒದಗಿಸುತ್ತದೆ. 19ನೇ ಮುಂಬೈ ಅಂತಾರಾಷ್ಟೀಯ ಚಲನಚಿತ್ರೋತ್ಸವ ನಿನ್ನೆ ಸಂಪನ್ನಗೊಂಡಿತು. ಪೋಲೆಂಡ್ನ ಸಾಕ್ಷ್ಯಚಿತ್ರ ಸಿಲ್ವರ್ ಅಂತಾರಾಷ್ಟೀಯ ಸ್ಪರ್ಧಾ ವಿಭಾಗದಲ್ಲಿ ಅತ್ಯುತ್ತಮ ಸಾಕ್ಷ್ಯಚಿತ್ರಕ್ಕಾಗಿ ಪ್ರತಿಷ್ಠಿತ ಗೋಲ್ಡನ್ ಕಾಂಚ್ ಪ್ರಶಸ್ತಿ ಪಡೆದುಕೊಂಡಿದೆ. ಅತ್ಯುತ್ತಮ ಆನಿಮೇಷನ್ ಚಿತ್ರಕ್ಕಾಗಿ ಮಾಯಾಸ್ ಸಾಂಗ್ ಹಾಗೂ ಅತ್ಯುತ್ತಮ ಕಿರುಚಿತ್ರಕ್ಕಾಗಿ ಅಂಡರ್ ದಿ ಸ್ನೋ ಸಿಲ್ವರ್ ಕಾಂಚ್ ಪ್ರಶಸ್ತಿ ಪಡೆದಿವೆ. ರಾಷ್ಟೀಯ ಸ್ಪರ್ಧಾ ವಿಭಾಗದಲ್ಲಿ ಅತ್ಯುತ್ತಮ ಆನಿಮೇಷನ್ ಚಿತ್ರಕ್ಕಾಗಿ ಅಂಗಾಳಮ್ಮನ್ ಕೋವಿಲ್ ಸ್ಟ್ರೀಟ್ ಹಾಗೂ ಅತ್ಯುತ್ತಮ ಕಿರುಚಿತ್ರಕ್ಕಾಗಿ ಸ್ಮಾಲ್ ಕ್ಲೌಡ್ಸ್ ಹಾಗೂ ಅತ್ಯುತ್ತಮ ಸಾಕ್ಷ್ಯಚಿತ್ರಕ್ಕಾಗಿ ವಾಯ್ ಸಿಲ್ವರ್ ಕಾಂಚ್ ಪ್ರಶಸ್ತಿ ತನ್ನದಾಗಿಸಿಕೊಂಡಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇರಾನ್ನ ಪರಮಾಣು ಕಾರ್ಯಕ್ರಮ ಮತ್ತು ಪ್ರಾದೇಶಿಕ ಭದ್ರತಾ ಸಮಸ್ಯೆಗಳನ್ನು ಪರಿಹರಿಸಲು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಹಿರಿಯ ನಿಯೋಗಗಳು ಸಭೆ ಸೇರಿದ್ದು ಇರಾನ್ನೊಂದಿಗಿನ ಮಾತುಕತೆಗಳು ಪ್ರಗತಿಯಲ್ಲಿವೆ ಎಂದು ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ತಿಳಿಸಿದ್ದಾರೆ. ಲುಸೆರ್ನ್ ಸರೋವರದ ಮೇಲಿರುವ ಬರ್ಗೆನ್ಸ್ಟಾಕ್ ರೆಸಾರ್ಟ್ನಲ್ಲಿ ಅಮೆರಿಕ ಮತ್ತು ಇರಾನ್ನ ನಿಯೋಗಗಳು ಮಾತುಕತೆ ಪ್ರಾರಂಭಿಸಿವೆ. ಸಭೆಗೆ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಜೆಡಿ ವ್ಯಾನ್ಸ್, ಮಾತುಕತೆಗಳು ಈಗಾಗಲೇ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡಿದ್ದು ಪ್ರಾಥಮಿಕವಾಗಿ ಇರಾನ್ನ ಪರಮಾಣು ಕಾರ್ಯಕ್ರಮದ ಮೇಲೆ ಕೇಂದ್ರೀಕೃತವಾಗಿದೆ. ಆದರೂ ಇಸ್ರೇಲ್ ಮತ್ತು ಲೆಬನಾನ್ ನಡುವಿನ ಕದನ ವಿರಾಮವನ್ನು ಕಾಯ್ದುಕೊಳ್ಳುವ ಪ್ರಯತ್ನಗಳು ಸೇರಿದಂತೆ ಪ್ರಾದೇಶಿಕ ಭದ್ರತಾ ಸಮಸ್ಯೆಗಳು ಸಹ ಪ್ರಮುಖವಾಗಿ ಚರ್ಚೆಯಾಗುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ರಾಷ್ಟೀಯ ಹೆದ್ದಾರಿ 27 ಜಲಪೈಗುರಿ ಜಿಲ್ಲೆ ಜಲದಬರಿಯಲ್ಲಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಮೃತಪಟ್ಟವರ ಸಂಖ್ಯೆ 6 ಏರಿದೆ. ಮೃತರಲ್ಲಿ 2 ಮಹಿಳೆಯರು ಮತ್ತು 1 ಮಗು ಸೇರಿದ್ದಾರೆ. ಘಟನೆಯಲ್ಲಿ 25 ಪ್ರಯಾಣಿಕರು ಗಾಯಗೊಂಡಿದ್ದು ಜಲಪೈಗುರಿ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಪ್ರತ್ಯಕ್ಷದರ್ಶಿಗಳ ಪ್ರಕಾರ ಸುಮಾರು 32 ಪ್ರಯಾಣಿಕರನ್ನು ಹೊತ್ತೊಯ್ಯುತ್ತಿದ್ದ ಉತ್ತರ ಬಂಗಾಳ ರಾಜ್ಯ ಸಾರಿಗೆ ನಿಗಮದ ಬಸ್ ನಿಂತಿದ್ದ ಟ್ರಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಈ ಅಪಘಾತ ಸಂಭವಿಸಿದೆ. ಪೊಲೀಸರು, ಜಿಲ್ಲಾಡಳಿತ ಅಧಿಕಾರಿಗಳು ಮತ್ತು ಸ್ಥಳೀಯ ನಿವಾಸಿಗಳು ತಕ್ಷಣ ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆಗಳನ್ನು ನಡೆಸಿ ಗಾಯಗೊಂಡವರನ್ನು ಆಸ್ಪತ್ರೆಗೆ ದಾಖಲಿಸಿದರು. ಘಟನೆ ಕುರಿತು ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಸೇರಿದಂತೆ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಕತಾರ್ನ ಪ್ರಮುಖ ನೈಸರ್ಗಿಕ ಅನಿಲ ರಫ್ತು ಮೂಲಸೌಕರ್ಯದಲ್ಲಿ ಸ್ಫೋಟ ಸಂಭವಿಸಿದ್ದು ಕನಿಷ್ಠ 54 ಜನರು ಗಾಯಗೊಂಡಿದ್ದು 18 ಮಂದಿ ಕಾಣೆಯಾಗಿದ್ದಾರೆ. ಅಧಿಕೃತ ವರದಿಗಳ ಪ್ರಕಾರ ವಿಶ್ವದ ಪ್ರಮುಖ ಇಂಧನ ಕೇಂದ್ರಗಳಲ್ಲಿ ಒಂದಾದ ರಾಸ್ ಲಫಾನ್ ಕೈಗಾರಿಕಾ ಪ್ರದೇಶದಲ್ಲಿ ನಿನ್ನೆ ರಾತ್ರಿ ಸ್ಫೋಟ ಸಂಭವಿಸಿದೆ. ಬರ್ಜಾನ್ ಅನಿಲ ಪೂರೈಕೆ ಸೌಲಭ್ಯದಲ್ಲಿ ದೊಡ್ಡ ಬೆಂಕಿ ಕಾಣಿಸಿಕೊಂಡಿದೆ. ತುರ್ತು ಪ್ರತಿಕ್ರಿಯೆ ತಂಡಗಳು ಸ್ಥಳಕ್ಕೆ ಧಾವಿಸಿ ಕಾರ್ಯಾಚರಣೆ ನಡೆಸುತ್ತಿವೆ. ಸ್ಫೋಟದ ಕಾರಣದ ಬಗ್ಗೆ ಅಧಿಕಾರಿಗಳು ತನಿಖೆ ಪ್ರಾರಂಭಿಸಿದ್ದಾರೆ. ತುರ್ತು ಮತ್ತು ಭದ್ರತಾ ತಂಡಗಳು ಸ್ಥಳದಲ್ಲಿ ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಯನ್ನು ಮುಂದುವರೆಸಿವೆ. 2026 ಫಿಫಾ ವಿಶ್ವಕಪ್ ಫುಟ್ಬಾಲ್ನಲ್ಲಿ ಇಂದು ವ್ಯಾಂಕೋವರ್ನಲ್ಲಿ ನಡೆದ ಜಿ ಗುಂಪಿನ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ದ 3-1 ಗೋಲುಗಳಿಂದ ಈಜಿಪ್ಟ್ ಜಯ ಸಾಧಿಸಿತು. ಈಜಿಪ್ಟ್ ಪರ ಮೊಹಮ್ಮದ್ ಸಲಾಹ್ ಪಂದ್ಯಾವಳಿಯಲ್ಲಿ ತಮ್ಮ ಮೊದಲ ಗೋಲು ಗಳಿಸಿದರು. ಈ ಗೆಲುವಿನೊಂದಿಗೆ ಈಜಿಪ್ಟ್ ಜಿ ಗುಂಪಿನಲ್ಲಿ ಮೊದಲ ಸ್ಥಾನ ಪಡೆದುಕೊಂಡಿತು. ಇದಕ್ಕೂ ಮುನ್ನ ಇಂದು ಬೆಳಗ್ಗೆ ಫ್ಲೋರಿಡಾದಲ್ಲಿ ನಡೆದ ಕೇಪ್ ವರ್ಡೆ ಮತ್ತು ಉರುಗ್ವೆ ತಂಡಗಳ ನಡುವಿನ ಎಚ್ ಗುಂಪಿನ ಪಂದ್ಯ 2-2 ಗೋಲುಗಳಿಂದ ಡ್ರಾದಲ್ಲಿ ಕೊನೆಗೊಂಡಿತು. ಅರ್ಜೆಂಟೀನಾ ಮತ್ತು ಆಸ್ಟ್ರಿಯಾ ನಡುವಿನ ಜೆ ಗುಂಪಿನ ಪಂದ್ಯ ಭಾರತೀಯ ಕಾಲಮಾನ ಇಂದು ರಾತ್ರಿ 10:30 ಆರಂಭವಾಗಲಿದೆ. ಜೆಕಿಯಾ ದೇಶದಲ್ಲಿ ನಡೆದ 56 ಉಸ್ಟಿನಾಡ್ ಲಾಬೆಮ್ ಆಹ್ವಾನಿತ ಬಾಕ್ಸಿಂಗ್ ಪಂದ್ಯಾವಳಿಯಲ್ಲಿ ಭಾರತದ ಬಾಕ್ಸರ್ಗಳು 8 ಚಿನ್ನ ಸೇರಿದಂತೆ ಒಟ್ಟು 12 ಪದಕಗಳನ್ನು ಗೆದ್ದು ಗಮನಾರ್ಹ ಸಾಧನೆ ಮಾಡಿದ್ದಾರೆ. ಮಹಿಳೆಯರ 75 ಕೆಜಿ ವಿಭಾಗದಲ್ಲಿ ಲವಲಿನಾ ಬೊರ್ಗೊಹೈನ್, 54 ಕೆಜಿ ವಿಭಾಗದಲ್ಲಿ ಪ್ರೀತಿ ಪವಾರ್, 51 ಕೆಜಿ ವಿಭಾಗದಲ್ಲಿ ಸಾಕ್ಷಿ ಚೌಧರಿ ಹಾಗೂ 60 ಕೆಜಿ ವಿಭಾಗದಲ್ಲಿ ಪ್ರಿಯಾ ಗಂಗಾಸ್ ಚಿನ್ನದ ಪದಕಗಳನ್ನು ಗೆದ್ದರು. 65 ಕೆಜಿ ವಿಭಾಗದಲ್ಲಿ ಪರ್ವಿನಾ ಹುಡಾ ಬೆಳ್ಳಿ ಪದಕಕ್ಕೆ ಪಾತ್ರರಾದರು. ಪುರುಷರ 55 ಕೆಜಿ ವಿಭಾಗದಲ್ಲಿ ಜದುಮಣಿ ಸಿಂಗ್, 60 ಕೆಜಿ ವಿಭಾಗದಲ್ಲಿ ಸಚಿನ್, 80 ಕೆಜಿ ವಿಭಾಗದಲ್ಲಿ ಅಂಕುಶ್ ಹಾಗೂ 90 ಕೆಜಿಗಿಂತ ಹೆಚ್ಚಿನ ವಿಭಾಗದಲ್ಲಿ ನರೇಂದರ್ ಚಿನ್ನದ ಪದಕಗಳನ್ನು ತಮ್ಮದಾಗಿಸಿಕೊಂಡರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಮಧ್ಯಪ್ರದೇಶದ ಕುನೋ ರಾಷ್ಟೀಯ ಉದ್ಯಾನವನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಭೇಟಿ, ಪ್ರಾಜೆಕ್ಟ್ ಚೀತಾದ ಪ್ರಗತಿ ಪರಿಶೀಲನೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಇಂದಿನಿಂದ ಮಂಗೋಲಿಯಾ, ದಕ್ಷಿಣ ಕೊರಿಯಾಕ್ಕೆ ಅಧಿಕೃತ ಪ್ರವಾಸ. ನವದೆಹಲಿಯಲ್ಲಿ ಇಂದಿನಿಂದ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆ ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ನ್ಯೂಜಿಲೆಂಡ್ ವಿರುದ್ಧ 3-1 ಗೋಲುಗಳಿಂದ ಈಜಿಪ್ಟ್ಗೆ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
4: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 1:12 ಸೆಕೆಂಡುಗಳು ಭಾವಗೀತೆಗಳ

ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪೃಥ್ವಿ ಎಸ್ ಭಾರದ್ವಾಜ್ ಅವರ ಹಾಡುಗಾರಿಕೆಯನ್ನು ಆಲಿಸುವಿರಿ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಪೂತಿ ನರಸಿಂಹಾಚಾರ್ ಅವರ ರಚನೆ ದೀವಿಗೆ ಸಿರಿದೀವಿಗೆ.

ಇದುವರೆಗೂ ಪೃಥ್ವಿ ಎಸ್ ಭಾರದ್ವಾಜ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 1:30.17. ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನು ಕಳುಹಿಸಲು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9484885853. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಬಚ್ಚನ್ ಚಿತ್ರಗೀತೆ. ಹಾಡಿದ್ದಾರೆ ಸೋನು ನಿಗಮ್, ಶ್ರೇಯಾ ಘೋಷಾಲ್ ಮತ್ತು ಸಂಗಡಿಗರು. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ವಿ ಹರಿಕೃಷ್ಣ.

0: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ
1: ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ
2: ನಾನು ಸುಬ್ಬಣ್ಣ ನಮ್ಮ ಜಮೀನಿನಲ್ಲಿ ಬಾಣಲು ಕೃಷಿ ಬೆಳಕು ಕಾರ್ಯಕ್ರಮವನ್ನು ಇಟ್ಟಿರುತ್ತೇವೆ. ನೀವು ತಪ್ಪದೆ ಬನ್ನಿ, ನಿಮ್ಮ ಜೊತೆಯಲ್ಲಿ ಸ್ನೇಹಿತರನ್ನು ಕರೆತನ್ನಿ.
3: ಅಣ್ಣಯ್ಯ

ಈ ಬಾರಿಯ ಅತಿಥಿ ಶಿವಮೊಗ್ಗ ಜಿಲ್ಲೆ ಹೊನ್ನಾಳಿ ತಾಲೂಕು ಲಿಂಗಾಪುರ ಗ್ರಾಮದ ಕೃಷಿಕ ದಂಪತಿ ಜಿಸಿ ಸೋಮಶೇಖರಪ್ಪ ಹಾಗೂ ಉಮಾ ಕೆಎಚ್ಎನ್.

0: ಕೃಷಿ ರತ್ನ ಪ್ರಶಸ್ತಿ ಪ್ರದಾನ,
1: ಯಲಚನಹಳ್ಳಿ ತೋಟಗಾರಿಕಾ ಮಹಾವಿದ್ಯಾಲಯದ ವತಿಯಿಂದ ಜೈವಿಕ ಗೊಬ್ಬರಗಳ ಪ್ರದರ್ಶನ
0: ಹಾಗೂ ಕೃಷಿ ಪ್ರಕಟಣೆಗಳ ಮಾರಾಟ ಈ ಬಾರಿಯ ವಿಶೇಷ.
1: ನೀವು ಬನ್ನಿ,
0: ನಿಮ್ಮ ಸ್ನೇಹಿತರನ್ನು ಕರೆತನ್ನಿ,
1: ಬಾನುಲಿ ಕೃಷಿಕರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.
0: ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ
1: ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ
0: ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
1: ಬಾನುಲಿ ಕೃಷಿ ಬೆಳಗು.
2: ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ ಮನು ಮತ್ತು ಚಿತ್ರ ಅವರ ಧ್ವನಿಯಲ್ಲಿರುವ ಕಿಡ್ನಾಪ್ ಚಿತ್ರದ ಗೀತೆ. ಶ್ಯಾಮ್ ಸುಂದರ್ ಕುಲಕರ್ಣಿ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ರಾಜು. ಈ ಗೀತೆಯನ್ನು ಅಪೇಕ್ಷೆಪಟ್ಟು ಸಂದೇಶವನ್ನು ಕಳಿಸಿದ್ದಾರೆ ಗೊಬ್ಬರಗಾಲ ಗ್ರಾಮದಿಂದ ಶ್ರೀನಿವಾಸ್ ಜಿಪಿ.

ಕೇಳುಗರೆ ಗಮನಿಸಿ, ಮೈಸೂರಿನ ಇಲವಾಲದ ಹತ್ತಿರದ ಯಲಚನಹಳ್ಳಿಯಲ್ಲಿರುವ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ನಾಳೆ ಮಂಗಳವಾರ ಬೆಳಗ್ಗೆ 10:30ಕ್ಕೆ ಬದಲಾಗುತ್ತಿರುವ ಕೃಷಿ ಪದ್ಧತಿಗಳಲ್ಲಿ ಸಾವಯವ ಕೃಷಿಯ ಅವಕಾಶಗಳು ಮತ್ತು ಸವಾಲುಗಳು ಕುರಿತಾದ ತರಬೇತಿ ಕಾರ್ಯಕ್ರಮವನ್ನು ರೈತರಿಗೆ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ನುರಿತ ವಿಜ್ಞಾನಿಗಳು ಹಾಗೂ ಅನುಭವಿ ಕೃಷಿಕರು ರೈತರಿಗೆ ಮಾಹಿತಿ ನೀಡಲಿದ್ದಾರೆ. ಮೈಸೂರು, ಚಾಮರಾಜನಗರ, ಹಾಸನ, ಮಂಡ್ಯ ಮತ್ತು ಇತರೆ ಜಿಲ್ಲೆಗಳಿಗೆ ಸೇರಿದ ಆಸಕ್ತ ರೈತರು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಪೂರ್ವ ನೋಂದಣಿ ಮಾಡಿಸಬಹುದಾಗಿದೆ. ಮೊದಲು ಬಂದವರಿಗೆ ಆದ್ಯತೆ ನೀಡಲಾಗುವುದು. ನೋಂದಣಿಗಾಗಿ ದೂರವಾಣಿ ಸಂಖ್ಯೆ 8144795222 ಇನ್ನೊಮ್ಮೆ 8147959226. ಪ್ರಕಟಣೆ ಕೇಳಿದಿರಿ. ಇದೀಗ ಚೈತ್ರ ಸಿಂಧುವಳಿ ಅವರಿಗಾಗಿ ಕುಂತಿ ಪುತ್ರ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಸಂಗೀತ ನಿರ್ದೇಶನ ವಿಜಯಾನಂದ್.

0: ಸರಳ ಹಿಂದಿ ಸಂಭಾಷಣೆಗಳು, ದಿನನಿತ್ಯದ ಬಳಕೆಯ ಪದಗಳು, ಹಿಂದಿ ವ್ಯಾಕರಣ, ಉತ್ತಮ ಸಂವಹನಕ್ಕೆ ಈ ಭಾಷಾಭಾರತಿ ಹಿಂದಿ ಬಾನುಲಿ ಸರಣಿ ನಿಮ್ಮೆಲ್ಲರಿಗೂ ದೀವಿಗೆಯಾಗಲಿದೆ. ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದ ಸಹಯೋಗದಲ್ಲಿ ಪ್ರತಿ ಸೋಮವಾರ ಹಾಗೂ ಬುಧವಾರ ಸಂಜೆ 4:45 ಭಾಷಾ ಭಾರತಿ ವಿಶಿಷ್ಟ ಹಿಂದಿ ಪಾಠ ಸರಣಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6.
1: ಅಗ್ರಹಾರದಿಂದ ಎಂಆರ್ ಶ್ರೀಕಂಠನ್ ಅವರಿಗಾಗಿ ಬದುಕು ಬಂಗಾರವಾಯಿತು ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಜಾನಕಿ. ಗೀತೆಯ ಬರಹಗಾರರು ಚಿ ಉದಯಶಂಕರ್, ಸ್ವರ ಸಂಯೋಜನೆ ಎಂ ರಂಗರಾವ್.

ಇಂದಿನ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಸಂದೇಶಗಳನ್ನು ಕಳುಹಿಸಿದವರು ನಂಜನಗೂಡು ತಾಲೂಕು ಬಸವಟಿಕೆ ಗ್ರಾಮದಿಂದ ಪುಟ್ಟಸ್ವಾಮಪ್ಪ, ಪ್ರೇಮ, ಗೀತಾ, ನಾಗೇಂದ್ರ, ಮಧು, ಮಂಜುನಾಥ್, ಮಹೇಶ್ವರಿ, ಗಿರೀಶ್, ಸಾನಿಕಾ, ಸುಮಾ, ಮಹದೇವಪ್ಪ, ನಂಜನಗೂಡಿನಿಂದ ಮಹೇಶ್ ನಾಯಕ ಅವರು, ಹಾಗೆ ಚಾಮರಾಜನಗರ ತಾಲೂಕು ಚಿಕ್ಕಬೇಗೂರು ಗ್ರಾಮದಿಂದ ಎಂ ಮಲ್ಲೇಶ್, ನೇತ್ರ, ಚಿದಂಬರ, ರಾಮಕೃಷ್ಣ ನಗರದಿಂದ ಪುಟ್ಟರಾಜಪ್ಪ, ಬೆಲವತ್ತ ಗ್ರಾಮದ ಲೋಕೇಶ್ ಆಚಾರ್, ನಂದಿನಿ, ಕಾವ್ಯ, ಅಂಜಲಿ, ಹರ್ಷಿತ್ ಆಚಾರ್, ಶಿಲ್ಪಿ ರಮೇಶ್, ಸರಸ್ವತಿ, ರಮ್ಯಶ್ರೀ, ಪೂಜಾಶ್ರೀ, ಅಂಜುಶ್ರೀ, ಕೌಶಿಕ್ ರಾಜ್, ಗಗನ್, ಭುವನ್, ಹನುಮನಾಳ್ನಿಂದ, ಹಳ್ಳದಕೇರಿಯಿಂದ ಗಾಯತ್ರಿ ರಮೇಶ್, ಶ್ರೇಯಸ್, ವಿಶ್ವನಾಥ್, ಹರ್ಷಿಕಾ, ಮೈತ್ರಿ, ಜಯಶ್ರೀ, ರಾಗಶ್ರೀ, ಅಶೋಕ್ಪುರಂನಿಂದ ನೀಲಮ್ಮ, ಮೃತ್ಯುಂಜಯ, ಪದ್ಮಾವತಿ, ಮಹೇಶ್, ನಿರ್ಮಲಾ, ಭಾರತಿ, ಮಾಲತಿ, ಶಿವಸ್ವಾಮಿ, ವಿಕ್ಕಿ, ಪುಟ್ಟಿ, ಗಾಯತ್ರಿಪುರಂನಿಂದ ಮೊಹಮ್ಮದ್ ನದೀಮ್, ಮುದ್ದಳ್ಳಿ ಪುಟ್ಟಸ್ವಾಮಿ, ನಂಜನಗೂಡಿನಿಂದ ಕೀರ್ತನ, ದಿವ್ಯಾ, ಹೊಮ್ಮಾರ್ಗಳ್ಳಿಯಿಂದ ಟೈಲರ್ ಸುನಿಲ್ ಕುಮಾರ್, ವರಲಕ್ಷ್ಮಿ, ಸಿಂಗೇಗೌಡ, ಅಕ್ಷತ, ರಾಕೇಶ್, ನೇತ್ರ,

ಚಿನ್ಮಯ್, ಇಶಾನ್. ಚಿತ್ರದುರ್ಗದಿಂದ ಉಮಾ, ಮೋಹನ್ ಮುರಳಿ. ಬೆಂಗಳೂರಿನಿಂದ ಬಿಂದು ಪ್ರಕಾಶ್. ಅಶೋಕ್ಪುರಂನಿಂದ ಗಾಯತ್ರಿ, ಸಾಗರ್, ಶಂದೆ, ಸಹನಾ. ಕೆಆರ್ ನಗರದಿಂದ ನೇತ್ರಾವತಿ ನಟರಾಜ್. ಕಿಕ್ಕೇರಿಯಿಂದ ನಾಗರತ್ನ ಶ್ರೀನಿವಾಸ್. ರಾಮಕೃಷ್ಣ ನಗರದಿಂದ ವಿಸ್ಮಯ್ ದೇವ್. ಇಂದು ಪವನ್ ದೇವ್, ಅಮೃತ, ನಿರ್ಮಲಾ ಮಹದೇವ್. ರಾಯಭಾಗ ತಾಲೂಕು ಮುಗಳಖೋಡಲಿ ಗ್ರಾಮದಿಂದ ಶಿವಲಿಂಗಯ್ಯ ಹಿರೇಮಠ್, ಕಲಾವತಿ ಹಿರೇಮಠ್, ಅಭಿಷೇಕಯ್ಯ ಹಿರೇಮಠ್. ನಂಜನಗೂಡು ತೊರೆಮಾವಿನಿಂದ ವೆಂಕಟೇಶ್, ಹನುಮಯ್ಯ, ಮಹದೇವಸ್ವಾಮಿ, ರವಿಕುಮಾರ್. ಶ್ರೀರಂಗಪಟ್ಟಣದಿಂದ ಕೃಷ್ಣ ಟೈಲರ್, ಪದ್ಮ, ಕೃಷ್ಣನಾರಾಯಣ, ಚೈತ್ರ, ಬಹುಳ್, ಲಕ್ಷ್ಮೀ, ಉಮಾಶಂಕರ್, ಸುಜಾತ, ಪ್ರಶಾಂತ್, ಧೀರಜ್, ಪ್ರಣವ್. ರಾಜೇಂದ್ರನಗರದಿಂದ ಸತೀಶ್, ವೆಂಕಟೇಶ್. ಶಕ್ತಿನಗರದಿಂದ ಹರ್ಷಿತಾ, ವಿಜಯ, ನಾಗೇಂದ್ರ, ಮುರಳಿ, ನಿತ್ಯ, ಶೋಭಾ, ವೇಣು, ಭಾಗ್ಯಮ್ಮ, ಶಾರದಮ್ಮ, ಬಿಂದು, ಪ್ರೇಮ, ತೇಜು, ಶ್ರೇಯು. ಮಂಡಿ ಮೊಹಲ್ಲಾದಿಂದ ಸುಮತಿ, ನಾಗರಾಜ್, ಲೇಖನ್, ಕೃತಿಕಾ. ವಿದ್ಯಾರಣ್ಯಪುರಂನಿಂದ ಲತಾ ಮತ್ತು ವೇದರಂಗಯ್ಯ. ಕಳುಹಿಸಿದ ನಮ್ಮೆಲ್ಲ ಆತ್ಮೀಯ ಶ್ರೋತೃ ಬಾಂಧವರಿಗೆ ಧನ್ಯವಾದಗಳು. ನಾಳಿನ ಕಾರ್ಯಕ್ರಮದಲ್ಲಿ ಆದಷ್ಟು ಬೇಗ ತಮ್ಮ ಸಂದೇಶಗಳನ್ನು ಕಳುಹಿಸಿದರೆ ಅದನ್ನು ಪರಿಗಣಿಸಿ ಅದನ್ನು ಪ್ರಸಾರ ಮಾಡಲಾಗುತ್ತೆ ಅಂತ ಹೇಳ್ತಾ, ಇಲ್ಲಿಗೆ ಇಂದಿನ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ನಮಸ್ಕಾರ. ಆಕಾಶವಾಣಿ ಮೈಸೂರು FM 100.6.

0: 5125182.
1: Yes.
2: FM 100.6 ಆಕಾಶವಾಣಿ ಮೈಸೂರು.
3: ಸರ್, ಒಂದ್ ಹಾಡ್ ಬೇಕಿತ್ತು.
4: ಕೇಳು ಕೊಡುವೆ ನಿನಗೆ ನಾನೀಗ.
2: ಕರೆಗೊಂದು ಗೀತೆ,
5: ಕರೆಗೊಂದು ಗೀತೆ.
0: ನಿಮ್ಮ ಅಪೇಕ್ಷೆಯ ಗೀತೆಗಳು
6: ನಿಮ್ಮದೇ ಮೈಸೂರು ಬಾನುಲಿಯಲ್ಲಿ.
7: ಹೃದಯ ತುಂಬಿ
2: ಪ್ರತಿ ಮಂಗಳವಾರ ಬೆಳಿಗ್ಗೆ 8:30
8: ಗುಡ್ ಮಾರ್ನಿಂಗ್ ಶುಭ ದಿನ ಸುಪ್ರಭಾತ.
0: ಕರೆ ಮಾಡಿ
6: 2512582
0: ಅಥವಾ 2515089.
2: ಎಸ್ಟಿಡಿ ಕೋಡ್ 0821.
9: ಹಲೋ, ಮೋಹನ್ ಸ್ಪೀಕಿಂಗ್.
0: ನಿಮ್ಮ ಮೆಚ್ಚಿನ ಗೀತೆ
6: ಕೇಳಿ
2: ಆನಂದಿಸಿ.
6: ಕೆಎಸ್ಒಯು ಮುಕ್ತವಾಣಿ,
10: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
0: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ
6: ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40.
0: ಕೆಎಸ್ಒಯು ಮುಕ್ತವಾಣಿ,
10: ಮುಕ್ತವಾಣಿ ಎಲ್ಲರ ಮನೆಗೂ, ಎಲ್ಲರ ಮನಕ್ಕೂ ವಿಶ್ವಜ್ಞಾನವನ್ನು ನೀಡುವ ವಾಣಿ.
6: ಅಧ್ಯಯನಶೀಲ ಮನಸ್ಸುಗಳ ನಿರಂತರ ಸಂಗಾತಿ ಮೈಸೂರು ಆಕಾಶವಾಣಿಯ ಕೆಎಸ್ಒಯು ಮುಕ್ತವಾಣಿ.
10: ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
6: ಮರೆಯದೆ ಆಲಿಸಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ
0: ಕೆಎಸ್ಒಯು ಮುಕ್ತವಾಣಿ.
10: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
6: ಕೆಎಸ್ಒಯು ಮುಕ್ತವಾಣಿ.
11: ಕೇಳುಗರೆ ಗಮನಿಸಿ, ಇಂದು ಸಂಜೆ 4:00 ಮಹಿಳಾ ರಂಗದಲ್ಲಿ ವಿಶ್ವ ಯೋಗ ದಿನಾಚರಣೆ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಯೋಗವೇ ಜೀವನ ಪ್ರಸ್ತುತಪಡಿಸುತ್ತಾರೆ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಮೈಸೂರು ಜಿಲ್ಲಾ ಸಮಿತಿಯ ಸದಸ್ಯರು. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 2:00 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮಿಡ್ ಡೇ ನ್ಯೂಸ್ ಇನ್ ಇಂಗ್ಲಿಷ್, ನಂತರ 2:15 ಮಿಡ್ ಡೇ ನ್ಯೂಸ್ ಇನ್ ಹಿಂದಿ, ಆ ಬಳಿಕ 2:30 ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ.
12: Good afternoon. This is Akashwani and I am Valsa Williams with the Midday News.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಕೃತಕ ಬುದ್ದಿಮತ್ತೆ, ದತ್ತಾಂಶ ವಿಶ್ಲೇಷಣೆಯಿಂದ ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ತರ ಬದಲಾವಣೆ ಸಾಧ್ಯ, ರಾಜ್ಯಪಾಲ ಥವರ್ಚಂದ್ ಗೆಹ್ಲೋಟ್ ಅಭಿಮತ. ಇನ್ನು ಮುಂದೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬಿಡದಿ ಟೌನ್ಶಿಪ್ ವಿಚಾರ, ರೈತರ ಜೊತೆ ಮುಖ್ಯಮಂತ್ರಿ ಚರ್ಚೆಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆಹ್ವಾನ. ಪ್ರಸ್ತಾವಿತ ಮೇಕೆದಾಟು ಯೋಜನೆ ಕುರಿತು ಜಲ ನ್ಯಾಯಮಂಡಳಿ ರಚನೆಗೆ ತಮಿಳುನಾಡು ವಿಧಾನಸಭೆಯಲ್ಲಿ ನಿರ್ಣಯ ಅಂಗೀಕಾರ. ಕರಾವಳಿ ಹಾಗೂ ಒಳನಾಡು ಜಿಲ್ಲೆಗಳಲ್ಲಿ ಇಂದಿನಿಂದ ಇದೇ 26ರವರೆಗೆ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಆಧುನಿಕ ಆರೋಗ್ಯ ಕ್ಷೇತ್ರದ ಸಂಕೀರ್ಣ ಸವಾಲುಗಳನ್ನು ಎದುರಿಸಲು ಅಂತರ್ಶಿಸ್ತಿಯ ಸಹಯೋಗ ಮತ್ತು ಸಂಶೋಧನೆ ಅತ್ಯಗತ್ಯವಾಗಿದೆ ಎಂದು ರಾಜ್ಯಪಾಲ ಥವರ್ಚಂದ್ ಗೆಹ್ಲೋಟ್ ಅಭಿಪ್ರಾಯಪಟ್ಟಿದ್ದಾರೆ. ನಾಗಮಂಗಲದ ಬಿಜಿಎಸ್ ಸಭಾಂಗಣದಲ್ಲಿ ಆಯೋಜಿಸಿದ್ದ ಅನುವಾದ ಸಂಶೋಧನೆಗಾಗಿ ಆರೋಗ್ಯ ವಿಜ್ಞಾನಗಳಲ್ಲಿ ಅಂತರ್ಶಿಸ್ತೀಯ ವಿಧಾನಗಳು ವಿಷಯದ ಕುರಿತ ಅಂತಾರಾಷ್ಟೀಯ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು, ಇಂದಿನ ಆರೋಗ್ಯ ಕ್ಷೇತ್ರದಲ್ಲಿ ಕ್ಯಾನ್ಸರ್, ಮಧುಮೇಹ, ಹೃದ್ರೋಗ, ಸಾಂಕ್ರಾಮಿಕ ರೋಗಗಳು ಮತ್ತು ಮಾನಸಿಕ ಆರೋಗ್ಯ ಸಮಸ್ಯೆಗಳಂತಹ ಸವಾಲುಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಏಕಶಿಸ್ತೀಯ ವಿಧಾನಗಳಿಂದ ಪರಿಹಾರ ಸಾಧ್ಯವಿಲ್ಲ ಎಂದು ತಿಳಿಸಿದ್ದಾರೆ. ಆರೋಗ್ಯ ಕ್ಷೇತ್ರದಲ್ಲಿ ವೈದ್ಯಕೀಯ ವಿಜ್ಞಾನ, ಜೈವಿಕ ತಂತ್ರಜ್ಞಾನ, ಕೃತಕ ಬುದ್ದಿಮತ್ತೆ, ಸಾರ್ವಜನಿಕ ಆರೋಗ್ಯ ಹಾಗೂ ಎಂಜಿನಿಯರಿಂಗ್ ಕ್ಷೇತ್ರಗಳ ಪರಿಣಿತರ ಸಹಯೋಗದಿಂದ ಮಾತ್ರ ಪರಿಣಾಮಕಾರಿ ಪರಿಹಾರಗಳನ್ನು ಕಂಡುಹಿಡಿಯಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೃತಕ ಬುದ್ದಿಮತ್ತೆ, ದತ್ತಾಂಶ ವಿಶ್ಲೇಷಣೆಯು ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ವದ ಪರಿವರ್ತನೆ ತರಲಿದ್ದು, ಆರಂಭಿಕ ರೋಗ ನಿರ್ಣಯ, ಔಷಧ ಅಭಿವೃದ್ದಿ ಕ್ಷೇತ್ರಗಳಲ್ಲಿ ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಶಾಸಕರು, ಸಾರ್ವಜನಿಕರು, ಪಕ್ಷದ ಮುಖಂಡರು, ಕಾರ್ಯಕರ್ತರು ಸೇರಿದಂತೆ ಯಾರೇ ಬಂದರೂ ಬೆಂಗಳೂರಿನ ಸದಾಶಿವನಗರ ನಿವಾಸದಲ್ಲಿ ಭೇಟಿ ಮಾಡುವುದಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾದಲ್ಲಿ ಮಾತ್ರ ಭೇಟಿ ಮಾಡುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಯಾರೊಬ್ಬರು ಸದಾಶಿವನಗರ ನಿವಾಸಕ್ಕೆ ಬಾರದಂತೆ ಪತ್ರಿಕಾ ಪ್ರಕಟಣೆಯ ಮೂಲಕ ಮನವಿ ಮಾಡಿದ್ದಾರೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿಂದು ರಾಜ್ಯ ಸರ್ಕಾರದ ಉನ್ನತ ಶಿಕ್ಷಣ ಇಲಾಖೆ ಮತ್ತು ಬ್ರಿಟಿಷ್ ಕೌನ್ಸಿಲ್ ಸಹಯೋಗದೊಂದಿಗೆ ಅತ್ಯುತ್ತಮ ಪ್ರತಿಭಾವಂತ ಪದವಿಪೂರ್ವ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಳ್ಳಲಾದ ಸ್ಕೌಟ್ 2.0 ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ ನೀಡಿದರು. ಉನ್ನತ ಶಿಕ್ಷಣ ಇಲಾಖೆ ಮಾಜಿ ಸಚಿವ ಹಾಗೂ ಶಾಸಕ ಡಾ ಎಂಸಿ ಸುಧಾಕರ್, ಶಾಸಕರಾದ ವಿಜಯಾನಂದ ಕಾಶಪ್ಪನವರ್, ದರ್ಶನ್ ಧ್ರುವನಾರಾಯಣ್, ಬ್ರಿಟಿಷ್ ಡೆಪ್ಯೂಟಿ ಹೈಕೌನ್ಸಿಲ್ ಓವೆನ್ ರಿಚರ್ಡ್ಸ್, ಬ್ರಿಟಿಷ್ ಕೌನ್ಸಿಲ್ ದಕ್ಷಿಣ ಭಾರತ ನಿರ್ದೇಶಕಿ ಜನಕಾ ಪುಷ್ಪನಾಥನ್, ಉನ್ನತ ಶಿಕ್ಷಣ ಇಲಾಖೆ ಕಾರ್ಯದರ್ಶಿ ತುಳಸಿ ಮದ್ದಿನೇನಿ ಮತ್ತಿತರ ಅಧಿಕಾರಿಗಳು, ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಬಿಡದಿ ಟೌನ್ಶಿಪ್ ಕುರಿತಂತೆ ರೈತರೊಂದಿಗೆ ಚರ್ಚೆ ನಡೆಸಲು ಬೈರಮಂಗಲಕ್ಕೆ ಆಗಮಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಕೇಂದ್ರ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಆಹ್ವಾನ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕುಮಾರಸ್ವಾಮಿ, 2006ರಲ್ಲಿ ಮುಖ್ಯಮಂತ್ರಿಯಾಗಿದ್ದಾಗ 5 ಕಡೆ ಟೌನ್ಶಿಪ್ ಯೋಜನೆ ಘೋಷಿಸಿದ್ದು ನಿಜ. ಅಂದು ಇದೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರೋಧಿಸಿದ್ದರು. ಈ ಯೋಜನೆಗೆ ಭೂಮಿ ನೀಡುವುದಿಲ್ಲ ಎಂಬುದಾಗಿ 4,500 ರೈತರು ಆಕ್ಷೇಪಣಾ ಅರ್ಜಿ ಸಲ್ಲಿಸಿದ್ದು, ಸರ್ಕಾರ ಒಂದಕ್ಕೂ ಉತ್ತರಿಸಿಲ್ಲ ಎಂದು ದಾಖಲೆ ಸಮೇತ ಬಹಿರಂಗಪಡಿಸಿದ್ದಾರೆ. ಈ ಯೋಜನೆಯ ಅಧಿಕೃತ ಕೆಲಸಗಳು ಹಾಗೂ ಕಡತ ವಿಲೇವಾರಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆಯುತ್ತಿಲ್ಲ, ಬದಲಾಗಿ ರಿಯಲ್ ಎಸ್ಟೇಟ್ ಕಚೇರಿಯಲ್ಲಿ ನಡೆಯುತ್ತಿದೆ ಎಂದು ಅವರು ಆರೋಪಿಸಿದ್ದಾರೆ. ಕರ್ನಾಟಕದಲ್ಲಿ ಪ್ರಸ್ತಾವಿತ ಮೇಕೆದಾಟು ಯೋಜನೆ ಕುರಿತು ತಮಿಳುನಾಡು ವಿಧಾನಸಭೆಯಲ್ಲಿ ಇಂದು ಚರ್ಚೆ ನಡೆಯಿತು. ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿದ ವಿರೋಧ ಪಕ್ಷಗಳಾದ ಎಐಎಡಿಎಂಕೆ, ಪಿಎಂಕೆ ಮತ್ತು ಸಿಪಿಎಂ, ಈ ಯೋಜನೆಯು ಕಾವೇರಿ ನೀರು ಹಂಚಿಕೆಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಹುದು ಎಂದು ಕಳವಳ ವ್ಯಕ್ತಪಡಿಸಿವೆ. ಈ ಯೋಜನೆ ಕರ್ನಾಟಕಕ್ಕೆ ಮಾತ್ರ ಪ್ರಯೋಜನ ನೀಡಬಹುದು ಎಂದು ಅಭಿಪ್ರಾಯಪಟ್ಟಿವೆ. ಇದೇ ವೇಳೆ ತಮಿಳುನಾಡಿನ ಹಿತಾಸಕ್ತಿ ಕಾಪಾಡಲು ಮೇಕೆದಾಟು ಜಲ ನ್ಯಾಯಮಂಡಳಿ ರಚನೆಯನ್ನು ಕೋರಿ ವಿಧಾನಸಭೆಯಲ್ಲಿ ಸರ್ವಾನುಮತದಿಂದ ನಿರ್ಣಯವನ್ನು ಅಂಗೀಕರಿಸಿದೆ. ಚರ್ಚೆಯಲ್ಲಿ ಮಾತನಾಡಿದ ಜಲಸಂಪನ್ಮೂಲ ಸಚಿವ ಎನ್ ಆನಂದ್, ಮೇಕೆದಾಟು ಅಣೆಕಟ್ಟಿನ ಯೋಜನಾ ವರದಿಯನ್ನು ಅನುಮೋದಿಸಬಾರದು ಎಂದು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಗ್ಯಾರಂಟಿ ಸಮಿತಿಗಳನ್ನು ರಚಿಸುವ ಸರ್ಕಾರದ ನಿರ್ಧಾರದ ಬಗ್ಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರ ಗ್ರಾಮೀಣ ಭಾಗದಲ್ಲಿ ಹೆಚ್ಚುವರಿ ಗ್ಯಾರಂಟಿ ಸಮಿತಿಗಳನ್ನು ರಚಿಸುವ ಮೂಲಕ ರಾಜ್ಯದ ಖಜಾನೆಗೆ ಹೊರೆ ಹಾಕಲು ಪ್ರಯತ್ನಿಸುತ್ತಿದೆ ಎಂದು ದೂರಿದ್ದಾರೆ. ಶಾಲಾ ವಿದ್ಯಾರ್ಥಿಗಳು ಪಠ್ಯಪುಸ್ತಕ ಮತ್ತು ಸಮವಸ್ತ್ರಗಳಿಗಾಗಿ ಕಾಯುತ್ತಿದ್ದಾರೆ. ಶಿಥಿಲಗೊಂಡ ತರಗತಿ ಕೊಠಡಿಗಳನ್ನು ದುರಸ್ತಿ ಮಾಡಲು ಶಾಲೆಗಳಲ್ಲಿ ಹಣದ ಕೊರತೆ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಗ್ಯಾರಂಟಿ ಸಮಿತಿ ರಚಿಸುವ ಅವಶ್ಯಕತೆ ಇದೆಯೇ ಎಂದು ಪ್ರಶ್ನಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಾಡಿಕೆಗಿಂತ ಕಡಿಮೆ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ರೈತರು ಹೆಚ್ಚು ನೀರುಣಿಸುವ ಬೆಳೆಗಳ ಬದಲಾಗಿ ಕಡಿಮೆ ಅವಧಿಯ ಹಾಗೂ ಕಡಿಮೆ ನೀರು ಬಳಸುವ ಅರೆ ನೀರಾವರಿ ಬೆಳೆ ಬೆಳೆಯುವಂತೆ ದಾವಣಗೆರೆ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ರೈತರಿಗೆ ಸಲಹೆ ನೀಡಿದ್ದಾರೆ. ಬಿತ್ತನೆ ಬೀಜ, ರಸಗೊಬ್ಬರ ಬೇಡಿಕೆ, ಕುಡಿಯುವ ನೀರಿನ ಸಮಸ್ಯೆ ಹಾಗೂ ಮೇವು ಲಭ್ಯತೆ ಕುರಿತು ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಡಿಎಪಿ ರಸಗೊಬ್ಬರ ಬದಲು ಕಾಂಪ್ಲೆಕ್ಸ್ ರಸಗೊಬ್ಬರ ಬಳಸುವಂತೆ ಸೂಚಿಸಿದ್ದಾರೆ. ಜೂನ್ ತಿಂಗಳಲ್ಲಿ ವಾಡಿಕೆಯಂತೆ ಆಗಬೇಕಾಗಿದ್ದ ಮಳೆಯಲ್ಲಿ ತೀವ್ರ ಕೊರತೆ

0: ಕಂಡುಬಂದಿದ್ದು ಜಿಲ್ಲೆಯಲ್ಲಿ ಬಿತ್ತನೆ ಪ್ರಮಾಣ ಕೇವಲ ಶೇಕಡ 5.67%. ಪೂರ್ವ ಮುಂಗಾರು ಮತ್ತು ಮುಂಗಾರುಗಳಲ್ಲಿ ಮಳೆಯ ಕೊರತೆ ಉಂಟಾಗಿದ್ದು ಜೂನ್ ಅಂತ್ಯಕ್ಕೆ ಶೇಕಡ 56%ರಷ್ಟು ಮಳೆ ಕೊರತೆ ಇದೆ. ಈ ಹಿನ್ನೆಲೆಯಲ್ಲಿ ಮೆಕ್ಕೆಜೋಳ ಮತ್ತು ಭತ್ತದಂತಹ ಅಧಿಕ ನೀರುಣಿಸುವ ಬೆಳೆಗಳ ಬದಲಾಗಿ ರಾಗಿ, ಹುರುಳಿ, ಸಜ್ಜೆ, ನವಣೆ, ಶೇಂಗಾ ಬೆಳೆಗಳನ್ನು ಅಳವಡಿಸಿಕೊಳ್ಳಲು ಅಧಿಕಾರಿಗಳು ರೈತರ ಮನವೊಲಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಇದೇ 24ರಂದು ಇಸ್ರೋ ಹಾಗೂ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆ ಅಡಿಯಲ್ಲಿ ಬ್ರಿಕ್ಸ್ ಬಾಹ್ಯಾಕಾಶ ಸಂಸ್ಥೆಗಳ ಮುಖ್ಯಸ್ಥರ ಸಭೆ ಆಯೋಜಿಸಲಾಗಿದೆ. ಸಭೆಯಲ್ಲಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಭಾಗವಹಿಸಲಿದ್ದಾರೆ. ಬಾಹ್ಯಾಕಾಶ ಸಂಶೋಧನೆ ಅಭಿವೃದ್ಧಿ ಕುರಿತಂತೆ ಸಭೆಯಲ್ಲಿ ಮಹತ್ವದ ಚರ್ಚೆ ನಡೆಯಲಿದೆ. ಕೇಂದ್ರ ಸರ್ಕಾರದ ವಿವಿಧ ಜನಪರ ಯೋಜನೆಗಳನ್ನು ನೇರವಾಗಿ ಸಾರ್ವಜನಿಕರಿಗೆ ತಲುಪಿಸುವ ಉದ್ದೇಶದಿಂದ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ನಾಳೆ ಕೇಂದ್ರ ಸರ್ಕಾರದ ಯೋಜನೆಗಳ ಮೇಳ ಆಯೋಜಿಸಿದ್ದಾರೆ. ಈ ಮೇಳದಲ್ಲಿ ಕೇಂದ್ರ ಸರ್ಕಾರದ ಹಲವು ಪ್ರಮುಖ ಯೋಜನೆಗಳ ಕುರಿತು ಮಾಹಿತಿ ಪ್ರದರ್ಶನ ಏರ್ಪಡಿಸಲು ನಿರ್ಧರಿಸಲಾಗಿದೆ. ಸಂಬಂಧಿತ ಇಲಾಖೆಗಳ ಅಧಿಕಾರಿಗಳು ಸ್ಥಳದಲ್ಲೇ ಉಪಸ್ಥಿತರಿದ್ದು ಸಾರ್ವಜನಿಕರ ಪ್ರಶ್ನೆಗಳಿಗೆ ಉತ್ತರಿಸಿ ಯೋಜನೆಗಳ ಪ್ರಯೋಜನಗಳನ್ನು ಹೇಗೆ ಪಡೆಯಬಹುದು ಎಂಬುದರ ಕುರಿತು ಮಾರ್ಗದರ್ಶನ ನೀಡಲಿದ್ದಾರೆ. ಸಂಸದ ಯದುವೀರ್ ಒಡೆಯರ್ ಮಾತನಾಡಿ, ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳು ಪ್ರತಿಯೊಬ್ಬ ಅರ್ಹ ನಾಗರಿಕನಿಗೂ ತಲುಪುವುದು ಅತ್ಯಂತ ಅವಶ್ಯವಾಗಿದ್ದು ಸಾರ್ವಜನಿಕರು ಈ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡು ಪ್ರಯೋಜನ ಪಡೆಯುವಂತೆ ಮನವಿ ಮಾಡಿದ್ದಾರೆ. ಬೆಂಗಳೂರು ವಾಯುಪಡೆಯ ಅರ್ಜುನ್ ಸಿಂಗ್ ಸ್ಮಾರಕ ಹಾಕಿ ಪಂದ್ಯಾವಳಿ 2026ರ 7ನೇ ಆವೃತ್ತಿಯು ನಾಳೆಯಿಂದ ಜುಲೈ 3ರವರೆಗೆ ನಡೆಯಲಿದೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಏರ್ ಮಾರ್ಷಲ್ ಎಸ್ ಶಿವಕುಮಾರ್, ಈ ಕ್ರೀಡಾಕೂಟವು ಜಾಲಹಳ್ಳಿಯ ಏರ್ ಮಾರ್ಷಲ್ ಅಮಿತ್ ಸಿಂಗ್ ಬಕ್ಷಿ ಹಾಕಿ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು 16 ತಂಡಗಳು ಭಾಗವಹಿಸಲಿವೆ ಎಂದು ತಿಳಿಸಿದ್ದಾರೆ. ಈ ಬಾರಿ ಒಟ್ಟು ಬಹುಮಾನದ ಮೊತ್ತವನ್ನು 7.51 ಲಕ್ಷದಿಂದ 26.25 ಲಕ್ಷ ರೂಪಾಯಿಗೆ ಹೆಚ್ಚಿಸಲಾಗಿದೆ. ಚಾಂಪಿಯನ್ ತಂಡಕ್ಕೆ 10 ಲಕ್ಷ ರೂಪಾಯಿ ನಗದು ಬಹುಮಾನ ದೊರೆಯಲಿದ್ದು ರನ್ನರ್ಸ್ ಅಪ್ ತಂಡಕ್ಕೆ 8 ಲಕ್ಷ ಬಹುಮಾನ ದೊರೆಯಲಿದೆ ಎಂದು ತಿಳಿಸಿದ್ದಾರೆ.
1: The effort of the Airport Sports Control Board to conduct this prestigious tournament in a manner befitting its magnitude will bring alive the glorious traditions of Indian hockey. I'm quite sure you will all participate in the true spirit of the game and enhance the beauty of this game. I believe that a collective effort from all of us can take this tournament and more importantly Indian hockey to greater heights in the years to come.
0: Innu hava vartamana. ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆಯಾಗಿದೆ. ದಕ್ಷಿಣ ಒಳನಾಡಿನ ಕೆಲವು ಕಡೆ ಹಾಗೂ ಉತ್ತರ ಒಳನಾಡಿನ ಒಂದೆರಡು ಕಡೆ ಮಳೆಯಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ ಮುಂದಿನ 5 ದಿನಗಳ ಕಾಲ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉಡುಪಿ, ಉತ್ತರ ಕನ್ನಡ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಹಲವೆಡೆ ಭಾರೀ ಮಳೆಯಾಗಲಿದೆ. ಬೆಂಗಳೂರಿನಲ್ಲಿ ಇಂದಿನಿಂದ ಇದೇ 26ರವರೆಗೆ ಕೆಲವೆಡೆ ಹಗುರದಿಂದ ಸಾಧಾರಣ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ನಿರ್ದೇಶಕ ಡಾ ಸಿಎಸ್ ಪಾಟೀಲ್ ಮುನ್ನೆಚ್ಚರಿಕೆ ನೀಡಿದ್ದಾರೆ. ಮಾವಿಗೆ ಬೆಂಬಲ ಬೆಲೆ ನೀಡುವಂತೆ ಆಗ್ರಹಿಸಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಮಾವು ಬೆಳೆಗಾರರು ರಸ್ತೆಗೆ ಮಾವು ಸುರಿದು ಪ್ರತಿಭಟನೆ ನಡೆಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಭಟನಾ ಸ್ಥಳಕ್ಕೆ ಕೂಡಲೇ ಆಗಮಿಸಿ ಬೆಂಬಲ ಬೆಲೆ ಘೋಷಿಸಬೇಕು ಎಂದು ಮಾವು ಬೆಳೆಗಾರರು ಆಗ್ರಹಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೃತಕ ಬುದ್ಧಿಮತ್ತೆ ದತ್ತಾಂಶ ವಿಶ್ಲೇಷಣೆಯಿಂದ ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ತರ ಬದಲಾವಣೆ ಸಾಧ್ಯ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಮತ. ಇನ್ನು ಮುಂದೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬಿಡದಿ ಟೌನ್ಶಿಪ್ ವಿಚಾರ, ರೈತರ ಜೊತೆ ಮುಖ್ಯಮಂತ್ರಿ ಚರ್ಚೆಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆಹ್ವಾನ. ಪ್ರಸ್ತಾವಿತ ಮೇಕೆದಾಟು ಯೋಜನೆ ಕುರಿತು ಜಲನ್ಯಾಯ ಮಂಡಳಿ ರಚನೆಗೆ ತಮಿಳುನಾಡು ವಿಧಾನಸಭೆಯಲ್ಲಿ ನಿರ್ಣಯ ಅಂಗೀಕಾರ. ಕರಾವಳಿ ಹಾಗೂ ಒಳನಾಡು ಜಿಲ್ಲೆಗಳಲ್ಲಿ ಇಂದಿನಿಂದ ಇದೇ 26ರವರೆಗೆ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
2: ಆಕಾಶವಾಣಿ ಮೈಸೂರು FM 100.6, ಸಮಯ 2:40:17. ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಸೋನು ನಿಗಮ್ ಮತ್ತು ಚಿನ್ಮಯಿ ಶ್ರೀಪಾದ ಅವರು ಹಾಡಿರುವ ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಗೀತೆ. ಗೀತೆಯ ಬರಹಗಾರರು ವಿ ನಾಗೇಂದ್ರ ಪ್ರಸಾದ್, ಸಂಗೀತ ನಿರ್ದೇಶನ ಅರ್ಜುನ್ ಜನ್ಯಾ.

0: ಹಾಯ್ ಪುಟಾಣಿಗಳೇ, ನೀವು ಚೆನ್ನಾಗಿ ಕತೆ ಬರೀತೀರಾ, ಕವನ ಕೂಡ ಬರೀತೀರಾ, ಚುಟುಕು, ಹಾಸ್ಯ ಬರಹ, ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ. ಮೈಸೂರು ಆಕಾಶವಾಣಿಯ ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
1: ವಿಳಾಸ: ನಿಲಯ ನಿರ್ದೇಶಕರು ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 570020. 1-10 ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯ ರಂಗ.
2: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಮಿಲನ ಚಿತ್ರದ ಗೀತೆ. ಹಾಡಿದ್ದಾರೆ ಉದಿತ್ ನಾರಾಯಣ್ ಮತ್ತು ಚಿತ್ರ ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಮನೋಮೂರ್ತಿ.

ಸಬಲೀಕರಣ ಮಂತ್ರಾಲಯದ ವತಿಯಿಂದ 2026-27 ಸಾಲಿನಲ್ಲಿ ವಿಕಲಚೇತನರ ಸಬಲೀಕರಣಕ್ಕಾಗಿ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವ್ಯಕ್ತಿ ಅಥವಾ ಸಂಸ್ಥೆಗಳಿಗೆ ರಾಷ್ಟ್ರ ಪ್ರಶಸ್ತಿ ನೀಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿಯನ್ನು ಸಲ್ಲಿಸಲು ಇಚ್ಛಿಸುವವರು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಜಿಲ್ಲಾ ಕಚೇರಿ, ಪುಲಕೇಶಿ ರಸ್ತೆ, ತಿಲಕ್ ನಗರ, ಮೈಸೂರು. ಇಲ್ಲಿಂದ ಅರ್ಜಿ ಪಡೆದು ಆಂಗ್ಲ ಭಾಷೆಯಲ್ಲಿ ಭರ್ತಿ ಮಾಡಿದ ಅರ್ಜಿಗಳನ್ನು ಜುಲೈ 31 ತಾರೀಖಿನೊಳಗೆ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲು ತಿಳಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು ಜಿಲ್ಲಾ ಕಚೇರಿ, ಪುಲಕೇಶಿ ರಸ್ತೆ, ತಿಲಕ್ ನಗರ, ಮೈಸೂರು ಅಥವಾ ದೂರವಾಣಿ ಸಂಖ್ಯೆ 0821-249-1111, ಇನ್ನೊಮ್ಮೆ 0821-249-0111 ಅನ್ನು ಸಂಪರ್ಕಿಸಬಹುದಾಗಿದೆ. ಪ್ರಕಟಣೆ ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಜೋಗಿ ಪ್ರೇಮ್ ಮತ್ತು ಅನುರಾಧ ಭಟ್ ಅವರ ಧ್ವನಿಯಲ್ಲಿರುವ ಏಕ್ಲವ್ಯ ಚಿತ್ರದ ಗೀತೆ. ಗೀತೆಯನ್ನು ಬರೆದಿದ್ದಾರೆ ಮಂಜುನಾಥ್ ಬಿಎಸ್, ಸಂಗೀತ ನಿರ್ದೇಶನ ಅರ್ಜುನ್ ಜನ್ಯಾ.

0: ತಪ್ಪದೆ ಆಲಿಸಿ ವಚನ ಬಾನುಲಿ ಆಯ್ದ ವಚನ ವಿಶ್ಲೇಷಣೆಯ ಸರಣಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ
1: ಮಾಡಬೇಕು ಮಾಡಬೇಕು ಮಹಾನುಭಾವರ ಸಂಗವಾ.
2: ಕಾರ್ಯಕ್ರಮದ ಕಡೆಯದಾಗಿ ಆಲಿಸಿ ಸೋನು ನಿಗಮ್ ಅವರ ಧ್ವನಿಯಲ್ಲಿರುವ ನವಗ್ರಹ ಚಿತ್ರದ ಗೀತೆ. ಗೀತೆಯನ್ನು ಬರೆದಿದ್ದಾರೆ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ನಿರ್ದೇಶನ ವಿ ಹರಿಕೃಷ್ಣ.

ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತಷ್ಟು ಚಿತ್ರಗೀತೆಗಳನ್ನು ಇಂದು ಸಂಜೆ 5:20 ಆಲಿಸಬಹುದು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 3:24. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇಂದಿನ ಕಾರ್ಯಕ್ರಮದಲ್ಲಿ ಚಿತ್ರ ಶ್ರೀಕೃಷ್ಣ ಅವರ ಹಾಡುಗಾರಿಕೆಯನ್ನು ಆಲಿಸುವಿರಿ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ರಾಮನಾಮ ರತ್ನಹಾರ ರಾಗಮಾಲಿಕೆಯಲ್ಲಿ ಇದು ಆದಿತಾಳದಲ್ಲಿದೆ, ರಚನೆ ಪುರಂದರದಾಸರು.

ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ವಾಚಸ್ಪತಿ ರಾಗದಲ್ಲಿರುವ ಮುತ್ತಯ್ಯ ಭಾಗವತರ ಕೃತಿ ಸಹಸ್ರಕರ ಮಂಡಿತೆ ಆದಿತಾಳದಲ್ಲಿ

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರಾ ಶ್ರೀಕೃಷ್ಣ ಅವರ ಹಾಡುಗಾರಿಕೆ ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 3:30. ಇದೀಗ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್, ಪ್ರಾಯೋಜಕರು CIET ಮತ್ತು NCERT ನವದೆಹಲಿ.

ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಮಹಿಳಾ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇವತ್ತಿನ ಮಹಿಳಾ ರಂಗದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಯೋಗವೇ ಜೀವನ ಪ್ರಸ್ತುತಪಡಿಸುತ್ತಾರೆ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಮೈಸೂರು ಜಿಲ್ಲಾ ಸಮಿತಿಯ ಸದಸ್ಯೆಯರು.

0: ಎಲ್ಲರಿಗೂ ನಮಸ್ಕಾರ. ಯೋಗವು ದೇಹ ಮತ್ತು ಮನಸ್ಸಿನ ಸಮನ್ವಯದ ಮೂಲಕ ಆರೋಗ್ಯಕರ ಹಾಗೂ ಶಾಂತಿಯುತ ಜೀವನವನ್ನು ನೀಡುವ ಭಾರತೀಯ ವಿಜ್ಞಾನವಾಗಿದೆ. ಯೋಗವೇ ಜೀವನ, ಸಹಯೋಗವೇ ಸಹಜೀವನ. ಶರೀರಕ್ಕೆ ವ್ಯಾಯಾಮ ಜೊತೆಗೆ ಪ್ರಾಣಾಯಾಮವು ನಿರೋಗಿ ಪರಹಿತ ಜೀವನಕ್ಕೆ ಬುನಾದಿ. ಜೀವನವೆಂದರೆ ಯೋಗ, ಭಾವನೆಗಳಿಗೆ ಸಂಯೋಗ. ಬನ್ನಿ, ಯೋಗದ ವಿವಿಧ ಆಯಾಮಗಳ ಪರಿಚಯಿಸುವ ಯೋಗವೇ ಜೀವನ ಕಾರ್ಯಕ್ರಮಕ್ಕೆ ನಾವು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಮೈಸೂರು ಜಿಲ್ಲಾ ಸಮಿತಿಯ ಮಹಿಳಾ ಪ್ರಕಾರದ ಗೆಳತಿಯರು ನಿಮಗಾಗಿ ಪ್ರಸ್ತುತಪಡಿಸುತ್ತಿರುವ ಕಾರ್ಯಕ್ರಮ ಯೋಗವೇ ಜೀವನ. ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮೊದಲಿಗೆ ಒಂದು ಯೋಗ ಗೀತೆಯನ್ನ ಕೇಳೋಣ.
1: ಜಗ

0: ಸರ್ವತೋಮುಖ ಬೆಳವಣಿಗೆಗೆ ಯೋಗವು ಒಂದು ಸುಂದರ ಸೋಪಾನ ಎಂದು ಸುಶ್ರಾವ್ಯವಾಗಿ ಹಾಡಿನ ಮೂಲಕ ತಿಳಿಸಿದ ರಕ್ಷಾಪ್ರಭು, ಜೈಮಾಲಾ, ರೇಖಾ ಶ್ರೀನಿವಾಸ್ ಹಾಗೂ ಗಾಯತ್ರಿ ಜಯರಾಮ್ರವರಿಗೆ ಧನ್ಯವಾದಗಳು. ಈಗ ಯೋಗ ಎಂದರೇನು, ಅರ್ಥ, ಇತಿಹಾಸ, ಅಷ್ಟಾಂಗ ಯೋಗ, ಯೋಗದ ವಿಧಗಳು, ಯೋಗದಿಂದಾಗುವ ಪ್ರಯೋಜನಗಳು, ಅದರ ಮಹತ್ವವನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಜೈಮಾಲಾ, ಇದರ ಬಗ್ಗೆ ನೀವೇನ್ ಹೇಳ್ತೀರಿ?
1: ಯೋಗ ಎಂದರೆ ಕೇವಲ ವ್ಯಾಯಾಮವಲ್ಲ, ಅದು ಸಂಪೂರ್ಣ ಜೀವನ ಪದ್ಧತಿ. ಇದು ದೇಹ, ಮನಸ್ಸು ಮತ್ತು ಭಾವನೆಗಳು ಆತ್ಮವನ್ನು ಸಮತೋಲನದಲ್ಲಿರಿಸಿ ಒಳಗಿನ ಶಾಂತಿ ಮತ್ತು ಆತ್ಮಜ್ಞಾನವನ್ನು ಪಡೆಯಲು ಸಹಾಯ ಮಾಡುವ ಒಂದು ಪ್ರಾಚೀನ ವಿಜ್ಞಾನ. ಅಷ್ಟೇ ಅಲ್ಲ, ಯೋಗ ಎಂಬ ಪದವು ಸಂಸ್ಕೃತದ ಯುಜ್ ಎಂಬ ಧಾತುವಿನಿಂದ ಬಂದಿದ್ದು, ಅದರ ಅರ್ಥ ಒಗ್ಗೂಡಿಸುವುದು ಅಥವಾ ಸಂಯೋಜನೆ ಎಂದು ತಿಳಿಸಿದ್ದಾರೆ.
0: ಯೋಗದ ಇತಿಹಾಸದ ಬಗ್ಗೆ ಈಗ ಶ್ರುತಿ ರಮರವರು ತಿಳಿಸಿಕೊಡ್ತಾರೆ.
2: ಯೋಗವು ಸಾವಿರಾರು ವರ್ಷಗಳ ಹಿಂದೆಯೇ ಭಾರತದಲ್ಲಿ ಪ್ರಾರಂಭವಾಗಿ ಇದನ್ನು ಮೊದಲಿಗೆ ಋಷಿಗಳು ಧ್ಯಾನ ಮತ್ತು ತಪಸ್ಸಿನ ಮೂಲಕ ಅಭ್ಯಾಸ ಮಾಡಿದರು. ಸಿಂಧೂ ಕಣಿವೆ ನಾಗರಿಕತೆಯಿಂದ ಆಧುನಿಕ ಕಾಲದವರೆಗೆ ಯೋಗವು ಧ್ಯಾನದಿಂದ ಹಿಡಿದು ಅಷ್ಟಾಂಗ ಯೋಗ, ಹಠಯೋಗದವರೆಗೂ ವಿಕಸನಗೊಂಡು ಇಂದು ಜಾಗತಿಕವಾಗಿ ದೈಹಿಕ ಸದೃಢತೆ ಮತ್ತು ಮಾನಸಿಕ ಶಾಂತಿಯ ಸಾಧನವಾಗಿ ಜನಪ್ರಿಯವಾಗಿದೆ.
0: ಅಷ್ಟಾಂಗದ ಯೋಗದ ಬಗ್ಗೆ ರೇಖಾ ಶ್ರೀನಿವಾಸ್ ನೀವೇನ್ ಹೇಳ್ತೀರಿ?
3: ಪತಂಜಲಿ ಮಹಾಮುನಿಗಳು ಪ್ರಾಚೀನ ಭಾರತದ ಶ್ರೇಷ್ಠರಾಗಿದ್ದು ಯೋಗ ಸೂತ್ರಗಳು ಎಂಬ ಪ್ರಸಿದ್ಧ ಗ್ರಂಥದ ಮೂಲಕ ಯೋಗದ 8 ಅಂಗಗಳನ್ನು, ಅಂದರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಇವುಗಳನ್ನು ವ್ಯವಸ್ಥಿತವಾಗಿ ಸಂಘಟಿಸಿ ಯೋಗ ಸಂಪ್ರದಾಯಕ್ಕೆ ಅಡಿಪಾಯ ಹಾಕಿದರು. ಚಿತ್ತವೃತ್ತಿ ನಿರೋಧ ಮತ್ತು ಅಂತಿಮವಾಗಿ ಸಮಾಧಿ ಸ್ಥಿತಿಯನ್ನು ತಲುಪುವುದು ಇದರ ಮುಖ್ಯ ಗುರಿಯಾಗಿದೆ.
0: ಯೋಗವು ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಆರೋಗ್ಯವನ್ನು ಸುಧಾರಿಸುವ ವಿವಿಧ ಶೈಲಿಗಳನ್ನು

0: ಯೋಗಕ್ಷೇಮ ಮತ್ತು ಸಮತೋಲನವನ್ನು ಬಯಸುವವರಿಗೆ ಯೋಗವು ಜನಪ್ರಿಯ ಚಟುವಟಿಕೆ ಹಾಗೂ ಅಭ್ಯಾಸ ಆಗಿದೆ. ಇದರಿಂದ ಹೆಚ್ಚಿನ ನಮ್ಯತೆ ಮತ್ತು ಶಕ್ತಿಯಿಂದ ಒತ್ತಡ ಮತ್ತು ಆತಂಕ ಕಡಿಮೆಯಾಗುತ್ತದೆ. ಮನಸ್ಸು ಮತ್ತು ದೇಹವನ್ನು ಪೋಷಿಸುವ ಸಮಗ್ರ ಸಾಧನೆ ಯೋಗವಾಗಿದೆ. ಬನ್ನಿ, ಈಗ ಯೋಗಾಭ್ಯಾಸ ಮಾಡುವುದರಿಂದ ಮಾನಸಿಕ ಆರೋಗ್ಯ ಹೇಗೆ ಉತ್ತಮವಾಗಲಿದೆ ಎಂದು ಗೆಳತಿಯರು ತಿಳಿಸಿಕೊಡುತ್ತಾರೆ.
1: ಈ ನಿಟ್ಟಿನಲ್ಲಿ ದೈಹಿಕವಾಗಿ ದಿನವಿಡೀ ಚುರುಕಾಗಿರಲು, ದೇಹದ ತೂಕ ಕಡಿಮೆ ಮಾಡಿಕೊಳ್ಳಲು ಮತ್ತು ದೇಹದಲ್ಲಿರುವ ಮೂಳೆಗಳನ್ನು ಮತ್ತು ಸ್ನಾಯುಗಳನ್ನು ಬಲಪಡಿಸಿಕೊಳ್ಳುವುದರೊಂದಿಗೆ ದೇಹಕ್ಕೆ ಬೇಕಾದಂತಹ ನಮ್ಯತೆಯನ್ನು ಯೋಗ ಒದಗಿಸುತ್ತದೆ.
2: ಅಷ್ಟೇ ಅಲ್ಲ ರಾಧಾ, ನಿಯಮಿತವಾಗಿ ಮಾಡುವ ಯೋಗದ ಅಭ್ಯಾಸವು ನಮ್ಮ ಗಮನವನ್ನು ಇನ್ನಷ್ಟು ತೀಕ್ಷ್ಣಗೊಳಿಸುತ್ತದೆ ಮತ್ತು ಸ್ಪಷ್ಟವಾದ ಚಿಂತನೆಯನ್ನು ಉತ್ತೇಜಿಸುತ್ತದೆ. ಅರಿವಿನ ಕಾರ್ಯ ಮತ್ತು ಮಾನಸಿಕ ತೀಕ್ಷ್ಣತೆಯನ್ನು ಸಹ ಇದು ಹೆಚ್ಚಿಸುತ್ತದೆ.
3: ಇದರೊಟ್ಟಿಗೆ ಯೋಗಾಭ್ಯಾಸದಲ್ಲಿ ಧ್ಯಾನ ಮಾಡುವುದರಿಂದ ಮಾನಸಿಕ ಗೊಂದಲಗಳನ್ನು ಸಹ ದೂರ ಮಾಡಿಕೊಳ್ಳಬಹುದು. ನಿಯಂತ್ರಿತ ಉಸಿರಾಟದ ಮೂಲಕ ನಾವು ಮನಸ್ಸಿನ ಉದ್ವೇಗವನ್ನು ಕಡಿಮೆ ಮಾಡಿಕೊಳ್ಳಬಹುದು.
4: ಇದಲ್ಲದೆ ಯೋಗವು ಖಿನ್ನತೆ, ಒತ್ತಡ ಮತ್ತು ಆತಂಕವನ್ನು ನಿರ್ವಹಿಸುವಲ್ಲಿ ಸಹಾಯ ಮಾಡುತ್ತದೆ. ಆಂತರಿಕವಾಗಿ ಶಾಂತಿಯನ್ನು ಮತ್ತು ಭಾವನಾತ್ಮಕ ಸಮತೋಲನದ ಪ್ರಜ್ಞೆಯನ್ನು ಇದು ಉತ್ತೇಜಿಸುತ್ತದೆ. ಹೆಚ್ಚಿನ ಗಮನ ಮತ್ತು ಏಕಾಗ್ರತೆಗೆ ಸಹಾಯ ಮಾಡುತ್ತದೆ.
0: ಜೊತೆಗೆ ನರಮಂಡಲವನ್ನು ಶಾಂತಗೊಳಿಸುವ ಪ್ರಕ್ರಿಯೆಯಲ್ಲಿ ಯೋಗ ಬಹುಮುಖ್ಯ ಪಾತ್ರ ವಹಿಸುತ್ತದೆ. ನಿಯಮಿತ ಅಭ್ಯಾಸದಿಂದ ಸಂತೋಷ ಮತ್ತು ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದ ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡುತ್ತದೆ. ಧನಾತ್ಮಕ ದೃಷ್ಟಿಕೋನ ಮತ್ತು ಭಾವನಾತ್ಮಕ ಸಮತೋಲನವನ್ನು ಉತ್ತೇಜಿಸುತ್ತದೆ.
5: ಮುದ್ರಾ ಎಂದರೆ ಸಂಕೇತ ಅಥವಾ ಭಾವ ವ್ಯಕ್ತಪಡಿಸುವ ಸ್ಥಿತಿ ಎಂದು ಅರ್ಥ. ಮುದ್ರಾಗಳು ದೇಹದ ಪಂಚಭೂತಗಳ ಸಮತೋಲನವನ್ನು ಕಾಪಾಡುತ್ತದೆ. ನಿಯಮಿತವಾದ ಮುದ್ರಾಭ್ಯಾಸ ಮಾಡಿದರೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಸಹಾಯವಾಗುತ್ತದೆ. ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ನರಮಂಡಲವು ಸಡಿಲಗೊಳ್ಳುತ್ತದೆ. ದೇಹದಲ್ಲಿನ ಪ್ರಾಣದ ಹರಿವು ನಿಯಂತ್ರಿಸುತ್ತದೆ. ಬನ್ನಿ ಈಗ ಮುಖ್ಯವಾದ ಕೆಲವು ಮುದ್ರಾ ಯೋಗಗಳು ಹಾಗೂ ಅದರ ಪ್ರಯೋಜನವನ್ನ ಗೆಳತಿಯರು ತಿಳಿಸಿಕೊಡುತ್ತಾರೆ.
6: ಮೊದಲನೆಯದಾಗಿ ಜ್ಞಾನ ಮುದ್ರೆ. ಹೆಬ್ಬೆರಳು ಮತ್ತು ತೋರು ಬೆರಳನ್ನು ಸೇರಿಸಿದಾಗ ಜ್ಞಾನ, ಏಕಾಗ್ರತೆ ಮತ್ತು ಮನಸ್ಸಿನ ಶಾಂತಿಯನ್ನು ಹೆಚ್ಚಿಸುತ್ತದೆ. ದೇಹದಲ್ಲಿ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಕೆಳಬೆನ್ನು ನೋವು ನಿವಾರಿಸುತ್ತದೆ.
2: ಎರಡನೆಯದು ಪ್ರಾಣಮುದ್ರೆ. ಹೆಬ್ಬೆರಳು, ಉಂಗುರದ ಬೆರಳು ಮತ್ತು ಕಿರುಬೆರಳಿನ ತುದಿಗಳನ್ನು ಸೇರಿಸಿದಾಗ ದೇಹದ ಶಕ್ತಿಯನ್ನು ಹೆಚ್ಚಿಸಿ ದಣಿವನ್ನು ಕಡಿಮೆ ಮಾಡುತ್ತದೆ.
3: ಮೂರನೆಯದು ಅಪಾನಮುದ್ರೆ. ಜೀರ್ಣಕ್ರಿಯೆಯನ್ನು ಸುಧಾರಿಸುವ ಮುದ್ರೆ ಇದಾಗಿದೆ. ಮಧ್ಯದ ಬೆರಳು, ಉಂಗುರದ ಬೆರಳನ್ನು ಮತ್ತು ಹೆಬ್ಬೆರಳಿನ ತುದಿಯನ್ನು ತುಂಬಾ ನವಿರಾಗಿ ಒತ್ತಡ ಹೇರದೆ ಸೇರಿಸಬೇಕು.
1: ಹೀಗೆ ಮುಂದುವರಿದಂತೆ ವಾಯುಮುದ್ರೆ. ತೋರು ಬೆರಳು ಹೆಬ್ಬೆರಳಿನ ಬುಡಕ್ಕೆ ನವಿರಾಗಿ ಒತ್ತಿ ಹೆಬ್ಬೆರಳಿನಿಂದ ಲಘುವಾಗಿ ತಾಕಿಸಿದರೆ ದೇಹದಲ್ಲಿನ ಅತಿಯಾದ ವಾಯು ಸಮಸ್ಯೆಯನ್ನು ಕಡಿಮೆ ಮಾಡಿಕೊಳ್ಳಬಹುದು.
7: ಮುದ್ರೆಗಳನ್ನು ಸಾಮಾನ್ಯವಾಗಿ ಧ್ಯಾನ ಅಥವಾ ಪ್ರಾಣಾಯಾಮದ ಸಮಯದಲ್ಲಿ ಬಳಸಲಾಗುತ್ತದೆ. ಆದರೆ ಮುದ್ರೆಗಳನ್ನು ಅಭ್ಯಾಸ ಮಾಡುವಾಗ ಹೊಟ್ಟೆ ಖಾಲಿ ಇದ್ದರೆ ಹೊಳಿತಾಗುತ್ತದೆ. ಚಿನ್ಮಯಿ ಮುದ್ರಾ, ವರುಣ ಮುದ್ರಾ, ಶೂನ್ಯ ಮುದ್ರಗಳು ಕೂಡ ಬಹಳಷ್ಟು ಪ್ರಯೋಜನಕಾರಿಯಾದದ್ದು. ಮುದ್ರೆಗಳು ಮೆದುಳಿನ ಕೆಲವು ಭಾಗಗಳನ್ನು ಮತ್ತು ದೇಹದ ಕೆಲವು ಭಾಗಗಳನ್ನು ಪ್ರಚೋದಿಸುತ್ತದೆ. ವಾಸ್ತವವಾಗಿ ಯೋಗದಲ್ಲಿ ಹೆಬ್ಬೆರಳುಗಳು ಬಹಳ ಮುಖ್ಯವಾಗಿದೆ. ನಮ್ಮ ಬೆರಳುಗಳ ತುದಿಗಳು ಶಕ್ತಿಯ ಬಿಂದುಗಳಾಗಿವೆ ಎಂದು ಹೇಳಲಾಗುತ್ತದೆ.
5: ಈಗ ಪತಂಜಲಿ ಯೋಗ ಸೂತ್ರಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಮಾಡಿಕೊಡ್ತಾರೆ. ಯೋಗದಲ್ಲಿ ಸೂತ್ರಗಳು ಎಂದರೆ ಮನಸ್ಸನ್ನು ನಿಯಂತ್ರಿಸಲು ಮತ್ತು ಆಧ್ಯಾತ್ಮಿಕ ಉನ್ನತಿಯನ್ನು ಸಾಧಿಸಲು ಋಷಿ ಪತಂಜಲಿರವರು ರಚಿಸಿರುವ ಸಂಸ್ಕೃತದ ಸಂಕ್ಷಿಪ್ತ ಮತ್ತು ಪ್ರಬಲವಾದ ನಿಯಮಗಳು. ಇವುಗಳನ್ನು ಭಾರತದಲ್ಲಿ ಕ್ರಿಸ್ತಪೂರ್ವ 500 ಸುಮಾರಿಗೆ ಸಂಕಲಿಸಲಾಗಿದೆ. ಇವುಗಳನ್ನು ಮೂಲತಃ ಜೀವನದ ಶಿಸ್ತು ಮತ್ತು ಆಂತರಿಕ ಶಾಂತಿಗಾಗಿ ಮಾರ್ಗದರ್ಶಿಯಾಗಿ ಬಳಸಲಾಗುತ್ತದೆ. ಒಟ್ಟು 195 ಸೂತ್ರಗಳನ್ನು 4 ಮುಖ್ಯ ಅಧ್ಯಾಯಗಳಾಗಿ ವಿಂಗಡಿಸಲಾಗಿದೆ. ಯೋಗ ಸೂತ್ರಗಳು ಯೋಗವನ್ನು ಕೇವಲ ದೈಹಿಕ ವ್ಯಾಯಾಮ ಎಂದು ಪರಿಗಣಿಸದೆ ಅದೊಂದು ಜೀವನ ಶೈಲಿ ಎಂದು ಹೇಳುತ್ತದೆ. ಜೊತೆಗೆ ಮಾನಸಿಕ ಮತ್ತು ಭಾವನಾತ್ಮಕ ಸಮತೋಲನವನ್ನು ಸಾಧಿಸುವ ವ್ಯವಸ್ಥಿತ ಮಾರ್ಗವಾಗಿದೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಮಾಡಿಕೊಡಲಿದ್ದಾರೆ ಗೆಳತಿ ರಕ್ಷಾ ಪ್ರಭುರವರು.
4: ಯೋಗ ಸೂತ್ರದಲ್ಲಿ

0: 195 ಸೂತ್ರಗಳಿದ್ದು ಇವುಗಳನ್ನು 4 ಅಧ್ಯಾಯಗಳಾಗಿ ಅಥವಾ ಪಾದಗಳಾಗಿ ವಿಂಗಡಿಸಲಾಗಿದೆ. ಮೊದಲನೆಯದಾಗಿ ಯೋಗದ ಅರ್ಥ, ಗುರಿ ಮತ್ತು ಮನಸ್ಸಿನ ಏಕಾಗ್ರತೆಯನ್ನು ವಿವರಿಸುವ 51 ಸೂತ್ರಗಳನ್ನೊಳಗೊಂಡ ಸಮಾಧಿ ಪಾದ. ಯೋಗದ ಅಭ್ಯಾಸ ಕ್ರಮಗಳು ಮತ್ತು ಕ್ಲೇಶಗಳ ನಿವಾರಣೆಯ ಬಗ್ಗೆ 55 ಸೂತ್ರಗಳನ್ನು ಸಾಧನಾ ಪಾದದಲ್ಲಿ ನಾವು ನೋಡಬಹುದು. ಯೋಗದ ಸಿದ್ಧಿಗಳು ಮತ್ತು ಆಧ್ಯಾತ್ಮಿಕ ಶಕ್ತಿಗಳ ಬಗ್ಗೆ ಚರ್ಚಿಸುತ್ತದೆ 55 ಸೂತ್ರಗಳ ವಿಭೂತಿ ಪಾದ. ಅಂತಿಮ ಮುಕ್ತಿ ಅಥವಾ ಮೋಕ್ಷದ ಸ್ಥಿತಿಯನ್ನು ವಿವರಿಸುವುದು 34 ಸೂತ್ರಗಳ ಕೈವಲ್ಯ ಪಾದ.
1: ಯೋಗ ಸೂತ್ರಗಳ ಬಗ್ಗೆ ತಿಳ್ಕೊಂಡ್ವಿ, ಈಗ ಪ್ರಾಣಾಯಾಮದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಪ್ರಾಣಾಯಾಮವು ಯೋಗ ಸಂಪ್ರದಾಯದ ಅವಿಭಾಜ್ಯ ಅಂಗವಾಗಿ ಅಷ್ಟಾಂಗ ಯೋಗದ 4ನೇ ಕ್ರಮವಾಗಿದೆ. ಇದು ಉಸಿರಾಟದ ನಿಯಂತ್ರಣದ ಮೂಲಕ ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಆರೋಗ್ಯವನ್ನು ಸುಧಾರಿಸುವ ಯೋಗದ ಪ್ರಮುಖ ಅಂಗವಾಗಿದೆ. ಇದು ಜೀವಶಕ್ತಿಯನ್ನು ಹೆಚ್ಚಿಸಿ ಮನಸ್ಸನ್ನು ಶಾಂತಗೊಳಿಸುತ್ತದೆ, ಶ್ವಾಸಕೋಶದ ಸಾಮರ್ಥ್ಯವನ್ನು ವೃದ್ಧಿಸುತ್ತದೆ, ಒತ್ತಡ ಕಡಿಮೆ ಮಾಡುತ್ತದೆ ಮತ್ತು ರಕ್ತ ಪರಿಚಲನೆಯನ್ನು ಉತ್ತಮಗೊಳಿಸುತ್ತದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಈಗ ಗೆಳತಿಯರು ತಿಳಿಸಿಕೊಡುತ್ತಾರೆ.
2: ಮೊದಲಿಗೆ, ಪ್ರಕೃತಿಯಲ್ಲಿ ಒಂದು ಜೀವಧ್ವನಿ ಇದೆ, ಅದು ಪ್ರಕೃತಿಯ ಸ್ವರ. ಆ ಸ್ವರವೇ ಆಮ್ಲಜನಕ. ಎಲ್ಲಾ ಜೀವಿಗಳ ಮತ್ತು ಸೃಷ್ಟಿಯ ಅಸ್ತಿತ್ವಕ್ಕೆ ಇದುವೇ ಮೂಲಾಧಾರ. ಇಷ್ಟೊಂದು ಅಮೂಲ್ಯವಾದ ಪ್ರಾಣಶಕ್ತಿಯನ್ನು ನಮ್ಮ ಜೀವನದಲ್ಲಿ ಹೇಗೆ ಬಳಸಿಕೊಳ್ಳಬೇಕೆಂದು ಪ್ರಾಣಾಯಾಮ ತಿಳಿಸುತ್ತದೆ.
3: ಹಾಗೆಯೇ ಮುಂದುವರಿದಂತೆ ಮನಸ್ಸು, ಆತ್ಮ ಹಾಗೂ ದೇಹವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡಾಗ ಪ್ರಾಣಾಯಾಮವನ್ನು ಮತ್ತಷ್ಟು ಮಹತ್ತರವಾಗಿ ಮಾಡಬಹುದು.
4: ದೇಹದಲ್ಲಿ ಶಕ್ತಿ ಹೆಚ್ಚಾಗಿಸಿ, ಮನಸ್ಸನ್ನು ಕೇಂದ್ರೀಕರಿಸಿ, ಬುದ್ಧಿಶಕ್ತಿ ಹಾಗೂ ಚುರುಕುತನವನ್ನು ಪ್ರಾಣಾಯಾಮದಿಂದ ಪಡೆದುಕೊಳ್ಳಬಹುದು. ಪ್ರಾಣಾಯಾಮದಿಂದ ಮಾನಸಿಕ ಒತ್ತಡ ಮತ್ತು ಆತಂಕ ದೂರವಾಗುತ್ತದೆ.
5: ಹಾಗೆಯೇ ಪ್ರಾಣಾಯಾಮ ಮಾಡುವುದರಿಂದ ನಾವು ದೀರ್ಘವಾಗಿ ಉಸಿರಾಡಲು ಸಾಧ್ಯವಾಗುತ್ತದೆ. ಇದರಿಂದ ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಹೆಚ್ಚಾಗುತ್ತದೆ.
6: ರೇಖಾ, ಇದರ ಜೊತೆಗೆ ರಕ್ತ ಸಂಚಾರದಲ್ಲಿ ಆಮ್ಲಜನಕದ ಮಟ್ಟ ಕೂಡ ಹೆಚ್ಚುತ್ತದೆ. ಆರೋಗ್ಯ ಭಾಗ್ಯದ ಸೂತ್ರವೇ ಪ್ರಾಣಾಯಾಮ.
7: ಪ್ರಾಣಾಯಾಮ ಸಾಮಾನ್ಯವಾಗಿ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ, ಏಕೆಂದರೆ ಇದು ನಮ್ಮ ದೇಹದ ಸಂಪೂರ್ಣ ನರಮಂಡಲದ ಮೇಲೆ ಪ್ರಭಾವ ಬೀರುವುದರಿಂದ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ಒಮ್ಮಿಂದೊಮ್ಮೆಲೆ ಸಹಜ ಸ್ಥಿತಿಗೆ ಮರಳುತ್ತದೆ.
3: ಪ್ರಾಣಾಯಾಮ ಎಂಬುದು ಜೀವಶಾಸ್ತ್ರ, ಜೀವಂತ ಶಾಸ್ತ್ರ ಅಷ್ಟೇ ಅಲ್ಲ, ಇಹ ಪರ ಸಾಧನೆಗಳ ವಿಶ್ವಧರ್ಮ ಶಾಸ್ತ್ರವೂ ಕೂಡ. ಪ್ರಾಣಾಗ್ನಿಯನ್ನು ಜಾಗೃತಗೊಳಿಸಿ ಶರೀರವನ್ನಷ್ಟೇ ಅಲ್ಲ, ಇಡೀ ದೇಹವನ್ನು ಆರೋಗ್ಯವಾಗಿ ಇಡಲು ಸಹಕಾರಿಯಾದ ಕ್ರಿಯೆ ಇದು.
0: ಆಸನಾಭ್ಯಾಸದ ನಂತರ ಪ್ರಾಣಾಯಾಮ ಮಾಡಬಹುದು. ಸ್ವಚ್ಛವಾದ ಮತ್ತು ಪ್ರಶಾಂತವಾದ ಪರಿಸರದಲ್ಲಿ ಪ್ರಾಣಾಯಾಮ ಮಾಡಬೇಕು. ಪೂರಕ ಎಂದರೆ ಉಸಿರನ್ನು ತೆಗೆದುಕೊಳ್ಳುವುದು, ರೇಚಕ ಎಂದರೆ ಉಸಿರನ್ನು ಹೊರಹಾಕುವುದು, ಕುಂಭಕ ಎಂದರೆ ಉಸಿರನ್ನು ಹಿಡಿದಿಟ್ಟುಕೊಳ್ಳುವುದು. ಇವುಗಳನ್ನು ಸೂಕ್ತವಾದ ಮಾರ್ಗದರ್ಶನದೊಂದಿಗೆ ಕಲಿತು ನಂತರ ಅಭ್ಯಾಸ ಮಾಡಬೇಕು.
1: ಈಗ ಡಾಕ್ಟರ್ ನಿಂಗು ಸೂಲಗಿ ವಿರಚಿತ ಒಂದು ಯೋಗ ಗೀತೆ.

0: ಜ್ಞಾನದ ಮಹತ್ವವನ್ನು ಹಾಡಿನ ಮೂಲಕ ಸಾರಿದ ಗೆಳತಿಯರಿಗೆಲ್ಲ ತುಂಬು ಹೃದಯದ ಧನ್ಯವಾದಗಳು. ಜೂನ್ ತಿಂಗಳು ಅಂದ್ರೇ ತುಂಬ ವಿಶೇಷ ಅಲ್ವಾ? ವಿಶ್ವ ಪರಿಸರ ದಿನಾಚರಣೆ ಜೊತೆ ಜೊತೆಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಪರಿಸರದೊಂದಿಗೆ ಯೋಗ, ಯೋಗಕ್ಕಾಗಿ ಶುದ್ಧ ಶುಭ್ರ ಪರಿಸರ ನಿರ್ಮಾಣ, ಪರಿಸರ ಸಂರಕ್ಷಣೆ ಜೊತೆಗೆ ಯೋಗದ ರಕ್ಷಣೆ. ಬನ್ನಿ, ಈಗ ಇದರ ಬಗ್ಗೆ ಹೆಚ್ಚಿನ ವಿಚಾರವನ್ನ ಹಂಚಿಕೊಳ್ಳಲಿದ್ದಾರೆ.
1: ಪರಿಸರ ದಿನಾಚರಣೆ ನಮ್ಮ ಸುತ್ತಮುತ್ತಲಿನ ಪ್ರಕೃತಿಯನ್ನು ಕಾಪಾಡಲು ಪ್ರೇರೇಪಿಸುತ್ತದೆ. ಅಂತೆಯೇ ಯೋಗ ನಮ್ಮ ಆರೋಗ್ಯವನ್ನು ಉತ್ತಮಗೊಳಿಸುವ ಜೀವನದ ದಾರಿದೀಪ ಅಂತಾನೇ ಹೇಳಬಹುದು. ಪ್ರಕೃತಿಯನ್ನ ಕಾಪಾಡಿಕೊಳ್ಳುವುದರೊಂದಿಗೆ ಆರೋಗ್ಯವನ್ನು ಚೆನ್ನಾಗಿಟ್ಟುಕೊಂಡರೆ ಸಂತೋಷಕರ ಜೀವನವನ್ನು ನಡೆಸಬಹುದು.
2: ಹೌದು ಶ್ರುತಿ, ಶುದ್ಧವಾದ ವಾತಾವರಣದಲ್ಲಿ ಯೋಗಾಭ್ಯಾಸ ಮಾಡಿದರೆ ಉತ್ತಮ ಆರೋಗ್ಯ ನಮ್ಮದಾಗುತ್ತದೆ. ಪ್ರಕೃತಿಯನ್ನು ಕಾಪಾಡಿದರೆ ನಮ್ಮ ಆರೋಗ್ಯವೂ ಕಾಪಾಡಲ್ಪಡುತ್ತದೆ. ಇಂದಿನ ಕಾಲದಲ್ಲಿ ಇವೆರಡೂ ಅತ್ಯವಶ್ಯಕವಾಗಿದೆ. ಪರಿಸರ ದಿನಾಚರಣೆ ಹಾಗೂ ಯೋಗ ದಿನಾಚರಣೆಯ ಆಚರಣೆ ಮಾನವನ ಸಮಗ್ರ ಅಭಿವೃದ್ಧಿಗೆ ಮಾರ್ಗದರ್ಶನ ನೀಡುವ ಮಹತ್ವದ ದಿನಗಳು.
3: ಇಂದಿನ ನಾಗರಿಕತೆ ಯುಗದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಯೋಗ ಸಾಧನೆಯ ಅವಶ್ಯಕತೆ ಹೆಚ್ಚಿದೆ. ನಾವು ಉಪಯೋಗಿಸುವ ಆಹಾರ, ನೀರು, ಗಾಳಿ ಎಲ್ಲವೂ ಮಲಿನಗೊಂಡು ರೋಗ ರುಜಿನಗಳು ಹೆಚ್ಚಾಗಿವೆ. ಇದರಿಂದ ಸಾಧ್ಯವಾದಷ್ಟು ವಿಮುಕ್ತರಾಗಿ ಆರೋಗ್ಯವಂತರಾಗಿ ದೀರ್ಘಾಯುಗಳಾಗಿ ಬದುಕಿ ಬಾಳಲು ಯೋಗಾಭ್ಯಾಸ, ಪ್ರಾಕೃತಿಕ ಚಿಕಿತ್ಸೆಯು ನಿರಂತರ ಅಗತ್ಯವಾಗಿದೆ.
4: ಸ್ವಯಂ ಗುಣಪಡಿಸುವ ಪ್ರತಿಕ್ರಿಯೆ ಪ್ರಚಾರವಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ಫಲಕಾರಿಯಾಗದ ಚಿಕಿತ್ಸೆ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯಲ್ಲಿ ಗುಣ ಹೊಂದಬಹುದು. ಆದರೆ ನಿರಂತರ ಅಭ್ಯಾಸದ ಅಗತ್ಯವಿದೆ.
5: ಹಾಗೆಯೇ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯು ದೇಹದ ಸಮತೋಲನವನ್ನು ಕಾಯ್ದಿರಿಸಿ ಯೋಗ ಭಂಗಿಗಳು, ಉಸಿರಾಟದ ತಂತ್ರಗಳು, ನೈಸರ್ಗಿಕ ಮತ್ತು ಗಿಡಮೂಲಿಕೆ ಔಷಧಿಗಳು ಹಾಗೂ ಆಹಾರ ಪದ್ಧತಿಗಳೆಲ್ಲವೂ ಉತ್ತಮ ಸಂಯೋಜನೆಯಾಗಿದೆ.
6: ನಿಮ್ಮ ಮಾತು ನಿಜ ಗಾಯತ್ರಿ. ಹಾಗೆಯೇ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಶಾರೀರಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಆರೋಗ್ಯವನ್ನು ಸಮಗ್ರವಾಗಿ ವೃದ್ಧಿಸುವ ನೈಸರ್ಗಿಕ ಚಿಕಿತ್ಸಾ ಪದ್ಧತಿಗಳಾಗಿವೆ. ಯೋಗದೊಂದಿಗೆ ಮಣ್ಣಿನ ಸ್ನಾನ, ಸೂರ್ಯ ಸ್ನಾನ, ಜಲ ಚಿಕಿತ್ಸೆ ಮೂಲಕ ದೇಹ ಮತ್ತು ಮನಸ್ಸನ್ನು ಸಮತೋಲನದಲ್ಲಿರಿಸಬಹುದು.
7: ಇದರದ್ದು ಮತ್ತಷ್ಟು ವಿಚಾರ ಏನಪ್ಪ ಅಂದರೆ ರೋಗ ತಡೆಗಟ್ಟುವಿಕೆ ಮತ್ತು ನಿರ್ವಹಣೆ ಕೂಡ ಅತ್ಯಂತ ಪರಿಣಾಮಕಾರಿಯಾಗಿದೆ. ನೈಸರ್ಗಿಕ ವಿಧಾನಗಳಾದ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯಿಂದ ದೇಹದಲ್ಲಿ ಸಂಗ್ರಹವಾಗಿರುವ ವಿಷಕಾರಿ ಪದಾರ್ಥಗಳನ್ನು ಹೊರಹಾಕಿ ದೇಹವನ್ನು ನವೀಕರಿಸುತ್ತದೆ. ಒಟ್ಟಾರೆಯಾಗಿ ಯೋಗ, ಪರಿಸರ ಸಂರಕ್ಷಣೆ, ಪ್ರಕೃತಿ ಚಿಕಿತ್ಸೆಯು ಕೇವಲ ರೋಗ ನಿವಾರಕವಲ್ಲ, ಅವು ಜೀವನದ ಗುಣಮಟ್ಟವನ್ನು ಸುಧಾರಿಸುವ ಮತ್ತು ರೋಗ ಬಾರದಂತೆ ತಡೆಯುವ ಒಂದು ಸಮಗ್ರ ಜೀವನ ಪದ್ಧತಿಯಾಗಿದೆ. ಯೋಗವು ಪ್ರಕೃತಿ ಚಿಕಿತ್ಸೆಯಲ್ಲಿನ ಚೈತನ್ಯವನ್ನು ವೃದ್ಧಿಸುತ್ತದೆ. ಇವೆರಡು ಒಟ್ಟಾಗಿ ಒಂದು ಸಂಪೂರ್ಣ ಆರೋಗ್ಯ ರಕ್ಷಣಾ ವ್ಯವಸ್ಥೆಯನ್ನು ರೂಪಿಸುತ್ತದೆ.
0: ಈಗ ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಯೋಗಾಭ್ಯಾಸಿಯ ಆಹಾರ ಕ್ರಮ ಹೇಗಿರಬೇಕು ಅಂತ ತಿಳ್ಕೊಳ್ಳೋಣ ಅಲ್ವಾ? ದೇಹ, ಮನಸ್ಸು ಮತ್ತು ಚೈತನ್ಯಗಳ ಸಂಯುಕ್ತವೇ ಮಾನವನ ಶರೀರ. ಈ ಶರೀರವನ್ನು ಆಧ್ಯಾತ್ಮದ ಕಡೆಗೆ ಒಯ್ಯಲು ಆಹಾರ ಮೂಲಾಧಾರವಾಗಿ ದೇಹದ ವಿವಿಧ ಅವಯವಗಳಿಗೆ ಪುಷ್ಟಿ ನೀಡುವ ಧಾತು. ಆಹಾರ ನಮ್ಮ ಶರೀರದ ಅಂಗಾಂಶಗಳನ್ನು ಬೆಳೆಸುವಲ್ಲಿ ಸಹಾಯ ಮಾಡಿ ಆರೋಗ್ಯದಿಂದಿರಲು ಸಹಾಯ ಮಾಡುತ್ತದೆ, ಶರೀರಕ್ಕೆ ಶಕ್ತಿ ನೀಡುತ್ತದೆ. ನಾವು ಸೇವಿಸುವ ಆಹಾರವೇ ನಮ್ಮ ಶರೀರದ ಬಲವನ್ನು ನಿರ್ಧರಿಸುತ್ತದೆ. ಬನ್ನಿ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಗೆಳತಿಯರು ತಿಳಿಸಿಕೊಡುತ್ತಾರೆ.
8: ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನವಬೋಧಸ್ಯ ಯೋಗೋ ಭವತಿ ದುಃಖಃ.
2: ಅಂದರೆ ಯೋಗಾಭ್ಯಾಸದಲ್ಲಿ ಯಶಸ್ವಿಯಾಗಲು ಜೀವನದಲ್ಲಿ ಸಮತೋಲನ ಅತ್ಯಗತ್ಯ ಎಂದು ಭಗವದ್ಗೀತೆಯಲ್ಲೇ ಶ್ರೀಕೃಷ್ಣನು ಅರ್ಜುನನಿಗೆ ತಿಳಿಸಿದ್ದಾರೆ. ಮಿತವಾದ ಊಟ, ನಿದ್ದೆ, ವಿಹಾರ ಮತ್ತು ಕೆಲಸವಿದ್ದಲ್ಲಿ ಅಂತಹವನಿಗೆ ಯೋಗದ ಅಭ್ಯಾಸವು ದುಃಖವನ್ನು ನಾಶಪಡಿಸುತ್ತದೆ.
4: ಯೋಗ ಮತ್ತು ಆಹಾರವು ದೇಹ ಮತ್ತು ಮನಸ್ಸಿನ ಆರೋಗ್ಯಕ್ಕೆ ಒಂದಕ್ಕೊಂದು ಪೂರಕವಾಗಿವೆ. ತಾಜಾ, ಸಸ್ಯಾಹಾರಿ, ನೈಸರ್ಗಿಕ ಮತ್ತು ಹಗುರವಾದ ಆಹಾರ ದೇಹಕ್ಕೆ ಶಕ್ತಿ ಮತ್ತು ಮನಸ್ಸಿಗೆ ಶಾಂತಿ ನೀಡುತ್ತದೆ. ಸರಿಯಾದ ರೀತಿಯ ಆಹಾರ ಮಾತ್ರವಲ್ಲ, ಸರಿಯಾದ ಸಮಯದಲ್ಲಿ ಸರಿಯಾದ ಪ್ರಮಾಣದ ಆಹಾರವನ್ನು ಸೇವಿಸುವುದು

0: ಅತ್ಯಗತ್ಯ. ಅತಿಯಾಗಿ ತಿಂದರೆ ಆಲಸ್ಯ ಮತ್ತು ಕಡಿಮೆ ಆಹಾರ ಸೇವಿಸುವುದರಿಂದ ಪೋಷಣೆ ದೊರೆಯುವುದಿಲ್ಲ.
1: ಏನು ಗೊತ್ತಾ ಗೆಳತಿಯರೇ, ಅತಿಯಾದ ಮಸಾಲೆಯುಕ್ತ, ಎಣ್ಣೆಯುಕ್ತ ಮತ್ತು ಸಂಸ್ಕರಿಸಿದ ಆಹಾರಗಳನ್ನು ಮಿತವಾಗಿ ಬಳಸಬೇಕು. ಅತಿಯಾಗಿ ತಿನ್ನದೆ ಹೊಟ್ಟೆಯ ಅರ್ಧ ಭಾಗ ಆಹಾರ, ಕಾಲು ಭಾಗ ನೀರು ಮತ್ತು ಉಳಿದ ಕಾಲು ಭಾಗ ಗಾಳಿಗಾಗಿ ಖಾಲಿ ಬಿಡಬೇಕು. ಸರಳ ಮತ್ತು ನೈಸರ್ಗಿಕ ಆಹಾರ ಕ್ರಮವು ಸೇವಿಸಿದಾಗ ಉತ್ತಮ ಆರೋಗ್ಯ, ಮಾನಸಿಕ ಶಾಂತಿ ಮತ್ತು ಲವಲವಿಕೆಯನ್ನು ನೀಡುತ್ತದೆ.
2: ಈಗ ಯೋಗದ ವಿವಿಧ ಆಯಾಮಗಳನ್ನು ತಿಳ್ಕೊಂಡ್ರಲ್ವಾ ಗೆಳತಿಯರೇ? ಯೋಗ ಅಂದರೆ ಒಂದಿಷ್ಟು ವ್ಯಾಯಾಮ ಎಂದಲ್ಲ, ಅದು ಒಂದು ಜೀವನ ಕ್ರಮ. ಯೋಗ ದೇಹ ದಂಡನೆ ಅಲ್ಲ, ಅದು ಸ್ಥಿರವಾದ ಸುಖವಾದ ಆಸನವಾಗಿಯೇ ಇರಬೇಕು. ಉತ್ತಮ ಆರೋಗ್ಯ ಎಂದರೆ ಮಾನಸಿಕ, ದೈಹಿಕ, ಭಾವನಾತ್ಮಕ ಮತ್ತು ಸಾಮಾಜಿಕ ಯೋಗಕ್ಷೇಮದ ಒಮ್ಮುಖದ ಮೂಲಕ ಸಾಧಿಸುವ ಸ್ಥಿತಿ. ದೇಹ, ಮನಸ್ಸು ಮತ್ತು ಆತ್ಮದ ಸಾಮರಸ್ಯದ ಸಮಗ್ರತೆ ಮತ್ತು ಪ್ರಕೃತಿಯ ಶಕ್ತಿಯೊಂದಿಗೆ ಸಮತೋಲನವನ್ನು ಸಾಧಿಸುವ ಒಂದು ಮಾರ್ಗವಾಗಿದೆ.
3: ಯೋಗವು ಮರೆತು ಹೋಗಿರುವ ಪ್ರಾಚೀನ ಪುರಾಣವಲ್ಲ, ಅದು ವರ್ತಮಾನದ ಅತ್ಯಮೂಲ್ಯ ಪರಂಪರೆಯಾಗಿದೆ. ಇದು ಇಂದಿನ ಅಗತ್ಯ ಮತ್ತು ನಾಳಿನ ಸಂಸ್ಕೃತಿಯಾಗಿದೆ. ಯೋಗವು ಸರಿಯಾದ ಜೀವನದ ವಿಜ್ಞಾನ. ಯೋಗದ ಜ್ಞಾನವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ತಲೆಯ ಮೇಲೆ ನಿಲ್ಲುವುದಷ್ಟೇ ಅಂದರೆ ಯೋಗ ಬರಿಯ ಶೀರ್ಷಾಸನವಲ್ಲ. ಮನಸ್ಸನ್ನು ಶಾಂತಗೊಳಿಸುವುದೇ ಯೋಗ. ನಮ್ಮ ಜೀವಶಕ್ತಿ, ನಮ್ಮ ಅರಿವು, ನಮ್ಮ ಇರುವಿಕೆಯನ್ನು ತೀವ್ರಗೊಳಿಸುವುದೇ ಯೋಗ. ನಮ್ಮ ಆರೋಗ್ಯವನ್ನು ಸ್ಥಿರವಾಗಿಸಲು ಬದುಕಿಗೆ ಬೇಕು ಯೋಗ.
4: ಯೋಗದ ಸಾರ್ವತ್ರಿಕ ಆಕರ್ಷಣೆಯನ್ನು ಗುರುತಿಸಿ December 11, 2014 ವಿಶ್ವಸಂಸ್ಥೆಯು June 21 ಅಂತಾರಾಷ್ಟ್ರೀಯ ಯೋಗ ದಿನವೆಂದು ಘೋಷಿಸಿತು. ಕ್ಯಾಲೆಂಡರ್ ಪ್ರಕಾರ ಈ ದಿನಾಂಕವು ಉತ್ತರ ಗೋಳಾರ್ಧದಲ್ಲಿ ವರ್ಷದ ಅತ್ಯಂತ ಉದ್ದವಾದ ದಿನ ಮತ್ತು ದಕ್ಷಿಣ ಗೋಳಾರ್ಧದಲ್ಲಿ ಅತ್ಯಂತ ಚಿಕ್ಕ ದಿನವಾಗಿದೆ. ಯೋಗದ ಬಹುಸಂಖ್ಯೆಯ ಪ್ರಯೋಜನಗಳ ಬಗ್ಗೆ ಜಾಗೃತಿ ಮೂಡಿಸಲು ಈ ದಿನವನ್ನು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತಿದೆ.
2: ಯೋಗವು ಭಾರತದ ಪ್ರಾಚೀನ ಸಂಪ್ರದಾಯದ ಅಮೂಲ್ಯ ಕೊಡುಗೆಯಾಗಿದೆ. ಯೋಗವು ಬರಿಯ ವ್ಯಾಯಾಮವಷ್ಟೇ ಅಲ್ಲ, ನಮ್ಮ ಜೀವನವನ್ನು ಬದಲಿಸುವ ದಾರಿ. ಜೀವನ ಮೌಲ್ಯವಾದರೆ ನಮ್ಮ ದಿನಚರಿಯಲ್ಲಿ ಯೋಗದ ಅರ್ಥವು ಹಾಗೂ ನಾವು ಯೋಗದ ಆಚರಣೆಯನ್ನು ನೋಡುವ ದೃಷ್ಟಿಯೂ ಬದಲಾಗುತ್ತದೆ. ಹಾಗಾಗಿ ನಮ್ಮೆಲ್ಲರ ಬದುಕಿನಲ್ಲಿ ಒಂದು ಮೇಕ್ಓವರ್ ಬೇಕು ಎಂತಾದಲ್ಲಿ ಖಂಡಿತ ಯೋಗದ ಅಭ್ಯಾಸ ಒಂದು ಉತ್ತಮ ಆಯ್ಕೆಯಾಗಿದೆ. ಎಲ್ಲರೂ ಯೋಗ ಮಾಡೋಣ, ರೋಗಮುಕ್ತರಾಗೋಣ. ಇಷ್ಟು ಹೊತ್ತು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್, ಮೈಸೂರು ಜಿಲ್ಲಾ ಸಮಿತಿಯ ಗೆಳತಿಯರು ನಡೆಸಿಕೊಟ್ಟ ಯೋಗವೇ ಜೀವನ ಕಾರ್ಯಕ್ರಮವನ್ನು ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಶ್ರೀಮತಿಯರಾದ ಶ್ರುತಿ ಅಮರ್, ರಾಧಾ ಅನಿಲ್ಕುಮಾರ್, ರೇಖಾ ಶ್ರೀನಿವಾಸ್, ಗಾಯತ್ರಿ ಜೈರಾಮ್, ಜೈಮಾಲಾ, ಅನಿತಾ ಅಶೋಕ್, ಅನುಪಮಾ ಹರೀಶ್, ರಕ್ಷಾ ಪ್ರಭು. ಹಾಗೂ ಕಾರ್ಯಕ್ರಮವನ್ನು ರಚಿಸಿ ನಿರೂಪಣೆಯಲ್ಲಿ ವೀಣಾ ಶ್ರೀಕಾಂತ್. ಎಲ್ಲರಿಗೂ ನಮಸ್ಕಾರ.

ಇದುವರೆಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ಯೋಗವೇ ಜೀವನ ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಮೈಸೂರು ಜಿಲ್ಲಾ ಸಮಿತಿಯ ಸದಸ್ಯೆಯರು.

0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
1: ನಾಳೆ ಅಪರಾಹ್ನ 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ. ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆದಿರುವ, ಸಮಾಜ ಸೇವೆಯನ್ನು ಜೀವನವಾಗಿಸಿಕೊಂಡಿರುವ ಮಂಡ್ಯದ ಅನುಪಮಾ ನಾಗರಾಜ್ ಗೌಡ ಅವರೊಂದಿಗೆ ಮಾತುಕತೆ. ಪ್ರಸ್ತುತಪಡಿಸುತ್ತಾರೆ ದಿಗ್ವಿಜಯ್ ಬಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ಎಫ್ಎಂ 100.6ರಲ್ಲಿ ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 4:30. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ 36 ಫಾರ್ಮ್ ಹೌಸ್ ಚಿತ್ರದ ಗೀತೆಯನ್ನು. ಹಾಡಿದ್ದಾರೆ ಸೋನು ನಿಗಮ್.

0: ಸರಳ ಹಿಂದಿ ಸಂಭಾಷಣೆಗಳು, ದಿನನಿತ್ಯದ ಬಳಕೆಯ ಪದಗಳು, ಹಿಂದಿ ವ್ಯಾಕರಣ, ಉತ್ತಮ ಸಂವಹನಕ್ಕೆ ಈ ಭಾಷಾಭಾರತಿ ಹಿಂದಿ ಬಾನುಲಿ ಸರಣಿ ನಿಮ್ಮೆಲ್ಲರಿಗೂ ದೀವಿಗೆಯಾಗಲಿದೆ. ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದ ಸಹಯೋಗದಲ್ಲಿ ಪ್ರತಿ ಸೋಮವಾರ ಹಾಗೂ ಬುಧವಾರ ಸಂಜೆ 4:45 ಭಾಷಾ ಭಾರತಿ ವಿಶಿಷ್ಟ ಹಿಂದಿ ಪಾಠ ಸರಣಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6.
1: ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ 5 ವೆಡ್ಡಿಂಗ್ಸ್ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ವಿಶಾಲ್ ಮಿಶ್ರಾ ಮತ್ತು ಸಂಗಡಿಗರು.

ಕೇಳುಗರೆ ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ ಮೂಡಿಬರಲಿದೆ. ವಿಷಯ ಕಣ್ಣಿನ ಪೊರೆ. ಭಾಗವಹಿಸುತ್ತಾರೆ ಡಾಕ್ಟರ್ ಪವನ್ ವಿ ಜೋಶಿ, ಪ್ರಸ್ತುತಿ ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ, ಕುವೆಂಪು ನಗರ, ಮೈಸೂರು. ಹಿಂದೆ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಆಲಿಸಿ ಟೂ ಸ್ಟೇಟ್ಸ್ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಅರಿಜಿತ್ ಸಿಂಗ್ ಮತ್ತು ಚಿನ್ಮಯಿ.

0: ಇದುವರೆಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತಷ್ಟು ಹಿಂದಿ ಚಿತ್ರಗೀತೆಗಳನ್ನು ಇಂದು ರಾತ್ರಿ 8:30 ಆಲಿಸಬಹುದು. ಸಮಯ 4:45.
1: ಆಕಾಶವಾಣಿ ಮೈಸೂರು. ಭಾಷಾ ಭಾರತಿ ವಿಶೇಷ ಹಿಂದಿ ಬಾನುಲಿ ಪಾಠ ಸರಣಿ. ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು.

0: ಸಂಕಲನ ಜಿಎನ್ ಮಂಜುನಾಥ್, ನಿರ್ಮಾಣ ಎನ್ ಕೇಶವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
1: ಏನ್ ಸಮಾಚಾರ? ಬಹಳ ದಿನದಿಂದ ಏನು ಸುದ್ದಿನ ಇಲ್ಲ, ಎಲ್ಲಿ ಹೋಗಿದ್ರಿ?
2: ಅದು ಒಂದು ಹೊಸ ಕಾರ್ಯಕ್ರಮ ಶುರು ಮಾಡೋ ಯೋಚನೆನಲ್ಲಿದ್ದೆ ಅಷ್ಟೇ. ಇನ್ಮೇಲೆ ಸುದ್ದಿ ಕೊಡ್ತಾ ಇರೋದೆ.
1: ಓಹೋ, ಏನ್ ಕಾರ್ಯಕ್ರಮ?
2: ಹೆಸರು ವರ್ತಮಾನ ವೃತ್ತಾಂತ.

0: ಸುದ್ದಿಯ ಹಿಂದಿನ ಕಥೆ. ಇದು ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಪ್ರತಿ ತಿಂಗಳ ಎರಡನೇ ಹಾಗೆ ನಾಲ್ಕನೇ ಮಂಗಳವಾರ ಪ್ರಸಾರ ಆಗುತ್ತೆ.
1: ಯಾವಾಗಿಂದ ಪ್ರಾರಂಭ ಆಗೋದು?
0: ಇದೇ ಜೂನ್ 23ನೇ ತಾರೀಕಿನಿಂದ ಬೆಳಿಗ್ಗೆ 11-12. ಮರಿದೆ ಕೇಳ್ತೀರಾ ಅಲ್ವಾ?
2: ಕೇಳುವರೆ, 5 ಗಂಟೆಗೆ ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮದಲ್ಲಿ ಕಣ್ಣಿನ ಪೊರೆ ಈ ವಿಷಯವಾಗಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಪವನ್ ವಿ ಜೋಶಿ. ಪ್ರಸ್ತುತಿ ತೇಜಸ್ವಿನಿ ಗಿರೀಶ್, ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ, ಕುವೆಂಪು ನಗರ, ಮೈಸೂರು.
3: ಎಫ್ಎಂ 100.6 ಆಕಾಶವಾಣಿ ಮೈಸೂರು.
4: ಸರ್, ಒಂದ್ ಹಾಡ್ ಬೇಕಿತ್ತು.
5: ಕೇಳು ಕೊಡುವೆ ನಿನಗೆ ನಾನೀಗ.
3: ಕರೆಗೊಂದು ಗೀತೆ,
6: ಕರೆಗೊಂದು ಗೀತೆ.
0: ನಿಮ್ಮ ಅಪೇಕ್ಷೆಯ ಗೀತೆಗಳು
7: ನಿಮ್ಮದೇ ಮೈಸೂರು ಬಾನುಲಿಯಲ್ಲಿ.
8: ಹೃದಯ ತುಂಬಿ
3: ಪ್ರತಿ ಮಂಗಳವಾರ ಬೆಳಿಗ್ಗೆ 8:30
9: ಗುಡ್ ಮಾರ್ನಿಂಗ್ ಶುಭ ದಿನ್ ಸುಪ್ರಭಾತ.
0: ಕರೆ ಮಾಡಿ
7: 251-2582
0: ಅಥವಾ 251-0089.
3: STD ಕೋಡ್ 0821.
10: ಹಲೋ, ಮೋಹನ್ ಸ್ಪೀಕಿಂಗ್.
0: ನಿಮ್ಮ ಮೆಚ್ಚಿನ ಗೀತೆ
7: ಕೇಳಿ
3: ಆನಂದಿಸಿ.
0: ರೇಷ್ಮೆ ರಂಗ,
11: ರೇಷ್ಮೆ ರಂಗ,
7: ರೇಷ್ಮೆ ರಂಗ. ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ್ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
0: ಆಲಿಸಿ
2: ಅನುಸರಿಸಿ
1: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿಬರುತ್ತಿದೆ
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ.
3: ಇದು ಆಕಾಶವಾಣಿ ಮೈಸೂರು FM 100.6. ಸರಿಯಾಗಿ 5 ಗಂಟೆಗಳ ಈ ಸಮಯದಲ್ಲಿ ಇನ್ನೀಗ ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ ಕಣ್ಣಿನ ಪೊರೆ ಈ ವಿಷಯವಾಗಿ ಭಾಗವಹಿಸ್ತಾ ಇದ್ದಾರೆ ವೈದ್ಯಾಧಿಕಾರಿ ಡಾಕ್ಟರ್ ಪವನ್ ವಿ ಜೋಶಿ, ಪ್ರಸ್ತುತಿ ತೇಜಸ್ವಿನಿ ಗಿರೀಶ್, ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಜಯಲಕ್ಷ್ಮೀಪುರಂ ಮೈಸೂರು.
4: ಸೌಂದರ್ಯವನ್ನು ಸವಿಯಲು ದೃಷ್ಟಿ ಅನ್ನೋದು ತುಂಬಾ ಮುಖ್ಯ. ಇಂಥ ನಮ್ಮ ಕಣ್ಣಿನ ಆರೋಗ್ಯವನ್ನ ಕಳೆದ ಹಲವು ದಶಕಗಳಿಂದ ಕಾಪಾಡುತ್ತಿದ್ದಾರೆ ಭಾರತದ ಮುಂಚೂಣಿಯ ಐ ಹಾಸ್ಪಿಟಲ್ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್, ಮೈಸೂರಿನ ಕುವೆಂಪು ನಗರ, ಜಯಲಕ್ಷ್ಮೀಪುರಂ ಮತ್ತು ಸಯ್ಯಾಜಿರಾವ್ ರಸ್ತೆಯಲ್ಲಿ. ಈಗ ಉಚಿತ ಐ ಚೆಕಪ್ ಸೌಲಭ್ಯ ನಿಮಗಾಗಿ. ಮಾಹಿತಿಗಾಗಿ ಕರೆ ಮಾಡಿ 9594924051.
3: ಕೇಳುಗರಿಗೆಲ್ಲ ನಮಸ್ಕಾರ. ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮಕ್ಕೆ ಕೇಳುಗರೇ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಕಣ್ಣಿನ ಪೊರೆ ಯಾಕೆ ಬರುತ್ತೆ, ಇದಕ್ಕೆ ಕಾರಣಗಳೇನು, ಯಾರಲ್ಲಿ ಹೆಚ್ಚು ಕಾಣಿಸಿಕೊಳ್ಳುತ್ತೆ, ಚಿಕಿತ್ಸೆ ಏನಿದೆ, ಕಣ್ಣಿನ ಪೊರೆಯ ಆಪರೇಷನ್ ಆದಮೇಲೆ ಏನೇನೆಲ್ಲ ನಾವು ಮುನ್ನೆಚ್ಚರಿಕೆ ತಗೊಳ್ಬೇಕು, ಈ ಕುರಿತು ಮಾಹಿತಿ ನೀಡ್ತಾ ಇದ್ದೀವಿ. ಇದಕ್ಕಾಗಿ ನಮ್ಮ ಜೊತೆ ಇದ್ದಾರೆ ನೇತ್ರ ತಜ್ಞರು ಹಾಗೂ ಕ್ಯಾಟ್ರಾಕ್ಟ್ ಸ್ಪೆಷಲಿಸ್ಟ್ ಡಾಕ್ಟರ್ ಪವನ್ ವಿ ಜೋಶಿ ಅವರು. ಡಾಕ್ಟರ್ ಪವನ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
5: ಧನ್ಯವಾದಗಳು ತೇಜಸ್ವಿನಿ ಅವರೇ, ಹಾಗೆ ಆಕಾಶವಾಣಿಯ ಎಲ್ಲ ಶ್ರೋತೃಗಳಿಗೆ ನನ್ನ ವಂದನೆಗಳು ಹಾಗೆ ನಮಸ್ಕಾರಗಳು.
3: ಡಾಕ್ಟರ್ ಪವನ್ ಅವರೇ, ಮೊದಲಿಗೆ ಈ ಕ್ಯಾಟ್ರಾಕ್ಟ್ ಅನ್ನೋದು ಏನು, ಯಾಕೆ ಬರುತ್ತೆ ಅಂತ ಹೇಳಿ.
5: ಓಕೆ, ಸೊ ಮೊದಲನೇದಾಗಿ ಪೊರೆ ಅಥವಾ ಮೋತಿಯಾಬಿಂದ್ ಅಂತ ಹಿಂದಿಯಲ್ಲಿ ಹೇಳ್ತೀವಿ ಅಥವಾ ಪರದಾ ಅಂತ ಹೇಳ್ತೀವಿ. ಭಗವಂತ ಸೃಷ್ಟಿ ಮಾಡಿರೋ ಈ ಕಣ್ಣಲ್ಲಿ ಅತ್ಯಂತ ಒಂದು ಚಿಕ್ಕದಾದ ಒಂದು ಭೂತ್ ಕನ್ನಡಿ ಇದೆ. ಭೂತ್ ಕನ್ನಡಿ ಗ್ಲಾಸ್ ಅಥವಾ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಅಂತ ಹೇಳ್ತೀವಲ್ಲ, ಆ ಥರ ಒಂದು ಸಣ್ಣದಾದ ಗ್ಲಾಸ್ ಇದೆ ನಮ್ಮ ಕಣ್ಣಲ್ಲಿ. ಅದನ್ನು ಪ್ರಾಕೃತಿಕ ಲೆನ್ಸ್ ಅಂತ ನಾವು ಹೇಳ್ತೀವಿ, ಕ್ರಿಸ್ಟಲೈನ್ ಲೆನ್ಸ್ ಅಂತ. ಅದು ಬೆಳಕಿನ ಕಿರಣಗಳನ್ನು ಹಿಂಭಾಗದ ರೆಟಿನಾ ಅಥವಾ ಪರದೆಗೆ ಫೋಕಸ್ ಮಾಡುತ್ತೆ. ಆ ಒಂದು ಲೆನ್ಸು ವಯಸ್ಸಾದ ನಂತರ ಬೆಳ್ಳಿಗಾಗೋದು ಅಥವಾ ಅದರಲ್ಲಿ ಅಶುಚಿಯಾಗುವುದನ್ನು ಅಥವಾ ಕೊಳೆಯಾಗೋದನ್ನು ನಾವು ಕ್ಯಾಟರಾಕ್ಟ್ ಅಂತ ಆಂಗ್ಲ ಭಾಷೆಯಲ್ಲಿ ಹೇಳ್ತೀವಿ.
3: ವಯಸ್ಸಾದಂತೆ ಕಣ್ಣಿನ ಪೊರೆ ಉಂಟಾಗತ್ತೆ, ಲೆನ್ಸ್ ಕೊಳೆಯಾಗತ್ತೆ ಅಂತ ಹೇಳಿದ್ರಿ. ವಯಸ್ಸಾದವ್ರಿಗೆ ಮಾತ್ರ ಈ ಪೊರೆ ಬರುತ್ತಾ ಅಥವಾ ಬೇರೆ ಬೇರೆಯವರಿಗೂ ಬರುತ್ತಾ? ಯಾಕೆಂದ್ರೆ ಕೇಳಿದೀವಿ ನಾವು, ಸಾಮಾನ್ಯವಾಗಿ ಸಕ್ಕರೆ ಕಾಯಿಲೆ ಇದ್ದವ್ರಿಗೆ ಬರುತ್ತೆ, ಮತ್ತೆ ಕೆಲವು ಮಕ್ಕಳಿಗೆ ಪೊರೆ ಬರುತ್ತೆ ಅಂತ ಕೇಳಿದೀವಿ.
5: ಖಂಡಿತವಾಗಿಯೂ ನಿಜ. ಮೇನ್ ಕಾರಣ ಪೊರೆ ಬರೋದಕ್ಕೆ ವಯಸ್ಸು. ಸೊ ಪೊರೆ ಬಂದಿದೆ ಅಂದರೆ ಅಂದಾಜು ನಿಮಗೆ ಒಂದು 40-50 ಅಥವಾ ಅದಕ್ಕೆ ವಯಸ್ಸು ಕ್ರಾಸ್ ಆಗಿರುತ್ತೆ. ಹಾಗಂತ ಬರೀ ವಯಸ್ಸಾದವ್ರಿಗೆ ಮಾತ್ರ ಬರುತ್ತೆ ಅಂತ ಅಲ್ಲ. ಇತ್ತೀಚೆಗೆ ನಾವು ಈಗ ಶುಗರ್ ಕಾಯಿಲೆ, ಡಯಾಬಿಟೀಸ್ ಅನ್ನೋದು ಚಿಕ್ಕ ವಯಸ್ಸಿನ ಯುವಕರಲ್ಲೂ ನಾವು ನೋಡ್ತೀವಿ. ಅಂಥವ್ರಿಗೂ ಸಹ ಪೊರೆಯ ಒಂದು ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇರುತ್ತೆ. ಮಕ್ಕಳಲ್ಲಿ ಕಂಜನೈಟಲ್ ಕ್ಯಾಟರಾಕ್ಟ್ ಅಂತ ನಾವು ಹೇಳ್ತೀವಿ, ಮಕ್ಕಳಲ್ಲೂ ಬರೋ ಸಾಧ್ಯತೆಗಳಿರುತ್ತೆ. ಅದು ಯೂಶ್ವಲಿ ಜೆನೆಟಿಕ್ ಅಥವಾ ತಾಯಿಯ ಹೊಟ್ಟೆಯಲ್ಲಿ ಗರ್ಭಿಣಿಯಾಗಿದ್ದಾಗ ಮಗುವಿಗೆ, ಮಗು ತಾಯಿ ಹೊಟ್ಟೆಯಲ್ಲಿದ್ದಾಗ ಏನಾದ್ರು ಇನ್ಫೆಕ್ಷನ್ಸ್ ಆಗಿರ್ಬೋದು ಅಥವಾ ಕಾರಣಾಂತರದಿಂದ ಪೊರೆ ಬರಬಹುದು. ಸೊ ಹಾಗೆ ವಿಧ ವಿಧವಾದ ಕಾರಣಗಳಿದೆ ಪೊರೆ ಬರೋದಕ್ಕೆ.
3: ವಯಸ್ಸಾದ ಮೇಲೆ ಬರೋ ಪೊರೆ ಯಾಕೆ ಅದೇ ಹೆಚ್ಚು ನಾವು ನೋಡ್ತೀವಿ ಇತ್ತೀಚಿನ ವರ್ಷಗಳಲ್ಲಿ?
5: ಒಂದು ಎರಡು ವಿಷಯಗಳು ನಾನು ಹೇಳಬೇಕು. ಒಂದು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್. ಈಗ ಏನಾಗ್ಬಿಟ್ಟಿದೆ, ಇಂಡಿಯಾ ಇಸ್ ಬಿಕಮಿಂಗ್ ದ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತ ಹೇಳ್ತೀವಿ. ಪ್ರಪಂಚದಲ್ಲಿ ಏನು ಮಧುಮೇಹ ಇದೆಯೋ ಅದು ಭಾರತದಲ್ಲೇ ಜಾಸ್ತಿ ಇದೆ. ಬಹುಶಃ 2050-60 ಅರ್ಧ ಜನಾಂಗಕ್ಕೆ ಶುಗರ್ ಕಾಯಿಲೆ ಇರುತ್ತೆ ಅಂತ ಒಂದು ಊಹೆ ಇದೆ. ಸೊ ಶುಗರ್ ಹೆಚ್ಚಾದಂಗೆ ಕಣ್ಣಲ್ಲಿ ಲೆನ್ಸು ಬೆಳ್ಳಗಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೇ ರೇಡಿಯೇಷನ್ ಇಂಡ್ಯೂಸ್ಡ್ ಕ್ಯಾಟ್ರಾಕ್ಟ್ ಅಂತ ವೆರಿ ರೇರ್ಲಿ ನಾವು ನೋಡ್ತೀವಿ. ಈಗ ಸ್ಕ್ರೀನ್ಗಳ ಬಳಕೆಯಿಂದ ಅಥವಾ ಡಯಾಬಿಟಿಕ್ ಪ್ಲಸ್ ಸ್ಕ್ರೀನಿನ ಬಳಕೆಯಿಂದ ಎಲ್ಲವೂ ಸೇರಿ, ಹಾಗೆ ಇತ್ತೀಚೆಗೆ ಇದು ಲೈಫ್ ಸ್ಪ್ಯಾನ್ ಜಾಸ್ತಿ ಆಗಿದೆ ಮೇಡಮ್. ಸೊ ಈಗ ಹೇಗಂದರೆ ಜನರ ಒಂದು ಆಯು ಕೂಡ ಜಾಸ್ತಿ ಆಗೋ ಕಾರಣ, ಸೊ ವಿ ಆರ್ ಸೀಯಿಂಗ್ ಲಾಟ್ ಆಫ್ ಕ್ಯಾಟ್ರಾಕ್ಟ್ ಕೇಸಸ್ ನೌ ಡೇಸ್. ಈ ಒಂದು ಕಾರಣಗಳಿಂದ ಪೊರೆ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು.
3: ಅಂದರೆ ಈ ಡಯಾಬಿಟೀಸ್ನ ಕಂಟ್ರೋಲ್ನಲ್ಲಿ ಇಟ್ಕೊಂಡ್ರೆ ಕಣ್ಣಿನ ಪೊರೆ ಬರೋದನ್ನು ನಾವು ತಡೆಗಟ್ಟಬಹುದು ಅನ್ನೋ ಥರ.
5: ಬರೋದು ತಡೆಯೋದು ಕಷ್ಟ, ಬಂದರೂ ಸಹ ಅದು ಬಲಿಯೋದನ್ನು ಸ್ವಲ್ಪ ನಾವು ಸ್ಲೋ ಮಾಡ್ಬೋದು ಅಥವಾ ನಿಧಾನ ಮಾಡಬಹುದು ಅಂತ ಹೇಳ್ಬೋದು. ಆದರೆ ಪೊರೆ ಅನ್ನೋದು ಒಂದು ಕಾಯಿಲೆ ಅಲ್ಲ. ಸೊ ಇದು ಜನರಲ್ಲಿ ನಾನು ಒಂದು ಒಂದು ಏನು ಮಾಹಿತಿ ನಾನು ಹರಡಬೇಕು ಅಂದರೆ ಕ್ಯಾಟರಾಕ್ಟ್ ಇಸ್ ನಾಟ್ ಎ ಡಿಸೀಸ್. ಸೊ ಕೂದಲು ಬೆಳ್ಳಗಾಗೋ ಏಜಲ್ಲಿ ವಯಸ್ಸಲ್ಲಿ ಕಣ್ಣಲ್ಲಿ ಒಂದು ಲೆನ್ಸು ಪ್ರಾಕೃತಿಕವಾಗಿ ಬೆಳ್ಳಗಾಗತ್ತೆ. ಯಾವಾಗ ನಾವು ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂದರೆ ಆ ಲೆನ್ಸು ಬೆಳ್ಳಗಾದ ನಂತರ ಅದರಿಂದ ದೃಷ್ಟಿದೋಷ ಬಂದಾಗ ಮಾತ್ರ ಆಪರೇಷನ್ ಮಾಡಬೇಕೇ ಹೊರತು ಪೊರೆ ಬಂದವ್ರಿಗೆಲ್ಲ ಆಪರೇಷನ್ ಮಾಡಬೇಕು ಅಂತ ಒಂದು ರೂಲ್ಸ್ ಅಥವಾ ನಿಯಮ ಇಲ್ಲ.
3: ಆಪರೇಷನ್ ಬಗ್ಗೆ ಹೇಳ್ತಿದ್ರಿ, ಮೊದಲು ನಾವು ಲಕ್ಷಣಗಳನ್ನು ತಿಳಿಸ್ಬಿಡೋಣ ನಮ್ಮ ಕೇಳುಗರಿಗೆ. ಯಾಕೆಂದರೆ ನೀವು ಮೊದಲೇ ಹೇಳಿದ್ರಿ ಕಣ್ಣು ಮಂಜಾಗತ್ತೆ, ಕೊಳೆ ಆದಾಗತ್ತೆ ಅಂತ. ಏನು ಲಕ್ಷಣಗಳಿರುತ್ತೆ?
5: ಸೊ ಪೊರೆಯ ಲಕ್ಷಣಗಳು ಅಥವಾ ಸಿಂಪ್ಟಮ್ಸ್ ಅಂತ ಹೇಳ್ತೀವಲ್ಲ, ಅರ್ಲಿಯೆಸ್ಟ್ ಸಿಂಪ್ಟಮ್, ಮೊದಲನೇ ಲಕ್ಷಣ ಏನೂ ಇಲ್ಲದೇ ಇದ್ದಾಗ ಫಸ್ಟ್ ಲಕ್ಷಣ ಕಾಣೋದು ಗ್ಲೇರ್. ಗ್ಲೇರ್ ಅಂದರೆ ಎದುರಿನ ಬೆಳಕು ಕಣ್ಣಿಗೆ ಹೊಡೆಯುತ್ತೆ. ಸೊ ಸಾಮಾನ್ಯವಾಗಿ ಈಗ ಸಂಜೆ ಗಾಡಿ ಓಡಿಸೋರಿಗೆ ಎದುರುಗಡೆ ಹೆಡ್ಲೈಟ್ ಬಂದಾಗ ಗಾಡಿ ಓಡಿಸೋಕ್ಕೆ ಕಷ್ಟ ಆಗ್ತಿದ್ರೆ ಅಥವಾ ಪ್ರಾಬ್ಲಮ್ ಆಗ್ತಿದೆ ಅಥವಾ ಏನಿದೆ ರೋಡೇ ಕಾಣ್ತಿಲ್ಲ ಅಂದರೆ ಅದು ಮೊದಲನೇ ಲಕ್ಷಣ ಗ್ಲೇರ್. ಎರಡನೇ ಲಕ್ಷಣ ದೂರದೃಷ್ಟಿ ಮಂಜಾಗುವುದು. ಸೊ ದೂರದಲ್ಲಿ ಬರೋ ಮುಖಗಳು ಹಾಗೆ ದೂರದಲ್ಲಿ ಬರೆದಿರೋ ಅಕ್ಷರಗಳು ಕಾಣದೇ ಇರಬಹುದು. ನಮ್ಮಲ್ಲಿ ಬಹಳ ಜನ ಹೇಳ್ತಾರೆ, ಈಗ ಫಂಕ್ಷನ್ಗೆ ಅಟೆಂಡ್ ಮಾಡ್ತಿದ್ದೆ, ನಮ್ಮ ನೆಂಟರು ಯಾರೋ ಬಂದರು, ಅವ್ರು ಹಾಯ್ ಅಂತ ಹೇಳಿದ್ರು, ನನಗೆ ಗುರುತಿಡಿಯೋಕ್ಕೆ ಆಗಲಿಲ್ಲ, ಅವ್ರು ಆಮೇಲೆ ಬೇಜಾರು ಮಾಡ್ಕೊಂಡು ಹೋದರು, ನಮ್ಮಲ್ಲೇನೋ ಪಾಪ ಕೋಪ ಮಾಡ್ಕೊಂಡಿದ್ದಾರೆ ಅಂತ. ಇವೆಲ್ಲ ಸೋಷಿಯಲ್ ಪ್ರಾಬ್ಲಮ್ಸು ಪೊರೆಯಿಂದ. ಸೊ ಹಾಗೆ ಬರ್ತಾ ಬರ್ತಾ ಪೊರೆ ಬಲಿತಿದ್ದಂಗೆ ಹತ್ತಿರ ದೃಷ್ಟಿನೂ ಮಂಜಾಗ್ತಾ ಹೋಗುತ್ತೆ. ಸೊ ಹಳೆ ಕಾಲದಲ್ಲಾದರೆ ಪೊರೆ ಬಲೀಲಿ ಅಂತ ಕಾಯಬೇಕು ಅಂತ ಹೇಳ್ತಿದ್ರು. ಬಟ್ ಈಗ ಕಾಲ ಬದಲಾಗಿದೆ. ಪೊರೆ ಬಲಿಯೋಕ್ಕೆ ಮುಂಚೆ ಅಥವಾ ಕಚ್ಚಾ ಅಂತ ಹೇಳ್ತೀವಿ ಹಿಂದಿಯಲ್ಲಿ, ಎಷ್ಟು ಕಡಿಮೆ ಇರುತ್ತೋ ಅಷ್ಟು ಬೇಗ ನಾವು ಕರಗಿಸಿದ್ರೆ, ಎಷ್ಟು ತೆಳುವಾಗಿರುತ್ತೋ ಅಷ್ಟು ಬೇಗ ಕರಗಿಸಿದ್ರೆ ಈಗ ನಾವು ಪೊರೆನ ಕರಗಿಸ್ತಾ ಇದ್ದೀವಿ. ಮುಂಚೆ ಆದರೆ ಪೊರೆನ ಸಂಪೂರ್ಣವಾಗಿ ತೆಗಿತಿದ್ವಿ. ಈಗ ನಾವು ಲೇಸರ್ ಅಥವಾ ಫೇಕೋ ಎಮಲ್ಸಿಫಿಕೇಷನ್ ಅಂತ ಟೆಕ್ನಿಕ್ ಯೂಸ್ ಮಾಡಿ ನಾವು ಪೊರೆನ ಕರಗಿಸ್ತೀವಿ. ಸೊ ಎಷ್ಟು ತೆಳುವಾಗಿರುತ್ತೋ ಅಷ್ಟು ಬೇಗ ನಾವು ಕರಗಿಸ್ಬೋದು. ಜನರಿಗೂ ಉತ್ತಮ, ವೈದ್ಯರಿಗೂ ಉತ್ತಮ.
3: ಈ ಲೇಸರ್ ಚಿಕಿತ್ಸೆ ಆಪರೇಷನ್ ಇದ್ರ ಬಗ್ಗೆ ಎಲ್ಲ ಮಾತನಾಡ್ತಾ ಇದ್ದಾಗ ನನಗೆ ಇನ್ನೊಂದು ಕೇಳಬೇಕು ಅಂತ ಅನ್ನಿಸ್ತು. ಲೆನ್ಸ್ ಇದು ಡ್ರಾಪ್ಸ್ ಹಾಕ್ಕೊಳ್ಳೋದ್ರ ಮೂಲಕ ಈ ಪೊರೆಯನ್ನು ಕಡಿಮೆ ಮಾಡಬಹುದಾ ಅಥವಾ ಆಪರೇಷನ್ನು ಲೇಸರೇ ಬೇಕಾಗತ್ತಾ?
5: ಬಹಳ ಉತ್ತಮವಾದ ಪ್ರಶ್ನೆ. ಯಾಕಂದರೆ ದಿನಕ್ಕೆ ಒಂದು ಇಬ್ಬರು ಮೂರು ಜನ ಇದು ಪ್ರಶ್ನೆ ನನಗೆ ಕೇಳ್ತಾರೆ. ಮೊದಲನೇ ಪ್ರಶ್ನೆ ಕೇಳೋದು, ನಂಗೆ ಔಷಧಿ ಕೊಟ್ಬಿಡಿ, ನನ್ನ ಪೊರೆ ಕರಗಿಸ್ಬಿಡಿ, ನನಗೆ ಆಪರೇಷನ್ ಅಂದರೆ ಭಯ ಅಂತ. ಆಯಿತಾ? ಒಂದು. ಎರಡನೇದು, ನನಗೆ ಆಪರೇಷನ್ ಬೇಡ, ನಾನು ಕನ್ನಡಕ ಕೊಡಿ.

0: ಶಸ್ತ್ರ ಚಿಕಿತ್ಸೆ ಮಾಡೋಕ್ಕಾಗಲ್ಲ ಅನ್ನೋರಿಗೆ ಸದ್ಯಕ್ಕೆ ನಾವು ಕನ್ನಡಕ ಕೊಟ್ಟು ಪ್ರಯತ್ನ ನೋಡ್ತೀವಿ, ಅದರಿಂದ ದೃಷ್ಟಿ ಇಂಪ್ರೂವ್ ಆಗ್ತಿದೆಯಾ ಅಂತ. ಆಗ್ತಿದೆ ಅಂದರೆ ಖಂಡಿತ ಕನ್ನಡಕದಲ್ಲಿ ಸ್ವಲ್ಪ ದಿನ ಮ್ಯಾನೇಜ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಕೆಲವು ಕೆಲಸಗಳು ಮಾಡಬೇಡಿ ಅಂತ ಹೇಳ್ತೀವಿ. ಉದಾಹರಣೆ, ರಾತ್ರಿ ಹೊತ್ತು ಗಾಡಿ ಓಡಿಸೋದು ಅಥವಾ ಒಬ್ಬರೊಬ್ಬರೇ ಕತ್ತಲೆಯಲ್ಲಿ ನಡೆಯೋದು ಈ ಥರ ಮಾಡಬಾರ್ದು ಅಂತ ನಾವು ಹೇಳ್ತೀವಿ. ಸೊ ನಾವು ಎಚ್ಚರ ಕೊಟ್ಟು ಕಳಿಸ್ತೀವಿ. ಬಟ್ ಆದರೂ ಸಹ ಮೇನ್ ಇದಕ್ಕೆ ಟ್ರೀಟ್ಮೆಂಟ್ ಸರ್ಜರಿ. ಆಪರೇಷನ್ ಒಂದು ಹಂತದಲ್ಲಿ ಬಹುಶಃ ಭಾಳ ಜನ ಮಾಡಿಸ್ಲೇಬೇಕಾಗತ್ತೆ. ಕೆಲವರಿಗೆ ಪೊರೆ ಬರೋದೇ ಇಲ್ಲ, ಅಂದರೆ ಅವರು ಜೀನ್ಸ್ ಗಟ್ಟಿಯಾಗಿದೆ ಅಥವಾ ರಕ್ತಗತವಾಗಿ ಅವರ ಪಾರಂಪರಿಕವಾಗಿ ಅವರು ಗಟ್ಟಿಯಾಗಿದ್ದಾರೆ ಅಂತ ಹೇಳ್ಬೋದು. ಹೊರತು ಪೊರೆ ಬರುತ್ತೆ ಬರಲ್ಲ, ಯಾರಿಗೆ ಬರುತ್ತೆ ಯಾರಿಗೆ ಬರಲ್ಲ, ಯಾರಿಗೆ ಜಾಸ್ತಿ ಆಗುತ್ತೆ ಯಾರಿಗೆ ಜಾಸ್ತಿ ಆಗಲ್ಲ ಹೇಳೋದು ಬಹಳ ಕಷ್ಟ. ಭಗವಂತನ ಬಿಟ್ಟರೆ ಮನುಷ್ಯಂಗೆ ಗೊತ್ತಾಗಲ್ಲ. ಅದು
1: ಯಾರಿಗೆ ಬರುತ್ತೆ ಅಂತ ಅಂದಾಗ, ನಾವು ಇವಾಗ 40 ದಾಟಿದೆ ಅಂತ ಅಂದಾಗ ಮೊದಲು ವರ್ಷಕ್ಕೆ ಒಂದು ಸರ್ತಿ ಕಣ್ಣಿನ ವೈದ್ಯರನ್ನು ನೋಡಿ ಅಂತೀವಿ, ಅಥವಾ ಒಂದು 5-10 ವರ್ಷದಿಂದ ಅವರು ಡಯಾಬಿಟಿಸ್ನಿಂದ ಬಳಲ್ತಾ ಇದ್ದರೆ ಅವರೂ ಕೂಡ ಅವರ ವರ್ಷದ ಚೆಕಪ್ನಲ್ಲಿ ಕಣ್ಣಿನ ಡಾಕ್ಟರ್ನ ಒಮ್ಮೆ ನೋಡಿ ಅಂತ ಹೇಳ್ತಾರೆ.
0: ಖಂಡಿತ ತೇಜಸ್ವಿನಿ ಅವರೇ, 40 ವರ್ಷದ ನಂತರ ಎಲ್ಲರೂ ಸಹ ಒಂದು ಜನರಲ್ ಕಣ್ಣಿನ ಚೆಕಪ್ ಮಾಡಿಸ್ಬೇಕು ಅನ್ನೋದು ನನ್ನ ವಿನಂತಿ. ಯಾಕಂದರೆ ಸಣ್ಣ ಪುಟ್ಟ ಸಮಸ್ಯೆಗಳು ಸಣ್ಣದಾಗಿದ್ದಾಗಲೇ ಪರಿಹಾರ ಮಾಡಿಕೊಂಡ್ರೆ ಉತ್ತಮ. ದೊಡ್ಡದಾದಾಗ ಈಗ ಕಿಡಿ ಕಿಡಿಯಾಗಿ ಆರಿಸೋದು ಸುಲಭ, ಕಾಡ್ಗಿಚ್ಚಾದ ಮೇಲೆ ಆರಿಸೋದು ಕಷ್ಟ. ಆ ಥರ 40 ನಂತರ ಕಣ್ಣಿನ ಪೊರೆಯ ಒಂದು ಚೆಕಪ್ಪು, ಕಣ್ಣಿನ ಗ್ಲಾಕೋಮಾ, ಕಣ್ಣಿನ ಪ್ರೆಷರ್, ಕಣ್ಣಿನ ರೆಟಿನಾ, ಈ ಮೂರು ಅಂಗಾಂಗಗಳು ಚೆಕ್ ಮಾಡಿಸೋದು ಬಹಳ ಮುಖ್ಯ.
1: ಡಾಕ್ಟರ್ ಪವನ್ ಅವರೇ, ಒಂದು ಜಾಹೀರಾತಿನ ನಂತರ ನಾವು ಮತ್ತೊಮ್ಮೆ ಕಾರ್ಯಕ್ರಮವನ್ನು ಮುಂದುವರಿಸೋಣ.
0: ಖಂಡಿತ.
2: ಪ್ರಪಂಚದ ಸೌಂದರ್ಯವನ್ನು ಸವಿಯಲು ದೃಷ್ಟಿ ಅನ್ನೋದು ತುಂಬಾ ಮುಖ್ಯ. ಇಂತಹ ನಮ್ಮ ಕಣ್ಣಿನ ಆರೋಗ್ಯವನ್ನ ಕಳೆದ ಹಲವು ದಶಕಗಳಿಂದ ಕಾಪಾಡುತ್ತಿದ್ದಾರೆ ಭಾರತದ ಮುಂಚೂಣಿಯ ಐ ಹಾಸ್ಪಿಟಲ್ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್, ಮೈಸೂರಿನ ಕುವೆಂಪು ನಗರ, ಜಯಲಕ್ಷ್ಮೀಪುರಂ ಮತ್ತು ಸಯ್ಯಾಜಿರಾವ್ ರಸ್ತೆಯಲ್ಲಿ. ಈಗ ಉಚಿತ ಐ ಚೆಕಪ್ ಸೌಲಭ್ಯ ನಿಮಗಾಗಿ. ಮಾಹಿತಿಗಾಗಿ ಕರೆ ಮಾಡಿ 9594924051.
1: ಡಾಕ್ಟರ್ ಪವನ್ ಅವರೇ, ಇವಾಗ ಅವರಿಗೆ ಪೊರೆ ಬಂದಿದೆ ನೀವು ಹೇಳಿದಿರಾ, ಇಲ್ಲ ನಿಮಗೆ ಆಪರೇಷನ್ ಆಗಬೇಕು ಇಂಥ ದಿವಸ ಬನ್ನಿ ಅಂತ ಹೇಳಿರ್ತೀರಾ. ಈ ಆಪರೇಷನ್ ಒಂದೇ ದಿನದಲ್ಲಿ ಮಾಡಿ ಕಳಿಸ್ತೀರಾ ಅಥವಾ ಅವರು ಅಡ್ಮಿಟ್ ಆಗಬೇಕಾಗತ್ತಾ?
0: ಸೊ ಹಳೆ ಕಾಲದಲ್ಲಿ ಬೇರೆ ಥರ ಸರ್ಜರಿ ಇತ್ತು ಮ್ಯಾಮ್. ಈಗ ಏನಂದರೆ ಇಟ್ಸ್ ಅ ಡೇ ಕೇರ್ ಸರ್ಜರಿ, ಅಂದರೆ ಬೆಳಗ್ಗೆ ಬಂದರೆ ಮಧ್ಯಾಹ್ನ ಅಷ್ಟೊತ್ತಿಗೆ ಮನೆಗೆ ಅವರು ಹೋಗ್ಬೋದು. ಯೂಶ್ವಲಿ ನಾವು ಪೊರೆ ಆಪರೇಷನ್ ಮಾಡೋದು, ಅದರಲ್ಲಿ ಇಂಜೆಕ್ಷನ್ ಇಲ್ಲ, ಬ್ಯಾಂಡೇಜ್ ಇಲ್ಲ, ಹೊಲಿಗೆ ಇಲ್ಲ, ಟಾಪಿಕಲ್ ಲೇಸರ್ ಸರ್ಜರಿ ಅಂತ ನಾವು ಹೇಳ್ತೀವಿ. ಸೊ ಅಡ್ಮಿಟ್ ಟು ಡಿಸ್ಚಾರ್ಜು ಆ ಥರ ಏನು ಇರೋದಿಲ್ಲ, ಆರಾಮಾಗಿ ಬಂದು ಮನೆಗೆ ಹೋಗ್ಬೋದು, ಟ್ರಾವೆಲ್ ಕೂಡ ಮಾಡ್ಬೋದು. ಮೇಯ್ನಾಗಿ ಪೊರೆ ಆಪರೇಷನ್ನ ನಂತರ 2-3 ಪ್ರಿಕಾಷನ್ಸ್ ಹೇಳ್ತೀವಿ. ಮೊದಲನೇದಾಗಿ ತಲೆ ಸ್ನಾನ 1 ವೀಕ್ ಅವಾಯ್ಡ್ ಮಾಡಿ, ಮುಖ ತೊಳೆಯೋದು 1 ವಾರ ಅವಾಯ್ಡ್ ಮಾಡಿ, ಒದ್ದೆ ಬಟ್ಟೆಯಲ್ಲಿ ಮುಖ ಒರೆಸ್ಕೊಳ್ಳಿ, ಊಟದಲ್ಲಿ ಪಥ್ಯ ಇಲ್ಲ. ಇದು 2-3 ಸಲ ಹೇಳಬೇಕು, ಯಾಕಂದರೆ ಜನ ಇನ್ನೂ ಏನೋ ಗಟ್ಟಿ ತಿನ್ನಬಾರ್ದು ಅಂತಾರಿಲ್ಲ, ಪಕ್ಕದ ಮನೆಯವರು ಗಟ್ಟಿ ತಿನ್ನಬೇಡಿ, ಚಪಾತಿನೂ ತಿನ್ಕೊಡಬೇಡಿ, ಅನ್ನ ಮೆತ್ತಿಗೆ ಮಾಡ್ಕೊಂಡು ಕೊಡಿ ಅಂತ ಹೇಳೋದನ್ನು ಜನ ನಂಬ್ತಾರೆ. ಕಾಲ ಬದಲಾಗಿದೆ, ಸೊ ಊಟದಲ್ಲಿ ಪಥ್ಯ ಖಂಡಿತ ಇಲ್ಲ. ಈ ಮೂರನೇದಾಗಿ ಕೆಲಸದಲ್ಲಿ ನಾವು ಹೇಳೋದು, ಅಂದಾಜು 10-15 ದಿನ ಭಾರ ಎತ್ತಿ ಹೊಟ್ಟೆಯ ಕೆಳಗೆ ಬಗ್ಗಿ, ಅಂದರೆ ಬೆಂಡಿಂಗ್ ಆ್ಯಂಡ್ ಲಿಫ್ಟಿಂಗ್ ಹೆವಿ ವೇಟ್ಸ್ನ ಅವಾಯ್ಡ್ ಮಾಡಿದ್ರೆ ಬೆಟರ್ ಅಂತ ಹೇಳ್ತೀವಿ. ಜನಗಳು ಓಡಾಡ್ಕೊಂಡಿರ್ಬೋದು, ಸ್ಟ್ರಿಕ್ ಬೆಡ್ ರೆಸ್ಟ್ ಇಲ್ಲ, ಆರಾಮಾಗಿ ಹೊರಗಡೆ ತಿರುಗಾಡ್ಬೋದು. ಪ್ರೊಟೆಕ್ಟಿವ್ ಕನ್ನಡಕ ಕೊಟ್ಟಿರ್ತೀವಿ ಗಾಳಿಧೂಳು ಅವಾಯ್ಡ್ ಮಾಡೋಕ್ಕೆ, ಸೊ ಮನೆ ಹೊರಗಡೆ ಹೋದಾಗ ಹಾಕ್ಕೊಳ್ಳಿ ಅಂತ ಹೇಳ್ತೀವಿ. ಮನೆಯಲ್ಲಿದ್ದಾಗ ಕನ್ನಡಕ ಬಿಚ್ಚಿ ಆರಾಮಾಗಿರ್ಬೋದು. ಗಾಯ ಹೇಗೆ ವಾಸಿಯಾಗ್ತಿದೆ ಅಂತ ನೋಡೋಕ್ಕೆ ನಾವು ಯೂಶ್ವಲಿ ಸರ್ಜರಿ ಆದ ನಂತರ ಮಾರನೇ ದಿನ ಒಂದು ಚೆಕಪ್ ಇರುತ್ತೆ, 1 ವಾರದ ನಂತರ ಒಂದು ಚೆಕಪ್ ಇರುತ್ತೆ, ಹಾಗೆ 1 ತಿಂಗಳ ನಂತರ ಕೊನೆ ಚೆಕಪ್ ಮಾಡಿ ಅವರಿಗೆ ಕನ್ನಡಕ ಬದಲಾಯಿಸಿ ಕೊಡ್ತೀವಿ.
1: ಮತ್ತು ಅದ್ರ ಜೊತೆಗೆ ನೀವು ಡ್ರಾಪ್ಸ್ಗಳನ್ನು ಕೊಟ್ಟಿರ್ತೀರಿ, ಅದನ್ನು ಅವರು ಸರಿಯಾದ ಸಮಯಕ್ಕೆ ಸರಿಯಾದ ಫ್ರೀಕ್ವೆನ್ಸಿನಲ್ಲಿ ಹಾಕ್ತಾ ಇರಬೇಕಾಗುತ್ತೆ.
0: ಖಂಡಿತ ಖಂಡಿತ, ಅದರದೊಂದು ಟೈಮ್ ಟೇಬಲ್ ಮಾಡಿ ಎಲ್ಲರಿಗೂ ಚಾರ್ಟ್ ಹಾಕಿ ಕೊಟ್ಬಿಡ್ತೀವಿ. ಸೊ ದಟ್ ಅವ್ರಿಗೂ ಅನುಕೂಲವಾಗಲಿ ಅಂತ. ಸೊ ಅದನ್ನು ನೋಡ್ಕೊಂಡು ಫಾಲೋ ಮಾಡಿದ್ರೆ ಗಾಯ ಬೇಗ ವಾಸಿಯಾಗುತ್ತೆ.
1: ಮತ್ತು ಈ ಅಡುಗೆ ಮಾಡೋದು ಗ್ಯಾಸ್ ಮುಂದೆ ಹೋಗಬೇಡಿ ಅಂತಾರೆ.
0: ಹಾಂ, ಸೊ ಹಳೆ ಕಾಲದಲ್ಲಿ ಆಪರೇಷನ್ ಮಾಡಬೇಕಾದ್ರೆ ಹೊಲಿಗೆ ಹಾಕಿ ಮಾಡ್ತಿದ್ವಿ, ಹಾಗೆ ಆ ಕಾಲದಲ್ಲಿ ಸೌದೆ ಒಲೆ ಉಪಯೋಗಿಸ್ತಿದ್ರು ಜನ. ಆ ಕಾಲದಲ್ಲಿ ಪ್ರಿಕಾಷನ್ಸ್ ಬೇರೆ ಇತ್ತು. ಅವಾಗ ಹೇಳ್ತಿದ್ರು ಒಲೆ ಏನು ಉರಿಸ್ಬೇಕಾದ್ರೆ ಹೊಗೆ ಬರುತ್ತೆ, ಹೊಗೆಯಿಂದ ಕಣ್ಣಿಗೆ ಇರಿಟೇಷನ್ ಆಗುತ್ತೆ ಅಂತ. ಈಗೆಲ್ಲ ನಾವು ಗ್ಯಾಸ್ ಯೂಸ್ ಮಾಡ್ತೀವಿ, ಸೊ ಖಂಡಿತ ಅಡುಗೆ ಮಾಡೋದರಲ್ಲಿ ಏನೂ ತೊಂದರೆ ಇಲ್ಲ. ಆದರೂ ಸಹ ನಮಗೆ ಅತ್ತೆ ಆಪರೇಷನ್ ಆದರೆ ಸೊಸೆ ಪಕ್ಕದಲ್ಲಿ ಕೂತಿದ್ದಾಗ ಅತ್ತೆಯವ್ರನ್ನ ಸೊಸೆಯನ್ನು ಹೊರಗೆ ಇರಿ ಅಂತ ಹೇಳ್ಬಿಟ್ಟು, ಡಾಕ್ಟ್ರೆ ನನಗೆ ಅಡುಗೆ ಮಾಡೋಕ್ಕೆ ಇಷ್ಟ ಇಲ್ಲ, ಸ್ವಲ್ಪ 1 ತಿಂಗಳು ಸೊಸೆಗೆ ಅಡುಗೆ ಮಾಡಿ ಅಂತ ಹೇಳ್ಬಿಡಿ ಅಂತ ಹೇಳ್ತಾರೆ. ಈ ಪರಿಸ್ಥಿತಿನೂ ನಾವು ಕೇಳಿದ್ದೀವಿ.
1: ಆದರೆ ಏನೂ ತೊಂದರೆ ಇಲ್ಲ?
0: ಖಂಡಿತ ತೊಂದರೆ ಇಲ್ಲ.
1: ಹಾಂ, ಮತ್ತು ಈ ಲೆನ್ಸ್ಗಳ ಬಗ್ಗೆ, ನೀವು ಆಪರೇಷನಲ್ಲಿ ಬಳಸುವಂಥ ಲೆನ್ಸ್ಗಳ ಬಗ್ಗೆ ಒಂಚೂರು ಮಾಹಿತಿ ಕೊಡಿ.

0: ಸೊ ಲೆನ್ಸ್ ಅನ್ನೋದು ಹೇಗೆ ಅಂದರೆ, ಈಗ ಉದಾಹರಣೆಗೆ ನೀವು ಕಾರ್ ತೊಗೊಂಡ್ರೆ ಈ ಪೊರೆ ಅನ್ನೋದು, ಜನ ನಂಗೆ ಕೇಳ್ತಾರೆ ಪೊರೆ ತೆಗೆದ್ಮೇಲೆ ಲೆನ್ಸ್ ಹಾಕಬೇಕಾ ಅಂತ. ಸೊ ಪೊರೆ ಅನ್ನೋದು ಒಂದು ಅರ್ಥ ಮಾಡ್ಕೊಳ್ಳಿ, ಈ ಕಾರ್ ವಿಂಡ್ ಶೀಲ್ಡ್ ಇದೆಯಲ್ಲ ಮುಂದಿನ ಗಾಜು, ಅದರಲ್ಲಿ ಕ್ರ್ಯಾಕ್ ಬರೋದನ್ನು ಪೊರೆ ಅಂತ ಅಂದ್ಕೊಳ್ಳಿ. ಕ್ರ್ಯಾಕ್ನ ಒಂದೇ ತೆಗೆಯೋಕ್ಕಲ್ಲ, ನಾನು ಗಾಜನ್ನೇ ತೆಗೆದು ಬೇರೆ ಗಾಜು ಹಾಕಬೇಕು. ಸೊ ಅದೇ ಥರ ಪೊರೆ ತೆಗೆದ ಮೇಲೆ ಬೇರೆ ಲೆನ್ಸ್ನ ಬೂತ್ ಕನ್ನಡಿ ಥರ ಇರೋದನ್ನು ನಾವು ಹಾಕಿ ಆಪರೇಷನ್ ಮಾಡ್ತೀವಿ. ಅದರಲ್ಲಿ ವಿಧ ವಿಧವಾದ ಲೆನ್ಸ್ ಇದೆ. ಹಳೆ ಕಾಲದಲ್ಲಿ ಮೋನೋಫೋಕಲ್ ಅಂತ ಬರ್ತಿತ್ತು. ಮೋನೋಫೋಕಲಲ್ಲಿ ದೂರಕ್ಕೆ ಕಾಣುತ್ತೆ, ಹತ್ತಿರ ದೃಷ್ಟಿಗೆ ಕನ್ನಡಕ ಬೇಕಾಗತ್ತೆ. ಈಗ ನಮಗೆ ಪ್ರೀಮಿಯಂ ಲೆನ್ಸಸ್ ಅಂತ ಬರುತ್ತೆ, ಮಲ್ಟಿಫೋಕಲ್ ಅಂತ ಬರುತ್ತೆ, ಅದರಲ್ಲಿ ದೂರದ ಹತ್ತಿರದ ಎರಡೂ ಕಾಣುತ್ತೆ, ಕನ್ನಡಕದ ಅವಶ್ಯಕತೆ ಬರೋದಿಲ್ಲ. ಇನ್ನೊಂದು ಎಕ್ಸ್ಟೆಂಡೆಡ್ ಡೆಪ್ತ್ ಆಫ್ ಫೋಕಸ್ ಅಂತ ಲೆನ್ಸ್ ಬರುತ್ತೆ, ಅದರಲ್ಲಿ ದೂರಕ್ಕೆ ಮತ್ತು ಇಂಟರ್ಮೀಡಿಯೇಟ್ ಕಂಪ್ಯೂಟ್ರು ಕಾಣುತ್ತೆ. ಸೊ ಈಗ ಹೇಗಂದರೆ, ನಾವು ಬಟ್ಟೆ ಅಂಗಡಿಗೆ ಹೋಗಿ ಹಾಗೆ ನಾವು ಬಟ್ಟೆ ಸೆಲೆಕ್ಟ್ ಮಾಡ್ತೀವೋ, ಈಗ ನಮ್ಮಲ್ಲಿ ಲೆನ್ಸ್ಗಳು ಅಕಾರ್ಡಿಂಗ್ ಟು ದ ನೀಡ್, ಅವಶ್ಯಕತೆ ತಕ್ಕಂಗೆ, ಹಾಗೆ ಹಣದ ಏನು ಒಂದು ಕೆಪಾಸಿಟಿ ಇದೆ ಅದ್ರ ತಕ್ಕಂಗೆ ನಾವು ಕೂತ್ಕೊಂಡು ನಾವು ಡಿಸೈಡ್ ಮಾಡ್ಕೋಬಹುದು.
1: ಮತ್ತೆ ಈ ಒಂದು ಸರ್ತಿ ಆಪರೇಷನ್ ಆಗಿದೆ, ಕಣ್ಣಿನ ಪೊರೆ ಆಪರೇಷನ್ ಆಗಿದೆ ಅಂದರೆ ಮತ್ತೆ ಬರೋ ಸಾಧ್ಯತೆ ಇದೆಯಾ ಪೊರೆ?
0: ಇಲ್ಲ, ಯಾಕಂದರೆ ಗಿಡನ ಬುಡದಿಂದ ಎತ್ತ ಮೇಲೆ ಅಲ್ಲೇನು ಇಲ್ಲ ಬೆಳೆಯೋಕ್ಕೆ. ಸೊ ಪೊರೆ ತೆಗೆದ್ಮೇಲೆ ಇನ್ನೊಂದ್ಸಲ ಪೊರೆ ಬರೋದಿಲ್ಲ, ಆದರೆ ಪೊರೆ ಲೆನ್ಸಿನ ಹಿಂಭಾಗದಲ್ಲಿ ಸ್ವಲ್ಪ ಧೂಳು ಅಥವಾ ಕೊಳೆ ಅಥವಾ ಆಫ್ಟರ್ ಕ್ಯಾಟರಾಕ್ಟ್ ಅಂತ ಹೇಳ್ತೀವಿ, ಅದು ಬರೋ ಸಾಧ್ಯತೆಗಳಿದೆ. ಅದು ಬಂದರೆ ಅದಕ್ಕೆ ಚಿಕಿತ್ಸೆ ಬಹಳ ಸುಲಭವಾಗಿ ಯಾಗ್ ಲೇಸರ್ ಅಂತ ಹೇಳ್ತೀವಿ, ಅದರಲ್ಲಿ 2 ನಿಮಿಷದಲ್ಲಿ ಆ ಧೂಳನ್ನು ಕ್ಲೀನ್ ಮಾಡಿಬಿಡ್ತೀವಿ, ಕೂರಿಸ್ಕೊಂಡು ಕ್ಲೀನ್ ಮಾಡ್ತೀವಿ, ಅದು ಆಪ್ರೇಟ್ ಮಾಡೋದಿಲ್ಲ. ಅದು ಒಂದು ಬರ್ಬೋದೇ ಹೊರತು ಪೊರೆ ಖಂಡಿತ ತಿರ್ಗ ಬರೋಕ್ಕೆ ಸಾಧ್ಯ ಇಲ್ಲ.
1: ಮತ್ತೆ ಕೆಲವು ತಪ್ಪು ಕಲ್ಪನೆಗಳಿವೆ ಕಣ್ಣಿನ ಪೊರೆಯ ಆಪರೇಷನ್ ಬಗ್ಗೆ.
0: ಖಂಡಿತ ಖಂಡಿತ, ಇದು ಡೈಲಿ ನಮಗೆ ಅನುಭವ ಆಗ್ತಾನೆ ಇರುತ್ತೆ. ಕೆಲವರು ಅನ್ಕೋತಾರೆ ಏನಂದರೆ ಪೊರೆ ಆಪರೇಷನ್ ನಂತರ 1 ತಿಂಗಳು ಹೊರಗಡೆ ಓಡಾಡಬಾರ್ದು, 1 ತಿಂಗಳು ಸ್ನಾನ ಮಾಡಬಾರ್ದು, ತಲೆಗೆ ಗಟ್ಟಿ ತಿನ್ನಬಾರ್ದು. ಆಮೇಲೆ ಇನ್ನೊಬ್ಬರು ಗ್ರಾಮಾಂತರ ಪ್ರದೇಶದಲ್ಲಿ ಏನಂದ್ಕೊಂಬಿಡ್ತಾರೆ, ಕಣ್ಣನ್ನು ಹೊರಗಡೆ ತೆಗೆದು ಆಪರೇಷನ್ ಮಾಡಿ ತಿರ್ಗಾ ಕಣ್ಣೊಳಗೆ ಹಾಕ್ತಾರೆ ಅಂತ. ಈ ಥರ ಎಲ್ಲ ಅಂದ್ಕೊಂಡಿರ್ತಾರೆ ಜನ. ಸೊ ಜನರಲ್ಲಿ ಒಂದು ವಿನಂತಿ ಏನಂದರೆ, ನಿಮ್ಮ ಪಕ್ಕದ ಮನೆಯವರು ನೆಂಟರು ಹೇಳೋದನ್ನು ದಯವಿಟ್ಟು ನೀವು ಅದನ್ನು ಸ್ವೀಕಾರ ಮಾಡಬೇಡಿ. ನಿಮ್ಮ ವೈದ್ಯರೊಂದಿಗೆ ಏನೇ ಡೌಟ್ ಇದ್ದರೂ ಖಂಡಿತ ನಿಮ್ಮ ವೈದ್ಯರೊಂದಿಗೆ ಒಂದು ಸಂವಾದ ಮಾಡಿ, ಒಂದು ಆಲೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರಬಹುದು. ಆಮೇಲೆ ವೈದ್ಯರು ಹೇಳೋದನ್ನು ದಯವಿಟ್ಟು ಕೇಳಿ ಅನ್ನೋದು ನನ್ನ ವಿನಂತಿ.
1: ಕಾರ್ಯಕ್ರಮದ ಕಡೆಯದಾಗಿ ಡಾಕ್ಟರ್ ಪವನ್ ಅವರೇ, ಕೇಳುಗರಿಗೆ ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಿ?
0: ಜನರಲ್ಲಿ ಒಂದು ಸಂದೇಶವೇನೆಂದರೆ, ನಿಮ್ಮ ಕಣ್ಣಿನ ಒಂದು ಏನು ತೊಂದರೆಗಳಿದೆ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಯಾಕಂದರೆ ಭಗವಂತ ಒಂದು ತಪ್ಪು ಮಾಡಿಬಿಟ್ಟಿದ್ದಾನೆ, ಒಂದು ಕಣ್ಣು ಜೊತೆ ಇನ್ನೊಂದು ಕಣ್ಣು ಫ್ರೀಯಾಗಿ ಕೊಟ್ಬಿಟ್ಟಿದ್ದಾರೆ. ಭಗವಂತ ಒಂದೇ ಕಣ್ಣು ಕೊಟ್ಟಿದ್ದರೆ ಜನರಿಗೆ ಅದರ ಒಂದು ಮಹತ್ವ ಒಂದು ಗೊತ್ತಾಗ್ತಿತ್ತು. ಜನರು ಒಂದು ಕಣ್ಣಲ್ಲಿ ಪೊರೆ ಇದ್ದರೂ ಸಹ ಇನ್ನೊಂದರಲ್ಲಿ ಜೀವನ ನಡೆಸ್ಬೋದು ಅಂತಾರೆ, ಬಹಳ ಕಷ್ಟ ಆಗುತ್ತೆ. ಒಂದು ಕಣ್ಣಿಗೆ ಸ್ಟ್ರೈನ್ ಆಗುತ್ತೆ, 2 ಕಣ್ಣಿನ ಕೆಲಸ ಒಂದು ಮಾಡಬೇಕು ಅಂದಾಗ ತೊಂದರೆಗಳು ಜಾಸ್ತಿ ಆಗುತ್ತೆ. ಹಾಗೇ ನಿಮ್ಮ ಒಂದು ಶುಗರ್ ಇರೋರಿಗೆ ನಿಮ್ಮ ಕಣ್ಣಿನ ರೆಟಿನಾ ಅಂದರೆ ಕಣ್ಣಿನ ಪರದೆ ಚೆಕಪ್ ಮಾಡಿಸ್ಕೋಬೇಕು. ಶುಗರ್ ಇರೋರು ಒಂದು ಕಣ್ಣಿನ ನಿರ್ಲಕ್ಷ್ಯ ಮಾಡೋದು ಒಂದು ಅಪರಾಧ, ಮಾಡೋ ಹಾಗೆ ಇಲ್ಲ. ಮೂರನೇದಾಗಿ, ಇತ್ತೀಚಿನ ಕಾಲದಲ್ಲಿ ಮೊಬೈಲ್ ಬಳಕೆ ಜಾಸ್ತಿ ಆಗ್ತಿದೆ, ಅದರಿಂದ ಸಹ ನಿದ್ದೆಯಲ್ಲಿ ಪ್ರಾಬ್ಲಮ್ ಆಗೋದು, ಪೊರೆ ಜಾಸ್ತಿ ಆಗೋದು ಸಾಧ್ಯತೆಗಳಿದೆ. ಸೊ ಮಕ್ಕಳಿಂದ ಹಿಡಿದು ವೃದ್ಧರಿಗೂ ಕೂಡ ನಾವು ರಿಕ್ವೆಸ್ಟ್ ಮಾಡೋದು, ಮೊಬೈಲ್ ಉಪಯೋಗ ದಯವಿಟ್ಟು ಕಡಿಮೆ ಮಾಡಿ.
1: ಧನ್ಯವಾದಗಳು ಡಾಕ್ಟರ್ ಪವನ್ ವಿ ಜೋಶಿ ಅವರೇ. ಇದುವರೆಗೂ ಕಣ್ಣಿನ ಪೊರೆಯ ಸಾಧ್ಯತೆಗಳ ಬಗ್ಗೆ ನಮಗೆ ತುಂಬ ವಿವರವಾಗಿ ಮಾಹಿತಿಯನ್ನು ನೀಡಿದ್ದೀರಿ. ಅದಕ್ಕಾಗಿ ಕೇಳುಗರ ಪರವಾಗಿ, ನಿಲಯದ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
0: ಮತ್ತೊಮ್ಮೆ ಮಗದೊಮ್ಮೆ ತೇಜಸ್ವಿನಿ ಅವರೇ, ಹಾಗೆ ಆಕಾಶವಾಣಿಯ ಎಲ್ಲ ಶ್ರೋತೃಗಳಿಗೆ, ಸಿಬ್ಬಂದಿ ವರ್ಗದವರಿಗೆ, ನಮ್ಮ ಒಂದು ಸಂಸ್ಥೆಯಿಂದ ಹಾಗೂ ನನ್ನ ಕಡೆಯಿಂದ ವಂದನೆಗಳು, ಹಾಗೆ ನಮಸ್ಕಾರಗಳು.
2: ಇದುವರೆಗೆ ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮದಲ್ಲಿ ಕಣ್ಣಿನ ಪೊರೆ ಈ ವಿಷಯವಾಗಿ ಭಾಗವಹಿಸಿದ ವೈದ್ಯಾಧಿಕಾರಿ ಡಾಕ್ಟರ್ ಪವನ್ ವಿ ಜೋಶಿ, ಪ್ರಸ್ತುತಿ ತೇಜಸ್ವಿನಿ ಗಿರೀಶ್, ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಜಯಲಕ್ಷ್ಮೀಪುರಂ ಮೈಸೂರು. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
3: ಪಂಚದ ಸೌಂದರ್ಯವನ್ನು ಸವಿಯಲು ದೃಷ್ಟಿಯನ್ನೋದು ತುಂಬಾ ಮುಖ್ಯ. ಇಂತಹ ನಮ್ಮ ಕಣ್ಣಿನ ಆರೋಗ್ಯವನ್ನ ಕಳೆದ ಹಲವು ದಶಕಗಳಿಂದ ಕಾಪಾಡುತ್ತಿದ್ದಾರೆ ಭಾರತದ ಮುಂಚೂಣಿಯ ಐ ಹಾಸ್ಪಿಟಲ್ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್, ಮೈಸೂರಿನ ಕುವೆಂಪು ನಗರ, ಜಯಲಕ್ಷ್ಮೀಪುರಂ ಮತ್ತು ಸಯ್ಯಾಜಿರಾವ್ ರಸ್ತೆಯಲ್ಲಿ. ಈಗ ಉಚಿತ ಐ ಚೆಕಪ್ ಸೌಲಭ್ಯ ನಿಮಗಾಗಿ. ಮಾಹಿತಿಗಾಗಿ ಕರೆ ಮಾಡಿ 9594924051.
4: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿ ಇದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ. ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ

0: 24638689.
1: ಸ್ವಯು ಮುಕ್ತವಾಣಿ
2: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
3: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ
1: ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40
3: ಕೆಎಸ್ಒಯು ಮುಕ್ತವಾಣಿ.
2: ಮುಕ್ತವಾಣಿ ಎಲ್ಲರ ಮನೆಗೂ ಎಲ್ಲರ ಮನಕ್ಕೂ ವಿಶ್ವಜ್ಞಾನವನ್ನು ನೀಡುವ ವಾಣಿ.
1: ಅಧ್ಯಯನಶೀಲ ಮನಸ್ಸುಗಳ ನಿರಂತರ ಸಂಗಾತಿ ಮೈಸೂರು ಆಕಾಶವಾಣಿಯ ಕೆಎಸ್ಒಯು ಮುಕ್ತವಾಣಿ.
2: ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
1: ಮರೆಯದೆ ಆಲಿಸಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ
3: ಕೆಎಸ್ಒಯು ಮುಕ್ತವಾಣಿ.
2: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
1: ಕೆಎಸ್ಒಯು ಮುಕ್ತವಾಣಿ.
4: ಇದು ಆಕಾಶವಾಣಿ ಮೈಸೂರು FM 100.6. ಇನ್ನೀಗ ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸುವ ಸಮಯ. ಈ ಸಮಯ ಮತ್ತು ಈ ಸಂಜೆಯ ಪ್ರಸಾರ ಕಾರ್ಯದಲ್ಲಿ ಜೊತೆಯಾಗ್ತಾ ಇದ್ದೀನಿ ನಾನು, ನಿಮ್ಮೆಲ್ಲರ ಮೆಚ್ಚಿನ ಮೈಸೂರು ಬಾನುಲಿಯ ಸವಿಯುಲಿ ಅರ್ಚನಾ ಆರ್ಯ. ಕಾರ್ಯಕ್ರಮದಲ್ಲಿ ಮೊದಲ ಗೀತೆಯಾಗಿ ಮೂಡಿಬರ್ತಾ ಇದೆ ಪ್ರೀತ್ಸೋತ್ತಪ್ಪ ಚಿತ್ರಕ್ಕಾಗಿ ಕೆಜೆ ಯೇಸುದಾಸ್ ಅವರು ಅನುರಾಧ ಶ್ರೀರಾಮ್ ಅವರೊಂದಿಗೆ ಧ್ವನಿಯಾಗಿರುವ ಹಂಸಲೇಖ ಅವರ ಸಾಹಿತ್ಯ ಸಂಗೀತವಿರುವ ಗೀತೆ.

ಮುಗಿಲಲಿ ಮಾತಿನ ಮಳೆಯು ತುಂಬಿದೆ ಹೊರಗೆ ಬಾರದೆ ನಿಂತಿದೆ ಮಿಂಚಿದೆ ಗುಡುಗಿದೆ ಸೋನೆ ಮಳೆಯಾಗಿ ಆದರೂ ಮೆಲ್ಲ ಮೆಲ್ಲ ಬರಬಾರದೆ

ಕೇಳುಗರೆ, ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭ ಆಗಿದೆ. ಮೊದಲ ಗೀತೆ ಮೂಡಿಬಂತು. ನೀವು ಕೂಡ ನಿಮ್ಮಿಷ್ಟದ ಗೀತೆಯ ಸಂದೇಶವನ್ನು ನಮಗೆ ಕಳಿಸಬಹುದು. 9480858523. ಗಮನಿಸಿ, ಈ ಸಂಖ್ಯೆ ಹೇಳಿದ ನಂತರ ಬಂದ ಸಂದೇಶಗಳನ್ನು ಮಾತ್ರ ನಾವು ಪರಿಗಣಿಸ್ತೀವಿ. ಹಾಗಾಗಿ ಈಗಿನಿಂದ ನೀವು ನಮಗೆ ಸಂದೇಶವನ್ನು ಕಳಿಸಬಹುದು 9480858523 ಈ ಸಂಖ್ಯೆಗೆ. ಇಲ್ಲೊಂದು ಪ್ರಕಟಣೆ ಇದೆ. ರಾಜೀವ್ ಗಾಂಧಿ ವಸತಿ ನಿಗಮದ ಸೂಚನೆಯ ಪ್ರಕಾರ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ಜಿಲ್ಲೆಯ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ವಸತಿ ಸೌಲಭ್ಯ ಕಲ್ಪಿಸುವ ಸಲುವಾಗಿ ವಸತಿ ರಹಿತ ಹಾಗೂ ನಿವೇಶನ ರಹಿತರ ಸಮೀಕ್ಷೆಗೆ ಅರ್ಜಿ ಆಹ್ವಾನಿಸಲಾಗಿದೆ. ಇದಕ್ಕೆ ಕಡೆಯ ದಿನ ಇದೇ ತಿಂಗಳ 30ನೇ ತಾರೀಕು. ಇದುವರೆಗೂ ಯಾವುದೇ ವಸತಿ ಯೋಜನೆಯಡಿ ಸೌಲಭ್ಯ ಪಡೆಯದೇ ಇರುವ ವಸತಿ ರಹಿತರು ಹಾಗೂ ನಿವೇಶನರಹಿತ ಮಹಿಳೆಯರು, ಹಿರಿಯ ನಾಗರಿಕರು, ವಿಶೇಷಚೇತನರು ಹಾಗೂ ಮಾಜಿ ಸೈನಿಕರು ಅರ್ಜಿ ಸಲ್ಲಿಸಬಹುದು. ಅರ್ಜಿದಾರರ ಫೋಟೋ, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಚುನಾವಣಾ ಗುರುತಿನ ಚೀಟಿ, ಬ್ಯಾಂಕ್ ಪಾಸ್ ಪುಸ್ತಕ, ಕುಟುಂಬದ ಸದಸ್ಯರ ಆಧಾರ್ ಕಾರ್ಡ್ಗಳು, ಈ ಎಲ್ಲ ದಾಖಲೆಗಳೊಂದಿಗೆ pmay.urban.gov.in ಈ ವೆಬ್ಸೈಟ್ನಲ್ಲಿ ಸ್ವತಃ ಅಥವಾ ಗ್ರಾಹಕ ಸೇವಾ ಕೇಂದ್ರಗಳಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ.

ಗುಂಡ್ಲುಪೇಟೆ ತಾಲೂಕು ಪಂಜನಹಳ್ಳಿಯಿಂದ ನಂದೀಶ್, ಸುಪ್ರೀತ್, ಪ್ರಣೀತ್, ಜ್ಯೋತಿ, ರಾಜಮ್ಮ ಇವರೆಲ್ಲರೂ ನಮಗಾಗಿ ಒಂದು ಮುತ್ತಿನ ಕಥೆ ಚಿತ್ರದಿಂದ ಮುತ್ತೊಂದ ತಂದೆ ಅನ್ನುವಂತಹ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಈಗ ಅವರಿಗೋಸ್ಕರ ಮೂಡಿ ಬರ್ತಾ ಇದೆ ಡಾಕ್ಟರ್ ರಾಜ್ಕುಮಾರ್, ರತ್ನಮಾಲಾ ಪ್ರಕಾಶ್ ಮತ್ತು ಸಂಗಡಿಗರ ಧ್ವನಿಯಲ್ಲಿರುವ ಚಿ ಉದಯಶಂಕರ್ ಅವರು ಬರೆದಿರುವ ಗೀತೆ. ಸಂಗೀತ ನೀಡಿದ್ದಾರೆ ಎಲ್ ವೈದ್ಯನಾಥನ್.

ಕೇಳುಗರೆ, ಇಲ್ಲೊಂದು ಪ್ರಕಟಣೆ ಇದೆ. ಕರ್ನಾಟಕ ಕ್ರಿಶ್ಚಿಯನ್ ಸಮುದಾಯ ಅಭಿವೃದ್ಧಿ ನಿಗಮ ಮೈಸೂರು ಜಿಲ್ಲೆಯವರ ವತಿಯಿಂದ 2026-27 ಸಾಲಿಗೆ ಕ್ರಿಶ್ಚಿಯನ್ ಸಮುದಾಯದವರಿಗೆ ಅರಿವು ವಿದ್ಯಾಭ್ಯಾಸ ಸಾಲ ಯೋಜನೆಯಡಿಯಲ್ಲಿ ನಿಗಮದಿಂದ ಸಾಲ ಸೌಲಭ್ಯಗಳನ್ನು ಕಲ್ಪಿಸಲಾಗ್ತಾ ಇದೆ. ಕರ್ನಾಟಕ ಕ್ರಿಶ್ಚಿಯನ್ ಸಮುದಾಯ ಅಭಿವೃದ್ಧಿ ನಿಗಮದ ವತಿಯಿಂದ ಅರಿವು ವಿದ್ಯಾಭ್ಯಾಸ ಸಾಲ ಯೋಜನೆಯಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಸಿಇಟಿ, ನೀಟ್, ಮ್ಯಾನೇಜ್ಮೆಂಟ್ ಕೋಟಾದಡಿ ವಿವಿಧ ವೃತ್ತಿಪರ ಕೋರ್ಸ್ಗಳಾದ MBBS, MD, MS, BDS, MDS, BE, BTech, MTech, MArch, ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್, MBA, MCA, LLB, ಆಯುಷ್ ಹಾಗೂ BSc ಇನ್ ಅಗ್ರಿಕಲ್ಚರ್, ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್, ಡೈರಿ ಟೆಕ್ನಾಲಜಿ, ಫಾರೆಸ್ಟ್ರಿ, ವೆಟರ್ನರಿ ಮತ್ತು ಅನಿಮಲ್ ಸೈನ್ಸಸ್, ಫುಡ್ ಟೆಕ್ನಾಲಜಿ, ಬಯೋಟೆಕ್ನಾಲಜಿ, ಫಿಷರೀಸ್, ಸೆರಿಕಲ್ಚರ್, ಹೋಮ್ ಮತ್ತು ಕಮ್ಯುನಿಟಿ ಸೈನ್ಸ್, ಫುಡ್ ನ್ಯೂಟ್ರಿಷನ್ ಅಂಡ್ ಡಯಟೆಟಿಕ್ಸ್, ಪಿ ಫಾರ್ಮಾ, ಎಂ ಫಾರ್ಮಾ, ಫಾರ್ಮಾ ಡಿ ಹಾಗೂ ಡಿ ಫಾರ್ಮಾ ಸೇರಿದಂತೆ ಹಲವು ವ್ಯಾಸಂಗಗಳಿಗೆ ಆಯ್ಕೆಯಾದ ಕ್ರಿಶ್ಚಿಯನ್ ವಿದ್ಯಾರ್ಥಿಗಳಿಗೆ ಅರಿವು ಸಾಲ ಯೋಜನೆಯಡಿಯಲ್ಲಿ ಸಾಲ ಪಡೆಯಲು ಅಪೇಕ್ಷಿಸುವ ಕ್ರಿಶ್ಚಿಯನ್ ವಿದ್ಯಾರ್ಥಿಗಳು ನಿಗಮದ ವೆಬ್ಸೈಟ್ www.kccdclonline.karnataka.gov.in ಆನ್ಲೈನ್ನಲ್ಲಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ 12/12 ಇದೇ ತಿಂಗಳ 12ರಿಂದ ಆರಂಭವಾಗಿದೆ. ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಕಂಪ್ಯೂಟರ್ನಲ್ಲಿ ಭರ್ತಿ ಮಾಡಿದ ಕೂಡಲೇ ಪ್ರಿಂಟೌಟ್ ಪಡೆದು QR ಕೋಡ್ ಹೊಂದಿದ ಅರ್ಜಿಯೊಂದಿಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, SSLC ಅಂಕಪಟ್ಟಿ, ಪ್ರಸ್ತುತ ವ್ಯಾಸಂಗದ ಹಿಂದಿನ ವರ್ಷದ ಅಂಕಪಟ್ಟಿ, CET ಅಡ್ಮಿಷನ್ ಆರ್ಡರ್ ಪ್ರತಿ, ಆಧಾರ್ ಕಾರ್ಡ್, ಫೋಟೋ, ಸ್ಟಡಿ ಸರ್ಟಿಫಿಕೇಟ್, ಫೀ ಸ್ಟ್ರಕ್ಚರ್, ವಿದ್ಯಾರ್ಥಿಯ ಬ್ಯಾಂಕ್ ಖಾತಾ ವಿವರ, ಈ ಎಲ್ಲ ದಾಖಲಾತಿಗಳನ್ನು ಜಿಲ್ಲಾ ವ್ಯವಸ್ಥಾಪಕರು ಕರ್ನಾಟಕ ಕ್ರಿಶ್ಚಿಯನ್ ಸಮುದಾಯ ಅಭಿವೃದ್ಧಿ ನಿಗಮ 1ನೇ ಮಹಡಿ ಮೌಲಾನಾ ಆಜಾದ್ ಭವನ, ಶೋಭಾ ಗಾರ್ಡನ್ ಪಕ್ಕ ಭರತ್ ನಗರ, ಬೆಂಗಳೂರು ಮೈಸೂರು ರಸ್ತೆ, ಮೈಸೂರು ಜಿಲ್ಲೆ ಈ ಕಚೇರಿಗೆ ಸಲ್ಲಿಸಲು ಸೂಚಿಸಲಾಗಿದೆ. ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ದೂರವಾಣಿ ಸಂಖ್ಯೆ 0821-2430-080 ಈ ಸಂಖ್ಯೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಪ್ರಕಟಣೆಯನ್ನ ಕೇಳಿದಿರಿ.

ಶಾಸ್ತ್ರಿ ಚಿತ್ರದ ದರ್ಶನ್ ಅಭಿನಯಿಸಿರುವ ಯುಗಳಗೀತೆಯನ್ನ ನಮಗೋಸ್ಕರ ಹಾಕಿ ನಾವು ಮೈಸೂರಿನ ರಾಜೇಂದ್ರನಗರದ ಅಭಿಮಾನಿಗಳಾದ ಮೋಹನ್, ಅಶೋಕ್, ಸುಷ್ಮಿತಾ, ಹರ್ಷಿತಾ, ಮಣಿ ಹಾಗೂ ಇನ್ನೂ ಹಲವಾರು ಅಂತ ಹೇಳಿ ನಮಗೊಂದು ಸಂದೇಶ ಬಂದಿದೆ. ಅವರಿಗೋಸ್ಕರ ಈಗ ಮೂಡಿ ಬರ್ತಾ ಇದೆ ಹೇಮಂತ್ ಮತ್ತು ನಂದಿತಾ ಅವರ ಧ್ವನಿಯಲ್ಲಿರುವ ಶಾಸ್ತ್ರಿ ಚಿತ್ರಕ್ಕಾಗಿ ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದು ಸಾಧು ಕೋಕಿಲ ಅವರು ಸಂಗೀತ ನೀಡಿರುವ ಈ ಹಾಡು.

ರಂಗಿತರಂಗ ಚಿತ್ರದ ಒಂದು ಹಾಡನ್ನು ನಮಗೋಸ್ಕರ ಪ್ರಸಾರ ಮಾಡಿ ಕೋರಿಕೆ. ಹೊಮ್ಮರಗಳ್ಳಿಯಿಂದ ರಾಜಮಣಿ ರಾಜಶೇಖರ್ ಅಂತ ಹೇಳಿ ಸಂದೇಶ ಬಂದಿದೆ, ಅವರಿಗೋಸ್ಕರ ಈಗ ಮೂಡಿ ಬರ್ತಾ ಇದೆ. ಅಭಯ್ ಜೋಧ್ಪುರ್ಕರ್, ಮೋನಿಶಾ, ಗೋಕುಲ್ ಅಭಿಷೇಕ್ ಇವರುಗಳ ಧ್ವನಿಯಲ್ಲಿರುವ ಅನೂಪ್ ಭಂಡಾರಿಯವರ ಸಾಹಿತ್ಯ ಸಂಗೀತವಿರುವ ರಂಗಿತರಂಗ ಚಿತ್ರದ ಗೀತೆ.

5:45 ಈ ಸಮಯದಲ್ಲಿ ನೀವು ಕೇಳುತ್ತಿರುವುದು ಇದು ಮೈಸೂರು ಆಕಾಶವಾಣಿ ಎಫ್ಎಂ 100.6. ಈಗೊಂದು ಪ್ರಕಟಣೆ ಇದೆ. 2026-27 ಸಾಲಿಗೆ ಸಮಾಜ ಕಲ್ಯಾಣ ಇಲಾಖಾ ವತಿಯಿಂದ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಮಂಜೂರಾತಿಗಾಗಿ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ https://ssp.postmetric.karnataka.gov.in/homepage.aspx ಅವಕಾಶವನ್ನು ಕಲ್ಪಿಸಲಾಗಿದೆ. ಪೋಷಕರ ವಾರ್ಷಿಕ ಆದಾಯ ಮಿತಿ 1-8 ತರಗತಿ ವಿದ್ಯಾರ್ಥಿಗಳಿಗೆ ರು 6 ಲಕ್ಷ, 9-10 ತರಗತಿ ವಿದ್ಯಾರ್ಥಿಗಳಿಗೆ ರು 2.5 ಲಕ್ಷಗಳು. ಅರ್ಜಿ ಸಲ್ಲಿಸಲು ಅವಶ್ಯವಿರುವ ದಾಖಲಾತಿಗಳು ಹೀಗಿವೆ: ವಿದ್ಯಾರ್ಥಿಯ ಸ್ಯಾಟ್ಸ್ ಐಡಿ, ಆಧಾರ್, ಆರ್ಡಿ ಸಂಖ್ಯೆ ಇರುವ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ, ಪೋಷಕರ ಮೊಬೈಲ್ ಸಂಖ್ಯೆ, ಪೋಷಕರು ಅನೈರ್ಮಲ್ಯ ವೃತ್ತಿಯಲ್ಲಿ ತೊಡಗಿದ್ದಲ್ಲಿ ಸಂಬಂಧಿಸಿದ ಗುರುತಿನ ಚೀಟಿ. ವಿದ್ಯಾರ್ಥಿಯ ಆಧಾರ್ ಸಂಖ್ಯೆ ಅವರ ಬ್ಯಾಂಕ್ ಖಾತೆಯೊಂದಿಗೆ ಕಡ್ಡಾಯವಾಗಿ ಸೀಡ್ ಆಗಿರಬೇಕು. ವಿದ್ಯಾರ್ಥಿಯ ಹೆಸರು ಸ್ಯಾಟ್ಸ್ ಮತ್ತು ಆಧಾರ್ ಕಾರ್ಡ್ನಲ್ಲಿ ಒಂದೇ ಆಗಿರಬೇಕು. 9-10 ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಹಾಗೂ ಅನೈರ್ಮಲ್ಯ ವೃತ್ತಿಯಲ್ಲಿ ತೊಡಗಿರುವ ಪೋಷಕರ ಮಕ್ಕಳು ಕಡ್ಡಾಯವಾಗಿ NSP OTR ವ್ಯಾಲಿಡೇಷನ್ ಮಾಡಿಸಿರಬೇಕು. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸಹಾಯಕ ನಿರ್ದೇಶಕರು ಗ್ರೇಡ್ 1 ಸಮಾಜ ಕಲ್ಯಾಣ ಇಲಾಖೆ, ಬಾಬು ಜಗಜೀವನ್ ರಾಮ್ ಕಟ್ಟಡ, ಆದಿಪಂಪ ರಸ್ತೆ, ಪಡುವಾರಹಳ್ಳಿ, ಮೈಸೂರು, ಇಲ್ಲಿಯೂ ಸಂಪರ್ಕಿಸಬಹುದು. ಅಥವಾ ಮೊಬೈಲ್ ಸಂಖ್ಯೆ 8880424982. ಈ ಮೊಬೈಲ್ ಸಂಖ್ಯೆಯನ್ನು ಕೂಡ ಸಂಪರ್ಕಿಸಲು ಕೋರಲಾಗಿದೆ. ಪ್ರಕಟಣೆ ಕೇಳಿದಿರಿ.

ಬಂಗಾರದ ಕಳಸ ಚಿತ್ರದಿಂದ ಹಾಡಬೇಕು ಅಂತ ಹೇಳಿ ಕೆಆರ್ಪೇಟೆ ಹೊಸಮಾವಿನ ಕೆರೆಯಿಂದ ಮಧುಜಿ ನಾಮಧಾರಿ ಮತ್ತು ಪೂಜಾ ಋಷಿಕೇತನ್ ಅವರ ಸಂದೇಶವೊಂದು ಬಂದಿದೆ. ಅವರಿಗಾಗಿ ಈಗ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ, ವಿ ಮನೋಹರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತವಿರುವ ಬಂಗಾರದ ಕಳಶ ಚಿತ್ರದ ಹಾಡು.

ಕೇಳುಗರೆ, ಇಲ್ಲೊಂದು ಪ್ರಕಟಣೆ ಇದೆ. ದೃಷ್ಟಿ ವಿಕಲಚೇತನ ಗಂಡು ಮಕ್ಕಳಿಗೆ ಶತಮಾನದಿಂದ ಶೈಕ್ಷಣಿಕ ಸೇವೆ ಸಲ್ಲಿಸ್ತಾ ಬರ್ತಾ ಇರುವಂತಹ ಅಂಧ ಮಕ್ಕಳ ಸರ್ಕಾರಿ ಪಾಠಶಾಲೆ ತಿಲಕ್ ನಗರ ಮೈಸೂರು, ಇಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಶೇಕಡ 100% ಫಲಿತಾಂಶ ಪಡೆಯುತ್ತಿದ್ದು 2026-27 ಸಾಲಿಗೆ 6 ವರ್ಷದಿಂದ 16 ವರ್ಷ ವಯೋಮಿತಿಯ ಅಂಧ ಗಂಡು ಮಕ್ಕಳಿಗೆ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ದಾಖಲಾತಿ ಪ್ರಾರಂಭವಾಗಿದೆ. ಶೈಕ್ಷಣಿಕ ಅವಧಿಯಲ್ಲಿ ಮಕ್ಕಳಿಗೆ ಪಠ್ಯಕ್ರಮದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಾದ ಡೈಲಿ ಲಿವಿಂಗ್ ಸ್ಕಿಲ್ಸ್, ಯೋಗ, ಮೆಡಿಟೇಷನ್, ದೈಹಿಕ ಶಿಕ್ಷಣ, ಸಂಗೀತ, ಡ್ಯಾನ್ಸ್, ಡ್ರಾಮಾ, ಚಲನವಲನ ತರಬೇತಿ, ಕಂಪ್ಯೂಟರ್ ತರಬೇತಿ, ಸ್ಮಾರ್ಟ್ ಕ್ಲಾಸ್ ಸೇವೆ, ಸ್ಪೋಕನ್ ಇಂಗ್ಲಿಷ್ ತರಬೇತಿಗಳನ್ನು ನುರಿತ ವಿಶೇಷ ಶಿಕ್ಷಕರಿಂದ ನೀಡುವುದರ ಜೊತೆಗೆ ಉಚಿತವಾಗಿ ಊಟ, ವಸತಿ, ಬ್ರೈಲ್ ಪುಸ್ತಕ, ಶಾಲಾ ಸಂವತ್ಸರ, ಕಲಿಕಾ ಉಪಕರಣಗಳು, ವೈದ್ಯಕೀಯ ತಪಾಸಣೆ, ಮಕ್ಕಳಿಗೆ ಸ್ನಾನಕ್ಕೆ ಬಿಸಿ ನೀರಿನ ವ್ಯವಸ್ಥೆ, ಇತರೆ ಸೌಲಭ್ಯಗಳನ್ನು ಯಾವುದೇ ರೀತಿಯ ಶುಲ್ಕವಿಲ್ಲದೆ ಸರ್ಕಾರದ ವತಿಯಿಂದ ಈ ಶಾಲೆಯಲ್ಲಿ ಒದಗಿಸಲಾಗ್ತಾ ಇದೆ. ಆಸಕ್ತ ಪಾಲಕರು ಮಕ್ಕಳ ವಿಕಲಚೇತನ ವೈದ್ಯಕೀಯ ಪ್ರಮಾಣ ಪತ್ರ, UD ID ಕಾರ್ಡ್, ಜನನ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ, ಭಾವಚಿತ್ರ ಹಾಗೂ ಆಧಾರ್ ಕಾರ್ಡ್ ದಾಖಲಾತಿಗಳೊಂದಿಗೆ ಖುದ್ದಾಗಿ ಶಾಲೆಗೆ ಭೇಟಿ ನೀಡಿ ಪ್ರವೇಶ ಪಡೆಯಬಹುದು. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ 9481444153 ಈ ಮೊಬೈಲ್ ಸಂಖ್ಯೆಯನ್ನು ಅಥವಾ 08212249796 ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಕೇಳುಗರೆ, ನೀವೆಲ್ಲ ಇಷ್ಟಪಟ್ಟು ನಮ್ಮ ನಿಲಯಕ್ಕೆ ಸಂದೇಶಗಳನ್ನು ಕಳಿಸ್ತೀರಿ. ನಾವು ಕೂಡ ಆದಷ್ಟು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಪ್ರಸಾರ ಮಾಡಲು ಪ್ರಯತ್ನಿಸುತ್ತೇವೆ. ಇವತ್ತು ಸಂದೇಶ ಕಳಿಸಿರುವಂತಹ ಸ್ನೇಹಿತರ ಹೆಸರುಗಳನ್ನು ಓದೋದಕ್ಕೆ ನಮಗೂ ಕೂಡ ಸಂತೋಷ ಆಗುತ್ತೆ. ರೂಪಾ ಶಿವಣ್ಣ, ಪ್ರಭುದೇವ, ಪೂರ್ವಿಕಾ ಇವರು ಮೈಸೂರಿನಿಂದ. ನಂತರದಲ್ಲಿ ನಂಜನಗೂಡು ಮಹೇಶ್ ನಾಯಕ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. SVP ನಗರ ಮೈಸೂರಿಂದ ಸುಜಾತ ಅವರ ಸಂದೇಶ ಕೂಡ ಬಂದಿದೆ. ಬೆಲವತ್ತ ಗ್ರಾಮದ ಲೋಕೇಶ್ ಚಾರ್, ನಂದಿನಿ, ಕಾವ್ಯ, ಅಂಜಲಿ, ಹರ್ಷಿತಾ ಆಚಾರ್ ಇವರ ಸಂದೇಶ ಕೂಡ ಬಂದಿದೆ. ಸುಬ್ರಹ್ಮಣಿ ಅವರು ಮಂಡ್ಯದಿಂದ ಸಂದೇಶ ಕಳಿಸಿದ್ದಾರೆ. ಗುಂಡ್ಲುಪೇಟೆಯಿಂದ ನಂದೀಶ್, ಪ್ರಣೀತ್, ರಾಜಮ್ಮ ಇವರು ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ನಮಗೊಂದು ಹಾಡು ಬೇಕು ಅಂತ ಹೇಳಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣದಿಂದ ರಮೇಶ್, ಕಾಂತರಾಜಮ್ಮ, AR ಹರ್ಷಿತಾ ಇವರದು ಸಂದೇಶ ಬಂದಿದೆ. ನಂತರ ನಾರಾಯಣ್ ಶಾಸ್ತ್ರಿ ರಸ್ತೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹೆಸರನ್ನು ಕಳಿಸೋದನ್ನು ಅವರು ಮರೆತು ಬಿಟ್ಟಿದ್ದಾರೆ. ಹಾಗೆ ಟೈಲರ್ ಕೃಷ್ಣ, ಪದ್ಮ, ಕೃಷ್ಣನಾರಾಯಣ ಇವರೆಲ್ಲರ ಸಂದೇಶ ಕೂಡ ನಮಗೆ ಬಂದಿದೆ. ಹಾಗೆಯೇ ಮೈಸೂರಿನ ದೇವರಾಜ ಅರಸು ರಸ್ತೆಯಿಂದ ನಮಗೆ ವಾಸು ಅವರು ಸಂದೇಶವನ್ನು ಕಳಿಸಿದ್ದಾರೆ. ಕೇಳುಗರೆ, ದಯವಿಟ್ಟು ಆಡಿಯೋ ಸಂದೇಶವನ್ನು ಕಳಿಸಿದ್ರೆ ನಾವು ಅದನ್ನು ತಗೊಳ್ಳೋದಕ್ಕೆ ಸಾಧ್ಯ ಆಗಲ್ಲ, ಹಾಗಾಗಿ ಟೈಪ್ ಮಾಡಿ ಕಳಿಸಿ ಅನ್ನುವಂತಹ ಮನವಿ. ರಾಮಕೃಷ್ಣ ನಗರದಿಂದ ದಿವಾಕರ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನಂತರದಲ್ಲಿ TM ಚಂದ್ರಶೇಖರ್ ಅವರು ಹಿನಕಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕಾಸರಗೋಡಿನಿಂದ ರಾಜಾರಾಮ್, ವಸುಧಾ, ಮಂಜೇಶ್ವರ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಬೆಂಗಳೂರಿನ ಬಿಂದು ಪ್ರಕಾಶ್ ಅವರ ಸಂದೇಶ ಕೂಡ ಬಂದಿದೆ. ಲತಾ ಸುಹಾಸ್ ಅವರು ಹೊಸಕೋಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹೀಗೆ ಸಂದೇಶಗಳ ಮಹಾಪೂರವೇ ಬಂದಿದೆ. ಆದಷ್ಟು ಚಿತ್ರಗೀತೆಗಳು ಪ್ರಸಾರ ಆಗಿವೆ, ಹಾಗೆಯೇ ಮತ್ತಷ್ಟು ಚಿತ್ರಗೀತೆಗಳು ನೀವು ನಮ್ಮ ನಿಲಯವನ್ನು ಕೇಳ್ತಾ ಇದ್ರೆ ಮೂಡಿ ಬರ್ತವೆ ಅನ್ನುವಂತಹ ಮಾತು ನಮ್ಮ ನಿಲಯದ್ದು. ಈಗ ಕಾರ್ಯಕ್ರಮದ ಕಡೆಯ ಗೀತೆಯಾಗಿ ಕೇಳೋಣ SP ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿರುವ ಬಂಧನ ಚಿತ್ರದ ಈ ಹಾಡು.

0: ರಜನಿ ಪ್ರಸನ್ನ ಅವರು ಕುಶಾಲ್ ನಗರದಿಂದ ಸಂದೇಶವನ್ನು ಕಳಿಸಿ ಬಂಧನ ಚಿತ್ರಕ್ಕಾಗಿ ಅವರು ಕೋರಿಕೆಯನ್ನು ಸಲ್ಲಿಸಿದರು. ಈ ಹಾಡಿನೊಂದಿಗೆ ಇಂದಿನ ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು.
1: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ಕಸ್ತೂರಿ ಮಾತ್ರೆ
3: ವಾರಕ್ಕೊಂದು.
2: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ.
3: ಕಸ್ತೂರಿ ಮಾತ್ರೆ
2: ನಗೆ ಜಾತ್ರೆ
4: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
0: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6
5: ನಗುವೆನ್ನು ನಗಿಸುತ್ತ ನಿನ್ನನು
2: ನಗೆ ಜಾತ್ರೆಗೆ ಬನ್ನಿ.
0: ಕಸ್ತೂರಿ ಮಾತ್ರೆ ತಿನ್ನಿ,
4: ನಾಕರಿಗೆ ಜೈ ಎನ್ನಿ.

ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸರಿಯಾಗಿ 6 ಗಂಟೆಗಳ ಈ ಸಮಯದಲ್ಲಿ ನೀಗ ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. 6:10 ಸಸ್ಯ ಸಿರಿ, ಆಹಾರವಾಗಿ ಔಷಧೀಯ ಸಸ್ಯಗಳು, ಪ್ರಸ್ತುತಿ ಡಾಕ್ಟರ್ ಟಿ ಶಿವಕುಮಾರ್. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:50 ಕೃಷಿರಂಗ, ಕೃಷಿ ದೀವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮದಲ್ಲಿ ರಾಗಿ ಬೆಳೆಯ ಉತ್ಪಾದನಾ ತಾಂತ್ರಿಕತೆಗಳು, ಈ ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾ ಎಚ್ ಆರ್ ರವೀಂದ್ರ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 7:45 ಚಿತ್ರಗೀತೆಗಳು. 8 ಗಂಟೆಗೆ ಯುವವಾಣಿ. ವಿಶ್ವ ಸಂಗೀತ ದಿನದ ಸಂದರ್ಭದಲ್ಲಿ ವಿಶೇಷ ಚಿತ್ರಚಿತ್ತಾರ ಪ್ರಸ್ತುತಪಡಿಸುತ್ತಾರೆ ವಾದಿರಾಜ್ ಆರ್ ಜಮದಗ್ನಿ. 8:30 ಹಿಂದಿ ಚಿತ್ರಗೀತೆಗಳು. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಎನ್ ಚೊಕ್ಕಮ್ಮ ಅವರ ಹಾಡುಗಾರಿಕೆ ಹಾಗೂ ವೀಣಾವಾದನ. 10 ಗಂಟೆಗೆ ಶ್ರೀ ವಿದ್ಯಾ ವಿಶಾರದ, ಶ್ರೀ ಜಯಚಾಮರಾಜ ಒಡೆಯರ್ ವಿರಚಿತ ದೇವಿ ಕೃತಿಗಳನ್ನು ಆಧರಿಸಿದ ಬಾನುಲಿ ಸರಣಿ, ಪ್ರಸ್ತುತಿ ವಿದ್ವಾನ್ ವಿ ನಂಜುಂಡಸ್ವಾಮಿ. 10:30 ಸವಿ ನೆನಪು. ನಾಳೆ ನಮ್ಮ ನಿಲಯದಿಂದ ಬೆಳಗ್ಗೆ 6:10 ಗೀತಾರಾಧನ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ ಎಸ್ ಕಲ್ಲಪ್ಪನ ಮಠ ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಸಾಧಕರ ಸೋಪಾನ, ಲೇಖನ ಮತ್ತು ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ಪ್ರಾಯೋಜಿತ ಕಾರ್ಯಕ್ರಮ ಕೆಎಸ್ಒಯು ಮುಕ್ತವಾಣಿ, ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಇದರಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪೀಠದಲ್ಲಿನ ಚಟುವಟಿಕೆಗಳು ಮತ್ತು ಅಧ್ಯಯನ ಅವಕಾಶಗಳನ್ನು ಕುರಿತು ಪೀಠದ ಮುಖ್ಯಸ್ಥರಾದ ಪ್ರೊಫೆಸರ್ ಶೆಳ್ವಪಿಳ್ಳೈ ಅಯ್ಯಂಗಾರ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ ಕೇಳುವಿರಿ. ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ, ನಿರ್ಮಾಣ ಎನ್ ಕೇಶವಮೂರ್ತಿ. 7:30 ಸೇವಾವಾಹಿನಿ. 7:45 ಮಧ್ಯಾಹ್ನ 2:40, ಸಂಜೆ 5:35 ಹಾಗೂ 7:45 ಚಿತ್ರಗೀತೆಗಳು. 8:30 ಕರೆಗೊಂದು ಗೀತೆ, ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ. 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ವಾದ್ಯವೃಂದ. 10:30 ಹಿಂದಿ ಚಿತ್ರಗೀತೆಗಳು. 11 ಗಂಟೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ವರ್ತಮಾನ ವೃತ್ತಾಂತ, ಸುದ್ದಿಯ ಹಿಂದಿನ ಕಥೆ, ಪ್ರಸ್ತುತಪಡಿಸುತ್ತಾರೆ ಸಹನ. ಮಧ್ಯಾಹ್ನ 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ. ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆದಿರುವ, ಸಮಾಜ ಸೇವೆಯನ್ನು ಜೀವನವಾಗಿಸಿಕೊಂಡಿರುವ ಮಂಡ್ಯದ ಅನುಪಮಾ ನಾಗರ

ರಾಜಗೌಡ ಅವರೊಂದಿಗೆ ಮಾತುಕತೆ, ಪ್ರಸ್ತುತಿ ದಿಗ್ವಿಜಯ್ ಬಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35ಕ್ಕೆ ಭಕ್ತಿಗೀತೆಗಳು, 12:45ಕ್ಕೆ ಕನ್ನಡದಲ್ಲಿ ಭಾಷಣ. ಕಗ್ಗಗಳಲ್ಲಿ ಗುರು ಕಂಡಪರಿ, ಈ ಕುರಿತು ಮಾತನಾಡುತ್ತಾರೆ ಮಂಡ್ಯದ ಕವಯಿತ್ರಿ ಭವಾನಿ ಲೋಕೇಶ್. 1:00ಗೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಸರಣಿಯಲ್ಲಿ ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆ ಮಾಹಿತಿ ನೀಡುತ್ತಾರೆ ಅಶೋಕ್ ಕುಮಾರ್ ಬಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:20ಕ್ಕೆ ಭಾವಗೀತೆಗಳು, ಎಸ್ಜಿ ರಘುರಾಮ್ ಅವರು ಹಾಡಿರುವ ಕೆಸಿ ಶಿವಪ್ಪ ಅವರ ರಚನೆಗಳನ್ನು ಕೇಳುವಿರಿ. 1:30ಕ್ಕೆ ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00ಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ರೋಹಿಣಿ ಜಿ ರಾವ್ ಅವರ ವೀಣಾ ವಾದನವಿದೆ. 3:30ಕ್ಕೆ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್, ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. 4:00ಗೆ ಕಥಾ ಕಾಲಕ್ಷೇಪ ಮಾರುತಿ ವಿಜಯ, ಪ್ರಸ್ತುತಿ ವಿದ್ವಾನ್ ಆರ್ ಗುರುರಾಜುಲು ನಾಯ್ಡು. 5:00ಗೆ ಅಪೋಲೋ ಬಿಜಿಎಸ್ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮದಲ್ಲಿ 40 ವರ್ಷ ವಯಸ್ಸಿನೊಳಗೆ ಪ್ರತಿಯೊಬ್ಬರೂ ಮಾಡಿಸಿಕೊಳ್ಳಬೇಕಾದ ಹೃದಯದ ಆರೋಗ್ಯ ತಪಾಸಣೆಗಳು, ಈ ವಿಷಯ ಕುರಿತು ಭಾಗವಹಿಸ್ತಾ ಇದ್ದಾರೆ ಹಿರಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಅರುಣ್ ಶ್ರೀನಿವಾಸ್. ಪ್ರಾಯೋಜಕರು ಅಪೋಲೋ ಬಿಜಿಎಸ್ ಆಸ್ಪತ್ರೆ ಕುವೆಂಪು ನಗರ ಮೈಸೂರು, ಪ್ರಸ್ತುತಿ ಕೀರ್ತನಾ ವಿ. 5:40ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಕೆಎಸ್ಒಯು ಮುಕ್ತವಾಣಿ, ಪ್ರಾಯೋಜಕರು ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಇದರಲ್ಲಿ ಪೀಠದ ಮುಖ್ಯಸ್ಥರಾದ ಪ್ರೊಫೆಸರ್ ಶೆಳ್ವಪಿಳ್ಳೈ ಅಯ್ಯಂಗಾರ್ ಅವರೊಂದಿಗಿನ ಸಂದರ್ಶನದ ಎರಡನೇ ಭಾಗವನ್ನು ಆಲಿಸುವಿರಿ. 6:10ಕ್ಕೆ ಸಾಧಕರ ಸೋಪಾನ, ಲೇಖನ ಮತ್ತು ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. 6:30ಕ್ಕೆ ಬೆಂಗಳೂರು ಕೇಂದ್ರದಿಂದ ಅವಲೋಕನ. ಇವಿಷ್ಟು ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಮೂಡಿಬರಲಿರುವ ಕೆಲವು ಕಾರ್ಯಕ್ರಮಗಳು. ಸಮಯ 6:05 ಗಳಾಗಲಿವೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಕೇಳುಗರೆ, ಸಾಮಾನ್ಯವಾಗಿ ಕಳೆಯಂತೆ ಬೆಳೆದು ಕಪ್ಪನೆ ಹಣ್ಣು ಬಿಡುವಂತಹ ಸಸ್ಯ ಕಾಕಿ ಸೊಪ್ಪು. ಜನಪದದಲ್ಲಿ, ಗ್ರಾಮೀಣ ಭಾಗದಲ್ಲಿ ಇಂದು ಸಹ ಕಾಕಿ ಸೊಪ್ಪಿನ ಸಾಂಬಾರನ್ನು ತಯಾರಿಸಿ ಆಹಾರವಾಗಿ ಬಳಸ್ತಾರೆ. ಆಯುರ್ವೇದದಲ್ಲಿ ಇದನ್ನ ಕಾಕಮಾಚಿ ಅಂತ ಕರೆದಿದ್ದಾರೆ. ಇದರ ಸಸ್ಯಶಾಸ್ತ್ರೀಯ ಹೆಸರು ಸೊಲಾನಮ್ ನೈಗ್ರಮ್. ಇದನ್ನು ಆಹಾರವಾಗಿ ಬಳಸುವಂತಹ ವಾಡಿಕೆ ಇನ್ನೂ ಗ್ರಾಮೀಣ ಭಾಗದಲ್ಲಿ ಇದೆ. ಕಾಕಿ ಸೊಪ್ಪನ್ನು ನಿಯಮಿತವಾಗಿ ಸೇವಿಸ್ತಿದ್ರೆ ದೇಹ ಶುದ್ಧಿಯಾಗುತ್ತೆ, ಅಂದರೆ ದೇಹ ಡಿಟಾಕ್ಸ್ ಆಗುತ್ತೆ. ಯಕೃತ್ತಿಗೆ ಬಲ ನೀಡುವಂತಹ ಅಂಶ ಇರುವ ಕಾರಣ ಇದನ್ನು ಕನಿಷ್ಠ 15 ದಿನಗಳು ಒಮ್ಮೆ ಸೇವಿಸಿದ್ರೆ ಯಕೃತ್ತಿಗೆ ಬಲ ಬರುತ್ತೆ ಮತ್ತು ಆರೋಗ್ಯ ವೃದ್ಧಿಯಾಗುತ್ತೆ. ಕಾಕಿ ಸೊಪ್ಪಿನ ಪಲ್ಯ ಅತ್ಯಂತ ರುಚಿಕರ ಆಗಿರುತ್ತೆ. ಯಕೃತ್ ಸಂಬಂಧಿತ ಎಲ್ಲ ಕಾಯಿಲೆಗಳಲ್ಲಿ ಅಥವಾ ಜಾಂಡೀಸ್ಗಳಲ್ಲಿ ಇತ್ಯಾದಿ ಕಾಯಿಲೆಗಳಲ್ಲಿ ಮತ್ತು ಅತಿಯಾದ ಮದ್ಯಪಾನ ಮಾಡುವವರಲ್ಲಿ ಕಾಕಿ ಸೊಪ್ಪು ಒಂದು ಅತ್ಯುತ್ತಮ ಪಥ್ಯ ಆಗಿದೆ. ಈ ಕಾಕಿ ಸೊಪ್ಪಿನ ತಂಬುಳಿ ತುಂಬಾ ರುಚಿಕರವಾಗಿರುತ್ತೆ ಹಾಗೂ ಸೇವಿಸಿದಲ್ಲಿ ಈ ಎಲ್ಲ ಔಷಧೀಯ ಪ್ರಯೋಜನಗಳನ್ನು ಸಹ ನಾವು ಪಡೆಯಬಹುದಾಗಿದೆ. ಇದನ್ನು ತಯಾರಿಸುವ ವಿಧಾನವನ್ನು ನೋಡೋದಾದರೆ, ಮುಂಜಾವಿನ ವೇಳೆಯಲ್ಲಿ ಕಾಕಿ ಸೊಪ್ಪಿನ ಚಿಗರೆಲೆಗಳನ್ನು ಸಂಗ್ರಹಿಸ್ಕೋಬೇಕು. ನಂತರ ಶುದ್ಧೀಕರಿಸಿ, ಅಂದರೆ ತೊಳೆದು ಒಣಗಿಸಿ ಸ್ವಲ್ಪ ಹುರಿದುಕೋಬೇಕು. ಇದಕ್ಕೆ ಕಾಳುಮೆಣಸು, ತೆಂಗಿನ ತುರಿಯನ್ನು ಮಿಶ್ರಣ ಮಾಡಿ ರುಬ್ಬಿಟ್ಕೋಬೇಕು. ರುಚಿಗೆ ಅನುಸಾರವಾಗಿ ಮಜ್ಜಿಗೆಯನ್ನು ಬೆರೆಸಬೇಕು. ಈ ಮಿಶ್ರಣಕ್ಕೆ ಒಣಮೆಣಸಿನಕಾಯಿ, ಜೀರಿಗೆ ಮತ್ತು ಸಾಸಿವೆಯ ತುಪ್ಪದ ಅಥವಾ ತೆಂಗಿನ ಎಣ್ಣೆಯ ಒಗ್ಗರಣೆಯನ್ನು ಕೊಟ್ಟರೆ ರುಚಿಕರವಾದ ಕಾಕಿ ಸೊಪ್ಪಿನ ತಂಬುಳಿ ಸವಿಯಲು ಸಿದ್ಧ. ಇದು ರುಚಿಕರ ಹಾಗೂ ಆರೋಗ್ಯಕ್ಕೂ ಕೂಡ ಸೂಕ್ತ. ನಿಯಮಿತವಾಗಿ ಸೇವಿಸುವುದರಿಂದ ದೇಹ ಡಿಟಾಕ್ಸ್ ಆಗುತ್ತೆ, ನಾವು ಆರೋಗ್ಯಕರವಾಗಿರಬಹುದು. ಹಾಗೆ ಇನ್ನೊಂದು ಪರಿಚಿತವಾದ ಗಿಡ ನುಗ್ಗೆ. ನಾವೆಲ್ಲ ನುಗ್ಗೆಕಾಯಿಯನ್ನು ಆಹಾರವಾಗಿ ಬಳಸ್ತೇವೆ. ನುಗ್ಗೆಕಾಯಿ ಅಷ್ಟೇ ಅಲ್ಲ, ನುಗ್ಗೆ ಸೊಪ್ಪಿನಲ್ಲೂ ಕೂಡ ಪೋಷಕಾಂಶಗಳಿರುತ್ತೆ. ನುಗ್ಗೆಯನ್ನ ಆಯುರ್ವೇದದಲ್ಲಿ ಶೋಭಾಂಜನ ಅಂತ ಕರೆದಿದ್ದಾರೆ. ಇದರ ಸಸ್ಯಶಾಸ್ತ್ರೀಯ ಹೆಸರು ಮೊರಿಂಗಾ ಓಲಿಫೆರಾ. ಇತ್ತೀಚಿನ ದಿನಗಳಲ್ಲಿ ಇದರ ಪುಡಿಯನ್ನ, ಮೊರಿಂಗಾ ಪೌಡರ್ನ ಕ್ಯಾಪ್ಸುಲ್ಗಳ ರೂಪದಲ್ಲಿ ಮತ್ತು ಪುಡಿಗಳ ರೂಪದಲ್ಲಿ ಎಲ್ಲೆಡೆ ಇದನ್ನ ಮಾರಾಟ ಮಾಡಲಾಗುತ್ತೆ. ನುಗ್ಗೆ ಸೊಪ್ಪಿನಲ್ಲಿ ಹೇರಳವಾದ ಪೋಷಕಾಂಶಗಳು ಇರುವ ಕಾರಣ ಇದನ್ನ ಸೂಪರ್ ಫುಡ್ ಅಂತಲೂ ಸಹ ಕರೀತಾರೆ. ರಕ್ತವನ್ನು ಹೆಚ್ಚಿಸುವಂತಹ ಕಬ್ಬಿಣದ ಅಂಶ ನುಗ್ಗೆ ಸೊಪ್ಪಿನಲ್ಲಿ ಯಥೇಚ್ಛವಾಗಿದೆ. ಇದಲ್ಲದೆ ಇನ್ನು ಅನೇಕ ಪೋಷಕಾಂಶಗಳು ನುಗ್ಗೆ ಸೊಪ್ಪಿನಲ್ಲಿ ಇವೆ. ಆದ ಕಾರಣ ಮಕ್ಕಳಲ್ಲಿ ಹಾಗೂ ಗರ್ಭಿಣಿ ಬಾಣಂತಿಯರಿಗೆ ನುಗ್ಗೆ ಸೊಪ್ಪು ಅತ್ಯಂತ ಸೂಕ್ತವಾದ ಪಥ್ಯ. ನುಗ್ಗೆ ಸೊಪ್ಪಿನಲ್ಲಿ ವಿವಿಧ ಖಾದ್ಯಗಳನ್ನು ತಯಾರು ಮಾಡ್ತಾರೆ. ನುಗ್ಗೆ ಸೊಪ್ಪು ಕಹಿಯಾದ ಕಾರಣ ಇದನ್ನು ತಂಬುಳಿ ರೂಪದಲ್ಲಿ ತಯಾರಿಸಿದರೆ ಆ ಕಹಿ ಗುಣ ಕಡಿಮೆ ಆಗುತ್ತೆ. ಇದನ್ನು ತಯಾರಿಸುವ ವಿಧಾನ ಹೇಗೆಂದರೆ, ನುಗ್ಗೆ ಸೊಪ್ಪಿನ ಎಲೆಗಳನ್ನು ಸಂಗ್ರಹಿಸಿ, ನುಗ್ಗೆ ಗಿಡದ ಎಲೆಗಳನ್ನು ಸಂಗ್ರಹಿಸಿ ಶುದ್ಧಿ ಮಾಡಿಟ್ಕೊಳ್ಬೇಕು. ಇದಕ್ಕೆ 4-5 ಕಾಳುಮೆಣಸು, ತೆಂಗಿನ ತುರಿಯನ್ನು ಹಾಕಿ ರುಬ್ಬಿಟ್ಕೋಬೇಕು. ಒಣಮೆಣಸಿಕಾಯಿನ ಒಗ್ಗರಣೆಯನ್ನು ತುಪ್ಪದಲ್ಲಿ ನೀಡಿ ಮಜ್ಜಿಗೆಯೊಂದಿಗೆ ಈ ನುಗ್ಗೆ ಸೊಪ್ಪಿನ ಮಿಶ್ರಣವನ್ನು ಸೇರಿಸಿದರೆ ನುಗ್ಗೆ ಸೊಪ್ಪಿನ ತಂಬುಳಿ ಸವಿಯಲು ಸಿದ್ಧ. ಈ ಎರಡೂ ಆಹಾರಗಳನ್ನು ತಯಾರು ಮಾಡಿ ನಿಯಮಿತವಾಗಿ ಬಳಸಿ ಆರೋಗ್ಯವನ್ನು

0: ಉಳಿಸಿಕೊಳ್ಳಿ.
1: ಓಂ ಧನ್ ಧನ್ವಂತರಯೇ ನಮಃ.
2: ಸಸ್ಯಸಿರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಪರಿಚಯ ಮಾಲಿಕೆ ಕೇಳಿದರೆ
1: ಓಂ ಧನ್ ಧನ್ವಂತರಯೇ ನಮಃ.
2: ಪ್ರಸ್ತುತಿ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
3: ಕೇಳುಗರೆ, ಈ ಸಂಜೆ 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮ ಕೃಷಿ ದೀವಿಗೆ ಪ್ರಸಾರವಾಗಲಿದೆ. ಇದರಲ್ಲಿ ರಾಗಿ ಬೆಳೆಯ ಉತ್ಪಾದನಾ ತಾಂತ್ರಿಕತೆಗಳು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾ ಎಚ್ ಆರ್ ರವೀಂದ್ರ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ.

0: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. 6:15 ಈ ಸಮಯದಲ್ಲಿ ಇನ್ನೀಗ ಕೆಲವು ಪ್ರಕಟಣೆಗಳನ್ನು ಕೇಳೋಣ.
1: ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463689.
2: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಶಾರದಾ, ನಿಮ್ಮೂರಿಗೆ ಹೋಗ್ಬೇಕು ಅಂದ್ರೆ ನೇರವಾಗಿ ಹೋಗ್ಬೇಕಲ್ವಾ? ಇದ್ಯಾಕೆ ಈ ಬಸ್ ಬಲಕ್ಕೆ ತಿರುಗ್ತು? ಅಲ್ಲಿ ಹೊಲ ಅಲ್ವಾ ಇರೋದು? ಅಲ್ಲಿ ದಾರಿ ಇದೆಯಾ?
4: ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಇದೇ ಶನಿವಾರ 27 ರಾತ್ರಿ 8 ಕೇಳಿ ನಾಟಕ ನಮ್ಮ ಊರ ಹಬ್ಬ.
3: ಬಸ್ದು ಲೈಟ್ ಕಾಣ್ತಾ ಇಲ್ಲ.
5: ಹೌದು, ಎಲ್ಲೋಯ್ತು ಈ ಬಸ್ಸು?
6: ಗೌರಿ ಹೇಳಿತ್ತು ನಿಜಾನೇ, ಇದು ದೆವ್ವಾನೇ.
4: ಮರೆಯದೇ ಕೇಳಿ ಇದೇ ಶನಿವಾರ 27 ರಾತ್ರಿ 8 ನಾಟಕ ನಮ್ಮ ಊರ ಹಬ್ಬ.
0: ಕೇಳುಗರೆ, ನಾಳೆ ಸಂಜೆ ನಮ್ಮ ನಿಲಯದಿಂದ ಮೂಡಿಬರಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳುವುದಾದರೆ 6:50 ಕೃಷಿ ರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಮಣ್ಣು ಹಾಗೂ ನೀರಿನ ಸಂರಕ್ಷಣೆ ಕುರಿತು ಕೃಷಿ ಇಲಾಖೆಯ ಉಪನಿರ್ದೇಶಕರಾದ ಜಿಎಚ್ ಯೋಗೀಶ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. 8 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಪಂಡಿತ್ ಹರಿಪ್ರಸಾದ್ ಚೌರಾಸಿಯ ಅವರ ಬಾನ್ಸುರಿ ವಾದನ. 8:30 ರಂಗಗೀತೆಗಳಲ್ಲಿ ಶಾಕುಂತಲಾ ನಾಟಕದ ಹಾಡುಗಳನ್ನು ಆಲಿಸಬಹುದು. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಪ್ರಪಂಚಂ ಸೀತಾರಾಮ್ ಅವರ ಕೊಳಲು ವಾದನವಿದೆ. ರಾತ್ರಿ 10 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಹಾಗೂ ವ್ಯಾಖ್ಯಾನ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ನಾಳೆ ರಾತ್ರಿ 10:30 ಕಾರ್ಯಕ್ರಮ ಸವಿ ನೆನಪು.

0: ಆತ್ಮೀಯರೇ,
1: ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
0: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
1: ಹಾಗಿದ್ದರೆ ತಪ್ಪದೇ ಆಲಿಸಿ
0: ಕೃಷಿ ದೀವಿಗೆ.
2: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಇನ್ನೇನು 6:20 ಗಳಾಗಲಿವೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಹಾವೇರಿ ಹಾಗೂ ವಿಜಯಪುರ ಜಿಲ್ಲೆಗಳ ವಾರ್ತಾಪತ್ರಗಳು. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮೊದಲಿಗೆ ಹಾವೇರಿ ಜಿಲ್ಲೆ ವಾರ್ತಾಪತ್ರ. ಪ್ರಧಾನಮಂತ್ರಿ ಜೀವನ ಜ್ಯೋತಿ ವಿಮೆ ಯೋಜನೆ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ವಿಮೆ ಯೋಜನೆ ಅಡಿ ಜಿಲ್ಲೆಯಲ್ಲಿ ಫಲಾನುಭವಿಗಳ ನೋಂದಣಿ ಉತ್ತಮ ಪ್ರಗತಿ ಸಾಧಿಸಿದೆ. ಪ್ರಧಾನಮಂತ್ರಿ ಜೀವನ ಜ್ಯೋತಿ ವಿಮೆ ಯೋಜನೆಯಡಿ ಈವರೆಗೆ 2,330 ಜನ ಮೃತರ ಕುಟುಂಬಗಳಿಗೆ 46,60,00,000 ರೂಪಾಯಿ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ವಿಮೆ ಯೋಜನೆ ಅಡಿ 369 ಕುಟುಂಬಗಳಿಗೆ 7,12,00,000 ರೂಪಾಯಿ ಪರಿಹಾರ ದೊರಕಿದೆ. ಕೇಂದ್ರ ಸರ್ಕಾರ ಕಡಿಮೆ ಮೊತ್ತದ ಪ್ರೀಮಿಯಂ ಪಾವತಿಯಡಿ ಅತಿ ಹೆಚ್ಚಿನ ಲಾಭ ದೊರಕುವಂತೆ ಪಾಲಿಸಿದಾರರಿಗೆ ಹಾಗೂ ಅವಲಂಬಿತರಿಗೆ ಜೀವ ವಿಮೆ ಸೌಲಭ್ಯ ಕಲ್ಪಿಸಿದ್ದು, ಅರ್ಹರು ಉಳಿತಾಯ ಖಾತೆ ಹೊಂದಿರುವ ತಮ್ಮ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ವಿಮಾ ಸೌಲಭ್ಯವನ್ನು ಕೆಲವೇ ಪ್ರಕ್ರಿಯೆ ಪೂರ್ಣಗೊಳಿಸಿ ಪಡೆಯಬಹುದಾಗಿದೆ. ತನ್ಮೂಲಕ ಭವಿಷ್ಯವನ್ನು ಸುಭದ್ರಗೊಳಿಸಬಹುದಾಗಿದೆ. ಕೇಂದ್ರ ಸರ್ಕಾರ ಮೇರಾ ಖಾತಾ ಭಾಗ್ಯ ವಿಧಾತ ಧ್ಯೇಯದೊಂದಿಗೆ ಪ್ರಧಾನಮಂತ್ರಿ ಜನಧನ ಯೋಜನೆಯನ್ನು ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಜಾರಿಗೊಳಿಸುತ್ತಿದೆ. ಜಿಲ್ಲೆಯ 924,241 ಜನ ಯಾವುದೇ ಕನಿಷ್ಠ ಮೊತ್ತವಿಲ್ಲದೆ ಬ್ಯಾಂಕ್ ಖಾತೆ ತೆರೆದಿದ್ದಾರೆ. ಈ ಖಾತೆಯಲ್ಲಿ 634,57,00,000 ರೂಪಾಯಿ ಹಣವನ್ನು ಗ್ರಾಹಕರು ಜಮೆ ಮಾಡಿದ್ದಾರೆ. ಜನಧನ ಯೋಜನೆಯಡಿ ಖಾತೆ ತೆರೆದ ಎಲ್ಲ ಗ್ರಾಹಕರಿಗೆ ರುಪೇ ಡೆಬಿಟ್ ಕಾರ್ಡ್ ಉಚಿತವಾಗಿ ನೀಡಲಾಗಿದೆ. ಯೋಜನೆಯಡಿ ಕಡಿಮೆ ದಾಖಲೆಗಳನ್ನು ಬ್ಯಾಂಕಿಗೆ ನೀಡುವ ಮೂಲಕ ಶುಲ್ಕರಹಿತ ಉಳಿತಾಯ ಖಾತೆ ತೆರೆಯಬಹುದಾಗಿದೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಜಿಲ್ಲೆಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಈ ತಿಂಗಳ 30ರಿಂದ ಆರಂಭವಾಗಲಿದ್ದು, ಜಿಲ್ಲಾಡಳಿತ ಎಲ್ಲ ಸಿದ್ಧತೆಗಳನ್ನು ಕೈಗೊಂಡಿದೆ. ಈ ತಿಂಗಳ 30ರಿಂದ ಜುಲೈ 29ನೇ ತಾರೀಖಿನವರೆಗೆ ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮತದಾರರಿಂದ ಮಾಹಿತಿ ಸಂಗ್ರಹಿಸಲಿದ್ದಾರೆ. ಈಗ ವಿಜಯಪುರ ಜಿಲ್ಲೆ ವಾರ್ತಾಪತ್ರ. ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಪಿಎಂಎಫ್ಎಂಇ ಯೋಜನೆಯನ್ನು 2020ರಲ್ಲಿ ಕೇಂದ್ರ ಆಹಾರ ಸಂಸ್ಕರಣಾ ಕೈಗಾರಿಕಾ ಸಚಿವಾಲಯ ಜಾರಿಗೊಳಿಸಿದೆ. ಜಿಲ್ಲೆಯಲ್ಲಿ 469 ಕಿರು ಆಹಾರ ಉದ್ದಿಮೆಗಳಿಗೆ ಆರ್ಥಿಕ ಸಹಾಯ ನೀಡಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಶಿವನಗೌಡ ಪಾಟೀಲ್ ತಿಳಿಸಿದ್ದಾರೆ. ಸಣ್ಣ ಉದ್ದಿಮೆಗಳ ಮೂಲಕ ವ್ಯಾಪಾರ ನಡೆಸುತ್ತಿರುವ ಫಲಾನುಭವಿಗಳು ಪಿಎಂಎಫ್ಎಂಇ ಯೋಜನೆಯ ಪ್ರಯೋಜನ ಪಡೆದಿದ್ದಾರೆ. ಅಕ್ಕಿ ಗಿರಣಿ, ಮಸಾಲೆ ಪುಡಿ ತಯಾರಿ, ಸಿಹಿ ತಿಂಡಿಗಳು, ಹಾಲು ಉತ್ಪನ್ನ ತಯಾರಿಕೆ ಸೇರಿದಂತೆ ಗೃಹ ಉದ್ಯಮಿಗಳಿಗೆ ಆರ್ಥಿಕ ಸಹಾಯ ಒದಗಿಸಲಾಗಿದೆ. ಅಸಂಘಟಿತ ವಲಯದಿಂದ ಔಪಚಾರಿಕ ವ್ಯವಹಾರಕ್ಕೆ ಸಣ್ಣ ಉದ್ದಿಮೆದಾರರನ್ನು ಪರಿವರ್ತಿಸುವ ಉದ್ದೇಶದಿಂದ ಜಾರಿಗೊಳಿಸಲಾದ ಉತ್ತಮ ಯೋಜನೆ ಇದಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಬೇಟಿ ಬಚಾವೋ ಬೇಟಿ ಪಢಾವೋ ಅಭಿಯಾನದ

0: ಭಾಗವಾಗಿ ಹೆಣ್ಣು ಮಕ್ಕಳ ಸುದೃಢ ಭವಿಷ್ಯಕ್ಕಾಗಿ ಕೇಂದ್ರ ಸರ್ಕಾರ 2015ರಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಜಿಲ್ಲೆಯಲ್ಲಿ ಜಾರಿಗೊಳಿಸಿದೆ. ಇಲ್ಲಿಯವರೆಗೆ ಒಟ್ಟು 84,100 ಸುಕನ್ಯಾ ಸಮೃದ್ಧಿ ಯೋಜನೆ ಖಾತೆಗಳನ್ನು ತೆರೆಯಲಾಗಿದೆ ಎಂದು ವಿಜಯಪುರ ವಿಭಾಗದ ಅಂಚೆ ಅಧೀಕ್ಷಕ ಮಹಂತೇಶ್ ತೊಗರಿ ತಿಳಿಸಿದ್ದಾರೆ. ಹೆಣ್ಣು ಮಕ್ಕಳ ಶಿಕ್ಷಣ ಹಾಗೂ 18 ವರ್ಷ ಪೂರ್ಣಗೊಂಡ ಬಳಿಕ ಅವರ ಮದುವೆ ಖರ್ಚಿಗಾಗಿ ಹಣವನ್ನು ಕೂಡಿಡಲು ಈ ಯೋಜನೆ ಸಹಕಾರಿಯಾಗಿದೆ. 10 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹೆಣ್ಣು ಮಗುವಿಗಾಗಿ ಈ ಖಾತೆಯನ್ನು ಅಂಚೆ ಕಚೇರಿಗಳಲ್ಲಿ ಪಾಲಕರು ಪ್ರತಿ ಕುಟುಂಬಕ್ಕೆ ಗರಿಷ್ಠ 2 ಖಾತೆಗಳನ್ನು ತೆರೆಯಬಹುದು. ಜಿಲ್ಲೆಯ ಹೆದ್ದಾರಿಗಳ ಮರುನಿರ್ಮಾಣ ಹಾಗೂ ದುರಸ್ತಿಗಾಗಿ ಕೇಂದ್ರ ಹೆದ್ದಾರಿ ಸಚಿವಾಲಯಕ್ಕೆ 4,800,00,000 ರೂಪಾಯಿಗಳ ಕಾಮಗಾರಿಗೆ ಪ್ರಸ್ತಾವ ಸಲ್ಲಿಸಲಾಗಿದೆ ಎಂದು ವಿಜಯಪುರ ಲೋಕಸಭಾ ಕ್ಷೇತ್ರದ ಸಂಸದ ರಮೇಶ್ ಜಿಗಜಿಣಗಿ ತಿಳಿಸಿದ್ದಾರೆ. ಇದುವರೆಗೆ ಹಾವೇರಿ ಹಾಗೂ ವಿಜಯಪುರ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಮಂಜುನಾಥ್ ಗುಡಿಸಾಗರ್ ಹಾಗೂ ನೇತಾಜಿ ಗಾಂಧಿ. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 6:35.05. ಇನ್ನೀಗ ಕೆಲವು ಪ್ರಕಟಣೆಗಳು.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

0: ಕೇಳುಗರೆ, ರುಟ್ಸೆಟ್ ಇನ್ಸ್ಟಿಟ್ಯೂಟ್ ಮೈಸೂರು ಇವರ ವತಿಯಿಂದ ಗ್ರಾಮೀಣ ಪ್ರದೇಶದ ಯುವಕ ಯುವತಿಯರಿಗಾಗಿ ಸ್ವ ಉದ್ಯೋಗ ಮಾಡಲು ವಿವಿಧ ರೀತಿಯ ಕೌಶಲ್ಯ ತರಬೇತಿಗಳನ್ನು ಆರಂಭಿಸಲಾಗ್ತಾ ಇದೆ. ಇದರಲ್ಲಿ ಬರುವ 24ನೇ ತಾರೀಕಿನಿಂದ, ಅಂದರೆ ಇದೇ ತಿಂಗಳ 24ನೇ ತಾರೀಕಿನಿಂದ 31 ಜುಲೈವರೆಗೆ 38 ದಿನಗಳ ಕಂಪ್ಯೂಟರ್ ಟ್ಯಾಲಿ ಕೋರ್ಸ್ ಇದೆ. ಹಾಗೆಯೇ ಜುಲೈ 6ನೇ ತಾರೀಕಿನಿಂದ ಆಗಸ್ಟ್ 6ನೇ ತಾರೀಕಿನವರೆಗೆ 31 ದಿನಗಳ ಮೊಬೈಲ್ ರಿಪೇರಿ ಸರ್ವಿಸ್ ತರಬೇತಿಯನ್ನು ಹಮ್ಮಿಕೊಂಡಿದ್ದಾರೆ. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ 0821 251 9663 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ಪ್ರಕಟಣೆ ಕೇಳಿದ್ರೆ ಇದು ಆಕಾಶವಾಣಿ ಮೈಸೂರು FM 100.6. ಸಮಯ 6:37 ಗಳಾಗಲಿವೆ. ಇನ್ನು ಮುಂದೆ ಕೆಲವು ಪ್ರಕಟಣೆಗಳು, ನಂತರ 6:40ಕ್ಕೆ ಪ್ರದೇಶ ಸಮಾಚಾರ.
1: ಈಗ ಕೆಲವು ಪ್ರಕಟಣೆಗಳು, ನಂತರ 6:40ಕ್ಕೆ ಪ್ರದೇಶ ಸಮಾಚಾರ.
2: यार कोई ऐसी लाइफ इंश्योरेंस पॉलिसी बताओ जिसमें कम प्रीमियम हो, बोनस भी अच्छा मिले और भरोसे वाला भी हो.
3: TLI है ना?
4: सरकारी कर्मचारी के साथ साथ सभी प्रोफेशनल, ग्रेजुएट और डिप्लोमा होल्डर्स ले सकते हैं PLI पॉलिसी का फायदा, और साथ में पोस्टल डिपार्टमेंट का भरोसा भी. अपने नजदीकी पोस्ट ऑफिस से आज ही संपर्क करें या लॉग इन करें indiapost.gov.in पर.
5: अक्का कैसे सिखतू?
6: अरे वाह, अभिनंदनेगळु. ಇನ್ನೂ ಸಿಕ್ಕಾಪಟ್ಟೆ ಶಾಪಿಂಗ್.
5: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
6: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
5: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ,
6: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
5: ಆದ್ರೆ ಅಕ್ಕ
6: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
5: ಪಾರ್ಟಿನಂದು, ಬಜೆಟ್ ನಿಂದು.
7: RBI ಹೇಳುತ್ತೆ,
8: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
9: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 FM ರೈನ್ಬೋ 101.3 MHz ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಒದಗಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
2: ಹಲ್ಲುಜ್ತಾ ಇದೀನಿ ಕಣಮ್ಮ.
1: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
2: ಸರಿ, ನಿಲ್ಸಿದೀನಿ ಬಿಡು.
1: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
3: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ, ಹಂಗೆ ಬಿಟ್ಬಿಟ್ಟೆ.
1: ಹಂಗೇನೆ, ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟು ನೀರ್ ಹಾಕೊಂಡ್ ಜಾಲ್ಸು.
3: ಹೋ ಕಣಕ, ಹಂಗೆ ಮಾಡ್ತೀನಿ ತಗ.
2: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
4: ಏ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಬಿಡದಿ ಟೌನ್ಶಿಪ್ ವಿಚಾರ ಅಧಿವೇಶನದಲ್ಲಿ ಜೆಡಿಎಸ್ ನಾಯಕರು ಚರ್ಚೆ ನಡೆಸಲಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಕಂದಾಯ ಇಲಾಖೆಯಲ್ಲಿ ಖಾಲಿ ಹುದ್ದೆಗಳ ಭರ್ತಿ ಪ್ರಕ್ರಿಯೆ ಚುರುಕುಗೊಳಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಬೆಂಗಳೂರಿನಲ್ಲಿ 6 ತಿಂಗಳಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿ ಮುಗಿಸುವಂತೆ ಅಧಿಕಾರಿಗಳಿಗೆ ಸಚಿವ ಕೃಷ್ಣ ಬೈರೇಗೌಡ ನಿರ್ದೇಶನ. ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಅಭಿವೃದ್ದಿ ನಿಗಮದಿಂದ ಸರ್ಕಾರಕ್ಕೆ 143 ಕೋಟಿ ರೂಪಾಯಿ ಲಾಭಾಂಶ ಹಸ್ತಾಂತರ. ಪದ್ಮಶ್ರೀ ಪುರಸ್ಕೃತ ಅಂಕೇಗೌಡರ ಸಂಗ್ರಹದ ಪುಸ್ತಕಗಳಿಗೆ ಸೂಕ್ತ ಕಟ್ಟಡ ವ್ಯವಸ್ಥೆ ಮಾಡುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಪರವಾಗಿ ಜೆಡಿಎಸ್ ಶಾಸಕರು ಅಧಿವೇಶನದಲ್ಲಿ ಚರ್ಚೆ ಮಾಡಿದರೆ ಉತ್ತರ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕುಮಾರಸ್ವಾಮಿಯವರು ಬೈರಮಂಗಲದಲ್ಲಿ ಚರ್ಚೆಗೆ ಆಹ್ವಾನಿಸಿದ್ದರ ಕುರಿತು ಪ್ರತಿಕ್ರಿಯಿಸಿ, ಮುಂದಿನ ಅಧಿವೇಶನದಲ್ಲಿ ಅನುಭವಿ ರಾಜಕಾರಣಿಗಳ ಮೂಲಕ ಚರ್ಚೆ ಮಾಡಿಸಲಿ ಎಂದು ಸವಾಲು ಹಾಕಿದ್ದಾರೆ. ಕಂದಾಯ ಇಲಾಖೆಯ ಕಾರ್ಯಕ್ಷಮತೆ ಹೆಚ್ಚಿಸಲು ಸಹಾಯಕ ಆಯುಕ್ತರಿಗೆ ಹೆಚ್ಚಿನ ಜವಾಬ್ದಾರಿ ನೀಡಲಾಗುವುದು ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಇಂದು ಕಂದಾಯ ಇಲಾಖೆಯ ವಿವಿಧ ಯೋಜನೆಗಳು, ಆಡಳಿತಾತ್ಮಕ ಪ್ರಗತಿ ಹಾಗೂ ಸಾರ್ವಜನಿಕ ಸೇವೆಗಳ ಅನುಷ್ಠಾನದ ಕುರಿತು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಸಮಗ್ರ ಪರಿಶೀಲನೆ ನಡೆಸಿದ ಅವರು, ಬಾಕಿ ಉಳಿದಿರುವ ಕಡತಗಳನ್ನು ಶೀಘ್ರ ವಿಲೇವಾರಿ ಮಾಡುವಂತೆ ನಿರ್ದೇಶನ ನೀಡಿದ್ದಾರೆ. ಭೂಮಾಪಕರ ಸಭೆ ಕರೆದು ಅವರ ಬೇಡಿಕೆಗಳನ್ನು ಆಲಿಸಬೇಕು ಎಂದು ತಿಳಿಸಿದ್ದಾರೆ. ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನು ವೇಗಗೊಳಿಸಬೇಕು, ಅಧಿಕಾರಿ ಮತ್ತು ಸಿಬ್ಬಂದಿಗೆ ಬಡ್ತಿ ನೀಡುವ ಪ್ರಕ್ರಿಯೆಯಲ್ಲಿ ಯಾವುದೇ ರೀತಿಯ ವಿಳಂಬ ಉಂಟಾಗಬಾರದು, ಜ್ಯೇಷ್ಠತಾ ಪಟ್ಟಿ ಶೀಘ್ರ ಪ್ರಕಟಿಸಿ ನಿಯಮಾನುಸಾರ ಪಾರದರ್ಶಕವಾಗಿ ಬಡ್ತಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಎಂದು ಸೂಚಿಸಿದ್ದಾರೆ. ಬೆಂಗಳೂರು ನಗರದ ಪ್ರಮುಖ ರಸ್ತೆಗಳ ಅಭಿವೃದ್ದಿ ಹಾಗೂ ರಸ್ತೆ ಅಗಲೀಕರಣಕ್ಕೆ ಸಂಬಂಧಿಸಿದಂತೆ ಬಿಸ್ಮೈಲ್ ಅಧಿಕಾರಿಗಳ ಜೊತೆ ಜಿಬಿಎ ನಗರಾಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ ಸಭೆ ನಡೆಸಿದರು. ಸಭೆಯಲ್ಲಿ ವೈಟ್ ಟಾಪಿಂಗ್, ಫ್ಲೈಓವರ್ ಸೇರಿದಂತೆ ಇತರ ಕಾಮಗಾರಿಗಳ ಸ್ಥಿತಿಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಸಭೆಯಲ್ಲಿ ಎಲಿವೇಟೆಡ್ ಕಾರಿಡಾರ್ ಹಾಗೂ ಫ್ಲೈಓವರ್ ನಿರ್ಮಾಣವಾಗುತ್ತದೆ ಎಂದು ತಿಳಿದಿದ್ದರೂ ವೈಟ್ ಟಾಪಿಂಗ್ ಮಾಡುವುದು ಏಕೆ ಎಂದು ಅಧಿಕಾರಿಗಳನ್ನು ಸಚಿವರು ಪ್ರಶ್ನಿಸಿದ್ದಾರೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, 6 ತಿಂಗಳೊಳಗೆ ವೈಟ್ ಟಾಪಿಂಗ್ ಕಾಮಗಾರಿ ಮುಗಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಬೆಂಗಳೂರಿನಲ್ಲಿ ಕಳೆದ 30 ವರ್ಷಗಳಿಂದ ರಸ್ತೆ ಸಮಸ್ಯೆಗೆ ಪರಿಹಾರ ಕಂಡುಹಿಡಿದಿದ್ದರೆ ಇಂದು ಈ ಪರಿಸ್ಥಿತಿ ಇರುತ್ತಿರಲಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಅಭಿವೃದ್ದಿ ನಿಗಮದಿಂದ ಸರ್ಕಾರಕ್ಕೆ 143 ಕೋಟಿ 12 ಲಕ್ಷ ರೂಪಾಯಿ ಮೊತ್ತದ

0: ಲಾಭಾಂಶದ ಚೆಕ್ಅನ್ನು ಸರ್ಕಾರಕ್ಕೆ ಹಸ್ತಾಂತರಿಸಲಾಗಿದೆ. ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಹಸ್ತಾಂತರಿಸಿದರು. ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ 3 ಕೋಟಿ ರೂಪಾಯಿ ಮೊತ್ತದ ಚೆಕ್ ನೀಡಲಾಯಿತು. ಪದ್ಮಶ್ರೀ ಪುರಸ್ಕೃತ ಪುಸ್ತಕ ಪ್ರೇಮಿ ಎಂ ಅಂಕೇಗೌಡ ಅವರ ಸಂಗ್ರಹದಲ್ಲಿರುವ 20 ಲಕ್ಷಕ್ಕೂ ಹೆಚ್ಚಿನ ಪುಸ್ತಕಗಳಿಗೆ ಸೂಕ್ತ ಜಾಗ ಹುಡುಕಿ ಸುಸಜ್ಜಿತ ಕಟ್ಟಡ ವ್ಯವಸ್ಥೆ ಮಾಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸರ್ಕಾರದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್ ಅವರಿಗೆ ಸೂಚನೆ ನೀಡಿದ್ದಾರೆ. ಮುಖ್ಯಮಂತ್ರಿ ಅವರನ್ನು ವಿಧಾನಸೌಧದಲ್ಲಿ ಇಂದು ಭೇಟಿ ಮಾಡಿದ ಅಂಕೇಗೌಡ ಅವರು ಪುಸ್ತಕಗಳಿಗೆ ಸೂಕ್ತ ವ್ಯವಸ್ಥೆ ಮಾಡುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಅಂಕೇಗೌಡ ಅವರನ್ನು ಮುಖ್ಯಮಂತ್ರಿ ಸನ್ಮಾನಿಸಿದರು. ಪಾಂಡವಪುರದಲ್ಲಿ ಅಂಕೇಗೌಡ ಜ್ಞಾನ ಪ್ರತಿಷ್ಠಾನ ಮೂಲಕ ಬರೋಬ್ಬರಿ 20 ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳನ್ನು ಸಂಗ್ರಹಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಇದೇ ವೇಳೆ ತಮ್ಮ ಬಳಿ ಇರುವ ಅಪರೂಪದ ನಾಣ್ಯಗಳು ಅಂಚೆ ಚೀಟಿಗಳನ್ನು ಮುಖ್ಯಮಂತ್ರಿಯವರಿಗೆ ತೋರಿಸಿ ಅದರ ಬಗ್ಗೆ ಅಂಕೇಗೌಡರು ವಿವರಣೆ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನಲ್ಲಿ ನಡೆದ ಸರ್ಕಾರಿ ಕಾರ್ಯಕ್ರಮವೊಂದರಲ್ಲಿ ಸಂಚಾರ ದಟ್ಟಣೆ ಉಂಟಾದ ಪರಿಣಾಮ ಕೆಲವು ವಿದ್ಯಾರ್ಥಿಗಳು ನೀಟ್ ಮರುಪರೀಕ್ಷಾ ಕೇಂದ್ರಗಳನ್ನು ಸಮಯಕ್ಕೆ ಸರಿಯಾಗಿ ತಲುಪಲು ಸಾಧ್ಯವಾಗಲಿಲ್ಲ ಎಂದು ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ 3 ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಗೆ ಗೈರಾಗಲು ಸರ್ಕಾರದ ಕಾರ್ಯಕ್ರಮವೇ ಕಾರಣ ಎಂಬ ಆರೋಪವನ್ನು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಳ್ಳಿಹಾಕಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಪ್ರತಿಕ್ರಿಯಿಸಿ, ಸಂಚಾರ ದಟ್ಟಣೆಯಿಂದ ಯಾವುದೇ ವಿದ್ಯಾರ್ಥಿ ನೀಟ್ ಬರೆಯಲು ತೊಂದರೆ ಅನುಭವಿಸಿದ್ದರೆ ವಿಷಾದ ವ್ಯಕ್ತಪಡಿಸಿರುವುದಾಗಿ ತಿಳಿಸಿದ್ದಾರೆ. ಇದೇ ವೇಳೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಯಾರು ಹೊಣೆ ಎಂದು ಪ್ರಶ್ನಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಎಂಟಗಾನಹಳ್ಳಿ ಕೆರೆಗೆ ವೈದ್ಯಕೀಯ ತ್ಯಾಜ್ಯ ಸುರಿದಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಸೂಚನೆ ಮೇರೆಗೆ ಖಾಸಗಿ ಕ್ಲಿನಿಕ್ ವೈದ್ಯರ ವಿರುದ್ದ ಎಫ್ಐಆರ್ ದಾಖಲಿಸಲಾಗಿದೆ. ಎಂಟಗಾನಹಳ್ಳಿ ಗ್ರಾಮ ಪಂಚಾಯತಿಗೆ ಸಚಿವರು ಹಠಾತ್ ಭೇಟಿ ನೀಡಿದ್ದ ವೇಳೆ ಸಾರ್ವಜನಿಕರು ವೈದ್ಯಕೀಯ ತ್ಯಾಜ್ಯವನ್ನು ಕೆರೆಗೆ ಸುರಿದಿರುವ ಬಗ್ಗೆ ಮಾಹಿತಿ ನೀಡಿದ್ದರು. ಕೂಡಲೇ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸ್ಥಳಕ್ಕೆ ಬಂದು ಪರಿಶೀಲಿಸಿ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲು ಸಚಿವರು ಸೂಚಿಸಿದ್ದರು. ದಾವಣಗೆರೆ ಜಿಲ್ಲೆಯಲ್ಲಿ ಶೇಕಡ 56% ಮುಂಗಾರು ಮಳೆ ಕೊರತೆಯಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಜಿಯಾವುಲ್ಲಾ ತಿಳಿಸಿದ್ದಾರೆ. ಈ ಕುರಿತು ಮಾಹಿತಿ ನೀಡಿರುವ ಅವರು, ಜಿಲ್ಲೆಯ ಮುಂಗಾರು ಹಂಗಾಮಿನ ಬಿತ್ತನೆ ಗುರಿ 214,000 ಹೆಕ್ಟೇರ್ ಆಗಿದ್ದು, ಈಗಾಗಲೇ ಕನಿಷ್ಠ 50,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಬೇಕಿತ್ತು. ಆದರೆ 12,000 ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಬಿತ್ತನೆ ಕಾರ್ಯ ನಡೆದಿದೆ ಎಂದು ಮಾಹಿತಿ ನೀಡಿದ್ದಾರೆ. ಮಾವಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಎಂದು ಆಗ್ರಹಿಸಿ ಕರೆ ನೀಡಿದ್ದ ಕೋಲಾರ ಜಿಲ್ಲಾ ಬಂದ್ಗೆ ವಿವಿಧ ಸಂಸ್ಥೆಗಳು, ಮುಖಂಡರು ಬೆಂಬಲ ವ್ಯಕ್ತಪಡಿಸಿದರು. ನಗರದ ಬಸ್ ನಿಲ್ದಾಣದ ವೃತ್ತದಲ್ಲಿ ಜಮಾಯಿಸಿದ್ದ ರೈತ ಸಂಘಟನೆ ಸದಸ್ಯರು ರಸ್ತೆಗೆ ಮಾವಿನಕಾಯಿ ಸುರಿದು ಸುಮಾರು 3 ತಾಸಿಗೂ ಅಧಿಕ ಕಾಲ ಪ್ರತಿಭಟನೆ ನಡೆಸಿದರು. ರೈತರ ನೆರವಿಗೆ ಧಾವಿಸಲು ನಿರ್ಲಕ್ಷ್ಯ ತೋರುತ್ತಿರುವ ಸರ್ಕಾರಗಳ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಮುಂದಿನ 24 ಗಂಟೆಗಳಲ್ಲಿ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಿ ಕ್ರಮ ತೆಗೆದುಕೊಳ್ಳಬೇಕು, ಇಲ್ಲವಾದರೆ ಜಿಲ್ಲೆಯಲ್ಲಿನ ಎಲ್ಲಾ ಶಾಸಕರ ಮನೆಗಳ ಮುಂದೆ ಮಾವು ಸುರಿದು ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಬೆಳಗಾವಿಯಲ್ಲಿರುವ ಭಾಷಾ ಅಲ್ಪಸಂಖ್ಯಾತರಿಗೆ ಕಾನೂನಾತ್ಮಕವಾಗಿ ಮರಾಠಿ ಭಾಷೆಯಲ್ಲಿ ಕಾಗದ ಪತ್ರಗಳನ್ನು ನೀಡಬೇಕೆಂದು ಮಹಾರಾಷ್ಟ ಏಕೀಕರಣ ಸಮಿತಿ ಜಿಲ್ಲಾಡಳಿತವನ್ನು ಆಗ್ರಹಿಸಿದೆ. ಎಂಇಎಸ್ ಕಾರ್ಯಕರ್ತರು ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿ ಮನವಿ ಪತ್ರ ಸಲ್ಲಿಸಿದ್ದಾರೆ. ಈ ಮಧ್ಯೆ ಎಂಇಎಸ್ ಕಾರ್ಯಕರ್ತರು ಕನ್ನಡ ಭಾಷಾ ಕಾಗದ ಪತ್ರವನ್ನು ಹರಿದುಹಾಕಿರುವುದನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಹಾಗೂ ಟಾಟಾ ಪವರ್ ಕಂಪನಿಗೆ ವಿದ್ಯುತ್ ವಿತರಣಾ ಪರವಾನಗಿ ನೀಡುವ ಪ್ರಸ್ತಾವನೆ ತಿರಸ್ಕರಿಸಬೇಕೆಂದು ಆಗ್ರಹಿಸಿ ವಿದ್ಯುತ್ ಖಾಸಗೀಕರಣ ವಿರೋಧ ಹೋರಾಟ ಸಮಿತಿ ನೇತೃತ್ವದಲ್ಲಿ ಕೋಲಾರದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಕೃಷಿಕರಿಗೆ ಇನ್ನಷ್ಟು ಶಕ್ತಿ, ಆಸಕ್ತಿ, ಪ್ರೋತ್ಸಾಹ ತುಂಬುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಹಲವು ಕೃಷಿ ಹಾಗೂ ರೈತಪರ ಯೋಜನೆಗಳನ್ನು ಹಮ್ಮಿಕೊಂಡಿದ್ದು, ಕೃಷಿಕರು ಅದರ ಲಾಭ ಪಡೆದುಕೊಳ್ಳಬೇಕು ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮನವಿ ಮಾಡಿದ್ದಾರೆ. ಮಾಹಿತಿ ಹಕ್ಕು ಕಾಯ್ದೆಯಡಿ ಆಯೋಗದ ಬೆಳಗಾವಿ ಪೀಠದಲ್ಲಿ ನಿತ್ಯ ಸುಮಾರು 60-100 ಅರ್ಜಿಗಳ ವಿಚಾರಣೆ ಆಫ್ಲೈನ್ ಹಾಗೂ ಆನ್ಲೈನ್ನಲ್ಲಿ ನಡೆಯುತ್ತಿವೆ ಎಂದು ಕರ್ನಾಟಕ ಮಾಹಿತಿ ಆಯೋಗದ ಬೆಳಗಾವಿ ಪೀಠದ ರಾಜ್ಯ ಮಾಹಿತಿ ಆಯುಕ್ತ ಪ್ರಕಾಶ್ ಚನ್ನಾಳ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಡದಿ ಟೌನ್ಶಿಪ್ ವಿಚಾರ ಅಧಿವೇಶನದಲ್ಲಿ ಜೆಡಿಎಸ್ ನಾಯಕರು ಚರ್ಚೆ ನಡೆಸಲಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಕಂದಾಯ ಇಲಾಖೆಯಲ್ಲಿ ಖಾಲಿ ಹುದ್ದೆಗಳ ಭರ್ತಿ ಪ್ರಕ್ರಿಯೆ ಚುರುಕುಗೊಳಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಬೆಂಗಳೂರಿನಲ್ಲಿ 6 ತಿಂಗಳಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿ ಮುಗಿಸುವಂತೆ ಅಧಿಕಾರಿಗಳಿಗೆ ಸಚಿವ ಕೃಷ್ಣ ಬೈರೇಗೌಡ ನಿರ್ದೇಶನ. ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ನಿಗಮದಿಂದ ಸರ್ಕಾರಕ್ಕೆ 143 ಕೋಟಿ ರೂಪಾಯಿ ಲಾಭಾಂಶ ಹಸ್ತಾಂತರ. ಪದ್ಮಶ್ರೀ ಪುರಸ್ಕೃತ ಅಂಕೇಗೌಡರ ಸಂಗ್ರಹದ ಪುಸ್ತಕಗಳಿಗೆ ಸೂಕ್ತ ಕಟ್ಟಡ ವ್ಯವಸ್ಥೆ ಮಾಡುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
4: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. 6:15 ಈ ಸಮಯದಲ್ಲಿ ನಮ್ಮ ಮುಂದಿನ ಕಾರ್ಯಕ್ರಮ ಕೃಷಿ ರಂಗ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮ ಕೃಷಿ ದೀವಿಗೆ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಲ್ಮೆಯ

0: ಕೇಳಿ ಕಾರ್ಯಕ್ರಮ
1: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
3: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕೃಷಿ ದೀವಿಗೆ ಬಾನುಲಿ ಸರಣಿಯಲ್ಲಿ ರಾಗಿ ಬೆಳೆಯ ಉತ್ಪಾದನಾ ತಾಂತ್ರಿಕತೆಗಳು ಈ ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾ ಎಚ್ ಆರ್ ರವೀಂದ್ರ ಅವರೊಂದಿಗೆ ಸಂದರ್ಶನ ಕೇಳೋಣ. ಸಂದರ್ಶಕರು ಎನ್ ಕೇಶವಮೂರ್ತಿ.
4: ಡಾಕ್ಟರ್ ರವೀಂದ್ರ ಅವರೇ ನಮಸ್ಕಾರ.
5: ನಮಸ್ಕಾರ ಸರ್.
4: ರಾಗಿ ನಮ್ಮ ಭಾಗದ ಪ್ರಧಾನವಾದಂತಹ ಆಹಾರ ಧಾನ್ಯದ ಬೆಳೆ. ತಾವು ಇವತ್ತು ರಾಗಿಯ ಉತ್ಪಾದನಾ ತಾಂತ್ರಿಕತೆಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು.
5: ಆಯಿತು ಸರ್. ರಾಗಿಗೆ ಅದರದೇ ಆದ ಒಂದು ಐತಿಹಾಸಿಕ ಸಾವಿರಾರು ವರ್ಷಗಳ ಇತಿಹಾಸವೂ ಕೂಡ ಇದೆ. ಪೂರ್ವಜರು ಇದನ್ನು ಹಿಂದಿನ ಕಾಲದಿಂದನೂ ಬೆಳೀತಾ ಬಂದಿರತಕ್ಕಂಥ ಒಂದು ಮುಖ್ಯವಾದ ಬೆಳೆ. ನಮ್ಮ ಕರ್ನಾಟಕ ರಾಜ್ಯವನ್ನು ತಗೊಂಡಾಗ ಅದರಲ್ಲೂ ಕೂಡ ನಾವು ಒಂದು ದಕ್ಷಿಣ ಭಾಗದಲ್ಲಿ ಇದು ಪ್ರಮುಖವಾದ ಒಂದು ಆಹಾರ ಬೆಳೆ. ಅದೇ ನಾವು ಭಾರತ ದೇಶದಲ್ಲೂ ತಗೊಂಡಾಗ ಹಲವಾರು ರಾಜ್ಯಗಳಲ್ಲಿ ಈ ಒಂದು ಬೆಳೆಯನ್ನು ನಾವು ಬೆಳೀತಾ ಇದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ 8-9 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೀತಾ ಇದ್ದೇವೆ. ಸುಮಾರಿಂದ 15 ಲಕ್ಷ ಟನ್ಗಳಷ್ಟು ಉತ್ಪಾದನೆಯನ್ನು ಮಾಡ್ತಾ ಇದೆ. ಅದೇ ನಾವು ರಾಷ್ಟ್ರೀಯ ಮಟ್ಟದಲ್ಲಿ ನೋಡಿದಾಗ ಅಲ್ಲೂ ಕೂಡ ನಾವು ಒಂದು 19 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಇವತ್ತು ಬೆಳೀತಾ ಇದ್ದೇವೆ. ಸುಮಾರು 1100 ಕೆಜಿಯಷ್ಟು ಉತ್ಪಾದಕತೆಯೂ ಇದೆ. ಸುಮಾರು 22 ಲಕ್ಷ ಟನ್ಗಳಷ್ಟು ಉತ್ಪಾದನೆಯನ್ನು ಕೂಡ ಇವತ್ತು ಮಾಡ್ತಾ ಇದ್ದೇವೆ. ಈ ರಾಗಿ ದಿನನಿತ್ಯ ನಾವು ಉಪಯೋಗಿಸ್ತಾ ಇರತಕ್ಕಂಥ ಒಂದು ಆಹಾರ ಬೆಳೆ. ಅದರ ಜೊತೆಗೆ ನಾವು ಇತರ ಏನು ಈಗಾಗಲೇ ನಾವು ಸಿರಿಧಾನ್ಯಗಳು ಅಂತ ಹೇಳ್ತೇವೆ, ರಾಗಿ ಜೊತೆಗೆ ನವಣೆ, ಆರ್ಕ, ಊದಲು, ಬರಗು, ಕೊರಲೆ ಇವಕ್ಕೆ ಎಲ್ಲನೂ ಹೋಲಿಸಿದಾಗ ನಾವು ಸುಮಾರು 370 ಮಿಲಿಗ್ರಾಮ್ನಷ್ಟು 1 ಗ್ರಾಂ ರಾಗಿಯಲ್ಲಿ ನಾವು ಸುಣ್ಣದ ಅಂಶವನ್ನು ನಾವು ಪಡ್ಕೋಬೋದು. ಅಷ್ಟೊಂದು ಒಂದು ಸಾಮರ್ಥ್ಯ ಇರುವಂಥ ಒಂದು ಬೆಳೆ ಇದು. ಅದರ ಜೊತೆಗೆ ಇತರೆ ಒಂದು

0: ಪೋಷಕಾಂಶಗಳಾದ ಹೆಚ್ಚಿನ ಒಂದು ಜೀರ್ಣಾಗುವಂಥ ನಾರಿನ ಅಂಶ ಇರ್ಬೋದು, ಮತ್ತು ಕಬ್ಬಿಣದ ಅಂಶ ಇರ್ಬೋದು, ಇವೆಲ್ಲನೂ ಕೂಡ ಪ್ರಮುಖವಾಗಿ ನಮ್ಮ ಒಂದು ಈ ಬೆಳೆಯಲ್ಲಿ ನಾವು ನೋಡ್ಬೋದು. ಈಗ ಕೆಲವು ರೈತರಿಗೆ ಏನು ಇದರ ಬಗ್ಗೆ ಒಂದು ಭಾವನೆ ಇದೆ ಅಂದರೆ ರಾಗಿ ಅಷ್ಟೊಂದು ನಮಗೆ ಲಾಭದಾಯಕ ಅಲ್ಲ ಅಂತ ಕೆಲವರಿಗೆ ಒಂದು ಅನಿಸಿಕೆ ಇದೆ ಈಗಲೂ ಕೂಡ ರೈತರಲ್ಲಿ. ಆದರೆ ಇದು ಲಾಭದಾಯಕ, ಯಾಕೆಂದರೆ ಇದರ ಮಹತ್ವ ಎಷ್ಟಿದೆ ಅಂತ ಅಂದರೆ ಇದು ಕೆಲವೊಮ್ಮೆ ಕಡಿಮೆ ಒಂದು ಮಳೆ ಬೀಳೋ ಪ್ರದೇಶದಲ್ಲಿ ಬೆಳೀಬೋದು. ಮಳೆಗೇನಾದರೂ ಕೈಕೊಟ್ಟಾಗಲೂ ಕೂಡ ನಾವು ಹಿಂಗಾರಿನಲ್ಲೂ ಕೂಡ ಈ ಒಂದು ಬೆಳೆನ ಕಡಿಮೆ ಒಂದು ತೇವಾಂಶದಲ್ಲಿ ಕೂಡ ನಾವು ಇದನ್ನು ಬೆಳೀಬೋದು. ಅದರ ಜೊತೆಗೆ ಎಲ್ಲಿ ಪೋಷಕಾಂಶಗಳು ಲಭ್ಯತೆ ನಮ್ಮ ಒಂದು ಭೂಮಿಯಲ್ಲಿರ್ತದೆ ಅಂದರೆ ಭೂಮಿಯ ಒಂದು ಫಲವತ್ತತೆ ಕಡಿಮೆ ಇದ್ದಾಗಲೂ ಕೂಡ ಈ ಒಂದು ನಾವು ಬೆಳೆಯನ್ನು ಬೆಳೆಯಬೋದು. ಅದರ ಜೊತೆಗೆ ನಾವು ಏನು ಈಗ ಹೆಚ್ಚು ಒಂದು ನೀರನ್ನು ಉಪಯೋಗಿಸ್ಕೊಂಡು ಬೆಳೀತಾ ಇದ್ದೇವೆ ಇವತ್ತು ಬೆಳೆಗಳು, ಭತ್ತ ಆಗಿರ್ಬೋದು, ಕಬ್ಬಾಗಿರ್ಬೋದು, ಮುಸುಕಿನ ಜೋಳ, ಇತರೆ ಬೆಳೆಗಳಿರ್ಬೋದು, ಆ ಬೆಳೆಗಳಿಗೆ ಹೋಲಿಸಿದಾಗ ಈ ಒಂದು ನಮ್ಮ ಬೆಳೆಗೆ ಹೆಚ್ಚಿನ ಒಂದು ಪೋಷಕಾಂಶಗಳ ಒಂದು ನಿರ್ವಹಣೆಯೂ ಕೂಡ ಬೇಕಾಗಿಲ್ಲ. ಅಂದರೆ ಬರಗಾಲದಲ್ಲಿ ಕೂಡ ನಾವು ಬೆಳೆಯನ್ನು ಕಡಿಮೆ ಒಂದು ಮಳೆ ಬೀಳುವ ಪ್ರದೇಶದಲ್ಲಿ ಕಡಿಮೆ ಒಂದು ತೇವಾಂಶದಲ್ಲಿ ನಾವು ಬೆಳೆದು ಒಂದು ಉತ್ತಮವಾದ ಆದಾಯನ ಪಡ್ಕೊಳೋ ಒಂದು ಸಾಮರ್ಥ್ಯ ಇರುವಂಥ ಒಂದು ಬೆಳೆ. ಇತ್ತೀಚೆಗೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರದಿಂದನೂ ಕೂಡ ಇದಕ್ಕೆ ಉತ್ತಮವಾದ ಒಂದು ಬೆಂಬಲ ಕೊಟ್ಟಿರೋದು ತಮಗೂ ಗೊತ್ತಿದೆ ಸರ್. ಯಾಕೆಂದರೆ ಸುಮಾರು 4,800 ರೂಪಾಯಿಗಳು ಪ್ರತಿ ಕ್ವಿಂಟಲ್ಗೆ, ಯಾವ ಬೆಳೆಯಲ್ಲೂ ಕೂಡ ಇಷ್ಟೊಂದು ಧಾನ್ಯದ ಬೆಳೆಗಳಲ್ಲಿ ಇಷ್ಟೊಂದು ದರ ಇಲ್ಲ. ಹಾಗಾಗಿ ಸರ್ಕಾರದಿಂದನೂ ಕೂಡ ಭಾಳ ರೈತರಿಗೆ ಉತ್ತೇಜನ ಸಿಗ್ತಾ ಇದೆ. ಅದರ ಜೊತೆಗೆ ರೈತರು ಏನು ತಾವು ಬೆಳೀತಾ ಇದ್ದಾರೆ ಸ್ಥಳೀಯ ತಳಿಗಳು ಅದನ್ನು ಬಿಟ್ಟು ನಮ್ಮ ಒಂದು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಮತ್ತು ಮಂಡ್ಯ ಏನೀಗ ಅಭಿವೃದ್ಧಿಪಡಿಸಿದ ಒಂದು ತಳಿಗಳನ್ನ ಒಂದು ಬಳಕೆ ಮಾಡೋದ್ರಿಂದ ಆಧುನಿಕ ಒಂದು ತಂತ್ರಜ್ಞಾನಗಳೇನಿದೆ, ಬೇಸಾಯ ಕ್ರಮಗಳು ಅದನ್ನು ಅಳವಡಿಸ್ಕೊಳೋದ್ರಿಂದ ರೈತರು ನಿಜವಾಗಿ ಕೂಡ ಹೆಚ್ಚಿನ ಒಂದು ಇಳುವರಿನ ಪಡೆಯಬಹುದು ಮತ್ತು ಆದಾಯವನ್ನು ಕೂಡ ಅದೇ ರೀತಿ ಪಡೆಯಬಹುದು.
1: ಡಾಕ್ಟ್ರೆ, ತಳಿಗಳಿಗೆ ಸಂಬಂಧಪಟ್ಟಂತೆ ಈಗ ರಾಗಿಯಲ್ಲಿ ನಾಟಿ ತಳಿಗಳನ್ನು ಬಹಳ ಹಿಂದೆ ಬೆಳೀತಾ ಇದ್ರು. ರಾಗಿ ಲಕ್ಷ್ಮಣಯ್ಯನವರು ಇಂಡಾಫ್ ತಳಿಗಳನ್ನು ಜನರಿಗೆ ಪರಿಚಯಿಸಿದ್ರು. ಈಗ ನೂತನವಾಗಿ ಆರಂಭವಾಗಿದೆ ಮಂಡ್ಯ ಕೃಷಿ ವಿಶ್ವವಿದ್ಯಾನಿಲಯ, ಆದರೆ ಮುಂಚೆಯಿಂದಲೂ ಕೂಡ ತಾವು ಸಂಶೋಧನೆಯನ್ನು ರಾಗಿಗೆ ಸಂಬಂಧಪಟ್ಟಂತೆ ನಿಯಮಿತವಾಗಿ ಮಾಡ್ತಾನೆ ಬಂದಿದ್ದೀರಿ.
0: ಹೌದು ಸರ್.
1: ಈ ತಳಿಯಲ್ಲಿ ಔನ್ನತೀಕರಣ ಯಾವ ರೀತಿ ಸಾಗಿದೆ ಮೊದಲಿಂದ ಹೇಳ್ತಾ ಹೋಗಿ
0: ಸರ್. ಈಗ ರಾಗಿ ಲಕ್ಷ್ಮಣಯ್ಯವರು ಅವರ ರಾಗಿ ಬ್ರಹ್ಮ ಅಂತಲೇ ನಾವು ಕರಿತೇವೆ. ಯಾಕೆಂದರೆ ಕರ್ನಾಟಕ ರಾಜ್ಯದಲ್ಲಿ ರಾಗಿ ಒಂದು ತಳಿಗಳ ಅಭಿವೃದ್ಧಿ ಮತ್ತು ಅದರಲ್ಲಿ ಹೆಚ್ಚಿನ ಒಂದು ಇಳುವರಿ ಪಡಿತಾ ಇದ್ದೀವಿ ಇವತ್ತು ಅಂದರೆ ಅದನ್ನು ಬುನಾದಿ ಹಾಕಿದವರು ಡಾಕ್ಟರ್ ರಾಗಿ ಲಕ್ಷ್ಮಣಯ್ಯನವರು. ಅದಾದ ನಂತರ 2002 ಅಖಿಲ ಭಾರತ ಸುಸಂಘಟಿತ ಕಿರುಧಾನ್ಯ ಪ್ರಾಯೋಜನೆ ಅಂತ ನಮ್ಮೊಂದು ಭಾರತ ಸರ್ಕಾರದಿಂದ ಒಂದು ಪ್ರಾಯೋಜನೆ ನಮ್ಮ ಒಂದು ಈ ವಲಯ ಕೃಷಿ ಸಂಶೋಧನಾ ಕೇಂದ್ರ VC ಫಾರ್ಮ್ ಮಂಡ್ಯ ಇಲ್ಲಿ ಸ್ಥಾಪನೆಗೊಂಡಿತು. ಅದಾದ ನಂತರ ಏನು ಹಿಂದೆ ರಾಗಿ ಲಕ್ಷ್ಮಣಯ್ಯನವರು ಬಿಡುಗಡೆ ಮಾಡಿದಂಥ ಇಂಡಾಫ್ ಒಂದು ಸರಣಿ ತಳಿಗಳು ಅವುಗಳು ಕೂಡ ನಮ್ಮ ಸ್ಥಳೀಯ ತಳಿಗಳಿಗೆ ಹೋಲಿಸಿದಾಗ ಹೆಚ್ಚಿನ ಒಂದು ಇಳುವರಿ ಕೊಡುವಂಥ ಒಂದು ತಳಿಗಳು. ಚಳಿಗಾಲಕ್ಕೆ ಇಂಡಾಫ್ 7 ಮತ್ತು ಇಂಡಾಫ್ 9 ಈ ತಳಿಗಳು ಈಗಲೂ ಕೂಡ ಭಾಳ ರೈತರು ಇಷ್ಟಪಡುವಂಥ ಒಂದು ತಳಿಗಳು
1: ಪ್ರಚಲಿತವಾಗಿದ್ದಾವೆ.
0: ಈಗ ಭಾಳ ಪ್ರಚಲಿತವಾಗಿದ್ದಾವೆ ಈಗಲೂ ಕೂಡ. ಈಗಲೂ ಕೂಡ ರೈತರ ಒಂದು ತಳಿಗಳನ್ನ ನಮ್ಮ ಒಂದು ಮಂಡ್ಯ, ಮೈಸೂರು, ಹಾಸನ ಒಂದು ಪ್ರಾಂತ್ಯಗಳಲ್ಲಿ ನೀರಾವರಿ ಪ್ರದೇಶಗಳಲ್ಲಿ ಕಬ್ಬು ಕಟಾವಾದ ನಂತರ ಈ ಒಂದು ಬೆಳೆ ಹೋಗ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಒಂದು ಈ ಅಖಿಲ ಭಾರತ ಸುಸಂಘಟಿತ ಕಿರುಧಾನ್ಯ ಪ್ರಯೋಜನ ಏನು 2000 ಪ್ರಾರಂಭ ಆಯಿತು ಅದಾದ ನಂತರ ಸಾಕಷ್ಟು ಒಂದು ಅಧಿಕ ಇಳುವರಿ ಕೊಡುವಂಥ ಒಂದು ತಳಿಗಳನ್ನ ನಾವು ಬಿಡುಗಡೆ ಮಾಡ್ತಾ ಬಂದ್ವಿ. ಅದರಲ್ಲಿ ರಾಗಿಲಿ 3 ಗುಂಪಿನ ಒಂದು ತಳಿಗಳನ್ನ ನಾವು ಅಭಿವೃದ್ಧಿ ಮಾಡಿದ್ದೇವೆ. ಒಂದು ದೀರ್ಘಾವಧಿ ತಳಿಗಳು, ಮಧ್ಯಮಾವಧಿ ತಳಿಗಳು ಮತ್ತು ಅಲ್ಪಾವಧಿ ತಳಿಗಳು ಅಂತ. ಈಗ ದೀರ್ಘಾವಧಿ ತಳಿಗಳನ್ನ ತಗೊಂಡಾಗ ಅವು ಸುಮಾರು 110-125 ದಿನಗಳಲ್ಲಿ ಕಟಾವಿಗೆ ಬರುವಂಥದ್ದು. ಅದೇ ಮಧ್ಯಮಾವಧಿ ತಳಿಗಳನ್ನ ತಗೊಂಡಾಗ ಸುಮಾರು 115 ದಿನಗಳಲ್ಲಿ ಕಟಾವಿಗೆ ಬರುವಂಥದ್ದು. ಅಲ್ಪಾವಧಿಗಳ ತಳಿಗಳನ್ನ ತಗೊಂಡಾಗ 90-100 ದಿನಗಳಲ್ಲಿ ಕಟಾವಿಗೆ ಬರುವಂಥ ಸಾಮರ್ಥ್ಯ ಇರೋಂಥ ತಳಿಗಳು. ಇಲ್ಲಿ ನಾವು ದೀರ್ಘಾವಧಿ ತಳಿಗಳನ್ನ ತಗೊಂಡಾಗ ಮಂಡ್ಯ ರಾಗಿ 1, ಮಂಡ್ಯ ರಾಗಿ 6 ಅಂತ ಒಂದು ಎರಡು ಒಂದು ತಳಿಗಳನ್ನ ಭಾಳ ಹಿಂದೆ ಈಗಾಗಲೇ ಒಂದು 8-10 ವರ್ಷಗಳ ಹಿಂದೆ ನಾವು ಬಿಡುಗಡೆ ಮಾಡಿದ್ದೀವಿ. 6 ತಳಿಗಳು ಈಗಲೂ ಕೂಡ ಪ್ರಚಲಿತವಾಗಿದ್ದಾವೆ. ನೀರಾವರಿ ಪ್ರದೇಶದಲ್ಲಿ ಸುಮಾರು 18-20 ಕ್ವಿಂಟಲ್ ಪ್ರತಿ ಎಕರೆಗೆ ಧಾನ್ಯದ ಇಳುವರಿ, ಸುಮಾರು 3-4 ಒಂದು ಟನ್ಗಳಷ್ಟು ಹುಲ್ಲಿನ ಇಳುವರಿ ಕೊಡುವಂಥ ಸಾಮರ್ಥ್ಯ ಈ MR1 ಮತ್ತು MR6 ಈ ಎರಡು ತಳಿಗಳಿಗೆ ಸಾಮರ್ಥ್ಯ ಇದೆ. ಇದನ್ನು ರೈತರು ಮುಖ್ಯವಾಗಿ ಮುಂಗಾರಿನ ಪ್ರಾರಂಭದಲ್ಲಿ ಅಂದರೆ ಜೂನ್ ಜುಲೈ ತಿಂಗಳಲ್ಲಿ ಈ ಒಂದು ತಳಿಗಳನ್ನ ಬಳಕೆ ಮಾಡಬೇಕಾಗ್ತದೆ. ಯಾಕೆ ಅಂದರೆ ಹಿಂಗಾರಿಗೆ ಅಥವಾ ಕೊನೆ ಮುಂಗಾರಿಗೆ ನಾವು ಈ ತಳಿಗಳು ಅಷ್ಟೊಂದು ಯೋಗ್ಯ ಆಗಲ್ಲ ಅಂದರೆ ಸೂಕ್ತ ಆಗಲ್ಲ. ಯಾಕೆ ಅಂದರೆ ದೀರ್ಘಾವಧಿ ಇರೋದ್ರಿಂದ ಮುಂಗಾರು ಏನು ಪ್ರಾರಂಭ ಆದಾಗಲೇ ನಾವು ಬಿತ್ತನೆಯನ್ನು ತಗೋಬೇಕಾಗತ್ತೆ. ಮಧ್ಯಮಾವಧಿ ತಳಿಗಳನ್ನು ನೋಡಿದಾಗ GPU 28 ಮತ್ತು KMR 301 ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಮಾಡಿದ್ದೇವೆ. ಇವು ಕೂಡ ನೀರಾವರಿ ಪ್ರದೇಶದಲ್ಲಿ ನಿಮ್ಗೆ 16-18 ಕ್ವಿಂಟಲ್ ಅಷ್ಟು ಧಾನ್ಯದ ಇಳುವರಿ, 2-3 ಟನ್

0: ಶೇಕಡದಷ್ಟು ಹುಲ್ಲಿನ ಇಳುವರಿ ಕೊಡುವಂಥ ಸಾಮರ್ಥ್ಯ ಇರೋಂಥ ತಳಿಗಳು. ಈ ಮಧ್ಯಮಾವಧಿ ತಳಿಗಳನ್ನ ಜುಲೈ ಆಗಸ್ಟ್ ತಿಂಗಳಲ್ಲಿ ರೈತರು ಉಪಯೋಗ ಮಾಡ್ಬೋದು. ಅದೇ ರೀತಿ ಅಲ್ಪಾವಧಿ ತಳಿಗಳ ಒಂದು ಗುಂಪಿಗೆ ಬಂದಾಗ ನಾವು ಸಾಕಷ್ಟು ಒಂದು ತಳಿಗಳನ್ನ ಅಭಿವೃದ್ಧಿ ಮಾಡಿದ್ದೇವೆ ಮತ್ತು ರೈತರಿಗೋಸ್ಕರ ಅದನ್ನು ಬಿಡುಗಡೆಯನ್ನು ಕೂಡ ಮಾಡಿದ್ದೇವೆ. ಅದರಲ್ಲಿ ಮುಖ್ಯವಾಗಿ KMR 204, KMR 630, KMR 340, ಅಂದರೆ ಇದು ಬಿಳಿ ರಾಗಿ, ವೈಟ್ ಸೀಡೆಡ್. ಇದನ್ನು ನಾವು ಮುಖ್ಯವಾಗಿ ಈ ಬೇಕರಿ ಉದ್ಯಮಕ್ಕೆ, ಅಂದರೆ ರಾಗಿಯಲ್ಲಿ ಮೌಲ್ಯವರ್ಧನೆಯನ್ನು ಮಾಡಿ ಆದಾಯ ಹೆಚ್ಚಾಗಿ ಪಡೆಯುವಂಥ ಒಂದು ಉದ್ದೇಶದಿಂದ ಈ ಒಂದು ಬಿಳಿ ರಾಗಿನೂ ಕೂಡ ನಾವು ಬಿಡುಗಡೆ ಮಾಡಿದ್ದೇವೆ. ಇತ್ತೀಚೆಗೆ ಒಂದು 2-3 ವರ್ಷದ ಹಿಂದೆ KMR 316 ಅಂತ ಒಂದು ತಳಿನೂ ಕೂಡ ಬಿಡುಗಡೆ ಮಾಡಿದ್ದೇವೆ. ಆ ತಳಿನೂ ಕೂಡ ಮಂಡ್ಯ ಭಾಗದಲ್ಲಿ ಬಹಳ ಪ್ರಚಲಿತವಾಗಿರುವಂಥ ತಳಿ, ಹೆಚ್ಚಿನ ಒಂದು ಇಳುವರಿ ಕೊಡುವಂಥ ತಳಿ. ಈ ಒಂದು ತಳಿಗಳನ್ನ ನಾವು ಮಳೆ ತಡವಾದಲ್ಲಿ ಅಥವಾ ಹಿಂಗಾರಿಗೆ ಬಹಳ ಸೂಕ್ತವಾಗಿ ಇರುವಂಥ ತಳಿಗಳು. ಕೊನೆ ಮುಂಗಾರು ಅಂತ ಹೇಳ್ತೀವಿ, ಜುಲೈ ತಿಂಗಳಲ್ಲಿ ಕೂಡ ಮಳೆ ಸರಿಯಾಗಲಿಲ್ಲ, ಆಗಸ್ಟ್ ತಿಂಗಳಲ್ಲೇನಾದರೂ ಮಳೆ ಬಂತು, ಅಂಥ ಒಂದು ಸಮಯದಲ್ಲಿ ಈ ಒಂದು ಅಲ್ಪಾವಧಿ ತಳಿಗಳನ್ನ ಉಪಯೋಗಿಸುವಂಥದ್ದು ಬಹಳ ಸೂಕ್ತ ಸರ್. ಅದೇ ರೀತಿ ಉತ್ತಮವಾದ ಒಂದು ಇಳುವರಿನ ನಾವು ಪಡಿಬೇಕು ಅಂದಾಗ ಇತರ ಬೇಸಾಯ ಕ್ರಮಗಳು ಕೂಡ ಬಹಳ ಮುಖ್ಯ ಇಲ್ಲಿ. ಅಂದರೆ ಈಗ ಭೂಮಿ ಸಿದ್ಧತೆ ಮಾಡ್ಕೊಳೋದ್ರಿಂದ ಹಿಡಿದು ಕಟಾವಿನ ಹಂತದವರೆಗೂ ಕೂಡ ನಾವು ನಿರ್ವಹಣೆಯನ್ನು ಸರಿಯಾಗಿ ಮಾಡಿದ್ದೆ, ಅದರಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ತಾಂತ್ರಿಕ ಕೈಪಿಡಿಯಲ್ಲಿ ಏನು ಹೇಳಿದ್ದೀವಿ ಆ ಒಂದು ಇಳುವರಿನ ರೈತರು ಪಡೆಯಬಹುದು. ಇಲ್ಲಿ ಭೂಮಿ ಸಿದ್ಧತೆ ಅಂತ ಬಂದಾಗ ನಾವು ಈ ಜೂನ್ ಜುಲೈ ತಿಂಗಳಲ್ಲಿ ನಾವು 2-3 ಬಾರಿ ನಾವು ಆಳವಾಗಿ ಒಂದು ಉಳುಮೆ ಮಾಡಬೇಕಾಗ್ತದೆ. ಈ ಆಳವಾಗಿ ಉಳುಮೆ ಮಾಡೋದ್ರಿಂದ ಏನಾಗುತ್ತೆ, ಭೂಮಿಯಲ್ಲಿ ನೀರು ಮತ್ತು ಮಣ್ಣಿನ ಒಂದು ಸಂರಕ್ಷಣೆ ಚೆನ್ನಾಗಾಗ್ತದೆ. ಅಂದರೆ ಮಳೆ ಬಿದ್ದಾಗ ಆ ಒಂದು ತೇವಾಂಶವನ್ನು ಹಿಡಿದಿಟ್ಕೊಳ್ಳುವಂಥ ಶಕ್ತಿ ನಮ್ಮ ಮಣ್ಣಲ್ಲಿ ಜಾಸ್ತಿ ಆಗ್ತದೆ. ಹಾಗಾಗಿ ಅದರ ಜೊತೆಗೆ ಈ ಭೂಮಿಲಿರ್ತಕ್ಕಂಥ ಕೀಟಗಳ ಒಂದು ಮೊಟ್ಟೆಗಳಾಗಿರ್ಬೋದು ಮತ್ತು ರೋಗಾಣುಗಳ ಬೀಜಕಣಗಳಾಗಿರ್ಬೋದು, ಅವು ಕೂಡ ಸೂರ್ಯನ ಶಾಖಕ್ಕೆ ಒಡ್ಡೋದ್ರಿಂದ ನಾವು ಕೀಟ ಮತ್ತು ರೋಗದ ಬಾಧೆಯನ್ನು ಸುಮಾರು 50-60% ನಾವು ಇಲ್ಲೇ ಕಡಿಮೆ ಮಾಡಿಬಿಡ್ಬೋದು. ಹಾಗಾಗಿ ಈ ಭೂಮಿ ಸಿದ್ಧತೆ ಬಹಳ ಮುಖ್ಯ ಆಗ್ತದೆ ಇಲ್ಲಿ. ಭೂಮಿ ಸಿದ್ಧತೆಯ ನಂತರ ನಾವು ಈ ಬಿತ್ತನೆ ಮತ್ತು ನಾಟಿ ಇವೆರಡೂ ಮಾಡಬೇಕಾದ್ರೆ ನಾವು ಇಳಿಜಾರಿಗೆ ಅಡ್ಡಲಾಗಿ ಒಂದು ಬಿತ್ತನೆಯನ್ನು ಮಾಡುವಂಥದ್ದು, ಇಳಿಜಾರಿಗೆ ಅಡ್ಡಲಾಗಿ ನಾಟಿನ ಮಾಡುವಂಥದ್ದು ಮತ್ತು ಉಳುಮೆ ಮಾಡುವಂಥದ್ದು, ಇವೆಲ್ಲ ಮಾಡೋದ್ರಿಂದ ಈ ಮಣ್ಣಿನ ಸವಕಳಿನೂ ತಡೆಯಬೋದು, ಅದರ ಜೊತೆಗೆ ಈ ಒಂದು ನೀರಿನ ಒಂದು ಸಂರಕ್ಷಣೆಯನ್ನು ಕೂಡ ಮಾಡಿ ಭೂಮಿಯ ಒಂದು ಫಲವತ್ತತೆಯನ್ನು ಹೆಚ್ಚಿಸಬಹುದು.
1: ಮುಂಗಾರಿಗೆ ಸೂಕ್ತವಾದಂತಹ ತಳಿಗಳನ್ನು ತಾವೇನು ಹೇಳಿದ್ರಲ್ಲ, ಇದರ ಬಿತ್ತನೆ ಬೀಜ ತಮ್ಮಲ್ಲಿ ಲಭ್ಯ ಇದೆಯಾ?
0: ಏನು ನಾನು ತಳಿಗಳನ್ನ ಹೇಳಿದೆ, ಇದರಲ್ಲಿ ಸಾಕಷ್ಟು ಒಂದು 80% ಒಂದು ಬೀಜದ ಲಭ್ಯತೆ, ಅದು ಕಾಲಕಾಲಕ್ಕೆ ನಾವು ಕೊಡ್ತಾ ಹೋಗ್ತೇವೆ.
1: ಈಗ ಜೂನ್ ಯಾವುದು, ಜುಲೈಗೆ ಯಾವುದು?
0: ಈಗ ನಮ್ಮಲ್ಲಿ ಸರ್ ಈಗ ಮುಂಗಾರಿಗೆ ನಮಗೆ KMR 301, KMR 630, 316 ಈ ಎಲ್ಲ ತಳಿಗಳ ಒಂದು ಲಭ್ಯತೆ ನಮ್ಮ ಒಂದು ವಲಯ ಕೃಷಿ ಸಂಶೋಧನಾ ಕೇಂದ್ರ VC Farm ಮಂಡ್ಯದಲ್ಲಿ ಲಭ್ಯತೆ ಇರ್ತದೆ. ರೈತರು ಈ ಒಂದು ಜುಲೈ ತಿಂಗಳಲ್ಲಿ ಅದನ್ನು ಯಾವಾಗ ಬೀಜನ ಒಂದು ವಿತರಣೆಯನ್ನು ಮಾಡ್ತಾರೆ ಅಂಥ ಸಮಯದಲ್ಲಿ ಅದನ್ನು ಪಡೆದು ಆಧುನಿಕ ಒಂದು ತಂತ್ರಜ್ಞಾನವನ್ನು ಉಪಯೋಗಿಸಿ ಬೇಸಾಯವನ್ನು ಮಾಡಬೇಕಾಗ್ತದೆ.
1: ಇಷ್ಟೇ ತಳಿನಾ ಅಥವಾ ಬೇರೆ ಇನ್ನೂ ಇದೆಯಾ ಬೀಜ ಸಿಗ್ತಾ ಇರುವಂತಹ ತಳಿ?
0: ಎಲ್ಲ ತಳಿಗಳ ಬೀಜಗಳ ಲಭ್ಯತೆ ನಮ್ಮಲ್ಲಿ ಇರ್ತದೆ ಸರ್.
1: ಈಗ ಬೀಜ ನಿಮ್ಮಿಂದಲೇ ಖರೀದಿ ಮಾಡಲಿ, ಯಾರಿಂದಲೇ ಖರೀದಿ ಮಾಡಲಿ, ಬೀಜೋಪಚಾರ ಮಾಡಬೇಕಾಗತ್ತೆ ಅದಕ್ಕೆ?
0: ನಿಜವಾಗಿ ಕೂಡ ಸರ್, ರಾಗಿಲಿ ನಾವು ಬೀಜೋಪಚಾರವನ್ನು ಮಾಡಬೇಕು. ಯಾವಾಗ ಅಂತಂದರೆ ಈಗ ರಾಗಿಲಿ ನಾವು ಈ ಭೂಮಿ ಸಿದ್ಧತೆಯನ್ನು ನಾನು ಹೇಳಿದೆ, ಇದಾದ ಮೇಲೆ ನಾವು ಬಿತ್ತನೆಯನ್ನು ಮಾಡಬೇಕು. ಬಿತ್ತನೆ ಮಾಡಬೇಕಾದ್ರೆ ರಾಗಿಲಿ ನಾವು ಒಂದು 3 ತರನಾದ ಒಂದು ಬಿತ್ತನೆಯನ್ನು ಇವತ್ತು ರೈತರು ಮಾಡ್ತಾ ಇದ್ದಾರೆ. ಒಂದು ಕೈಯಿಂದ ನೇರವಾಗಿ 1 ಅಡಿ ಸಾಲುಗಳಲ್ಲಿ ಬಿತ್ತನೆ ಮಾಡುವಂಥದ್ದು, ಅಥವಾ ಕೆಲವೊಂದು ಖುಷ್ಕಿ ಪ್ರದೇಶಗಳಲ್ಲಿ ಕೂರಿಗೆಯನ್ನು ಉಪಯೋಗಿಸಿ ಬಿತ್ತನೆಯನ್ನು ಮಾಡುವಂಥದ್ದು, ಎಲ್ಲಿ ಮಳೆ ಹೆಚ್ಚಾಗಿ ಬೀಳ್ತದೆ ಮತ್ತು ನೀರಾವರಿ ಒಂದು ಅನುಕೂಲ ಇರ್ತದೆ ಅಲ್ಲಿ ರೈತರು ಒಟ್ಲುಪಾತಿಯನ್ನು ಮಾಡಿ ನಂತರ ನಾಟಿಯನ್ನು ಮಾಡುವಂಥ ಪದ್ಧತಿಯನ್ನು ಇಟ್ಕೊಂಡಿದ್ದಾರೆ. ಬೀಜವನ್ನು ಬಿತ್ತನೆ ಮಾಡೋಕ್ಕೆ ಮೊದಲು ಬೀಜೋಪಚಾರವನ್ನು ಮಾಡಬೇಕು. ಅಜೋಸ್ಪೈರಲಮ್ ಮತ್ತು ಅಜೋಟೋಬ್ಯಾಕ್ಟರ್ ಅಂತ ಒಂದು ಸೂಕ್ಷ್ಮ ಜೀವಿಗಳು, ಅದು ನಮ್ಮಲ್ಲೂ ಕೂಡ ಲಭ್ಯತೆ ಇದೆ. ಅದನ್ನು ನಾವು ಪ್ರತಿಯೊಂದು KG ಬೀಜಕ್ಕೆ 10 ಗ್ರಾಮ್ನಷ್ಟು ಬೀಜೋಪಚಾರವನ್ನು ಮಾಡಿ ಹಾಕಿದಾಗ ಏನಾಗುತ್ತೆ, ಈ ಭೂಮಿಲಿರ್ತಕ್ಕಂಥ ರಂಜಕದ ಅಂಶ ಆಗಿರ್ಬೋದು ಮತ್ತು ಪೊಟ್ಯಾಶ್ ಅಂಶ ಆಗಿರ್ಬೋದು ಮತ್ತು ಸಾರಜನಕ ಇವೆಲ್ಲನೂ ಕೂಡ ನಮ್ಮ ಒಂದು ಬೆಳೆಗಳಿಗೆ ಒಂದು ಸರಬರಾಜಾಗೋದು ಭಾಳ ಸುಲಭವಾಗಿ ಆಗ್ತದೆ. ಹಾಗಾಗಿ ಬೆಳವಣಿಗೆನೂ ಕೂಡ ಚೆನ್ನಾಗಿರ್ತದೆ.
2: ಬಾನುಲಿ ಕೃಷಿ ಬೆಳಗು.
3: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ
2: ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ SG ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ.
4: ನಾನು ಸುಬ್ಬಣ್ಣ, ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಕು ಕಾರ್ಯಕ್ರಮವನ್ನು ಇಟ್ಟಿರುತ್ತೇವೆ, ನೀವು ತಪ್ಪದೆ ಬನ್ನಿ, ನಿಮ್ಮ ಜೊತೆಯಲ್ಲಿ ಸ್ನೇಹಿತರನ್ನು ಕರೆತನ್ನಿ.

ಈ ಬಾರಿಯ ಅತಿಥಿ ಶಿವಮೊಗ್ಗ ಜಿಲ್ಲೆ ಹೊನ್ನಾಳಿ ತಾಲೂಕು ಲಿಂಗಾಪುರ ಗ್ರಾಮದ ಕೃಷಿಕ ದಂಪತಿ ಜಿಸಿ ಸೋಮಶೇಖರಪ್ಪ ಹಾಗೂ ಉಮಾ ಕೆಎಚ್ಎನ್.

0: ಕೃಷಿ ರತ್ನ ಪ್ರಶಸ್ತಿ ಪ್ರದಾನ,
1: ಯಲಚನಹಳ್ಳಿ ತೋಟಗಾರಿಕಾ ಮಹಾವಿದ್ಯಾಲಯದ ವತಿಯಿಂದ ಜೈವಿಕ ಗೊಬ್ಬರಗಳ ಪ್ರದರ್ಶನ
0: ಹಾಗೂ ಕೃಷಿ ಪ್ರಕಟಣೆಗಳ ಮಾರಾಟ ಈ ಬಾರಿಯ ವಿಶೇಷ.
1: ನೀವು ಬನ್ನಿ,
0: ನಿಮ್ಮ ಸ್ನೇಹಿತರನ್ನು ಕರೆತನ್ನಿ,
1: ಬಾನುಲಿ ಕೃಷಿಕರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.
0: ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ
1: ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ
0: ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
1: ಬಾನುಲಿ ಕೃಷಿ ಬೆಳಗು.
2: ರಾಗಿಗೆ ಬರ ನಿರೋಧಕ ಶಕ್ತಿಯನ್ನು ತುಂಬೋದಕ್ಕೆ ಸುಣ್ಣದ ತಿಳಿನೀರು ಮತ್ತು ನೀರಿನಲ್ಲಿ ಅದನ್ನು ನೆನೆಸಿ ಬಿತ್ತನೆ ಮಾಡೋದು, ಈ ಥರದನ್ನೆಲ್ಲ ಹೇಳ್ತಾರಲ್ಲ ಬೀಜೋಪಚಾರ, ಅದನ್ನು ಮಾಡಬೇಕಾಗತ್ತಾ?
3: ಮಾಡಬೇಕಾಗತ್ತೆ ಸರ್. ಈಗ ಕುಸ್ಕಿ ಪ್ರದೇಶದಲ್ಲಿ ಏನಾಗುತ್ತೆ ಅಂದರೆ ಬೀಜವನ್ನು ಅದ ಮಾಡೋದು ಅಂತ ಹೇಳ್ತೇವೆ. ಅಂದರೆ ಕುಸ್ಕಿ ಪ್ರದೇಶಗಳಲ್ಲಿ ಮಳೆ ಸರಿಯಾಗಿ ನಡೆಸಲ್ಲ, ಒಂದು ಮಳೆ ಬಂದ ಮೇಲೆ ಇನ್ನೊಂದು ಮಳೆ ಕೆಲವೊಮ್ಮೆ ಬರದಲ್ಲೇ ಇರ್ಬೋದು. ಅಂಥ ಸಮಯದಲ್ಲಿ ನಾವು ರಾತ್ರಿ ಇಡೀ ಅದನ್ನು ಒಂದು 8 ಅವರ್ಸು ರಾಗಿನ ನೀರಿನಲ್ಲಿ ನೆನೆಸಿ ನಂತರ ಅದನ್ನು ತೆಗೆದು ಸೋಸಿ ನೆರಳಿನಲ್ಲಿ ಅದನ್ನು ಒಣಗಿಸಿ ನಂತರ ಬಿತ್ತನೆ ಮಾಡಿದಾಗ ಮೊಳಕೆಯ ಪ್ರಮಾಣನೂ ಜಾಸ್ತಿ ಆಗ್ತದೆ. ಇನ್ ಕೇಸ್ ಏನಾದರೂ ಮಳೆಯ ಬರದಿದ್ದ ಒಂದು ಸಮಯದಲ್ಲಿ ಮೊಳಕೆ ಚೆನ್ನಾಗಿ ಬರ್ತದೆ. ಇದು ರೈತರು ಮಾಡಬೇಕಾಗ್ತದೆ. ಅದರ ಜೊತೆಗೆ ಇನ್ನೊಂದು ಬೀಜೋಪಚಾರ ಅಂತ ಅಂದರೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ರಾಗಿಯಲ್ಲಿ ಕೆಲವು ರೋಗಗಳು ಬೀಜದಿಂದ ಪ್ರಸಾರ ಆಗುವಂಥದ್ದು ಇದೆ. ರಾಗಿಯಲ್ಲಿ ಮುಖ್ಯವಾಗಿ ಬೆಂಕಿ ರೋಗ, ಈ ರೋಗ ಬೀಜದಿಂದ ಪ್ರಸಾರ ಆಗುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಹಾಗೆ ಇಲ್ಲಿ ನಾವು ಕೆಲವೊಮ್ಮೆ ಶಿಲೀಂದ್ರನಾಶಕಗಳಿಂದ ಕೂಡ ಬೀಜೋಪಚಾರ ಮಾಡಿ ಅದು ನೇರ ಬಿತ್ತನೆ ಆಗಿರ್ಬೋದು ಅಥವಾ ಸಸಿ ಮಡಿ ಆಗಿರ್ಬೋದು, ನಾವು ಬೀಜೋಪಚಾರವನ್ನು ಈ ಶಿಲೀಂದ್ರನಾಶಕದಿಂದ
2: ಯಾವ ಶಿಲೀಂದ್ರನಾಶಕ ಬಳಸಬೇಕು?
3: ಆ ಶಿಲೀಂದ್ರನಾಶಕದಲ್ಲಿ ನಾವು ಒಂದು 2-3 ಶಿಲೀಂದ್ರನಾಶಕವನ್ನು ಈಗಾಗಲೇ ತಾಂತ್ರಿಕ ಕೈಪಿಡಿಗೆ ಸೇರಿಸಿದ್ದೇವೆ. ಒಂದು ಕಾರ್ಬೆಂಡೇಜಿಮ್ ಒಂದು ಶಿಲೀಂದ್ರನಾಶಕ, ಇದನ್ನು ನಾವು ಪ್ರತಿ ಕೆಜಿ ಬೀಜಕ್ಕೆ 2 ಗ್ರಾಂನಷ್ಟು ಬೀಜೋಪಚಾರವನ್ನು ಮಾಡಿ ಅದನ್ನು ಲೇಪನ ಮಾಡಿ ನೆರಳಿನಲ್ಲಿ ಒಣಗಿಸಿ ನಂತರ ಬಿತ್ತನೆ ಕಾರ್ಯವನ್ನು ಮಾಡಬೇಕು. ಅದರ ಜೊತೆಗೆ ಟ್ರೈಸೈಕ್ಲೋಜೋಲ್ ಅಂತ ಒಂದು ಶಿಲೀಂದ್ರನಾಶಕ, ಟ್ರೈಫ್ಲಾಕ್ಸೋಸ್ಟ್ರೋಬಿನ್ ಟೆಬುಕನೋಜೋಲ್ ಅಂತ ಒಂದು ಶಿಲೀಂದ್ರನಾಶಕ, ಇವನ್ನು ಕೂಡ ನಾವು ಈ ಬೀಜೋಪಚಾರಕ್ಕೆ ಈಗಾಗಲೇ ಶಿಫಾರಸನ್ನು ಮಾಡಿದ್ದೇವೆ. ಅದನ್ನು ಕೂಡ ಅವರು ಉಪಯೋಗ ಮಾಡ್ಬೋದು. ಅದರ ಜೊತೆಗೆ ಎಲ್ಲಿ ರೈತ ಸಾವಯವವಾಗಿ ನಾನು ರಾಗಿನ ಬೆಳೆಯಬೇಕು ಅಲ್ಲಿ ಬೀಜೋಪಚಾರವನ್ನು ಶಿಲೀಂದ್ರನಾಶಕಗಳನ್ನ ಬಳಕೆ ಮಾಡೋಕ್ಕಾಗೋದಿಲ್ಲ, ಅಲ್ಲೂ ಕೂಡ ನಾವು ಏಕಾಣ ಜೀವಿಗಳಾದ ಸೂಡೋಮಾನಸ್ ಅಂದರೆ ಜೈವಿಕ ಜೀವಾಣುಗಳನ್ನ ಸೂಡೋಮಾನಸ್ ಫ್ಲೋರೆಸೆನ್ಸ್ ಅಂತ ಹೇಳ್ತೀವಿ, ಮತ್ತಿನ್ನೊಂದು ಬಯೋಪಾಲಿಮರ್ ಕೈಟೋಸನ್ ಅಂತ ಹೇಳ್ತೀವಿ, ಇದನ್ನು ಕೂಡ ನಾವು ಪ್ರತಿ ಕೆಜಿ ಬೀಜಕ್ಕೆ ಸೂಡೋಮಾನಸ್ ಫ್ಲೋರೆಸೆನ್ಸ್ ಅಂತ ಏನು ಜೈವಿಕ ಜೀವಾಣು ಹೇಳಿದೆ ಇದನ್ನು 10 ಗ್ರಾಂ ಪ್ರತಿ ಕೆಜಿ ಬೀಜಕ್ಕೆ, ಕೈಟೋಸನ್ 2 ಗ್ರಾಂ ಪ್ರತಿ ಕೆಜಿ ಬೀಜಕ್ಕೆ ಇದನ್ನು ಬೀಜೋಪಚಾರ ಮಾಡಿ ಹಾಕೋದ್ರಿಂದ ಸಾವಯವ ಕೃಷಿಯಲ್ಲೂ ಕೂಡ ರೈತ ಬರ್ತಕ್ಕಂಥ ಒಂದು ಬೆಂಕಿ ರೋಗವನ್ನು ಹತೋಟಿ ಮಾಡಬಹುದು.
2: ಓಕೆ, ಈಗ ಬೀಜೋಪಚಾರ ಮಾಡಿದ್ದಾಯಿತು. ಈಗ ಬೇಸಾಯ ಮಾಡುವಾಗ ಬಹಳ ಹಿಂದೆ ಚಲ್ಕೆ ರಾಗಿ ಪದ್ಧತಿ ರೂಢಿಯಲ್ಲಿತ್ತು ಅಲ್ವೇ, ತುಂಬ ಜನ ಚೆಲ್ಬಿಡೋರು ರಾಗಿನ. ಆದರೆ ಈಗ ಸಾಲ ಬಿತ್ತನೆಗೆ ಬಂದಿದ್ದಾರೆ, ನಾಟಿ ಮಾಡುವಂತಹ ಪದ್ಧತಿನೂ ಕೂಡ ರಾಗಿಯಲ್ಲಿ ಇದೆ. ಈಗ ಈ 3 ಪದ್ಧತಿಗಳ ಅನುಕೂಲಗಳು ಅನಾನುಕೂಲಗಳು ಸ್ವಲ್ಪ ವಿವರವಾಗಿ ಹೇಳ್ಬೋದೆ?
3: ನಾವು 3 ತರನಾದ ಒಂದು ಬಿತ್ತನೆ ಕಾರ್ಯಕ್ರಮವನ್ನು ಮಾಡ್ತೇವೆ ಅಂದರೆ ಈಗಾಗಲೇ ನೀವು ಹೇಳಿದ್ರಿ, ಕೈಚಲ್ಲಿಕೆ ಒಂದು, ಇನ್ನೊಂದು ಕೂರಿಗೆಯಿಂದ ಬಿತ್ತನೆ ಮಾಡುವಂಥದ್ದು, ಮತ್ತು ಒಟ್ಲುಪಾತಿಯನ್ನು ಮಾಡಿ ನಾಟಿ ಮಾಡುವಂಥದ್ದು. ಈ 3 ಪದ್ಧತಿಯನ್ನು ಅನುಸರಿಸ್ತಾ ಇದ್ದಾರೆ. ಅದರಲ್ಲಿ ಕುಷ್ಕಿ ಪ್ರದೇಶಗಳಲ್ಲಿ ಕೈಚಲ್ಲಿಕೆ ಮತ್ತು ಕೂರಿಗೆ ಬಿತ್ತನೆ ಪ್ರಮುಖವಾಗಿ ರೈತರು ಮಾಡುವಂಥ ಕೆಲಸ. ನೇರ ಒಂದು ಬಿತ್ತನೆ ಮತ್ತು ಕೂರಿಗೆ ಬಿತ್ತನೆಯಲ್ಲಿ ಭೂಮಿಯಲ್ಲಿ ಪೂರಕವಾದ ಒಂದು ತೇವಾಂಶ ಇದ್ದಾಗ ಮಾತ್ರ ಬಿತ್ತನೆಯನ್ನು ನಾವು ಮಾಡ್ಬೋದು. ಒಣಭೂಮಿಯಲ್ಲಿ ಅಥವಾ ಮಳೆ ಕಡಿಮೆ ಬೀಳೋ ಪ್ರದೇಶಗಳಲ್ಲಿ ಈ ಒಂದು ನೇರ ಬಿತ್ತನೆ ಭಾಳ ಕಷ್ಟ ಆಗ್ತದೆ, ಯಾಕೆಂದರೆ ಮೊಳಕೆ ಪ್ರಮಾಣ ಕಡಿಮೆ ಆಗುತ್ತೆ ಇಲ್ಲಿ. ಬಟ್ ಎಲ್ಲಿ ರೈತರು ಒಂದು ಸಂರಕ್ಷಣಾ ನೀರಾವರಿ ಪದ್ಧತಿ ಅಂದರೆ ಅವರು ಬೋರ್ವೆಲ್ ಇಟ್ಕೊಂಡು ಏನಾದರೂ ವ್ಯವಸಾಯ ಮಾಡ್ತಾ ಇದ್ರೆ ಅಥವಾ ಅವ್ರಿಗೆ ಏನಾದರೂ ನೀರಿನ ಒಂದು ಲಭ್ಯತೆ ಏನಾದರೂ ಇದ್ರೆ,
2: ಕೃಷಿ ಹೊಂಡದಲ್ಲಿ ಏನಾದರೂ
3: ನೀರಿದ್ರೆ ಅಂತ ಒಂದು ಪ್ರದೇಶದಲ್ಲಿ ಇವರು ಒಟ್ಲುಪಾತಿಯನ್ನು ಮಾಡ್ಬೋದು. ಒಟ್ಲುಪಾತಿ ಅಂತ ಅಂದರೆ ಈಗಾಗಲೇ ನಾನು ಹೇಳಿದೆ ಎಲ್ಲ ತಳಿಗಳನ್ನು ಕೂಡ ಈ ಒಂದು ನಾಟಿಗೆ ನಾವು ಬಳಸ್ಬೋದು. ಇಲ್ಲಿ ನಾವು ಒಟ್ಲುಪಾತಿ ಮಾಡಬೇಕಾದ್ರೆ ಸುಮಾರು 25 ಅಡಿ ಉದ್ದದ 4 ಅಡಿ ಅಗಲ ಮತ್ತು 4 ಇಂಚು ಎತ್ತರದ ಏರುಮಡಿಗಳನ್ನ ನಾವು ತಯಾರು ಮಾಡಬೇಕು. ಸುಮಾರು 1.5 ಗುಂಟೆ ಪ್ರದೇಶದಲ್ಲಿ ಏರುಮಡಿಗಳನ್ನ ತಯಾರು ಮಾಡಿ ಸುಮಾರು 14

0: ಈ ಮಧ್ಯಭಾಗದಲ್ಲಿ ಇರತಕ್ಕಂಥ ಕಳೆಗಳ ನಿರ್ವಹಣೆ ಚೆನ್ನಾಗಾಗುತ್ತೆ.
1: ಈ ಚೌಕ ನಾಟಿ ಅಂತ ಈಗ ತುಂಬ ಪ್ರಖ್ಯಾತಿ ಪಡೆದಿದೆ. ಅಂದರೆ ಗಿಡದಿಂದ ಗಿಡಕ್ಕೂ ಒಂದಡಿ, ಸಾಲಿನ ಸಾಲಿಗೂ ಒಂದಡಿ, ಆಗ ಎರಡೂ ಕಡೆಯಿಂದ ನೇಗಿಲನ್ನು ಹಾಯಿಸ್ಬೋದು ಅಂತ ರೈತರು ಹೇಳ್ತಾರೆ. ಅದು ತುಂಬ ಸೂಕ್ತ ಅನಿಸುತ್ತಾ?
0: ಅಂದರೆ ಈ ಪದ್ಧತಿ ಮಾಡೋದ್ರಿಂದ ಈಗಾಗಲೇ ನೀವೇನು ಹೇಳಿದ್ರೆ ಎರಡೂ ಕಡೆಯಿಂದ ನಾವು ಕುಂಟೆನ ಹಾಯಿಸ್ಬೋದು, ಮಣ್ಣನ್ನು ಸಡಿಲ ಮಾಡ್ಬೋದು. ಆದರೆ ಇಲ್ಲೇನಾಗುತ್ತೆ ಅಂದರೆ ರಾಗಿಯ ಒಂದು ಪೈರುಗಳ ಸಂಖ್ಯೆ, ಪ್ರಮುಖವಾಗಿ ನಾವು ಒಂದು ಎಕರೆ ಪ್ರದೇಶದಲ್ಲಿ ಏನು 5 ಕೆಜಿ ರಾಗಿಯನ್ನು ಉಪಯೋಗಿಸಿ ನಾವು ಬಿತ್ತನೆಯನ್ನು ಮಾಡ್ತಾ ಇದ್ದೇವೆ ಮತ್ತು ನಾಟಿಯನ್ನು ಮಾಡ್ತಾ ಇದ್ದೇವೆ, ಇಲ್ಲೇನಾಗುತ್ತೆ ಅಂದರೆ ನಾವು ಅಂತರ ಜಾಸ್ತಿ ಆಗೋದ್ರಿಂದ ಪೈರುಗಳ ಸಂಖ್ಯೆ ಕಡಿಮೆ ಆಗ್ತದೆ. ಹಾಗಾಗಿ ಇಳುವರಿಯಲ್ಲಿ ಏನು ಅಂತ ತುಂಬ ವ್ಯತ್ಯಾಸ ಈ ಒಂದು ಪದ್ಧತಿಯಿಂದ ಬರೋದಿಲ್ಲ, ಎರಡು ಕೂಡ ಸಮನಾದ ಒಂದು ಇಳುವರಿ ಬರೋದು. ಬಟ್ ಒಂದು ಉಪಯೋಗ ಅಂದರೆ ಎರಡು ಕಡೆಯಿಂದ ನಾವು ಕುಂಟೆಗಳನ್ನು ಆಯಿಸೋದ್ರಿಂದ ಕಳೆ ನಿರ್ವಹಣೆ ಚೆನ್ನಾಗಿ ಮಾಡ್ಬೋದು.
1: ಈಗ ಬಹಳ ಪ್ರಧಾನವಾದ್ದು ಪೋಷಕಾಂಶಗಳ ನಿರ್ವಹಣೆ. ರಾಗಿಗೆ ಏನು ಪೋಷಕಾಂಶ ಕೊಡಬೇಕು, ಯಾವಾಗ ಕೊಡಬೇಕು, ಹೇಗೆ ಕೊಡಬೇಕು?
0: ಯಾವುದೇ ಒಂದು ಬೆಳೆ ಏನಲ್ಲಿ ಒಂದು ಉತ್ತಮವಾದ ಇಳುವರಿನ ನಾವು ಪಡೆಯಬೇಕು ಅಂದರೆ ಪೋಷಕಾಂಶಗಳ ನಿರ್ವಹಣೆ ಬಹಳ ಮುಖ್ಯವಾದದ್ದು. ಯಾಕೆಂದರೆ ನಾವು ಯಾವುದೇ ಒಂದು ಹೆಚ್ಚಿನ ಇಳುವರಿ ಕೊಡೋಂಥ ಒಂದು ತಳಿಗಳನ್ನ ಬಳಕೆ ಮಾಡ್ತೀವಿ, ಆದರೆ ಪೋಷಕಾಂಶಗಳ ನಿರ್ವಹಣೆ ಮಾಡಲಿಲ್ಲ ಅಂದರೆ ಬರೀ ತಳಿಯಿಂದ ನಾವು ಉತ್ತಮವಾದ ಇಳುವರಿನ ಪಡೆಯೋಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಸಮಗ್ರ ಒಂದು ಬೇಸಾಯ ಕ್ರಮ ಬಹಳ ಮುಖ್ಯ ಆಗ್ತದೆ. ಇಲ್ಲಿ ನಾವು ಉತ್ತಮವಾದ ಇಳುವರಿನ ನಾವು ಪಡೆಯಬೇಕು ಅಂದರೆ ಭೂಮಿಯಲ್ಲಿ ಸಾವಯವ ಒಂದು ಅಂಶನೂ ಕೂಡ ನಾವು ಹೆಚ್ಚಿಗೆ ಮಾಡಬೇಕಾಗುತ್ತೆ. ಪ್ರತಿ ಎಕರೆಗೆ ನಾವು 3-4 ಟನ್ ಸಾವಯವ ಒಂದು ಕೊಟ್ಟಿಗೆ ಗೊಬ್ಬರವನ್ನು ಶಿಫಾರಸು ಮಾಡಿದ್ದೇವೆ. ಅದನ್ನು ರೈತರು ಬಳಕೆ ಮಾಡ್ತಾ ಹೋದ್ರೆ ಏನಾಗುತ್ತೆ, ಮುಂದಿನ ದಿನಗಳಲ್ಲಿ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗ್ತದೆ, ಮಣ್ಣಿನಲ್ಲಿರ್ತಕ್ಕಂಥ ಒಂದು ಇಂಗಾಲ ಮತ್ತು ಸಾವಯವ ಅಂಶ ಜಾಸ್ತಿ ಆಗೋದ್ರಿಂದ ಸೂಕ್ಷ್ಮ ಜೀವಿಗಳು ಕೂಡ ನಮ್ಮ ಭೂಮಿಲಿ ಜಾಸ್ತಿ ಆಗುತ್ತೆ. ಹಾಗಾಗಿ ಸಾವಯವ ಒಂದು ಗೊಬ್ಬರವನ್ನು ಬಳಕೆಯೋದು ಬಹಳ ಮುಖ್ಯ. ಅದರ ಜೊತೆಗೆ ನಾವು ಈ ರಾಸಾಯನಿಕ ಏನು ರಸಗೊಬ್ಬರಗಳಿದೆ ಇದನ್ನು ಕೂಡ ನಾವು ನಿರ್ವಹಣೆಯನ್ನು ಮಾಡಬೇಕು. ಯಾಕೆಂದರೆ ಬರೀ ಸಾವಯವದಿಂದ ನಾವು ಹೆಚ್ಚಿನ ಇಳುವರಿನ ಪಡೆಯೋಕ್ಕಾಗೋದಿಲ್ಲ, ಎರಡನ್ನು ಕೂಡ ನಾವು ಸಮತೋಲನ ಮಾಡ್ಕೊಂಡು ಹೋಗಬೇಕಾಗುತ್ತೆ.
1: ಏನು ಕೊಡಬೇಕಾಗುತ್ತೆ ರಾಸಾಯನಿಕ ಗೊಬ್ಬರ ಅಂದರೆ?
0: ಸರ್, ರಾಸಾಯನಿಕ ಗೊಬ್ಬರ ಅಂತ ಬಂದಾಗ ನಾವು ನೀರಾವರಿ ಪ್ರದೇಶಗಳಲ್ಲಿ ಎಲ್ಲಿ ರಾಗಿ ಬೆಳೀತೇವೆ ಅಲ್ಲಿ 40-20-20 ಈ ಒಂದು ಅನುಪಾತದಲ್ಲಿ, ಅಂದರೆ 40 ಕೆಜಿ ಸಾರಜನಕ, 20 ಕೆಜಿ ರಂಜಕ, 20 ಕೆಜಿ ಪೊಟ್ಯಾಶ್, ಈ ಅಂಶವನ್ನು ನಾವು ಭೂಮಿಗೆ ಸೇರಿಸಬೇಕಾಗ್ತದೆ. ಅದೇ ರೀತಿ ಮಳೆಯಾಶ್ರಿತ ಪ್ರದೇಶದಲ್ಲಿ ಅಲ್ಲೂ ಕೂಡ ನಾವು 20 ಕೆಜಿ ಸಾರಜನಕ, 15 ಕೆಜಿ ರಂಜಕ, 10 ಕೆಜಿ ಪೊಟ್ಯಾಶ್, ಇಷ್ಟು ಒಂದು ಅಂಶವನ್ನು ನಾವು ಭೂಮಿಗೆ ಸೇರಿಸಬೇಕಾಗ್ತದೆ. ಅಂದರೆ ಈಗ ಸಾರಜನಕವನ್ನು ನಾನು ಹೇಳಿದೆ 40 ಕೆಜಿ, 40 ಕೆಜಿ ಸಾರಜನಕವನ್ನು ಒಟ್ಟಿಗೆ ಏನು ಕೊಡೋಂಗಿಲ್ಲ, ನಾವು ನಾಟಿ ಅಥವಾ ಬಿತ್ತನೆ ಸಮಯದಲ್ಲಿ ನಾವು ಈ ಒಂದು 20 ಕೆಜಿ ಅಂದರೆ ಶೇಕಡ 50% ನಾವು ಪ್ರಾರಂಭದಲ್ಲಿ ಕೊಡಬೇಕಾಗುತ್ತೆ ನಾಟಿ ಅಥವಾ ಬಿತ್ತನೆ ಮಾಡಬೇಕಾದ್ರೆ. ಇನ್ನೂ ಶೇಕಡ 50% ನಾವು ಈ ಕಳೆ ನಿರ್ವಹಣೆ ಅಥವಾ ಕುಂಟೆ ಹೊಡೆಯುವ ಸಮಯದಲ್ಲಿ ಸುಮಾರು ಬಿತ್ತನೆ ಮಾಡಿದ 20-30 ದಿನಗಳಲ್ಲಿ ಇದನ್ನು ಮೇಲುಗೊಬ್ಬರವಾಗಿ 2 ಬಾರಿ ಕೊಡಬೇಕಾಗ ಸಾರಜನಕ. ಅದಾದ ಮೇಲೆ ಏನು ಪೊಟ್ಯಾಶ್ ಮತ್ತು ರಂಜಕ ಏನಿದೆ ಅದನ್ನು ಪ್ರಾರಂಭದಲ್ಲಿ ಮಾತ್ರ ಕೊಡ್ತೇವೆ, ಆಮೇಲೆ ಈ 2 ಗೊಬ್ಬರಗಳ ಅವಶ್ಯಕತೆ ನಮ್ಮ ಒಂದು ಬೆಳೆಗೆ ಇರೋದಿಲ್ಲ.
1: ಈ ಸಸಿ ಮಡಿ ಮಾಡಿ ನಾಟಿ ಮಾಡ್ತೀವಲ್ಲ, ಸಸಿ ಮಡಿಯಲ್ಲೂ ಪೋಷಕಾಂಶಗಳನ್ನು ಕೊಡಬೇಕಾಗ್ತದೆ?
0: ಕೊಡಬೇಕಾಗುತ್ತೆ ಸರ್. ಯಾಕೆಂದರೆ ಅಂದರೆ ಇಲ್ಲಿ ಕೆಲವು ರೈತರು ಏನು ಮಾಡ್ತಾರೆ ಅಂದರೆ ಈ ರಾಗಿನ ತಗೊಂಡೋಗ್ತಾರೆ ಬೀಜ ನೇರವಾಗಿ ಬರೀ ಭೂಮಿಲಿ ಬಿತ್ತನೆ ಮಾಡಿಬಿಡ್ತಾರೆ. ನಮ್ಮ ಕಡೆ ಏನಾಗಿದೆ ಕೆಲವೊಮ್ಮೆ ರೈತರು ಸರ್ 30 ದಿನ ಆದರೂ ಪೈರು ಬೆಳವಣಿಗೆನೇ ಆಗಿಲ್ಲ ಸರ್ ಅಂತ ಒಂದು ಸಮಸ್ಯೆಗಳನ್ನ ತರ್ತಾರೆ. ಈ ಸಮಸ್ಯೆಗೆ ಪರಿಹಾರ ಅಂತಂದರೆ ಎಲ್ಲಿ ನಾವು ಸಸಿ ಮಡಿನ ಮಾಡ್ತೇವೆ ಅಲ್ಲೂ ಕೂಡ ಪೋಷಕಾಂಶಗಳ ನಿರ್ವಹಣೆ ಬಹಳ ಮುಖ್ಯ ಆಗ್ತದೆ. ಏನು ಸಸಿ ಮಡಿಗಳನ್ನ ಮಾಡ್ತೇವೆ ಅಂದರೆ ನಾನು ಏನು 1.5 ಗುಂಟೆಯಲ್ಲಿ ಸಸಿ ಮಡಿ ಅಂತ ಹೇಳಿದೆ, ಇಲ್ಲಿ ನಾವು ಒಂದು 7.5 ಕೆಜಿ ಅಷ್ಟು ಅಮೋನಿಯಂ ಸಲ್ಫೇಟು ಮತ್ತು ಒಂದು 15 ಕೆಜಿ ಅಷ್ಟು ರಂಜಕ, ಒಂದು 7.5 ಕೆಜಿ ಅಷ್ಟು ಪೊಟ್ಯಾಶ್, ಇವೆಲ್ಲನೂ ಕೂಡ ಈ ಬಿತ್ತನೆ ಬೀಜವನ್ನು ಏನು ಬೀಜೋಪಚಾರ ಮಾಡ್ತೇವೆ ಇದಾದ ಮೇಲೆ ಪ್ರತಿ ಒಂದು ಮಡಿಗೂ ಕೂಡ ಅದರ ಜೊತೆಗೆ 2-3 ಮಂಕರಿ ಕೊಟ್ಟಿಗೆ ಗೊಬ್ಬರ ಒಂದು ಮಡಿಗೆ, ಇಷ್ಟನ್ನ ಕೂಡ ನಾವು ಈ ಭೂಮಿಗೆ ಸೇರಿಸಿ ನಂತರ ನಾವು ಸಸಿ ಮಡಿನ ತಗೊಂಡ್ರೆ ನಿಮಗೆ 15-16 ದಿನದಲ್ಲೇ ಕೂಡ ನಿಮಗೆ ಯೋಗ್ಯವಾದ ಸದೃಢವಾದ ಒಂದು ಪೈರುಗಳು ನಿಮಗೆ ನಾಟಿಗೆ ಸಿಗ್ತವೆ.
1: ನಾಟಿ ಮಾಡುವಾಗ ಒಂದೇ ಪೈರನ್ನು ನಾಟಿ ಮಾಡಬೇಕಾ ಅಥವಾ 2-3 ಪೈರನ್ನು ಸೇರಿಸಿ ನಾಟಿ ಮಾಡ್ಬೋದು?
0: ಸರ್, ನಾಟಿ ಅಂತ ಬಂದಾಗ ನಾವು ಇಲ್ಲಿ 1 ಪೈರನ್ನೇನು ಮಾಡೋದಿಲ್ಲ, ಪ್ರತಿ ಗುಣಿಗೆ 2-3 ಪೈರುಗಳನ್ನ ಮಾಡ್ತೇವೆ. ಇದರ ಉದ್ದೇಶ ಏನಂತ ಅಂದರೆ ತೆಂಡೆಗಳ ಸಂಖ್ಯೆ ಏನಾಗುತ್ತೆ, 1 ಪೈರಿಟ್ಟಾಗ ನಿಮಗೆ 3-4 ತೆಂಡೆಗಳು ಬರ್ತದೆ, ಅದೇ 3 ಪೈರುಗಳನ್ನಿಟ್ಟಾಗ ನಿಮಗೆ 7-8 ತೆಂಡೆಗಳು ಬರ್ತದೆ. ಹಂಗಾಗಿ ನಮಗೆ ಈ ಒಂದು ಸಸಿಗಳ ಸಂಖ್ಯೆ ಇಲ್ಲಿ ಮೇಂಟೈನ್ ಆಗಲಿ, ಉತ್ತಮವಾದ ಇಳುವರಿ ಬರಲಿ ಅಂದ್ಬಿಟ್ಟು ನಾವು ಇದನ್ನು ಕೂಡ ಮಾಡಿದ್ದೇವೆ.
1: ಗರಿಷ್ಠ ಎಷ್ಟು ತೆಂಡೆಗಳು ಬರ್ಬೋದು ಸರ್ ಒಂದು ಪೈರಿಗೆ, ಮತ್ತು ಎಲ್ಲಿವರೆಗೂ ತೆಂಡೆ ಹೊಡೆಯೋ ಸಾಮರ್ಥ್ಯ ಇರುತ್ತೆ, ಎಷ್ಟು ದಿನದವರೆಗೂ?
0: ಸರ್, ಈ ಒಂದು ತೆಂಡೆಗಳ ಸಂಖ್ಯೆಯನ್ನು ನಾವು ನೋಡಿದಾಗ ಇದು ಪ್ರತಿ ತಳಿಯಿಂದ ತಳಿಗೆ ವ್ಯತ್ಯಾಸ ಆಗ್ತಾ ಹೋಗ್ತದೆ. ಈಗ ದೀರ್ಘಾವಧಿ ತಳಿಗಳು ಒಂದು ತೆಂಡೆಯ ಒಂದು ಒಡೆಯ ಸಾಮರ್ಥ್ಯ ಹೆಚ್ಚಾಗಿರ್ತದೆ ದೀರ್ಘಾವಧಿಗೆ. ಯಾಕೆಂದರೆ ಅವಕ್ಕೆ ಏನು ವೆಜಿಟೇಟಿವ್ ಸ್ಟೇಜ್ ಅಂತ ಹೇಳ್ತೀವಿ ಅದು ಹೆಚ್ಚಿಗೆ ಸಿಗೋದ್ರಿಂದ ತೆಂಡೆಯ ಒಡೆಯ ಒಂದು ಸಾಧ್ಯತೆ ಸಾಮರ್ಥ್ಯ ಹೆಚ್ಚಾಗಿರೋದು.

0: ತಂಡ
1: ಒಂದು ಪೈರಲ್ಲಿ ಮೂರಿಂದ ನಾಲ್ಕು ತಂಡಗಳು ಬರ್ತವೆ. ಅದೇ ರೀತಿ ನಾವು ಮಧ್ಯಮ ಅವಧಿಗೆ ಬಂದಾಗ ಎರಡರಿಂದ ಮೂರು ಇರ್ತದೆ,
0: ಅಲ್ಪಾವಧಿ
1: ಅದು ಕೂಡ ಅಷ್ಟೇ ಇರ್ತದೆ. ಆಲ್ಮೋಸ್ಟ್ ಮಧ್ಯಮಾವಧಿ ಅಲ್ಪಾವಧಿ ತಳಿಗಳಲ್ಲಿ ಎರಡರಿಂದ ಮೂರು ಒಂದು ತಂಡಗಳು ಪ್ರತಿ ಒಂದು ಪೈರಿಗೆ.
0: ಎಷ್ಟೊಂದು 60 ದಿವಸದವರೆಗೂ ತಂಡ ಹೊಡಿತಾ ಇರ್ತಾವ?
1: ಇಲ್ಲ ಸರ್, ಅದು ಮೊದಲು ನಾವು ಈಗ ಬಿತ್ತನೆ ಮಾಡಿದ 30 ದಿನಗಳ ನಂತರ ತಂಡ ಹೊಡಿಕೆ ಪ್ರಾರಂಭ ಆಗ್ತದೆ. ನೀವು 60 ದಿನಗಳ ನಂತರ ಹೂವೆ ಬರೋದ್ರಿಂದ
0: 30-45 ದಿನ ಅಂತ ಅನ್ಕೋ,
1: 40 ಅಲ್ಲಿ ತಂಡ ಒಂದು ಪ್ರಮಾಣ. ಈ ಒಂದು ತಂಡ ಹೊಡೆಯುವ ಒಂದು ಸಮಯ ಇದೆ, ಆ ಸಮಯಕ್ಕೆ ಮೊದಲೇ ನಾವು ಏನು ಒಂದು ನಿರ್ವಹಣಾ ಕ್ರಮಗಳಿದೆ, ಕುಂಟೆ ಹೊಡೆಯುವಂಥದ್ದು, ಮೇಲು ಗೊಬ್ಬರ ಕೊಡುವಂಥದ್ದು, ಎಲ್ಲ ಒಂದು ನಿರ್ವಹಣಾ ಕ್ರಮಗಳನ್ನ ತೆಂಡೆ ಹೊಡೆಯಕ್ಕೆ ಮೊದಲೇ ಮುಗಿಸಬೇಕು. ತೆಂಡೆ ಹೊಡೆಯುವ ಸಮಯದಲ್ಲಿ ನಾವು ಯಾವುದೇ ಈ ಒಂದು ಅಂತರ ಒಂದು ಬೇಸಾಯ ಕಾರ್ಯಕ್ರಮಗಳನ್ನ ಮಾಡೋಕ್ಕಾಗೋದಿಲ್ಲ.
0: ಸಮಗ್ರ ಪೀಡೆ ನಿರ್ವಹಣೆ
1: ಸಮಗ್ರ ಪೀಡೆ ನಿರ್ವಹಣೆ ಅಂತ ಬಂದಾಗ ರಾಗಿಯಲ್ಲಿ ಮುಖ್ಯವಾಗಿ ಆರ್ಥಿಕವಾಗಿ ನಷ್ಟ ಮಾಡುವಂತಹ ಒಂದು ರೋಗಗಳು ಅಂತಂದ್ರೆ ಬೆಂಕಿ ರೋಗ, ಅಂಗಮಾರಿ ರೋಗ, ಮತ್ತೆ ನೀರಾವರಿ ಪ್ರದೇಶಗಳಲ್ಲಿ ಬುಡಕೊಳೆ ರೋಗ ಅಂತ ಹೇಳ್ತೇವೆ. ಅಂದರೆ ಹೆಚ್ಚಿಗೆ ಮಳೆ ಬೀಳೋ ಪ್ರದೇಶ ಮತ್ತು ನೀರಾವರಿ ಪ್ರದೇಶಗಳಲ್ಲಿ ಈ ಮೂರು ರೋಗಗಳನ್ನ ಪ್ರತಿದಿನ ಜಮೀನಿಗೆ ಹೋಗಿ ಅದನ್ನು ಗುರುತಿಸಿ ಸಮಯಕ್ಕೆ ಸರಿಯಾಗಿ ನಾವು ನಿರ್ವಹಣೆಯನ್ನು ಮಾಡಿದ್ದೇವೆ. ಇಲ್ಲೂ ಕೂಡ ಸುಮಾರು 25-30% ನಾವು ರಾಗಿಯಲ್ಲಿ ಇಳುವರಿಯನ್ನು ಹೆಚ್ಚಿಸ್ಬೋದು. ಈಗ ಬೆಂಕಿ ರೋಗ ಅಂತ ಹೇಳಿದೆ, ಈ ಬೆಂಕಿ ರೋಗ ನಿಮಗೆ 4 ಹಂತದಲ್ಲೂ ಕೂಡ ನಾವು ಕಾಣಬಹುದು. ಅಂದರೆ ಏನು ಸಸಿ ಮಡಿ ಮಾಡ್ತೇವೆ, ಸಸಿ ಮಡಿ ಮಾಡಿದ ಒಂದು ಬಿತ್ತನೆ ಮಾಡಿದ 10-15 ದಿನಗಳಲ್ಲಿ ನಿಮಗೆ ಎಲೆಗಳ ಮೇಲೆ ಒಂದು ರೋಗದ ಒಂದು ಲಕ್ಷಣಗಳನ್ನು ಇದನ್ನು ಎಲೆ ಬೆಂಕಿ ರೋಗ ಅಂತ ಹೇಳ್ತೇವೆ. ಅದಾದಮೇಲೆ ನಾವು ಹೂ ಬಿಡುವ ಒಂದು ಸಮಯದಲ್ಲಿ ಇಲುಕು ಮತ್ತು ಕುತ್ತಿಗೆ ವಿಭಾಗದಲ್ಲೂ ಕೂಡ ಇದು ರೋಗದ ಒಂದು ಬಾಧೆ ಇರ್ತದೆ. ಇದನ್ನು ನಾವು ಇಲುಕು ಮತ್ತು ಕುತ್ತಿಗೆ ಬೆಂಕಿ ರೋಗ ಅಂತ ಕರೀತೇವೆ. ನಾಟಿ ಮಾಡಿದ ಒಂದು 25-30 ದಿನಗಳಲ್ಲಿ ಮುಖ್ಯ ಒಂದು ಕ್ಷೇತ್ರದಲ್ಲೂ ಕೂಡ ಎಲೆಗಳ ಮೇಲೆ ಇದು ಈ ರೋಗ ಬರ್ತದೆ. ಹಾಗಾಗಿ 4 ಹಂತದಲ್ಲಿ ಈ ಒಂದು ರೋಗವನ್ನು ನಾವು ನೋಡಬಹುದು. ಈಗಾಗಲೇ ನಾನು ಹೇಳಿದೆ, ಸಸಿ ಮಡಿಯಲ್ಲಿ ಇದು ರೋಗವನ್ನು ಹತೋಟಿ ಮಾಡಬೇಕು ಅಂದರೆ ಬೀಜೋಪಚಾರವನ್ನು ಮಾಡ್ತೇವೆ. ಹಾಗೂ ಕೂಡ ನಮಗೆ ರೋಗದ ಒಂದು ತೀವ್ರತೆ ಹೆಚ್ಚಾಯಿತು ಅಂದರೆ ಕಾರ್ಬನ್ಡೇಜಿಮ್ನ ನಾವು ಪ್ರತಿ ಒಂದು ಲೀಟರ್ ನೀರಿಗೆ 2 ಗ್ರಾಮ್ನಂತೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕಾಗತ್ತೆ ಬಿತ್ತನೆ ಮಾಡಿದ 10-15 ದಿನದಲ್ಲಿ. ಈ ಇಲುಕು ಮತ್ತು ಕುತ್ತಿಗೆ ಬೆಂಕಿ ರೋಗವನ್ನು ನಾವು ಹತೋಟಿ ಮಾಡಬೇಕು ಅಂದರೆ ಹೂ ಬಿಡುವ ಹಂತದಲ್ಲಿ ಇದೇ ಒಂದು ಕಾರ್ಬನ್ಡೇಜಿಮ್ ಶಿಲೀಂದ್ರನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 1 ಗ್ರಾಮ್ನಂತೆ ಬೆರೆಸಿ ಅದನ್ನು ನಾವು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಈ ಒಂದು ಸಿಂಪರಣೆಯನ್ನು ಹೂ ಬಿಡುವ ಹಂತದಲ್ಲೇ ಮಾಡಬೇಕು ನಾವು. ಆ ಒಂದು ಹಂತದಲ್ಲಿ ಮಾಡೋದ್ರಿಂದ ಬರ್ತಕ್ಕಂಥ ಒಂದು ಹಿಲುಕು ಮತ್ತು ಕುತ್ತಿಗೆ ಬೆಂಕಿ ರೋಗ ಈ ಎರಡೂ ರೋಗಗಳನ್ನು ನಾವು ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡ್ಬೋದು. ಅದೇ ರೀತಿ ನಾನು ಈಗಾಗಲೇ ಏನು ಹೇಳಿದೆ, ಅಂಗಮಾರಿ ರೋಗ ಇದು ಬಿತ್ತನೆ ಮಾಡಿ ಒಂದು ತಂಡೆ ಹೊಡೆಯುವ ಸಮಯದಲ್ಲಿ ಬರತಕ್ಕಂಥ ರೋಗ ಇದು ಅಂಗಮಾರಿ ರೋಗ. ಈ ರೋಗದ ಒಂದು ಹತೋಟಿಗೆ ಕಾರ್ಬನ್ಡೇಜಿಮ್ ಮ್ಯಾಂಕೋಜೆಬ್ ಒಂದು ಸಂಯುಕ್ತ ಶಿಲೀಂದ್ರನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 2 ಗ್ರಾಮ್ನಂತೆ ಬೆರೆಸಿ ನಾವು ರೋಗ ಕಂಡ ತಕ್ಷಣ ನಾವು ಸಿಂಪರಣೆ ಮಾಡೋದ್ರಿಂದ ಈ ಒಂದು ರೋಗವನ್ನು ನಾವು ಹತೋಟಿ ಮಾಡ್ಬೋದು. ಅದೇ ರೀತಿ ನಾವು ಈ ಒಂದು ಬುಡಕೊಳೆ ರೋಗ ಅಂತ ಏನು ಹೇಳಿದೆ, ಇದು ತೆಂಡೆ ಒಡೆಯುವ ಒಂದು ಸಮಯದಲ್ಲಿ ಕಾಣಿಸ್ಕೊಳ್ಳುವಂಥ ರೋಗ. ಈ ರೋಗ ಬಂದಾದ ಮೇಲೆ ನಿಮಗೆ ಕಟಾವಿನ ಹಂತದ ಬರುವಗೂ ರೋಗ ಈ ರೋಗದ ಒಂದು ಬಾಧೆ ಇರ್ತದೆ. ಹಾಗಾಗಿ ಇಳುವರಿಯಲ್ಲಿ ನಾವು ಗಣನೀಯವಾದ ಒಂದು ನಷ್ಟ ಉಂಟಾಗ್ತದೆ. ಈ ರೋಗ ಒಂದು ಮಣ್ಣುಜನ್ಯ ರೋಗಾಣುವಾಗಿರೋದ್ರಿಂದ ಇದಕ್ಕೆ ನಾವು ರಾಸಾಯನಿಕಗಳನ್ನ ಬಳಸಿ ಭೂಮಿಗೆ ಅದನ್ನು ಹತೋಟಿ ಮಾಡೋದು ಬಹಳ ಕಷ್ಟ ಆಗ್ತದೆ, ಮತ್ತು ರೈತನಿಗೆ ಖರ್ಚು ಜಾಸ್ತಿ, ಇದರಿಂದ ಬೇಸಾಯ ಕ್ರಮಕ್ಕೆ ಖರ್ಚು ಜಾಸ್ತಿ ಆಗ್ತದೆ. ಈ ಒಂದು ಉದ್ದೇಶದಿಂದ ನಾವು ಈ ಒಂದು ರೋಗದ ಒಂದು ನಿರ್ವಹಣೆಗೆ ಜೈವಿಕ ಒಂದು ಜೀವಾಣುಗಳನ್ನ ಉಪಯೋಗಿಸಿ ಯಾವ ರೀತಿ ಈ ಒಂದು ರೋಗವನ್ನು ನಾವು ನಿರ್ವಹಣೆ ಮಾಡಬೇಕು ಅಂತ ಈಗಾಗಲೇ ತಾಂತ್ರಿಕತೆಗಳನ್ನ ಶಿಫಾರಸನ್ನ ಮಾಡಿದ್ದೇವೆ. ಅದರಲ್ಲಿ ಜೈವಿಕ ಜೀವಾಣುಗಳಾದ ಸೂಡೋಮಾನಸ್ ಮತ್ತು ಈ ಟ್ರೈಕೋಡರ್ಮ ವಿರಡೆ ಅಂತ ಹೇಳ್ತೀವಿ, ಈ ಎರಡೂ ಜೈವಿಕ ಒಂದು ಜೀವಾಣುಗಳನ್ನು ಕೊಟ್ಟಿಗೆ ಗೊಬ್ಬರ ಜೊತೆ ಮಿಶ್ರಣ ಮಾಡಿ ಒಂದು 15 ದಿನಗಳವರೆಗೆ ಇದನ್ನು ವೃದ್ಧಿ ಮಾಡಿ ನಂತರ ನಾಟಿ ಅಥವಾ ಬಿತ್ತನೆಗೆ ಮೊದಲು ಭೂಮಿಗೆ ಸಾಲಿಗೆ ಸೇರಿಸುವಂಥದ್ದು. ಇದನ್ನು ಮಾಡೋದ್ರಿಂದ ಈ ಒಂದು ಮಣ್ಣುಜನ್ಯ ಶಿಲೀಂಧ್ರವನ್ನು ನಾವು ಹತೋಟಿ ಮಾಡ್ಬೋದು. ಅದರ ಜೊತೆ ಇನ್ನೊಂದು ತಾಂತ್ರಿಕತೆ ಅಂದರೆ ನಾಟಿ ಮಾಡುವ ಪದ್ಧತಿಯಲ್ಲಿ ಟ್ರೈಕೋಡರ್ಮ ಮತ್ತು ಸೂಡೋಮಾನಸ್ ಜೈವಿಕ ಒಂದು ಜೀವಾಣುಗಳ ದ್ರಾವಣವನ್ನು ತಯಾರಿಸಿ ಅದರಲ್ಲಿ ರಾಗಿಯ ಒಂದು ಪೈರುಗಳ ಬೇರುಗಳನ್ನ ಅದರಲ್ಲಿ ಅದ್ದಿ ನಂತರ ನಾಟಿ ಮಾಡುವಂಥದ್ದು. ಮತ್ತು ಈಗಾಗಲೇ ನಾನು ಏನು ಹೇಳಿದೆ, ಈ ಎರಡು ಜೈವಿಕ ಜೀವಾಣುಗಳ ಒಂದು ಪೌಷ್ಟೀಕೃತ ಕೊಟ್ಟಿಗೆ ಗೊಬ್ಬರವನ್ನು ಸಾಲಲ್ಲಿ ಸೇರಿಸುವಂಥದ್ದು. ಇದರ ಎರಡರಿಂದ ನಾವು ಈ ಒಂದು ರೋಗವನ್ನು ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡ್ಬೋದು ಸರ್.
0: ಕೀಟಗಳ್ಯಾವುದು ಇಲ್ವೇ?
1: ಕೀಟಗಳ ಒಂದು ಬಾಧೆ ರಾಗಿಯಲ್ಲಿ ಬಹಳ ಕಡಿಮೆ ಸರ್. ಆದರೂ ಕೂಡ ಕೆಲವೊಮ್ಮೆ ಸಸ್ಯ ಏನು ಅಂತ ಹೇಳ್ತೀವಿ, ಎಪಿಡ್ ಅಂತ, ಇದು ಮತ್ತು ಈ ತೆನೆ ಹುಳು, ಅಂದರೆ ತೆನೆ ಬಂದಾಗ ತೆನೆ ಒಳಗಡೆ ಭಾಗದಲ್ಲಿ ತಿನ್ನುವಂಥ ಒಂದು ಹುಳುಗಳಿರ್ತದೆ. ಇವು ಅಷ್ಟಾಗಿ ಏನು ನಮಗೆ ಆರ್ಥಿಕವಾಗಿ ನಷ್ಟ ಏನು ಮಾಡೋದಿಲ್ಲ, ಆದರೂ ಕೂಡ ಒಂದು ಗುಣಮಟ್ಟದ ಉತ್ಪಾದನೆಯನ್ನು ನಾವು ಮಾಡಬೇಕು ಅಂದಾಗ ಇಲ್ಲೂ ಕೂಡ ನಾವು ಸಾವಯವವಾಗಿ ಬೇವಿನ ಎಣ್ಣೆ ಅದನ್ನು ಕೂಡ ಒಂದು 5 ಮಿಲಿಯುವಷ್ಟು 1 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡುವಂಥದ್ದು, ಅದರ ಜೊತೆಗೆ ಕೆಲವು ಅಂತರ್ವ್ಯಾಪಿ ಒಂದು ಕೀಟನಾಶಕಗಳನ್ನು ಕೂಡ ನಾವು ಬಳಸಿ ನಿರ್ವಹಣೆಯನ್ನು ಮಾಡ್ಬೋದು.
0: ಈಗ ಕಟಾವಿನ ನಂತರದ ಸಂಸ್ಕರಣೆ, ಈಗ ಯಂತ್ರಗಳು ಕೂಡ ಬಂದಿರಬೇಕು ರಾಗಿ ಕಟಾವು ಮಾಡೋದಕ್ಕೆ, ಅದರ ಬಗ್ಗೆ ಸ್ವಲ್ಪ ಹೇಳಿ ಸರ್.
1: ಸರಿಗೆ

0: ಯಾಕೆಂದರೆ ಯಾಂತ್ರೀಕರಣ ಅಂತ ಬಂದಾಗ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದರೆ ನಮಗೆ ಕಾರ್ಮಿಕರ ಒಂದು ಸಮಸ್ಯೆ ಬಹಳ ಆಗ್ತಾ ಇದೆ. ಹಾಗಾಗಿ ನಾವು ಎಲ್ಲ ಬೆಳೆಗಳಲ್ಲೂ ಕೂಡ ನಾವು ಯಾಂತ್ರೀಕರಣ ಬಹಳ ಮುಖ್ಯ. ಈಗ ರಾಗಿಲಿ ಕಟಾವು ಮಾಡೋಕ್ಕೆ ಸಾಕಷ್ಟು ಯಂತ್ರಗಳು ಈಗಾಗಲೇ ಬಂದಿದ್ದಾವೆ. ಅದರಲ್ಲಿ ಮೇಯ್ನು ರೀಪರ್ಸ್ ಅಂತ ಹೇಳ್ತೀವಿ. ಆಮೇಲೆ ಕಂಬೈನ್ಡ್ ಹಾರ್ವೆಸ್ಟರ್ ಏನು ಭತ್ತದಲ್ಲಿ ಉಪಯೋಗಿಸ್ತಾರೆ ಅದೇ ಒಂದು ಕಟಾವು ಯಂತ್ರವನ್ನು ಇಲ್ಲೂ ಕೂಡ ನಾವು ಮಾಡಬಹುದು. ಆದರೆ ಚಿಕ್ಕ ಚಿಕ್ಕ ಒಂದು ರೈತರ ಜಮೀನುಗಳಲ್ಲಿ ಈ ಒಂದು ಯಂತ್ರಗಳನ್ನ ಬಳಕೆ ಮಾಡೋದು ಬಹಳ ಕಷ್ಟ. ರೀಪರ್ಗಳನ್ನ ಬಳಕೆ ಮಾಡಿ ಕಟಾವನ್ನು ನಾವು ಮಾಡಬಹುದು. ಅದರ ಜೊತೆಗೆ ಸಂಸ್ಕರಣೆಯೂ ಕೂಡ ಬಹಳ ಮುಖ್ಯ ಆಗ್ತದೆ. ಕಟಾವಿನ ನಂತರ ಕೆಲವು ರೈತರು ಏನು ಮಾಡ್ತಾ ಇದ್ದಾರೆ ಇವತ್ತು ಅಂದರೆ ತಾರ್ ರೋಡ್ಗಳಲ್ಲಿ ಇದರ ಒಕ್ಕಣೆಯನ್ನು ಮಾಡುವಂಥದ್ದು ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಸುಮಾರು ಇಲ್ಲೂ ಕೂಡ ನಮ್ಗೆ 15-20% ನಷ್ಟ ಆಗ್ತದೆ. ಯಾಕೆಂದರೆ ವಾಹನಗಳು ಹೋಗ್ತಾ ಇರಬೇಕಾದ್ರೆ ಏನಾಗುತ್ತೆ, ರಾಗಿ ಒಂದು ಬೀಜ ರೋಡಿನ ಅಕ್ಕಡೆ ಈ ಕಡೆ ಎರಡು ಬದಿಗಳಲ್ಲಿ ಇದು ಮಣ್ಣಿಗೆ ಹೋಗ್ತಾ ಇದೆ ಇವತ್ತು. ಹಾಗಾಗಿ ಈ ಒಂದು ಕಟಾವು ಮಾಡಿ ಒಕ್ಕಣೆನ ಕೂಡ ರಾಗಿಲಿ ಮಾಡೋದು ಬಹಳ ಮುಖ್ಯ ಆಗ್ತದೆ. ಇದನ್ನು ನಾವು ಕಣಗಳಲ್ಲಿ ಮಾಡುವಂಥದ್ದು ಏನು ಇವಾಗ ಥ್ರೆಷರ್ಸ್ ಇದೆ ಅಂದರೆ ರಾಗಿಯನ್ನು ಒಕ್ಕಣೆ ಮಾಡೋ ಯಂತ್ರಗಳು, ಅದರಲ್ಲಿ ನಾವು ತೆನೆಯನ್ನಾದರೂ ನಾವು ಕಟಾವು ಮಾಡಿ ಒಣಗಿಸಿ ಚೆನ್ನಾಗಿ ಹಾಕ್ಬೋದು, ಅಥವಾ ಬುಡಕ್ಕೆ ನಾವು ಕಟಾವನ್ನು ಮಾಡಿ ಕೂಡ ಈ ಒಂದು ಒಕ್ಕಣೆ ಯಂತ್ರದಲ್ಲಿ ಹಾಕಿ ರಾಗಿಯನ್ನು ಪಡಿಬೋದು. ಈ ಒಕ್ಕಣೆ ಯಂತ್ರಗಳನ್ನ ಬಳಸೋದ್ರಿಂದ ನಮ್ಮ ಒಂದು ಆಹಾರ ಬೆಳೆಗೆ ಈ ಒಂದು ತಾರ ಅಂಶ ಕೂಡ ಕಡಿಮೆ ಆಗಿ ಉತ್ತಮವಾದ ಆರೋಗ್ಯನ ಪಡಿಬೋದು.
1: ಈಗೇನು ನಿಮ್ದು ಆಲ್ ಇಂಡಿಯಾ ಕೋಆರ್ಡಿನೇಟೆಡ್ ಪ್ರಾಜೆಕ್ಟ್ ಏನಿದೆಯಲ್ಲ ಸರ್ ರಾಗಿಗೆ ಸಂಬಂಧಪಟ್ಟಂತೆ, ಅದರ ಒಂದು ವೈಶಿಷ್ಟ್ಯತೆಗಳೇನು, ಅಲ್ಲಿ ತಾವೇನು ಕ್ರಮಗಳನ್ನು ಮಾಡ್ತೀರಿ, ಬೇರೆ ಬೇರೆ ಭಾಗದಲ್ಲಿ ಬೆಳೆದಿರುವಂತಹ ತಳಿಗಳನ್ನೆಲ್ಲ ತಂದು ತಾವಿಲ್ಲಿ ಪ್ರಯೋಗ ಮಾಡ್ತೀರಾ, ಅದರ ಒಂದು ಕಾರ್ಯಚಟುವಟಿಕೆ ಬಗ್ಗೆ ಹೇಳಿ, ಯಾಕೆಂದರೆ ತಾವೇ ಅದಕ್ಕೆ ಮುಖ್ಯಸ್ಥರು.
0: ಸರ್, ಈಗ ಅಖಿಲ ಭಾರತ ಸುಸಂಘಟಿತ ಪ್ರಯೋಜನ ಏನಿದೆ, ಇದು ಒಂದು ಕೋಆರ್ಡಿನೇಟೆಡ್ ಪ್ರಯೋಜನೆ. ಹಾಗಾಗಿ ನಾವು ರಾಷ್ಟ್ರೀಯ ಮಟ್ಟದ ಎಲ್ಲ ವಿವಿಧ ರಾಜ್ಯಗಳಲ್ಲಿ ಇದರದೇ ಆದ ಕೇಂದ್ರಗಳಿದ್ದಾವೆ. ನಮ್ಮಲ್ಲಿ ಈಗ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿ ಸಿ ಫಾರ್ಮ್ ಮಂಡ್ಯದಲ್ಲಿ ಏನು ಕೇಂದ್ರ ಇದೆ, ಅದೇ ರೀತಿ ಪ್ರತಿ ರಾಜ್ಯದಲ್ಲೂ ಕೂಡ ಅಂದರೆ ಮುಖ್ಯವಾಗಿ ಈ ಒಂದು ಧಾನ್ಯಗಳನ್ನ ಬೆಳೆಯುವಂಥ ರಾಜ್ಯಗಳೇನಿದೆ, ಈ ರಾಜ್ಯಗಳಲ್ಲಿ ಅದರದೇ ಆದ ಒಂದು ಕೇಂದ್ರಗಳಿದೆ. ಕೇಂದ್ರಗಳಲ್ಲಿ ಮುಖ್ಯವಾಗಿ ನಾವು ಏನು ನಮ್ಮ ಒಂದು ಮಂಡ್ಯ ಪ್ರದೇಶದಲ್ಲಿ ಇವತ್ತು ಉತ್ತಮ ಇಳುವರಿ ಮತ್ತು ರೋಗ ಸಹಿಷ್ಣುತೆಗೆ ತಳಿಗಳನ್ನ ಇವತ್ತು ಅಭಿವೃದ್ಧಿ ಮಾಡ್ತಾ ಇದ್ದೇವೆ, ಅದೇ ರೀತಿ ಪ್ರತಿ ಒಂದು ಕೇಂದ್ರದಲ್ಲೂ ಕೂಡ ಇದರ ಒಂದು ಮೌಲ್ಯಮಾಪನ ನಡೆಯುತ್ತೆ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಇಲ್ಲಿ ನಮ್ಮಲ್ಲಿರ್ತಕ್ಕಂಥ ಒಂದು ತಳಿಗಳನ್ನ ಅವರಿಗೆ ನಾವು ಮೌಲ್ಯಮಾಪನಕ್ಕೆ ಕಳಿಸುವಂಥದ್ದು, ಅವರಲ್ಲಿ ಹೆಚ್ಚಿಗೆ ಸಾಮರ್ಥ್ಯ ಇರತಕ್ಕಂಥ ಒಂದು ರಾಗಿಯ ಒಂದು ಸಾಲುಗಳೇನಿರ್ತದೆ ಅದರ ಒಂದು ಅಭಿವೃದ್ಧಿ ಇಲ್ಲೂ ಆಗಲಿ ಅವರು ಕೂಡ ಅದನ್ನು ವಿನಿಮಯ ಮಾಡ್ಕೊಳ್ಳೋವಂಥದ್ದು, ಈ ಕೆಲಸ ಈ ಒಂದು ಕೋಆರ್ಡಿನೇಟೆಡ್ ಒಂದು ಪ್ರಯೋಜನ ಮುಖಾಂತರ ನಡೆಯುತ್ತೆ. ಅದರ ಜೊತೆಗೆ ಏನಾಗುತ್ತೆ ಅಂದರೆ ಭಾರತ ದೇಶದಲ್ಲಿ ಏನು ರಾಗಿಯ ಒಂದು ತಳಿಗಳಿದೆ ಇವನ್ನೆಲ್ಲನೂ ಕೂಡ ಬಹುಸ್ಥಳ ಪ್ರಯೋಗಗಳನ್ನ ಮಾಡಿ ನಾವು ಯಾವ ಒಂದು ಸ್ಥಳಕ್ಕೆ ಯಾವ ಒಂದು ತಳಿ ಸೂಕ್ತ ಆಗ್ತದೆ ಮತ್ತು ಯಾವ ಸ್ಥಳದಲ್ಲಿ ಆ ಒಂದು ತಳಿಗೆ ರೋಗ ಸಹಿಷ್ಣುತೆ ಇರ್ತದೆ ಮತ್ತು ಕೀಟಗಳ ಒಂದು ಸಹಿಷ್ಣುತೆ ಇರುತ್ತೆ ಅಂತ ಈ ಒಂದು ನಾವು ಮೌಲ್ಯಮಾಪನದಿಂದ ದೃಢಪಡಿಸ್ಕೋಬೋದು. ಎಲ್ಲ ಸ್ಥಳಗಳಲ್ಲೂ ಕೂಡ ಹೆಚ್ಚಿಗೆ ಇಳುವರಿ ಕೊಡೋಂಥ, ಆಮೇಲೆ ರೋಗ ಮತ್ತು ಕೀಟಕ್ಕೆ ಸಹಿಷ್ಣುತೆಯಿಂದ ಇರೋಂಥ ಏನಾದರೂ ಒಂದು ರಾಗಿಯ ಒಂದು ಸಾಲುಗಳು ಸಿಕ್ಕಿದ್ರೆ ಅವುಗಳನ್ನ ಮುಂದಿನ ಒಂದು ತಳಿವರ್ಧನೆಯಲ್ಲಿ ನಾವು ನಮ್ಮನ್ನು ಬಳಕೆ ಮಾಡಿಕೊಂಡು ಅದರಿಂದ ಒಂದು ಹೊಸ ಉತ್ತಮವಾದ ಒಂದು ತಳಿಗಳ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಆಗ್ತಾ ಇದೆ.
1: ಪೈಪ್ ಲೈನಲ್ಲಿ ತಳಿಗಳೇನಾದ್ರೂ ಇದ್ದಾವ ಸರ್ ಮುಂದಿನ ದಿನದಲ್ಲಿ ಬಿಡುಗಡೆ ಆಗುವಂಥ?
0: ಈಗ ನಾವು KMR 316 ಅಂತ ಹೇಳಿದ್ರೆ ಇದು ನಾವು ಕೊನೆಯ ಒಂದು ಬಿಡುಗಡೆ ಮಾಡಿದಂಥ ತಳಿ. ಇದಾದ ನಂತರ ನಾವು ಎರಡೂ ಒಂದು ತಳಿಗಳು KMR 708 ಅಂತ ಒಂದು ತಳಿ ಮತ್ತು KMR 702 ಅನ್ನೋ ಒಂದು ತಳಿಗಳನ್ನ ಈಗಾಗಲೇ ನಾವು ರಾಷ್ಟ್ರೀಯ ಮಟ್ಟದಲ್ಲಿ ಇದರ ಮೌಲ್ಯಮಾಪನ ಕೂಡ ಆಗಿದೆ. ನಮ್ಮಲ್ಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ನಾವು ಬೇರೆ ಬೇರೆ ಒಂದು ಪ್ರದೇಶಗಳಲ್ಲಿ ಬಹುಸ್ಥಳ ಪ್ರಯೋಗವನ್ನು ಕೂಡ ಹೋದ ವರ್ಷ ಅದನ್ನು ಕೈಗೊಂಡಿದ್ವು. ಈಗಲೂ ಕೂಡ 2ನೇ ವರ್ಷದಲ್ಲಿ ಅದನ್ನು ತಳಿಗಳ ಮೌಲ್ಯಮಾಪನ ಬಹುಸ್ಥಳ ಪ್ರಯೋಗ ನಡೀತಾ ಇದೆ. ಇನ್ನೊಂದು ಅಥವಾ 2 ವರ್ಷಗಳಲ್ಲಿ ಈ ತಳಿಗಳು ನಮ್ಮ ರೈತರಿಗೆ ಲಭ್ಯತೆ ನಿಜವಾಗಿಯೂ ಕೂಡ ಆಗುತ್ತೆ. ಸರ್,
1: ಬೀಜೋತ್ಪಾದನೆಗೂ ಅವಕಾಶ ಇದೆ ಅಲ್ವಾ ರಾಗಿಯಲ್ಲಿ? ರೈತರು ಮನಸ್ಸು ಮಾಡಿದ್ರೆ ಬೀಜೋತ್ಪಾದನೆಗೂ
0: ಭಾಗವಹಿಸಬಹುದು. ಇದರಲ್ಲಿ ನಮ್ಮಲ್ಲಿ ಫಾರ್ಮರ್ಸ್ ಪಾರ್ಟಿಸಿಪೇಟರಿ ಸೀಡ್ ಪ್ರೊಡಕ್ಷನ್ ಅಂತ ಇದೆ ಸರ್. ಬೀಜೋತ್ಪಾದನೆ ಅಂದರೆ ಅವ್ರನ್ನ ಜೊತೆ ಸೇರಿಸ್ಕೊಂಡು ಬೀಜೋತ್ಪಾದನೆ ಮಾಡುವಂಥ ಒಂದು ಕಾರ್ಯಕ್ರಮ ಇದೆ. ಅದರಲ್ಲಿ ನಮ್ಮಲ್ಲಿ ಏನು ನಮ್ಮದು ಒಂದು ಬೀಜ ಘಟಕ ಇದೆ, ನಮ್ಮ ಒಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯ, ಇಲ್ಲಿ ಅವರು ಬಂದು ನೋಂದಾಯಿಸಿ ನಮ್ಮಲ್ಲೇ ಉತ್ತಮವಾದ ಒಂದು ಗುಣಮಟ್ಟದ ಬೀಜವನ್ನು ತಗೊಂಡೋಗಿ ಅಂದರೆ ದೃಢೀಕೃತ ಪ್ರಮಾಣೀಕೃತ ಬೀಜ ಏನಿದೆ ಅದನ್ನು ತಗೊಂಡೋಗಿ ಅವರು ಬೆಳೆದು ಮತ್ತು ಇಲ್ಲಿ ನಮ್ಮ ಒಂದು ಉತ್ತಮ ಗುಣಮಟ್ಟದ ಬೀಜಕ್ಕೆ ಏನೆಲ್ಲ ಒಂದು ಕಾರ್ಯಕ್ರಮಗಳಿದೆ ಅದನ್ನು ಮಾಡಿದ ನಂತರ ರೈತರಿಂದ ಅದನ್ನು ವಾಪಸ್ ಪಡೆದು ಅದನ್ನು ಬೀಜವಾಗಿ ನಾವು ಅದು ರೈತರಿಗೆ ಕೊಡ್ತೇವೆ.
1: ನಿಮ್ಮ ವಿಭಾಗಕ್ಕೆ ಬಂದರೆ ಸಮಗ್ರವಾದ ಮಾಹಿತಿನೂ ಕೂಡ ತಾವು ಕೊಡ್ತೀರಿ?
0: ನಿಜವಾಗಿ ಕೂಡ ಯಾವಾಗಲೂ ಕೂಡ ರೈತರು ಅವರು ಫೋನ್ ಮುಖಾಂತರ ಆದರೂ ಕೂಡ ನಮಗೆ ಕರೆ ಮಾಡಿ ಮಾಹಿತಿಯನ್ನು ಪಡ್ಕೋಬೋದು ಮತ್ತು ನಮ್ಮ ಒಂದು ಕೇಂದ್ರಕ್ಕೂ ಕೂಡ ಬಂದು ರಾಗಿಯ ಒಂದು ಬೆಳೆಯಲ್ಲಿ ಅವರಿಗೆ ಇರ್ತಕ್ಕಂಥ ಒಂದು ಸಮಸ್ಯೆಯನ್ನು ನಮ್ಮಲ್ಲಿ ಹೇಳ್ಕೊಂಡು ಅದಕ್ಕೆ ಉತ್ತಮವಾದ ಒಂದು ಪರಿಹಾರವನ್ನು ಪಡ್ಕೊಂಡು ನಿಜವಾಗಿ ಕೂಡ ಉತ್ತಮವಾದ ಇಳುವರಿ

0: ಬಾನುಲಿ ಕೃಷಿ ಬೆಳಗು.
1: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ
0: ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ.
2: ನಾನು ಸುಬ್ಬಣ್ಣ, ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಕು ಕಾರ್ಯಕ್ರಮವನ್ನು ಇಟ್ಟಿರುತ್ತೇವೆ. ನೀವು ತಪ್ಪದೆ ಬನ್ನಿ, ನಿಮ್ಮ ಜೊತೆಯಲ್ಲಿ ಸ್ನೇಹಿತರನ್ನು ಕರೆತನ್ನಿ.
3: ಅಣ್ಣ,

0: ಕೃಷಿ ರತ್ನ ಪ್ರಶಸ್ತಿ ಪ್ರದಾನ,
1: ಯಲಚನಹಳ್ಳಿ ತೋಟಗಾರಿಕಾ ಮಹಾವಿದ್ಯಾಲಯದ ವತಿಯಿಂದ ಜೈವಿಕ ಗೊಬ್ಬರಗಳ ಪ್ರದರ್ಶನ
0: ಹಾಗೂ ಕೃಷಿ ಪ್ರಕಟಣೆಗಳ ಮಾರಾಟ ಈ ಬಾರಿಯ ವಿಶೇಷ.
1: ನೀವು ಬನ್ನಿ,
0: ನಿಮ್ಮ ಸ್ನೇಹಿತರನ್ನು ಕರೆತನ್ನಿ,
1: ಬಾನುಲಿ ಕೃಷಿಕರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.
0: ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ
1: ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ
0: ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
1: ಬಾನುಲಿ ಕೃಷಿ ಬೆಳಕು.
2: ಹೆಚ್ಚಿನ ಮಾಹಿತಿಗೆ ಡಾಕ್ಟರ್ ರವೀಂದ್ರ ಅವರೇ ತಮ್ಮನ್ನೇ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ.
3: ಸರ್, ನನ್ನ ಒಂದು ಮೊಬೈಲ್ ಸಂಖ್ಯೆ 8884043899.
2: ಇನ್ನೊಮ್ಮೆ ಹೇಳ್ಬೋದಾ?
3: 8884043899.
2: ಇನ್ನೂ ಒಂದ್ಸರಿ ಹೇಳ್ಬಿಡಿ ಸರ್.
3: 8884043899.
2: ಒಳ್ಳೆಯದು ಡಾಕ್ಟರ್ ರವೀಂದ್ರ ಅವರೇ, ಇದುವರೆಗೂ ರಾಗಿಯ ಉತ್ಪಾದನಾ ತಾಂತ್ರಿಕತೆಗಳಿಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ.
3: ಧನ್ಯವಾದಗಳು ಸರ್.
1: ರಾಗಿ ಬೆಳೆಯ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತು ಇದುವರೆಗೂ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಚ್ಆರ್ ರವೀಂದ್ರ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಮುಂದಿನ ಸೋಮವಾರ 29ನೇ ತಾರೀಕು ಇದೇ ಸರಣಿಯಲ್ಲಿ ಆಲೂಗೆಡ್ಡೆ ಬೆಳೆಯ ಉತ್ಪಾದನಾ ತಾಂತ್ರಿಕತೆಗಳು ಈ ಕುರಿತು ಹೊಳೆ ನರಸೀಪುರ ತಾಲೂಕು ಗುಂಜೇವಿನ ಕೃಷಿ ಸಂಶೋಧನಾ ಕೇಂದ್ರದ ಹಿರಿಯ ಕ್ಷೇತ್ರ ಅಧೀಕ್ಷಕರಾದ ಡಾ ಎಂಎಸ್ ನಾಗರಾಜು ಅವರೊಂದಿಗೆ ಸಂದರ್ಶನ ಕೇಳಬಹುದು.

0: ಶೀರ್ಷಿಕೆ ಗೀತ ರಚನೆ
1: ರಮೇಶ್ ಪಿ ರಂಗಸಮುದ್ರ,
0: ರಾಗ ಸಂಯೋಜನೆ ಹಾಗೂ ಗಾಯನ
1: ನಿತಿನ್ ರಾಜಾರಾಮ್ ಶಾಸ್ತ್ರಿ,
0: ಸಹಗಾಯನ
1: ಚೈತ್ರಿಕಾ,
0: ವಾದ್ಯ ಸಹಕಾರ
1: ತುಮಕೂರು ಬಿ ರವಿಶಂಕರ್ ಹಾಗೂ ದಿವ್ಯಶ್ರೀ.
0: ನಿರ್ಮಾಣ ನೆರವು ಜಿಎನ್ ಮಂಜುನಾಥ್.

0: ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ.
1: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
2: ನಾಳಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ

0: ಕಾರ್ಯಕ್ರಮ ಕಿಸಾನ್ವಾಣಿಯಲ್ಲಿ ಮಣ್ಣು ಹಾಗೂ ನೀರಿನ ಸಂರಕ್ಷಣೆ ಈ ಕುರಿತು ಕೃಷಿ ಇಲಾಖೆಯ ಉಪನಿರ್ದೇಶಕರಾದ ಜಿಎಚ್ ಯೋಗೀಶ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ.
1: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ? ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳ? ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ. ಬಂದ್ಬಿಟ್ಲು ದೊಡ್ಡದಾಗಿ. ಹೋಗಿ.
2: ಆರ್ಬಿಐ ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
0: ಈಗೊಂದು ಕೃಷಿ ಗೀತೆಯನ್ನು ಕೇಳೋಣ.

ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಇನ್ನೇನು 7:34 ಇನ್ನು ಮುಂದೆ ಒಂದು ಪ್ರಕಟಣೆ. 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದಿಂದ.

0: ಯಾಕೆ?
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
2: ನಿನಗೆ ಬೇರೆ ಹೆಸರು ಬೇಕೆ?
3: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
2: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
2: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
3: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಭಾರತದ ಆತಿಥ್ಯದಲ್ಲಿ ನವದೆಹಲಿಯಲ್ಲಿ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆ ಆರಂಭ. ಲಕ್ನೋದ ಮೂರು ಅಂತಸ್ತಿನ ಕಟ್ಟಡದಲ್ಲಿ ಭಾರೀ ಅಗ್ನಿದುರಂತ, 14 ವಿದ್ಯಾರ್ಥಿಗಳ ಸಾವು, ರಾಷ್ಟಪತಿ, ಉಪರಾಷ್ಟಪತಿ, ಪ್ರಧಾನಿ ಅವರಿಂದ ಸಂತಾಪ. ಜಗತ್ತಿಗೆ ಭಾರತ ಅಪ್ರತಿಮ ಆರ್ಥಿಕ ಅವಕಾಶಗಳನ್ನು ಒದಗಿಸುತ್ತಿದೆ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಗಲ್ಫ್ ರಾಷ್ಟಗಳ ಸಿಬಿಎಸ್ಇ ಖಾಸಗಿ ವಿದ್ಯಾರ್ಥಿಗಳಿಗೆ ಹೊಸ ನೀತಿ, ಅರ್ಜಿ ವಿಲೇವಾರಿ ಮಾಡಿದ ಸುಪ್ರೀಂಕೋರ್ಟ್. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ, ಇಂದು ಅರ್ಜೆಂಟೀನಾ ಆಸ್ಟ್ರಿಯಾ ಮುಖಾಮುಖಿ. ವಾರ್ತೆಗಳ ವಿವರ: ಭಾರತದ ಆತಿಥ್ಯದಲ್ಲಿ ಬ್ರಿಕ್ಸ್ ರಾಷ್ಟಗಳ ಭದ್ರತಾ ಸಲಹೆಗಾರರ ಎರಡು ದಿನಗಳ ಮಹತ್ವದ ಸಭೆಯು ಇಂದು ನವದೆಹಲಿಯಲ್ಲಿ ಆರಂಭವಾಗಿದೆ. ಭಾರತದ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಈ ಸಭೆಯಲ್ಲಿ ಒಕ್ಕೂಟದ ಎಲ್ಲಾ 11 ಸದಸ್ಯ ರಾಷ್ಟಗಳಾದ ಭಾರತ, ಬ್ರೆಜಿಲ್, ಚೀನಾ, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷಿಯಾ, ಇರಾನ್, ರಷ್ಯಾ, ಸೌದಿ ಅರೇಬಿಯಾ, ದಕ್ಷಿಣ ಆಫ್ರಿಕಾ ಮತ್ತು ಯುಎಇ ದೇಶಗಳ ಭದ್ರತಾ ಸಲಹೆಗಾರರು ಪಾಲ್ಗೊಂಡಿದ್ದಾರೆ. ಜಗತ್ತು ಇಂದು ಎದುರಿಸುತ್ತಿರುವ ಸಾಂಪ್ರದಾಯಿಕವಲ್ಲದ ಭದ್ರತಾ ಸವಾಲುಗಳು ಎಂಬ ವಿಷಯದ ಅಡಿಯಲ್ಲಿ ಸಭೆ ನಡೆಯುತ್ತಿದ್ದು, ವೇಗವಾಗಿ ಬದಲಾಗುತ್ತಿರುವ ಭದ್ರತಾ ಬೆದರಿಕೆಗಳು ಹಾಗೂ ನವೀನ ತಂತ್ರಜ್ಞಾನಗಳಿಂದ ಉದ್ಭವಿಸುತ್ತಿರುವ ಭದ್ರತಾ ಅಪಾಯಗಳ ಕುರಿತು ಪ್ರಮುಖವಾಗಿ ಚರ್ಚಿಸಲಾಗುತ್ತಿದೆ. ಇದರ ಜೊತೆಗೆ ಸೈಬರ್ ಭದ್ರತೆ, ಡಿಜಿಟಲ್ ದೋಷಗಳು ಮತ್ತು ಕೃತಕ ಬುದ್ಧಿಮತ್ತೆ ಆಧಾರಿತ ಬೆದರಿಕೆಗಳ ಬಗ್ಗೆಯೂ ಪ್ರತಿನಿಧಿಗಳು ಸುದೀರ್ಘ ಪರಾಮರ್ಶೆ ನಡೆಸುತ್ತಿದ್ದಾರೆ. ಇತ್ತೀಚೆಗೆ ನಡೆದಿದ್ದ ಭಯೋತ್ಪಾದನೆ ನಿಗ್ರಹ ಮತ್ತು ಮಾಹಿತಿ ತಂತ್ರಜ್ಞಾನ ಬಳಕೆ ಸುರಕ್ಷತೆಗೆ ಸಂಬಂಧಿಸಿದ ಬ್ರಿಕ್ಸ್ ಜಂಟಿ ಕಾರ್ಯಪಡೆಗಳ ಸಭೆಯ ನಿರ್ಣಯಗಳನ್ನು ಇಲ್ಲಿ ಪರಿಶೀಲಿಸಲಾಗುತ್ತಿದೆ. ಈ ಸಭೆಯ ಹಿನ್ನೆಲೆಯಲ್ಲಿ ಭಾರತದ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಇರಾನ್ನ ರಾಷ್ಟೀಯ ಭದ್ರತಾ ಮಂಡಳಿ ರಕ್ಷಣಾ ವ್ಯವಹಾರಗಳ ಇಲಾಖೆಯ ಉಪಕಾರ್ಯದರ್ಶಿ ಘಾದಿರ್ ನೆಜಾಮಿ ಘೋರ್ ಅವರನ್ನು ಭೇಟಿಯಾದರು. ಈ ವೇಳೆ ಪಶ್ಚಿಮ ಏಷ್ಯಾದ ಪ್ರಸ್ತುತ ಪರಿಸ್ಥಿತಿ ಕುರಿತು ಪರಾಮರ್ಶಿಸಲಾಗಿದೆ. ಉತ್ತರ ಪ್ರದೇಶದ ಲಕ್ನೋದ ಆಲಿಗನ್ನ ಪುರಾನಿಯಾ ಪ್ರದೇಶದಲ್ಲಿರುವ ಮೂರು ಅಂತಸ್ತಿನ ಕಟ್ಟಡವೊಂದರಲ್ಲಿ ಇಂದು ಭೀಕರ ಅಗ್ನಿ ದುರಂತ ಸಂಭವಿಸಿದ್ದು, ಕಟ್ಟಡದೊಳಗಿನ ಕೋಚಿಂಗ್ ಸೆಂಟರ್ನಲ್ಲಿದ್ದ ಕನಿಷ್ಠ 14 ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ ಎಂದು ಉತ್ತರ ಪ್ರದೇಶ ಉಪಮುಖ್ಯಮಂತ್ರಿ ಬ್ರಜೇಶ್ ಪಾಠಕ್ ತಿಳಿಸಿದ್ದಾರೆ. ಘಟನೆ ಹಿನ್ನೆಲೆಯಲ್ಲಿ ಆಲಿಗಢ ಪ್ರವಾಸದಲ್ಲಿದ್ದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ತಮ್ಮ ಪ್ರವಾಸವನ್ನು ಮೊಟಕಗೊಳಿಸಿ ಲಕ್ನೋಗೆ ಮರಳಿದ್ದಾರೆ. ಮೃತರ ಕುಟುಂಬಗಳಿಗೆ ತೀವ್ರ ಸಂತಾಪ ಸೂಚಿಸಿರುವ ಮುಖ್ಯಮಂತ್ರಿಗಳು, ದುರಂತದಲ್ಲಿ ಪ್ರಾಣಹಾನಿಯಾಗಿರುವುದು ಅತ್ಯಂತ ದುಃಖಕರವಾಗಿದೆ ಎಂದು ವಿಷಾದಿಸಿದ್ದಾರೆ. ಮೃತರ ವಯಸ್ಸು 20 24 ವರ್ಷಗಳ ಆಸುಪಾಸಿನಲ್ಲಿದೆ ಎಂದು ತಿಳಿದುಬಂದಿದೆ. ಕಟ್ಟಡದ ಒಳಗಿದ್ದ ಕೋಚಿಂಗ್ ಸೆಂಟರ್ನಲ್ಲಿ ಮಧ್ಯಾಹ್ನ ಬೆಂಕಿ ಕಾಣಿಸಿಕೊಂಡಿದ್ದು, ಕ್ಷಣಾರ್ಧದಲ್ಲಿ ಇಡೀ ಆವರಣ ದಟ್ಟವಾದ ಹೊಗೆಯಿಂದ ಆವೃತವಾಗಿ ವಿದ್ಯಾರ್ಥಿಗಳಲ್ಲಿ ಆತಂಕ ಮೂಡಿಸಿದೆ. ಜ್ವಾಲೆ ಮತ್ತು ಹೊಗೆಯಿಂದಾಗಿ ಹೊರಹೋಗುವ ಮಾರ್ಗಗಳು ಬಂದ್ ಆಗಿದ್ದರಿಂದ ಪ್ರಾಣ ಉಳಿಸಿಕೊಳ್ಳಲು ಕೆಲವು ವಿದ್ಯಾರ್ಥಿಗಳು ಮೇಲಿನ ಮಹಡಿ ಹಾಗೂ ಟೆರೆಸ್ನಿಂದ ಕೆಳಗೆ ಜಿಗಿದು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸ್ಥಳೀಯ ನಿವಾಸಿಗಳ ನೆರವಿನೊಂದಿಗೆ ಪಕ್ಕದ ಕಟ್ಟಡದ ಮೇಲ್ಛಾವಣಿಯ ಮೂಲಕ ಜನರನ್ನು ಸ್ಥಳಾಂತರಿಸಲಾಗುತ್ತಿದ್ದು, ಸಿಕ್ಕಿಬಿದ್ದವರನ್ನು ರಕ್ಷಿಸಲು ಅಗ್ನಿಶಾಮಕ ಸಿಬ್ಬಂದಿ ಗೋಡೆಗಳನ್ನು ಒಡೆಯುತ್ತಿದ್ದಾರೆ. ಗಾಯಾಳುಗಳನ್ನು ವಿವಿಧ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದ್ದು, ಜಿಲ್ಲಾಧಿಕಾರಿ ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳು ರಕ್ಷಣಾ ಕಾರ್ಯಾಚರಣೆಯ ಉಸ್ತುವಾರಿ ವಹಿಸಿದ್ದಾರೆ. ಸದ್ಯಕ್ಕೆ ಅಗ್ನಿ ಅವಘಡಕ್ಕೆ ನಿಖರ ಕಾರಣ ಏನೆಂಬುದು ಇನ್ನೂ ಪತ್ತೆಯಾಗಿಲ್ಲ. ಘಟನೆ ಕುರಿತು ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸಂತಾಪ.

0: ಸೂಚಿಸಿದ್ದಾರೆ. ಪ್ರಧಾನಮಂತ್ರಿ ಪರಿಹಾರ ನಿಧಿಯಿಂದ ಸಾವನ್ನಪ್ಪಿದವರ ಕುಟುಂಬಗಳಿಗೆ ತಲಾ 2 ಲಕ್ಷ ರೂಪಾಯಿ ಮತ್ತು ಗಾಯಗೊಂಡವರಿಗೆ 50,000 ರೂಪಾಯಿ ಪರಿಹಾರವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಘೋಷಿಸಿದ್ದಾರೆ. ವಿಶ್ವಕ್ಕೆ ಇಂದು ಭಾರತವು ವಿಶಿಷ್ಟ ಹಾಗೂ ಅಪ್ರತಿಮ ಆರ್ಥಿಕ ಅವಕಾಶಗಳನ್ನು ಒದಗಿಸುತ್ತಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಖಾಸಗಿ ಸುದ್ದಿಸಂಸ್ಥೆಯೊಂದರ ಸಂದರ್ಶನದಲ್ಲಿ ಮಾತನಾಡಿದ ಅವರು, ದೇಶವನ್ನು ಅತ್ಯಂತ ವಿಶ್ವಾಸಾರ್ಹ ಜಾಗತಿಕ ಆರ್ಥಿಕ ಪಾಲುದಾರನನ್ನಾಗಿ ರೂಪಿಸಬೇಕೆಂಬ ಪ್ರಧಾನಿ ನರೇಂದ್ರ ಮೋದಿ ಅವರ ದೃಷ್ಟಿಕೋನವನ್ನು ಹಂಚಿಕೊಂಡರು. ಕೇಂದ್ರ ಸರ್ಕಾರದ ಬಲಿಷ್ಠ ಆರ್ಥಿಕ ಅಡಿಪಾಯ, ಸ್ಥಿರ ನೀತಿಗಳು ಮತ್ತು ಪ್ರಗತಿಪರ ಸುಧಾರಣೆಗಳಿಂದಾಗಿ ಜಾಗತಿಕ ಉದ್ಯಮಗಳು ಭಾರತದತ್ತ ಮುಖ ಮಾಡುತ್ತಿದ್ದು, ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ಭಾರತದ ಪಾತ್ರ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಈ ಆರ್ಥಿಕ ಬೆಳವಣಿಗೆಯು ಹೂಡಿಕೆದಾರರು, ವರ್ತಕರು ಮತ್ತು ರಫ್ತುದಾರರಿಗೆ ಅಭೂತಪೂರ್ವ ಅವಕಾಶಗಳನ್ನು ಸೃಷ್ಟಿಸಿದೆ ಎಂದು ಸಚಿವರು ತಿಳಿಸಿದರು. ಕೇಂದ್ರ ಸರ್ಕಾರವು ನಿರಂತರವಾಗಿ ರಾಷ್ಟ್ರ ಮೊದಲು ನೀತಿಯನ್ನು ಅಳವಡಿಸಿಕೊಂಡಿದ್ದು, ಪ್ರತಿಯೊಂದು ಒಪ್ಪಂದವು ದೇಶದ ಆರ್ಥಿಕ ಪ್ರಗತಿ ಮತ್ತು ಉದ್ಯೋಗ ಸೃಷ್ಟಿ ಕೊಡುಗೆ ನೀಡುವಂತೆ ನೋಡಿಕೊಳ್ಳಲಾಗುತ್ತಿದೆ ಎಂದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ಇಂದು ಮಂಗೋಲಿಯಾದ ಉಲಾನ್ ಬಾಟರ್ನಲ್ಲಿ ಮಂಗೋಲಿಯಾ ಅಧ್ಯಕ್ಷ ಖುರೇಲ್ ಸುಕ್ ಉಕ್ನಾ ಅವರನ್ನು ಭೇಟಿಯಾದರು. ಸಚಿವ ಡಾ ಎಸ್ ಜೈಶಂಕರ್ ಮಂಗೋಲಿಯಾ ವಿದೇಶಾಂಗ ಸಚಿವೆ ಬ್ಯಾಟ್ಸೆಟ್ಸೆಗ್ ಬಾಟ್ಮುಂಕ್ ಅವರನ್ನು ಸಹ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಉಭಯ ನಾಯಕರು ಅಭಿವೃದ್ದಿ ಯೋಜನೆಗಳು, ಸಾಮರ್ಥ್ಯ ವೃದ್ದಿ, ಸಂಸ್ಕೃತಿ, ಶಿಕ್ಷಣ, ಭದ್ರತೆ ಹಾಗೂ ಬಹುಪಕ್ಷೀಯ ವೇದಿಕೆಗಳಲ್ಲಿ ದ್ವಿಪಕ್ಷೀಯ ಸಹಕಾರದ ಪ್ರಗತಿಯನ್ನು ಪರಾಮರ್ಶಿಸಿದ್ದಾರೆ. ಇದರೊಂದಿಗೆ ಗಣಿಗಾರಿಕೆ, ಶುದ್ಧ ಇಂಧನ ಹಾಗೂ ಕೃಷಿ ಸಂಸ್ಕರಣಾ ವಲಯಗಳಲ್ಲಿರುವ ಆರ್ಥಿಕ ಅವಕಾಶಗಳ ಕುರಿತು ಉಭಯ ನಾಯಕರು ಸುದೀರ್ಘ ಚರ್ಚೆ ನಡೆಸಿದ್ದಾರೆ. ಯುದ್ದದ ಉದ್ವಿಗ್ನತೆಯಿಂದಾಗಿ ಪಶ್ಚಿಮ ಏಷ್ಯಾ ರಾಷ್ಟಗಳಲ್ಲಿ ರದ್ದಾಗಿದ್ದ ಸಿಬಿಎಸ್ಇ 12ನೇ ತರಗತಿ ಪರೀಕ್ಷೆಯ ಖಾಸಗಿ ವಿದ್ಯಾರ್ಥಿಗಳ ಮೌಲ್ಯಮಾಪನಕ್ಕಾಗಿ ಕೇಂದ್ರ ಸರ್ಕಾರ ಹೊಸ ರಾಷ್ಟೀಯ ನೀತಿಯನ್ನು ಪ್ರಕಟಿಸಿದೆ. ಈ ಹಿನ್ನೆಲೆಯಲ್ಲಿ ಸೌದಿ ಅರೇಬಿಯಾದ ವಿದ್ಯಾರ್ಥಿಯೊಬ್ಬರು ಸಲ್ಲಿಕೆ ಮಾಡಿದ್ದ ಅರ್ಜಿಯನ್ನು ಸುಪ್ರೀಂಕೋರ್ಟ್ ಇಂದು ವಿಲೇವಾರಿ ಮಾಡಿದೆ. ಜೂನ್ 21ರಂದು ಜಾರಿಗೆ ಬಂದ ಈ ನೀತಿಯನ್ನು ದಾಖಲಿಸಿಕೊಂಡ ನ್ಯಾಯಮೂರ್ತಿಗಳಾದ ಎಸ್ವಿಎನ್ ಭಟ್ಟಿ ಮತ್ತು ವಿಪುಲ್ ಎಂ ಪಾಂಚೋಲಿ ಅವರ ಪೀಠವು ಅರ್ಜಿದಾರ ವಿದ್ಯಾರ್ಥಿಯ ಫಲಿತಾಂಶವನ್ನು ಈಗಾಗಲೇ ಪ್ರಕಟಿಸಿ ಇಮೇಲ್ ಮೂಲಕ ತಿಳಿಸಲಾಗಿದೆ ಎಂಬ ಸರ್ಕಾರದ ಹೇಳಿಕೆಯನ್ನು ಪುರಸ್ಕರಿಸಿತು. ಖಾಸಗಿ ವಿದ್ಯಾರ್ಥಿಗಳಿಗೆ ಶಾಲಾ ಆಂತರಿಕ ಅಂಕಗಳ ದಾಖಲೆ ಇಲ್ಲದ ಕಾರಣ ಕೇಂದ್ರ ಸರ್ಕಾರ ಈ ಹೊಸ ಸೂತ್ರವನ್ನು ಸಿದ್ದಪಡಿಸಿದೆ. ಇದರ ಪ್ರಕಾರ ಪರೀಕ್ಷೆ ರದ್ದಾದ ವಿಷಯಗಳಿಗೆ ವಿದ್ಯಾರ್ಥಿಯ 10ನೇ ತರಗತಿಯ ಬೋರ್ಡ್ ಪರೀಕ್ಷೆಯ ಥಿಯರಿ ಅಂಕಗಳಿಗೆ ಶೇಕಡ 40ರಷ್ಟು ಮತ್ತು 12ನೇ ತರಗತಿಯ ಬೋರ್ಡ್ ಪರೀಕ್ಷೆಯ ಥಿಯರಿ ಅಂಕಗಳಿಗೆ ಶೇಕಡ 60ರಷ್ಟು ಆದ್ಯತೆ ನೀಡಿ ಫಲಿತಾಂಶ ನಿರ್ಧರಿಸಲಾಗುತ್ತದೆ. ಈ ಹೊಸ ಸೂತ್ರದಡಿ ಅರ್ಜಿದಾರರ ಫಲಿತಾಂಶ ಉತ್ತಮವಾಗಿದ್ದು ಇದನ್ನು ಡಿಜಿ ಲಾಕರ್ನಲ್ಲೂ ಅಪ್ಡೇಟ್ ಮಾಡಲಾಗುವುದು ಎಂದು ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ತಿಳಿಸಿದರು. ಅಂಕಗಳಿಂದ ತೃಪ್ತರಾಗದ ವಿದ್ಯಾರ್ಥಿಗಳಿಗೆ ಮುಂದಿನ ನಿಯಮಿತ ಪರೀಕ್ಷೆಗೆ ಹಾಜರಾಗುವ ಅವಕಾಶವನ್ನು ಈ ನೀತಿಯಡಿ ಕಲ್ಪಿಸಲಾಗಿದೆ. ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆಯು ಸಿಐಎಸ್ಎಫ್ ರಾಷ್ಟದ ಪ್ರಗತಿಯನ್ನು ಸುರಕ್ಷಿತವಾಗಿಡುವ ಮೂಲಕ ದೇಶದ ಆರ್ಥಿಕ ಸೈನಿಕರಂತೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಕೇಂದ್ರ ಗೃಹ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಬಂಡಿ ಸಂಜಯ್ ಕುಮಾರ್ ಶ್ಲಾಘಿಸಿದ್ದಾರೆ. ದೆಹಲಿಯಲ್ಲಿ ಸಿಐಎಸ್ಎಫ್ನ ನೂತನ ಪ್ರಧಾನ ಕಚೇರಿ ಕಟ್ಟಡಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು, ಸಿಬ್ಬಂದಿಯ ಮಾನಸಿಕ ಆರೋಗ್ಯ ಕಾಪಾಡುವ ಪ್ರಾಜೆಕ್ಟ್ ಮ್ಯಾನ್ ಉಪಕ್ರಮವನ್ನು ಪ್ರಶಂಸಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಆಯುಷ್ಮಾನ್, ಸಿಎಪಿಎಫ್ ಸೇರಿದಂತೆ ಪಡೆಗಳ ಕಲ್ಯಾಣಕ್ಕಾಗಿ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಅವರು ತಿಳಿಸಿದರು. ನವದೆಹಲಿಯಲ್ಲಿ ಇಂದು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಇಸ್ರೇಲ್ ರಕ್ಷಣಾ ಸಚಿವಾಲಯದ ಮಹಾನಿರ್ದೇಶಕ ನಿವೃತ್ತ ಮೇಜರ್ ಜನರಲ್ ಅಮೀರ್ ಬರಾಮ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ರಕ್ಷಣಾ ಸಚಿವಾಲಯ, ಭೇಟಿಯ ವೇಳೆ ಭಾರತ ಇಸ್ರೇಲ್ ಕಾರ್ಯತಂತ್ರ ಪಾಲುದಾರಿಕೆ, ಉಭಯ ರಾಷ್ಟಗಳ ರಕ್ಷಣಾ ಸಹಕಾರವನ್ನು ವಿಸ್ತರಿಸಲು ಇಸ್ರೇಲ್ ಹೊಂದಿರುವ ಬದ್ದತೆಯ ಕುರಿತು ನಿವೃತ್ತ ಮೇಜರ್ ಜನರಲ್ ಅಮೀರ್ ಬರಾಮ್ ರಕ್ಷಣಾ ಸಚಿವರಿಗೆ

0: ಮಾಹಿತಿ ನೀಡಿದ್ದಾರೆ. ಟೆಕ್ಸಾಸ್ನ ಆರ್ಲಿಂಗ್ಟನ್ ಡೆಲ್ಲಾಸ್ನ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಜೆ ಗುಂಪಿನ ಪಂದ್ಯದಲ್ಲಿ ಅರ್ಜೆಂಟೀನಾ ಮತ್ತು ಆಸ್ಟ್ರಿಯಾ ತಂಡಗಳು ಮುಖಾಮುಖಿಯಾಗಲಿವೆ. ಈ ಪಂದ್ಯ ಭಾರತೀಯ ಕಾಲಮಾನ 10:30 ಆರಂಭವಾಗಲಿದೆ. ಇಂದು ಭಾರತೀಯ ಕಾಲಮಾನ ಮಧ್ಯರಾತ್ರಿ 2:30 ಫಿಲಡೆಲ್ಫಿಯಾದಲ್ಲಿ ನಡೆಯಲಿರುವ ಐ ಗುಂಪಿನ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಇರಾಕ್ ತಂಡಗಳು ಮುಖಾಮುಖಿಯಾಗಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತದ ಆತಿಥ್ಯದಲ್ಲಿ ನವದೆಹಲಿಯಲ್ಲಿ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆ ಆರಂಭ. ಲಕ್ನೋದ 3 ಅಂತಸ್ತಿನ ಕಟ್ಟಡದಲ್ಲಿ ಭಾರಿ ಅಗ್ನಿ ದುರಂತ, 14 ವಿದ್ಯಾರ್ಥಿಗಳ ಸಾವು. ರಾಷ್ಟಪತಿ, ಉಪರಾಷ್ಟಪತಿ, ಪ್ರಧಾನಿ ಅವರಿಂದ ಸಂತಾಪ. ಜಗತ್ತಿಗೆ ಭಾರತ ಅಪ್ರತಿಮ ಆರ್ಥಿಕ ಅವಕಾಶಗಳನ್ನು ಒದಗಿಸುತ್ತಿದೆ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಗಲ್ಫ್ ರಾಷ್ಟಗಳ ಸಿಬಿಎಸ್ಇ ಖಾಸಗಿ ವಿದ್ಯಾರ್ಥಿಗಳಿಗೆ ಹೊಸ ನೀತಿ ಅರ್ಜಿ ವಿಲೇವಾರಿ ಮಾಡಿದ ಸುಪ್ರೀಂಕೋರ್ಟ್. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ, ಇಂದು ಅರ್ಜೆಂಟೀನಾ ಆಸ್ಟ್ರಿಯಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. 7:45 ಈ ಸಮಯದಲ್ಲಿ ಇನ್ನೀಗ ಕೆಲವು ಕನ್ನಡ ಚಿತ್ರಗೀತೆಗಳನ್ನು ಕೇಳೋಣ. ಆರಂಭದಲ್ಲಿ ಅನುರಾಗ ಬಂಧನ ಚಿತ್ರಕ್ಕಾಗಿ ಎಸ್ ಜಾನಕಿಯವರು ಧ್ವನಿಯಾಗಿರುವ ವಿಜಯ ನರಸಿಂಹ ಅವರು ಬರೆದಿರುವ ಗೀತೆ. ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ.
1: ಹಲೋ, ಇಸ್ ಇಟ್ 251-258-2?
2: ಯೆಸ್,
3: ಎಫ್ಎಂ 100.6 ಆಕಾಶವಾಣಿ ಮೈಸೂರು.
4: ಸರ್, ಒಂದು ಹಾಡು ಬೇಕಿತ್ತು.
5: ಏನೇ ಕೇಳು ಕೊಡುವೆ ನಿನಗೆ ನಾನೀಗ.
3: ಕರೆಗೊಂದು ಗೀತೆ,
6: ಕರೆಗೊಂದು ಗೀತೆ,
1: ನಿಮ್ಮ ಅಪೇಕ್ಷೆಯ ಗೀತೆಗಳು
7: ನಿಮ್ಮದೇ ಮೈಸೂರು ಬಾನುಲಿಯಲ್ಲಿ.
8: ಹೃದಯ ತುಂಬಿ
3: ಪ್ರತಿ ಮಂಗಳವಾರ ಬೆಳಿಗ್ಗೆ 8:30
9: ಗುಡ್ ಮಾರ್ನಿಂಗ್ ಶುಭ ದಿನ ಸುಪ್ರಭಾತ
1: ಕರೆ ಮಾಡಿ
7: 251-2582
1: ಅಥವಾ 251-589.
3: ಎಸ್ಟಿಡಿ ಕೋಡ್ 0821.
10: ಹಲೋ, ಮೋಹನ್ ಸ್ಪೀಕಿಂಗ್.
1: ನಿಮ್ಮ ಮೆಚ್ಚಿನ ಗೀತೆ
7: ಕೇಳಿ
3: ಆನಂದಿಸಿ.
0: ಸಮಯ ಸರಿಯಾಗಿ 8:00. ನಮ್ಮ ಮುಂದಿನ ಕಾರ್ಯಕ್ರಮ
11: ಆಕಾಶವಾಣಿ ಮೈಸೂರು. ಯುವವಾಣಿ.

ಯುವ ಸ್ನೇಹಿತರೆ ನಮಸ್ಕಾರ. ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಇಂದಿನ ಯುವವಾಣಿಯಲ್ಲಿ ವಿಶ್ವ ಸಂಗೀತ ದಿನದ ಸಂದರ್ಭದಲ್ಲಿ ವಿಶೇಷ ಚಿತ್ರಚಿತ್ತಾರ ಪ್ರಸ್ತುತಪಡಿಸುತ್ತಾರೆ ಮೈಸೂರಿನ ವಾದಿರಾಜ್ ಆರ್ ಜಮದಗ್ನಿ.

ವಿಶ್ವ ಸಂಗೀತದ ವಿಶಾಲ ವರ್ಗವು ವೈವಿಧ್ಯಮಯ ಭೌಗೋಳಿಕ ಪ್ರದೇಶಗಳಿಂದ ಜನಾಂಗೀಯ ಸಂಗೀತದ ಪ್ರತ್ಯೇಕ ಪ್ರಕಾರಗಳನ್ನು ಒಳಗೊಂಡಿದೆ. ಜನಾಂಗೀಯ ಸಂಗೀತದ ಈ ಭಿನ್ನ ತಳಿಗಳನ್ನು ಸಾಮಾನ್ಯವಾಗಿ ಅವುಗಳ ಸ್ಥಳೀಯ ಬೇರುಗಳ ಕಾರಣದಿಂದಾಗಿ ಒಟ್ಟಿಗೆ ವರ್ಗೀಕರಿಸಲಾಗುತ್ತದೆ.

0: ಯುರೋಪ್ ಇತಿಹಾಸ ಪ್ರಾರಂಭವಾದಾಗಿನಿಂದ ಸುಮಾರು 1400 ಇಸವಿಯವರೆಗಿನ ಕಾಲವನ್ನು ಮೆಡಿವಲ್ ಅಥವಾ ಮಧ್ಯಯುಗ ಕಾಲ ಎಂದೇ ಕರೆಯುತ್ತಾರೆ. ಇದು ಸುಮಾರು ಪ್ರಾಚೀನ ರೋಮನ್ ಸಾಮ್ರಾಜ್ಯ ಪತನವಾದ ಕಾಲದಿಂದ ಪ್ರಾರಂಭವಾಗುತ್ತದೆ. ಈ ಯುಗದಲ್ಲಿ ಸಂಗೀತವು ಸ್ವರಗಳ ಉಗಮ ಹಾಗೂ ಇನ್ನಿತರ ಪ್ರಾರಂಭಿಕ ಹಂತದ ಗಮನಾರ್ಹ ಅಂಶಗಳ ಆವಿಷ್ಕಾರಗಳೊಂದಿಗೆ ತನ್ನ ಬೆಳವಣಿಗೆಯನ್ನೇ ಕಂಡುಕೊಂಡಿತ್ತು.
1: ಸಪ್ತಸ್ವರ ಸಂಚಾರಿಣೀ

ರೆನೈಸೆನ್ಸ್. ಈ ಯುಗದಲ್ಲಿ ಸಂಗೀತವು ತನ್ನ ಪ್ರಾರಂಭಿಕ ಹಂತದಿಂದ ನಿಶ್ಚಿತವಾಗಿ ಮುಂದುವರಿಯುವ ಬೆಳವಣಿಗೆಯನ್ನು ನಾವು ವಿವಿಧ ಹಂತದಲ್ಲಿ ಅಭ್ಯಸಿಸುತ್ತೇವೆ. ಈ ಯುಗದಲ್ಲಿ ಅತ್ಯಂತ ಹೆಚ್ಚಿನ ಮಹತ್ವವನ್ನು ಇನ್ಸ್ಟ್ರೂಮೆಂಟೇಷನ್ ಹಾಗೂ ಮಲ್ಟಿಪಲ್ ಮೆಲೋಡಿಕ್ ಲೈನ್ಗಳಿಗೆ ಕೊಡಲಾಗಿದೆ. ರೆನೈಸೆನ್ಸ್ ಎಂಬ ಪದಕ್ಕೆ ಪುನರ್ಜನ್ಮ ಎಂಬ ಅರ್ಥವೂ ಇದೆ. ನವೀನ ಪ್ರಯೋಗಗಳಿಗೆ ಹೆಚ್ಚು ಒತ್ತು ಕೊಟ್ಟಂತಹ ರೆನೈಸೆನ್ಸ್ ಕಾಲದಲ್ಲಿ ಜ್ಞಾನದ ವಿವಿಧ ಆಯಾಮಗಳನ್ನು ಅವಲೋಕಿಸುವ ಪ್ರಯತ್ನಶೀಲತೆ ಜನಸಾಮಾನ್ಯರಲ್ಲಿ ಕಂಡುಬಂದಿತು. ಪಾಶ್ಚಾತ್ಯ ಸಂಗೀತದ ಅತ್ಯಂತ ವಿಶೇಷ ಗುಣಲಕ್ಷಣವೆಂದರೆ ಇದರಲ್ಲಿರುವ ಮೆಲೋಡಿ ಮತ್ತು ಹಾರ್ಮೋನಿಗಳ ಪಾತ್ರ. ಸಾಮಾನ್ಯವಾಗಿ ಸಂಗೀತ ಸ್ವರಗಳ ಗುಂಪಿಗೆ ಮೆಲೋಡಿ ಎಂದು ಕರೆಯಲಾದರೂ ಪ್ರಾಯಶಃ ಎಲ್ಲ ಸಂಗೀತ ಸಾಲುಗಳನ್ನು ಮೆಲೋಡಿ ಎಂದು ಕರೆಯಲಾಗುವುದಿಲ್ಲ. ಸಂಗೀತದ ಸಾಲೊಂದು ಮೆಲೋಡಿ ಅಥವಾ ಮಾಧುರ್ಯ ಭರಿತವೆಂದು ಕರೆಸಿಕೊಳ್ಳಬೇಕಾದರೆ ಅತ್ಯಂತ ಅವಶ್ಯಕ ಗುಣ ಎಂದರೆ ರಂಜಿಸುವ ಗುಣ. ಸಂಗೀತದ ರಚನೆಗಳಲ್ಲಿ ಪ್ರಧಾನವಾಗಿ ಮೆಲೋಡಿ, ಹಾರ್ಮನಿ, ಟೋನಲ್ ವೇರಿಯೇಷನ್ಸ್, ಇನ್ನಿತರ ಸಂಗೀತದ ಸ್ವರಗಳ ವೈವಿಧ್ಯಮಯ ಅಲಂಕಾರಿಕ ಅಂಶಗಳು, ಲಯದ ವಿಭಿನ್ನ ಗತಿಗಳ ಸಂಯೋಜನೆ ಹಾಗೂ ನಿಶ್ಶಬ್ದಗಳು ಕಂಡುಬರುತ್ತದೆ. ಪಾಶ್ಚಾತ್ಯ ಪದ್ಧತಿಯಲ್ಲಿ ಸ್ವರಲಿಪಿ ಪದ್ಧತಿಗೆ ಕನಿಷ್ಠ ಪಕ್ಷ 1700 ವರ್ಷಗಳ ಇತಿಹಾಸವಿದೆ. ಪಾಶ್ಚಾತ್ಯ ಸಂಗೀತದ ಪ್ರಕಾರಗಳು ಹೀಗಿವೆ: ಪಾಪ್ ಮತ್ತು ರಾಕ್ ಸಂಗೀತ, ಜಾಜ್ ಮತ್ತು ಬ್ಲೂಸ್ ಸಂಗೀತ, ಫೋಕ್, ಆರ್ ಎಂಡ್ ಬಿ ಮತ್ತು ಹಿಪ್ಹಾಪ್, ಎಲೆಕ್ಟ್ರಾನಿಕ್ ಡ್ಯಾನ್ಸ್ ಮ್ಯೂಸಿಕ್ ಮುಂತಾದವುಗಳು.

ಇನ್ನೊಂದೆಡೆ ಭಾರತೀಯ ಸಂಗೀತ ಪದ್ಧತಿ. ಭಾರತೀಯ ಸಂಗೀತಕ್ಕೆ ಜಾನಪದವೇ ಮೂಲ, ಹಾಗೂ ಭಾರತೀಯ ಸಂಗೀತಕ್ಕೆ ವೇದಗಳ ಕಾಲದಿಂದ ಇತಿಹಾಸವಿದೆ. ಭಾರತೀಯ ಸಂಗೀತ ಹೇಗೆ ರೂಪುಗೊಂಡು ಕಾಲಕಾಲಕ್ಕೂ ಬೆಳೆಯಿತೆಂದು ತಿಳಿಯಲು ನಮಗೆ ದೊರಕಿರುವ ಗ್ರಂಥಗಳೇ ಆಧಾರ. ಮುಖ್ಯವಾಗಿ ನಾಟ್ಯಶಾಸ್ತ್ರವನ್ನು ಗೌಣವಾಗಿ ಸಂಗೀತಶಾಸ್ತ್ರವನ್ನು ವಿವರಿಸುವ ಮೊದಲ ಗ್ರಂಥ ಭರತನ ನಾಟ್ಯಶಾಸ್ತ್ರ. ಇದು ಸುಮಾರು ಮೊದಲನೆಯ ಶತಮಾನದ ಗ್ರಂಥವೆಂದು ಊಹಿಸಲಾಗಿದೆ. ಭರತ ರಾಗಗಳನ್ನು ಜಾತಿಗಳೆಂದು ಕರೆದಿದ್ದಾನೆ. ಭರತನ ನಾಟ್ಯಶಾಸ್ತ್ರದಲ್ಲಿ ಸುಮಾರು 6,000 ಶ್ಲೋಕಗಳಿವೆ. ಈ 6,000 ಶ್ಲೋಕಗಳನ್ನು ಒಳಗೊಂಡು 36 ಅಧ್ಯಾಯಗಳಲ್ಲಿ ವಿಂಗಡಿಸಿ ಮೊದಲ 27 ಮತ್ತು ಕೊನೆಯ 3 ಅಧ್ಯಾಯಗಳನ್ನು ನೃತ್ಯ ಮತ್ತು ನಾಟಕಗಳಿಗೆ ಸಂಬಂಧಿಸಿದ್ದು.

கடந்த கார்கெட்டும் தீம் குத்த டீம் குத்த.

28 33 ಅಧ್ಯಾಯಗಳು ಸಂಗೀತಕ್ಕೆ ಸಂಬಂಧಿತವಾಗಿದೆ. ಭಾರತೀಯ ಸಂಗೀತದ ಬಗ್ಗೆ ಪುರಾಣಗಳಲ್ಲಿ ಹೀಗೆಂದು ತಿಳಿಸಿದ್ದಾರೆ, ಸಾಮವೇದಾದಿದಂ ಗೀತಂ ಸಂಜಗ್ರಾಹ ಪಿತಾಮಹ, ಎಂದರೆ ಪಿತಾಮಹನು ಅರ್ಥಾತ್ ಬ್ರಹ್ಮನು ಹಾಡನ್ನು ಅಥವಾ ಸಂಗೀತವನ್ನು ಸಾಮವೇದದಿಂದ ತೆಗೆದುಕೊಳ್ಳಲಾಗಿದೆ ಎಂದು ಸಂಗೀತದ ಉಗಮವನ್ನು ಭರತನು ತನ್ನ ನಾಟ್ಯಶಾಸ್ತ್ರ ಗ್ರಂಥದಲ್ಲಿ ಹೇಳುವ ಮಾತು. ಸಾಮವೇದದಲ್ಲಿನ ಸಪ್ತಸ್ವರಗಳೇ ಪ್ರಣವನಾದನಿಂದ, ಎಂದರೆ ಓಂಕಾರದಿಂದ ಆವಿಷ್ಕರಿಸಿ ಇವೇ ಲೌಕಿಕ ಸಂಗೀತದ ಬುನಾದಿಯಾದ ಸ ರಿ ಗ ಮ ಪ ದ ನಿ ಎಂಬ ಸಪ್ತಸ್ವರಗಳಾದವು. ಷಡ್ಜ ಸ ನವಿಲಿನ ಕೂಗಿನಿಂದ ಉಗಮಗೊಂಡಿದೆ. ರಿಷಭ ರಿ ಎತ್ತಿನ ದನಿಯಿಂದ ಉಗಮಗೊಂಡಿದೆ. ಗಾಂಧಾರ ಗ ಆಡಿನ ದನಿಯಿಂದ. ಮಧ್ಯಮ ಮ ಕೊಕ್ಕರೆಯ ದನಿಯಿಂದ. ಪಂಚಮ ಪ ಕೋಗ್ಲೆಯ ದನಿಯಿಂದ. ದೈವತ ದ ಕುದುರೆಯ ದನಿಯಿಂದ. ನಿಷಾದ ನಿ ಆನೆಯ ದನಿಯಿಂದ ಉಗಮಗೊಂಡಿದೆ.

ಭಾರತೀಯ ಸಂಗೀತದಲ್ಲಿ ಉತ್ತರ ಮತ್ತು ದಕ್ಷಿಣದ ಪದ್ಧತಿ ಎಂಬ ಎರಡು ಪದ್ಧತಿಗಳಿವೆ. ಉತ್ತರದ ಪದ್ಧತಿಯು ಹಿಂದೂಸ್ತಾನಿ ಸಂಗೀತ ಹಾಗೂ ದಕ್ಷಿಣದ ಪದ್ಧತಿಯು ಕರ್ನಾಟಕ ಸಂಗೀತ. ಈ ಎರಡು ಪದ್ಧತಿಗಳ ಮೂಲ ಕಲ್ಪನೆಗಳು ಸಾಮಾನ್ಯವಾಗಿ ಒಂದೇ ಆಗಿದೆ. ಭಾರತೀಯ ಸಂಗೀತವು ಎರಡು ಕವಲುಗಳಾಗಿ ಒಡೆದಿದ್ದು ಸುಮಾರು 14ನೇ ಶತಮಾನದಲ್ಲಿ. ಕರ್ನಾಟಕ ಮತ್ತು ಹಿಂದೂಸ್ತಾನಿ ಪದ್ಧತಿಗಳ ಮತ್ತೊಂದು ವಿಶೇಷವೆಂದರೆ ಹಿಂದಿನ ಆಚಾರ್ಯರ ಕಾಲದಿಂದಲೂ ರಾಗಗಳ ಹೆಸರುಗಳನ್ನು ಪುಲ್ಲಿಂಗ ಸ್ತ್ರೀಲಿಂಗ ವಾಚಕಗಳೆಂದು ಹೇಳಿರುವುದು. ಇದರ ಸ್ಪಷ್ಟ ಉಲ್ಲೇಖವು ಭೀಮಕವಿಯ ಬಸವ ಪುರಾಣದಲ್ಲಿ ಇದೆ. ಹಿಂದೂಸ್ತಾನಿ ಸಂಗೀತದ ಪದ್ಧತಿಯಲ್ಲಿ ರಾಗಗಳ ಸ್ತ್ರೀ ಪುರುಷ ವರ್ಗೀಕರಣವು ಮೊದಲ ಬಾರಿಗೆ ಪುಂಡರೀಕ ವಿಠಲನ ನರ್ತನ ವಿರ್ಣಯ ಮತ್ತು ರಾಗಮಾಲ ಎಂಬ ಗ್ರಂಥಗಳಲ್ಲಿ ಕಂಡುಬರುತ್ತದೆ. ಅಲ್ಪ ಸ್ವಲ್ಪ ವ್ಯತ್ಯಾಸಗಳಿಂದ ಕೂಡಿದ ಒಂದೇ ರೀತಿಯ ರಾಗಗಳಿದ್ದಲ್ಲಿ ಉತ್ತರ ಭಾರತೀಯ ರೀತಿಯಲ್ಲಿ ದಕ್ಷಿಣ ಭಾರತದಲ್ಲಿನ ಸಂಗೀತಗಾರರು ದೇಶ್ಯ ಅಥವಾ ಹಿಂದೂಸ್ತಾನಿ ಎಂಬ ಪೂರ್ವ ಪದದೊಡನೆ ಹೆಸರಿಡುತ್ತಾರೆ. ಹಮೀರ್ ಕಲ್ಯಾಣಿ, ಬೇಹಾಗ್, ದೇಶ್ ಮತ್ತು ಮಾರವ್ ಮುಂತಾದ ಹಿಂದೂಸ್ತಾನಿ ಸಂಗೀತದ ರಾಗಗಳನ್ನು ಇಲ್ಲಿ ಸ್ವೀಕರಿಸಲಾಗಿದೆ. ಹಲವು ವಾಗ್ಗೇಯಕಾರರು ಈ ರಾಗಗಳಲ್ಲಿ ಕೃತಿಗಳು ಮತ್ತು ಜಾವಳಿಗಳನ್ನು ರಚಿಸಿದ್ದಾರೆ. ಹಿಂದೂಸ್ತಾನಿ ಪದ್ಧತಿಯಲ್ಲಿ ಪೂರ್ವದಲ್ಲಿ ರಾಗ ರಾಗಣಿ ಪದ್ಧತಿ ಇತ್ತು.

ಕರ್ನಾಟಕ ಸಂಗೀತದಲ್ಲಿ ಮನೋಧರ್ಮ ಸೃಷ್ಟಿ ಇಲ್ಲ ಎಂದಲ್ಲ, ಮನೋಧರ್ಮ ಸೃಷ್ಟಿಯ ಹೆಚ್ಚಿನ ಪ್ರಮಾಣ ಇಲ್ಲಿಯೂ ಇದೆ. ಆದರೆ ಇದರ ಹೆಚ್ಚಿನ ಭಾಗ ಕಾರ್ಯಕ್ರಮದಲ್ಲಿ ಪಲ್ಲವಿಯ ಹಾಡುವಿಕೆಯಲ್ಲೇ ಅಡಗಿರುತ್ತದೆ. ಹಿಂದೂಸ್ತಾನಿ ಸಂಗೀತದಲ್ಲಿ ಶ್ರುತಿಯ ಸಂಯುಕ್ತ ಸ್ವರಗಳು ಆರಂಭದಿಂದಲೇ ರಾಗ ವಿನ್ಯಾಸ ಮತ್ತು ಆಸಕ್ತಿಯನ್ನುಂಟು ಮಾಡುತ್ತದೆ, ಮತ್ತು ಇದಾದ ನಂತರ ಪ್ರತಿಯೊಂದು ಸಂದರ್ಭದಲ್ಲಿ ಸ್ವರ ವ್ಯತ್ಯಯಗಳ ಕ್ರಮ ಅನಿರೀಕ್ಷಿತವಾದ ರೀತಿಯಲ್ಲಿ ಮತ್ತು ಮುನ್ನರಿಯಲಾಗದ ರೀತಿಯಲ್ಲಿ ಬದಲಾವಣೆಯಾಗುತ್ತದೆ. ಹಿಂದೂಸ್ತಾನಿ ಸಂಗೀತದ ಗಾಯಕ ಹಲವು ವೇಳೆ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸದೆ ಅಂತರಗಳ ಕೈ ಬಿಟ್ಟರೆ, ಕರ್ನಾಟಕ ಸಂಗೀತದ ಗಾಯಕ ಪದಗಳನ್ನು ಸ್ಪಷ್ಟವಾಗಿ ಹಾಡಿ ಹಾಡನ್ನು ಪರಿಪೂರ್ಣಗೊಳಿಸುವನು. ಇದು ಕರ್ನಾಟಕ ಸಂಗೀತದ ಮೌಲ್ಯ ಮತ್ತು ಅದರ ಮೆಚ್ಚುಗೆಯನ್ನು ಜನಜನಿತಗೊಳಿಸುತ್ತದೆ. ಕರ್ನಾಟಕ ಮತ್ತು ಹಿಂದೂಸ್ತಾನಿ ಪದ್ಧತಿಗಳ ಮತ್ತೊಂದು ವಿಶೇಷವೆಂದರೆ ಎರಡೂ ಪದ್ಧತಿಗಳು ಸ್ವರ ಮತ್ತು ಲಯಗಳ ಮೇಲೆ ನಿಂತಿರುವುದಾದರೂ ಅವುಗಳನ್ನು ಉಪಯೋಗಿಸಿಕೊಂಡ ರೀತಿಯಲ್ಲಿ ವ್ಯತ್ಯಾಸವಿದೆ. ಕರೆಯುವ ಹೆಸರು ಬೇರೆ ಬೇರೆ ಇವೆ. ಹಿಂದೂಸ್ತಾನಿ ಸಂಗೀತದಲ್ಲಿ ತಾಳಕ್ಕೆ ಮಹತ್ವವಿರುವಂತೆಯೇ ಕರ್ನಾಟಕ ಸಂಗೀತದಲ್ಲಿ ಶ್ರುತಿಗೆ ಮಹತ್ವವಿದೆ. ಹಿಂದೂಸ್ತಾನಿ ಸಂಗೀತಗಾರರು ಕೈಯಲ್ಲಿ ತಾಳ ಹಾಕದಿದ್ದರೂ ಅವರು ಹಾಡುತ್ತಿರುವ ಹಾಡಿನ ತಾಳದ ಲಘು ದ್ರುತಗಳನ್ನು ತಬಲಾ ವಾದಕನು ತನ್ನ ವಾದ್ಯದಲ್ಲಿ ನುಡಿಸುತ್ತಿರುತ್ತಾನೆ. ಹಿಂದೂಸ್ತಾನಿ ಗಾಯಕನಾಗಲಿ ವಾದಕನಾಗಲಿ ತಬಲಾವನ್ನು ಅಭ್ಯಾಸ ಮಾಡಿರಲೇಬೇಕು. ಹಾಗಿಲ್ಲದಿದ್ದರೆ ಅವರು ಶಾಸ್ತ್ರೀಯ ಸಂಗೀತಗಾರರಾಗಲು ಸಾಧ್ಯವಿಲ್ಲ. ಹಾಗೆಯೇ ಎರಡೂ ಸಂಗೀತ ಪದ್ಧತಿಯಲ್ಲಿ ಕಂಡುಬರುವ ವ್ಯತ್ಯಾಸ ನೋಡುವುದಾದರೆ, ಕರ್ನಾಟಕ ಸಂಗೀತದಲ್ಲಿ ಒಂದು ಸ್ಥಾಯಿಯಲ್ಲಿ 16 ಸ್ವರಗಳಿವೆ. ಹಿಂದೂಸ್ತಾನಿ ಸಂಗೀತದಲ್ಲಿ ಒಂದು ಸ್ಥಾಯಿಯಲ್ಲಿ 12 ಸ್ವರಗಳಿವೆ. ರಾಗ ವಿಭಜನೆಯಲ್ಲಿ ಜನಕ ಜನ್ಯ ಪದ್ಧತಿಯನ್ನು ಹೊಂದಿದೆ. ಹಿಂದೂಸ್ತಾನಿ ಸಂಗೀತದಲ್ಲಿ ರಾಗ, ರಾಗಿಣಿ ಹಾಗೂ ಥಾಟ್ ಪದ್ಧತಿಯನ್ನು ಹೊಂದಿದೆ. ಕರ್ನಾಟಕ ಸಂಗೀತದಲ್ಲಿ ರಾಗ ಸ್ವರೂಪದಲ್ಲಿ ಸಾಮ್ಯತೆ ಇದ್ದರೂ ಹೆಸರುಗಳು ಭಿನ್ನವಾಗಿದೆ. ಉದಾಹರಣೆಗೆ ಮೋಹನ, ಹಿಂದೋಳ, ಚಕ್ರವಾಕ. ಹಿಂದೂಸ್ತಾನಿ ಸಂಗೀತದಲ್ಲಿ ಭೂಪ್, ಮಾಲ್ಕೌನ್ಸ್, ಅಹಿರ್ಭೈರವೆಂದು ಕರೆಯುತ್ತಾರೆ. ವೀಣೆ, ಗೊಟ್ಟುವಾದ್ಯ, ಮೃದಂಗ, ಘಟ, ಖಂಜರಿ ವಾದ್ಯಗಳು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಪದ್ಧತಿಯಲ್ಲಿ ಬಳಸಲಾಗುವುದು. ಸಿತಾರ್, ಸರೋದ್, ಸಾರಂಗಿ, ಸಂತೂರ್, ಬಾನ್ಸುರಿ ವಾದ್ಯಗಳು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಪದ್ಧತಿಯಲ್ಲಿ ಬಳಸಲಾಗುವುದು. ಸಪ್ತಸ್ವರಗಳು ಎರಡೂ ಪದ್ಧತಿಗಳ ಮೂಲ ಆಧಾರ. ಸ್ವರಗಳ ಬಳಕೆ ಹಾಗೂ ಸಂಕೇತಗಳು ಒಂದೇ ಆಗಿದೆ. ಅಂದರೆ ಸಾ, ರಿ, ಗ, ಮ, ಪ, ದ, ನಿ ಎಂದೇ ಬಳಸಲಾಗಿದೆ. ಎರಡೂ ಪದ್ಧತಿಗಳಲ್ಲಿ ಮಂದ್ರ, ಮಧ್ಯ ಮತ್ತು ತಾರಸ್ಥಾಯಿಗಳನ್ನು ಒಂದೇ ರೀತಿ ಬಳಸಲಾಗಿದೆ. ತಂಬೂರಿಯು ಶ್ರುತಿವಾದ್ಯವಾಗಿದೆ. ಭಾರತೀಯ ಶಾಸ್ತ್ರೀಯ ಸಂಗೀತಗಳಾದ ಹಿಂದೂಸ್ತಾನಿ ಸಂಗೀತ ಹಾಗೂ ಕರ್ನಾಟಕ ಸಂಗೀತ ಬರೀ ಪ್ರದರ್ಶನ ಕಲೆಯಾಗಷ್ಟೇ ಉಳಿದಿಲ್ಲ. ಈ ಎರಡೂ ಸಂಗೀತದಲ್ಲಿ ಬರುವ ಅದೆಷ್ಟೋ ರಾಗಗಳ ಸಹಾಯದಿಂದ ಸ್ಫೂರ್ತಿ ಪಡೆದುಕೊಂಡ ಹಲವಾರು ಸಂಗೀತ ನಿರ್ದೇಶಕರು ಹಲವಾರು ಸಿನಿಮಾ ಸಂಗೀತವನ್ನು ಹಿಂದೂಸ್ತಾನಿ ಹಾಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಇರುವಂಥ ರಾಗಗಳ ಆಧಾರದ ಮೇಲೆಯೇ ಸಿನಿಮಾ ಗೀತೆಯನ್ನು ಹುಟ್ಟುಹಾಕಿದ್ದಾರೆ. ಆಯಾ ರಾಗಗಳ ಮೇಳಕರ್ತ ರಾಗಗಳ ಹಾಗೂ ಜನ್ಯ ರಾಗಗಳ ಸ್ವರಗಳನ್ನೇ ಆಧಾರವಾಗಿರಿಸಿಕೊಂಡು ಚಿತ್ರಸಂಗೀತ ಹಾಗೂ ಹಿನ್ನೆಲೆ ಸಂಗೀತವನ್ನು ನಿರ್ದೇಶಿಸಿದ್ದಾರೆ. ಹೀಗೆ ನೋಡುವುದಾದರೆ ಹೆಸರಾಂತ ರಾಗಗಳ ಸಹಾಯದಿಂದ ಮೂಡಿಬಂದಂತಹ ಹಾಡುಗಳು ಇವು. ತುಮ್ ಹಿ ನೇ ಮುಜುಕೋ ಪ್ರೇಮ್ ಸಿಖಾಯ 1936 ಉರ್ದು ಚಿತ್ರವಾದ ಮನಮೋಹನ ಚಿತ್ರಕ್ಕೆ ಅಶೋಕ್ ಘೋಷ್ ಹಾಗೂ ಅನಿಲ್ ಬಿಸ್ವಾಸ್ ಭೀಮ್ ಪಲಾಸಿ ರಾಗದ ಆಧಾರದ ಮೇಲೆ ಸಂಗೀತ ರಚಿಸಿದ್ದಾರೆ. ಹಾಗೆಯೇ ಬಚ್ಚೆ ಮನ್ ಕೆ ಸಚ್ಚೆ ಎಂಬ ಹಾಡನ್ನು 1968 ದೋ ಕಲಿಯಾ ಚಿತ್ರದಲ್ಲಿ ಸಂಗೀತ ನಿರ್ದೇಶಕ ರವಿ ಭೈರವಿ ರಾಗದ ಆಧಾರದ ಮೇಲೆ ಸಂಗೀತ ರಚಿಸಿದ್ದಾರೆ. ತಮಿಳಿನ ಮೆಟ್ಟುಪೋಡು ಎಂಬ ಹಾಡನ್ನು 1994 ತಮಿಳಿನ ಡ್ಯುಯೆಟ್ ಚಿತ್ರಕ್ಕಾಗಿ ಸಂಗೀತ ನಿರ್ದೇಶಕ ಎ ಆರ್ ರಹಮಾನ್ ಅಮೃತವರ್ಷಿಣಿ ರಾಗದ ಆಧಾರದ ಮೇಲೆ ಈ ಹಾಡನ್ನು ರಚಿಸಿದ್ದಾರೆ. ಕನ್ನಡದ ಕರೆದರೂ ಕೇಳದೆ ಎಂಬ ಹಾಡನ್ನು 1977 ಕನ್ನಡದ ಸನಾದಿ ಅಪ್ಪಣ್ಣ ಚಿತ್ರಕ್ಕಾಗಿ ಸಂಗೀತ ನಿರ್ದೇಶಕ ಜಿ ಕೆ ವೆಂಕಟೇಶ್ರವರು ಹಿಂದೂಸ್ತಾನಿ ರಾಗವಾದ ಬಿಹಾಗ್ ರಾಗದ ಆಧಾರದ ಮೇಲೆ ಈ ಹಾಡನ್ನು ರಚಿಸಿದ್ದಾರೆ. ಎಲ್ಲರಿಗೂ ವಿಶ್ವ ಸಂಗೀತ ದಿನದ ಶುಭಾಶಯಗಳು.

ಇದುವರೆಗೆ ವಿಶ್ವ ಸಂಗೀತ ದಿನದ ಸಂದರ್ಭದಲ್ಲಿ ವಿಶೇಷ ಚಿತ್ರಚಿತ್ತಾರ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಮೈಸೂರಿನ ವಾದಿರಾಜ್ ಆರ್ ಜಮದಗ್ನಿ, ಸಂಕಲನ ತೇಜಸ್ವಿನಿ ಗಿರೀಶ್. ಇದು ಇಂದಿನ ಯುವವಾಣಿ.

0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.
1: ಸರಿಯಾಗಿ 8:30 ಈ ಸಮಯದಲ್ಲಿ ನೀವು ಆಲಿಸುತ್ತಿರುವಿರಿ. ಇದು ಮೈಸೂರು ಆಕಾಶವಾಣಿ ಎಫ್ಎಂ 100.6. ಇನ್ನೀಗ ಕೆಲವು ಹಿಂದಿ ಚಿತ್ರಗೀತೆಗಳನ್ನು ಕೇಳಿಬರೋಣ. ಮೊದಲಿಗೆ ಪಡೋಸನ್ ಚಿತ್ರಕ್ಕಾಗಿ ಕಿಶೋರ್ ಕುಮಾರ್ ಅವರು ಧ್ವನಿಯಾಗಿರುವ, ರಾಜೇಂದ್ರ ಕೃಷ್ಣ ಅವರು ಬರೆದಿರುವ ಗೀತೆ, ಆರ್ ಡಿ ಬರ್ಮನ್ ಅವರ ಸಂಗೀತ ನಿರ್ದೇಶನ ಈ ಹಾಡಿಗಿದೆ.

ಪಾರಸ್ಮಣಿ ಚಿತ್ರಕ್ಕಾಗಿ ಲತಾ ಮಂಗೇಶ್ಕರ್ ಅವರು ಕಮಲ್ ಬರೋಟ್ ಅವರೊಂದಿಗೆ ಧ್ವನಿಯಾಗಿರುವ ಲಕ್ಷ್ಮೀಕಾಂತ್ ಪ್ಯಾರೆಲಾರ್ ಅವರ ಸಂಗೀತವಿರುವ ಗೀತೆ. ಈ ಗೀತೆಯನ್ನು ಬರೆದವರು ಅಸದ್ ಭೋಪಾಲಿ.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ. ಮಿಲನ್ ಚಿತ್ರಕ್ಕಾಗಿ ಲತಾ ಮಂಗೇಶ್ಕರ್ ಅವರು ಮುಖೇಶ್ ಅವರೊಂದಿಗೆ ಧ್ವನಿಯಾಗಿರುವ ಹಾಡು. ಇದನ್ನು ಬರೆದವರು ಆನಂದ ಬಕ್ಷಿ, ಸಂಗೀತ ನೀಡಿದವರು ಲಕ್ಷ್ಮೀಕಾಂತ್ ಪ್ಯಾರೆಲಾಲ್.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಮತ್ತೆ ನಮ್ಮ ನಿಲಯದಿಂದ ಹಿಂದಿ ಚಿತ್ರಗೀತೆಗಳು ನಾಳೆ ಬೆಳಗ್ಗೆ 10:30 ಪ್ರಸಾರವಾಗಲಿವೆ.

ಕೇಳುಗರೆ, ನಾಳೆ ಬೆಳಿಗ್ಗೆ 7:15 ಕೆಎಸ್ವಯು ಮುಕ್ತವಾಣಿ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪೀಠದಲ್ಲಿನ ಚಟುವಟಿಕೆಗಳು ಮತ್ತು ಅಧ್ಯಯನ ಅವಕಾಶಗಳನ್ನು ಕುರಿತು ಪೀಠದ ಮುಖ್ಯಸ್ಥರಾದ ಪ್ರೊಫೆಸರ್ ಶೆಳ್ವಪಿಳ್ಳೈ ಅಯ್ಯಂಗಾರ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನು ಕೇಳುವಿರಿ. ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ, ನಿರ್ಮಾಣ ಎನ್ ಕೇಶವಮೂರ್ತಿ, ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಈ ಕಾರ್ಯಕ್ರಮದ ಎರಡನೇ ಭಾಗ ನಾಳೆ ಸಂಜೆ 5:40 ಪ್ರಸಾರವಾಗಲಿದೆ.

ಇನ್ನೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಎನ್ ಚೊಕ್ಕಮ್ಮ ಅವರ ಹಾಡುಗಾರಿಕೆ ಹಾಗೂ ವೀಣಾವಾದನವನ್ನು ಆಲಿಸಲಿದ್ದೀರಿ. ಪಕ್ಕವಾದ್ಯ ಸಹಕಾರ ಮೈಸೂರು ಎಂ ನಾಗರಾಜ್ ವಯಲಿನ್, ತುಮಕೂರು ಭೈರವಿಶಂಕರ್ ಮೃದಂಗ. ಮೊದಲಿಗೆ ಇಂಥ ಸೌಖ್ಯಮನಿ, ಕಾಪಿರಾಗ ಆದಿತಾಳದಲ್ಲಿರುವ ತ್ಯಾಗರಾಜರ ಕೃತಿ. ಕೇಳಿ ಎನ್ ಚೊಕ್ಕಮ್ಮ ಅವರ ಹಾಡುಗಾರಿಕೆ ಹಾಗೂ ವೀಣಾವಾದನ.

0: ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಎನ್ ಚೊಕ್ಕಮ್ಮ ಅವರ ಹಾಡುಗಾರಿಕೆ ಹಾಗೂ ವೀಣಾವಾದನವನ್ನು ಆಲಿಸಿದಿರಿ. ಪಕವಾದ್ಯ ಸಹಕಾರ ನೀಡಿದವರು ವಯಲಿನ್ ಮೈಸೂರು ಎಂ ನಾಗರಾಜ್, ಮೃದಂಗ ತುಮಕೂರು ಬಿ ರವಿಶಂಕರ್. ಈ ಕಾರ್ಯಕ್ರಮ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ಬಿತ್ತರವಾಯಿತು. ಮತ್ತೆ ನಮ್ಮ ನಿಲಯದಿಂದ ನಾಳೆ ಬೆಳಿಗ್ಗೆ 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಾದ್ಯ ವೃಂದವಿದೆ. ಮಧ್ಯಾಹ್ನ 3 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರೋಹಿಣಿ ಜಿ ರಾವ್ ಅವರ ವೀಣಾವಾದನವನ್ನು ಆಲಿಸಲಿದ್ದೀರಿ. ಸಮಯ ಸರಿಯಾಗಿ 10 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ
1: ಆಕಾಶವಾಣಿ ಮೈಸೂರು.

0: ಶ್ರೀ ವಿದ್ಯಾವಿಶಾರದ ಶ್ರೀ ಜಯಚಾಮರಾಜ ವೈಭವ. ಮೈಸೂರು ಸಂಸ್ಥಾನದ ಶ್ರೀ ಜಯಚಾಮರಾಜ ಒಡೆಯರವರ ಅಪೂರ್ವ ಸಂಗೀತ ಕೃತಿಗಳನ್ನು ಆಧರಿಸಿದ ವಿಶಿಷ್ಟ ಸಂಗೀತ ಸರಣಿ ಕಾರ್ಯಕ್ರಮ. ರಚನೆ ವಿದ್ವಾನ್ ವಿ ನಂಜುಂಡಸ್ವಾಮಿ. ನಿರೂಪಣೆ ಹಾಗೂ ಕಾರ್ಯಕ್ರಮ ಸಂಯೋಜನೆ ಜಿ ಪುಷ್ಪಲತಾ. ನಿರ್ಮಾಣ ಎಸ್ ಸುಬ್ರಹ್ಮಣ್ಯ.
1: ಶ್ರೀ ಜಯಚಾಮರಾಜ ಒಡೆಯರವರು ಕಾಳಿದಾಸ ವಿರಚಿತ ಶ್ಯಾಮಲಾ ದಂಡಕವನ್ನು ಆಳವಾಗಿ ಅಧ್ಯಯನ ಮಾಡಿದ್ದರು ಎಂಬುದಕ್ಕೆ ಸಾಕ್ಷಿ ಈ ಶುದ್ಧ ತೋಡಿ ರಾಗದ ಕೃತಿ. ಈ ಕೃತಿಯ ಸಾಹಿತ್ಯ ಮಾತಂಗ ಕನ್ಯಾಂ ಮನಸಾಸ್ಮರಾಮಿ ಈ ಸಾಲುಗಳನ್ನು ನೋಡಿದರೆ ಈ ಶ್ರೇಷ್ಠ ರಚನೆಗೆ ಮೂಲ ದ್ರವ್ಯವೇ ಶ್ಯಾಮಲಾ ದಂಡಕ ಎಂದು ತಿಳಿಯುತ್ತದೆ. ಮೂರು ನವರಾತ್ರಿಗಳನ್ನು, ವಸಂತ ನವರಾತ್ರಿ, ಶರನ್ ನವರಾತ್ರಿ ಮತ್ತು ಮಾತಂಗಿ ನವರಾತ್ರಿ ಎಂದು ಹೇಳಬಹುದು. ಇದು ಹೇಮಂತ ಋತುವಿನ ಪುಷ್ಯ ಅಮಾವಾಸ್ಯೆಯ ನಂತರ ಪಾಡ್ಯದಿಂದ ಪ್ರಾರಂಭವಾಗುತ್ತದೆ. ಆ ದೇವಿಯ ವರ್ಣನೆ, ಸ್ವರೂಪ ಎಲ್ಲವನ್ನ ಕೃತಿ ಸಾಹಿತ್ಯದಲ್ಲಿ ಅಡಗಿಸಿದ್ದಾರೆ ಒಡೆಯರ್ರವರು.
2: ದೇವಿಯೇ ಪಂಚಮಿ, ಪಂಚಭೂತೇಶಿ, ಪಂಚ ಸೌಭಾಗ್ಯದಾಯಿನಿ. ಆದ್ದರಿಂದ ಪಂಚಮಸ್ವರ ಬಳಕೆಯಿಲ್ಲದ ಈ ಶುದ್ಧ ತೋಡಿ ರಾಗದ ಕೃತಿಯಲ್ಲಿ ತಮ್ಮ ಭಕ್ತಿಯನ್ನು ತೋಡಿಕೊಂಡಿದ್ದಾರೆ ಒಡೆಯರ್. ಶುದ್ಧ ತೋಡಿ ರಾಗ ಮೋದಿತಾಂ ಶಾಂತಾಂ ಎಂದು ಕೃತಿಗೆ ಮಂಗಳದ ಸಾಲುಗಳನ್ನಿತ್ತಿದ್ದಾರೆ. ಆ ಪರಾಶಕ್ತಿಯನ್ನು ಆಪ್ತ ಮಂತ್ರಿಣಿಯಾದ ಮಾತಂಗ ಕನ್ಯೆ ಶ್ಯಾಮಲೆಯ ಮೂಲಕ ಮೋಕ್ಷ ಪಡೆಯುವ ಅಭಯ ಒಡೆಯರವರಿಗೆ ದೊರೆತಿರಬೇಕು. ಹಾಗಾಗಿ ಕೊನೆಯ ಪದ ಶಾಂತಾಂ ಎಂದಿದ್ದಾರೆ. ಚಿರಶಾಂತಿ ಅವರಿಗೆ 55ನೇ ವರ್ಷಕ್ಕೆ ದೊರೆತಿರಬಹುದು ಎಂಬುದು ಊಹೆ. ಚಿಂತನ ಕಾಹಜಿ ಹಾಗೂ ಚಿಂತನ ಚಿಂತಾಮಣಿ ಇವೆರಡೂ ಒಡೆಯರವರ ಅಂತರ್ಚಕ್ಷು ಎಂಬುದನ್ನು ಇಲ್ಲಿ ಕಾಣಬಹುದು.

0: ಅರಮನೆಗಳ ನಗರಕ್ಕೆ ಮೈಸೂರು ಎಂಬ ಹೆಸರು ಬಂದಿದ್ದಾದರೂ ಹೇಗೆ? ಇದರ ಇತಿಹಾಸವನ್ನು ಕುರಿತಾಗಿ ವಿದ್ವಾನ್ ವಿ ನಂಜುಂಡಸ್ವಾಮಿ ಅವರು ಹೀಗೆ ಹೇಳಿದ್ದಾರೆ.
1: ಮೈಸೂರು ಮೊದಲು ಮಹಿಷ ಊರು ಆಗಿತ್ತು. ಮಹಿಷಾಸುರ ರಾಕ್ಷಸನ ಉಪಟಳವನ್ನು ತಡೆಯಲಾರದೆ ಆದಿಶಕ್ತಿ ಪಾರ್ವತಿ ಅಂದರೆ ಚಾಮುಂಡೇಶ್ವರಿ ಅವತಾರದಿಂದ ಅವನನ್ನು ಮರ್ದಿಸಿದಾಗ ಮೈಸೂರಾಯಿತು. 1665 ಶ್ರೀ ದೊಡ್ಡದೇವರಾಜ ಒಡೆಯರವರು ಚಾಮುಂಡಿ ಬೆಟ್ಟಕ್ಕೆ 1001 ಮೆಟ್ಟಲು ನಿರ್ಮಾಣ ಮಾಡಿದರು. ಇದಲ್ಲದೆ ಏಕಕೃಷ್ಣ ಶಿಲೆ ಅಂದರೆ ಕಪ್ಪು ಶಿಲೆ ಬೃಹತ್ ನಂದಿಯನ್ನೂ ಕೆತ್ತಿಸಿದರು. ಈ ನಂದಿಯ ಉದ್ದ ನೋಡಿ 25 ಅಗಲ 16 ಎತ್ತರ 16. ಇದನ್ನು 700 ಮೆಟ್ಲು ಹತ್ತಿರ ಪ್ರತಿಷ್ಠಾಪಿಸಲಾಗಿದೆ. ಮೊದಲು ಚಾಮುಂಡಿ ಬೆಟ್ಟವನ್ನು ಮಹಾಬಲಾದ್ರಿ ಬೆಟ್ಟ ಎನ್ನುತ್ತಿದ್ದರು. ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ಅಂದರೆ ಮೈಸೂರು ವಾಸುದೇವಾಚಾರ್ಯರ ಸುಪ್ರಸಿದ್ಧ ಬಿಲಹರಿ ರಾಗದ ಶ್ರೀ ಚಾಮುಂಡೇಶ್ವರಿ ಕೃತಿ ಸಾಹಿತ್ಯ. ಅದರಲ್ಲಿ ಮಹಾಬಲಾದ್ರಿ ನಿವಾಸಿನಿ ಮಹಿಷಾಸುರ ಮರ್ದಿನಿ ಎಂಬ ಸಾಹಿತ್ಯವನ್ನು ಗಮನಿಸಬಹುದು.
0: ದೇವಿಯ ಮತ್ತೊಂದು ರೂಪ ಉಮಾ, ಹಿಮವಂತನ ಮಗಳು ಹೈಮವತಿ. ಅದೇ ಹೆಸರಿನ 58 ಮೇಳಕರ್ತ ರಾಗದಲ್ಲಿ ಮೂಡಿಸಿದ್ದಾರೆ ಈ ರಚನೆಯನ್ನು. ಇಲ್ಲಿ ಮತ್ತೊಂದು ರೀತಿಯ ವಿಶೇಷ ಉಮಾ ಅನ್ನುವ ಶಬ್ದದಲ್ಲಿ ಅಡಗಿದೆ. ಪ್ರಣವ ಸ್ವರೂಪಳಾದ ತಾಯಿಯಲ್ಲಿ ಅಕಾರ ಉಕಾರ ಮಕಾರಗಳು ವಿಷ್ಣು ಶಿವ ಬ್ರಹ್ಮ ವಾಚಕಗಳಾಗಿವೆ. ದೇವಿಯ ತ್ರಿಮೂರ್ತಿಗಳ ಸ್ವರೂಪ ಈ ಉಕಾರ ಮಕಾರ ಅಕಾರಗಳು ಕ್ರಮದಲ್ಲೇ ಇರುವುದನ್ನು ದೇವಿ ಪ್ರಣವ ಎನ್ನುತ್ತಾರೆ.
2: ಒಂದು ಕೃತಿ ರಚನೆ ಸಾಹಿತ್ಯಕ್ಕೆ ಎಷ್ಟೊಂದು ವಿಚಾರಗಳ ಅರಿವಿರಬೇಕು ಅಲ್ಲವೇ? ಅರಿತದ್ದನ್ನು ಕೃತಿ ಸಾಹಿತ್ಯದಲ್ಲಿ ಸಂಗೀತಕ್ಕೆ ಹೊಂದಿಸಲು ಎಷ್ಟೊಂದು ಭಕ್ತಿ, ಭಾಷಾಜ್ಞಾನ, ವಿಚಾರಜ್ಞಾನ ಇರಬೇಕು? ಅವೆಲ್ಲ ಒಡೆಯರವರ ರಚನೆಗಳಲ್ಲಿ ಎಷ್ಟೊಂದು ಹಾಸು ಹೊಕ್ಕಿದೆ ಎಂಬುದು ಒಂದು ಪಕ್ಷಿನೋಟ ಮಾತ್ರ. ಸಂಗೀತ ನೃತ್ಯ ಸಾರ ಸಂಗ್ರಹ ಒಡೆಯರ್ ಕೃತಿ ಸಾಹಿತ್ಯದ ರೂಪಕಾರ್ಥ ಹಾಗೂ ಈ ಕೃತಿಯ ಹೂರಣ. ಸಂಗೀತ ಶಿವನಾದರೆ ಸಾಹಿತ್ಯವೇ ನೃತ್ಯದ ವಿವಿಧ ಮಜಲುಗಳು ಹಾಗೂ ಉಮಾ ಹಾಗೂ ಶಿವನ ಅಂತರ್ಗತ ಶಕ್ತಿ ಎಂಬುದು ಒಡೆಯರವರ ಖಚಿತ ಅಭಿಪ್ರಾಯ. ಪರಮಾದ್ವೈತ ತತ್ವಪ್ರಿಯಾಂ ಪ್ರಕಟಿತ ಶ್ರೀವಿದ್ಯಾಂ ಎಂಬಲ್ಲಿಗೆ ಕೃತಿ ಸಾಹಿತ್ಯ ಅದ್ವೈತವಾಗಿ ಶ್ರೀವಿದ್ಯೆಯಲ್ಲಿ ಐಕ್ಯವಾಗಿಬಿಡುತ್ತದೆ.

0: ಅರಮನೆಯ ದೇವಾಲಯಗಳಲ್ಲಿ ಹಾಗೂ ಅರಸು ಮನೆತನದ ಕುಟುಂಬಗಳಲ್ಲಿ ಈ ಹಿಂದೆ ನಡೆಯುತ್ತಿದ್ದಂತಹ ಹಬ್ಬದ ವಿಶೇಷತೆಗಳನ್ನು ನಂಜುಂಡಸ್ವಾಮಿಯವರು ಕಂಡಿದ್ದು ಹೀಗೆ.
1: ಅರಮನೆಯಲ್ಲಿ ಜರುಗುವ ಹಬ್ಬ ಹರಿದಿನಗಳ ಒಂದು ವಿಶೇಷತೆ ಬಹಳ ಸೊಗಸಾಗಿದೆ. ಅಲ್ಲಿಯ ದೇವಸ್ಥಾನಗಳಲ್ಲಿ ನಡೆಯೋದು, ಅದಲ್ಲದೇ ಅರಮನೆಯಲ್ಲಿಯೇ ನಡೆಯುವಂಥದ್ದು, ಅದೊಂದು ಸಂಭ್ರಮ, ಹೆಚ್ಚುಗಾರಿಕೆ. ಅಲ್ಲಿ ಸಂಪ್ರದಾಯ

0: ಅವುಗಳ ಸ್ಥೂಲ ಪಟ್ಟಿಯನ್ನು ತಮಗೆ ತಿಳಿಸ್ತೇನೆ. ಪ್ರಮುಖವಾದವುಗಳು ತಮಗೆಲ್ಲ ಗೊತ್ತಿರೋ ಹಾಗೆ ಮೈಸೂರು ದಸರಾ, ಜಂಬೂ ಸವಾರಿ ಅಂದರೆ ನವರಾತ್ರಿ, ಮೆರವಣಿಗೆ, ಆಯುಧ ಪೂಜೆ, ಬನ್ನಿ ಮಂಟಪ ಇತ್ಯಾದಿ. ಇದಲ್ಲದೇ ಗೋವುತ್ಸವ. ಈ ಗೋವುತ್ಸವ ಏನಪ್ಪ ಅಂತ ಹೇಳಿದ್ರೆ, ಪ್ರಸನ್ನಕೃಷ್ಣ ಸ್ವಾಮಿ ದೇವಸ್ಥಾನದಿಂದ 9 ದಿವಸ ನಡೆದು 10 ದಿವಸ ಕಾಮಧೇನುವಿನ ಅಲಂಕಾರ ಪಟ್ಟದ ಹಸುವಿಗೆ. ಅದರ ಬಹಳ ವಿಶೇಷತೆ, ಈಗಲೂ ನಡೆಯುತ್ತೆ. ಆಗ ಅಲ್ಲಿ ಪಟ್ಟದ ಹಸುವಿಗೆ ಒಂದೊಂದು ದಿವಸ ಒಂದೊಂದು ಅಲಂಕಾರ ದೇವರಿಗೆ, ಅಲ್ಲಿಯ ಪ್ರಸಾದಗಳು ಅವುಗಳೆಲ್ಲ ವಿಶೇಷಗಳೇ. ಅದನ್ನು ಹೇಳಿದರೆ ಒಂದು 10 ದಿವಸವೇ ಆಗುತ್ತೆ. ಅಷ್ಟು ಗೋವುತ್ಸವದ ಬಗ್ಗೆ ತಾವು ತಿಳಿದುಕೊಂಡಿರಿ. ಅಂದರೆ ಗೋಪೂಜೆ ಎಷ್ಟು ವಿಶೇಷ, ಕೃಷ್ಣನ ಪೂಜೆ ಎಷ್ಟು ವಿಶೇಷ, ಇದು ಅರಮನೆಯಲ್ಲಿ ಒಂದೊಂದು ದೊಡ್ಡ ಉತ್ಸವ. ಇದಲ್ಲದೆ ಗಣೇಶೋತ್ಸವ, ಅಂಧಕಾಸುರನ ಸಂಹಾರ, ಅಂಧಕಾಸುರನ ಸಂಹಾರ ಆದಮೇಲೆ ಆರಿದ್ರೋತ್ಸವ ಅಂತ ಮಾಡ್ತಾಯಿದ್ರು. ಆಮೇಲೆ ರಥಸಪ್ತಮಿ. ರಥಸಪ್ತಮಿ ವಿಶೇಷ ಅಂದರೆ ಅರಮನೆ ಕೋಟೆ ಒಳಗಿರುವ ಎಲ್ಲ ದೇವಸ್ಥಾನಗಳ ಉತ್ಸವ ಮೂರ್ತಿಗಳು ಅರಮನೆಯ ಮುಂಭಾಗದಲ್ಲಿ ಬಂದು ಮಹಾರಾಜರಿಗೆ ಅವರು ಬಂದು ಅಲ್ಲಿ ಸೇವೆ ಮಾಡ್ತಾಯಿದ್ರು. ಚಾಮುಂಡಿ ಉತ್ಸವ ಬೆಟ್ಟದಲ್ಲಿ, ಚಾಮುಂಡಿ ವರ್ಧಂತಿ, ದೇವಿಕೆರೆಯಲ್ಲಿ ತೆಪ್ಪೋತ್ಸವ, ಅರಮನೆಯ ವಿಶೇಷ ದಿನಗಳಲ್ಲಿ ಹಾಗೂ ದಸರಾ 10 ದಿನಗಳಲ್ಲಿ ದೀಪೋತ್ಸವ. ಅದು ಎಲ್ ಇ ಡಿ ಬಲ್ಪ್ಗಳು ಹಾಕಿ ಈಗ ಅದೊಂದು ವಿಶೇಷವಾದ ಒಂದು ಸ್ವರ್ಗ ದರ್ಶನವೇ ಆಗುತ್ತದೆ. ಇದಲ್ಲದೆ ಶಿವರಾತ್ರಿ ಉತ್ಸವ, ತಿರುನಯನೇಶ್ವರ ಸ್ವಾಮಿಗೆ ಚಿನ್ನದ ಕೊಳಗ ಹಾಗೂ ಬೆಳ್ಳಿ ನಾಗಾಭರಣ.
1: ನಾಲ್ಕು ಸಂಸ್ಕೃತ ರಚನೆಗಳಲ್ಲಿ ಶ್ರೀದೇವಿಯನ್ನು ಹಾಡಿ ಹೋಗಲು ಒಡೆಯರವರು ಕೋಕಿಲಾ ಎಂಬ ಪದ ಬರುವ 3 ರಾಗಗಳಲ್ಲಿ ಕೃತಿಗಳನ್ನು ರಚಿಸಿದ್ದಾರೆ. ಅವುಗಳು ಕೋಕಿಲ ಪ್ರಿಯ, ಕೋಕಿಲ ಪಂಚಮ ಮತ್ತು ಈಗ ನೀವು ಕೇಳುವ ಕೋಕಿಲ ಭಾಷಿಣಿ ರಾಗದ ಕೃತಿಗಳು.
2: ಇಡೀ ಕೃತಿಯಲ್ಲಿ ಶ್ರೀವಿದ್ಯಾ ಮೋದಿನಿಯಿಂದ ಕೊನೆಯ ಪದ ಶ್ರೀ ವಾಗಧೀಶ್ವರಿಯವರೆಗೆ ಶ್ರೀಕಾರ ಪ್ರಯೋಗ ಭಾವಾರ್ಥಪೂರ್ಣವಾಗಿ 7 ಬಾರಿ ಬಂದು ಸಪ್ತಸ್ವರ, ಸಪ್ತವರ್ಣ, ಸಪ್ತಮಾತೃಕೆಯರು, ಸಪ್ತತಾಳಗಳು, ಸಪ್ತ ಸಮುದ್ರ, ಸಪ್ತಲೋಕ, ಸಪ್ತ ಋಷಿಗಳು ಎಂದೆಲ್ಲ ಬರುವ ಸಪ್ತಗಳ ಅರಿವು ಒಡೆಯರಿಗೆ ತಿಳಿದದ್ದರಿಂದಲೇ ಇಂತಹ ಉತ್ಕೃಷ್ಟ ಸಾಹಿತ್ಯ ಅವರ ಮೂಸೆಯಿಂದ ಲಭ್ಯವಾಗಿದೆ ಎನ್ನಬಹುದು. ಲಲಿತಾ ಸಹಸ್ರನಾಮದ 27 ನಾಮ ನಿಜ ಸಲ್ಲಾಪ ಮಾಧುರ್ಯ ವಿನಿರ್ಭತ್ಸತ್ತಕಚ್ಚಪಿ ಎಂಬುದು ಆದಿಶಂಕರರ ಸೌಂದರ್ಯ ಲಹರಿಯ 66 ಶ್ಲೋಕ ವಿಪಂಚ ಗಾಯಂತಿಗಳ ಅರಿವು ಹರವು ಕೃತಿ ಸಾಹಿತ್ಯಕ್ಕೆ ಪೂರಕ ಪ್ರೇರಕ ಪೋಷಕವಾಗಿವೆ. ಈ ಕೃತಿಯಲ್ಲಿ ಒಡೆಯರವರು ಸಂಗೀತ ಸಂಕಾಶವನ್ನೇ ಗರಿಗೆದರಿಸಿದ್ದಾರೆ.

0: ಶ್ರೀ ವಿದ್ಯಾವಿಶಾರದ ಶ್ರೀ ಜಯಚಾಮರಾಜ ವೈಭವ.
1: ಮೈಸೂರು ಸಂಸ್ಥಾನದ ಶ್ರೀ ಜಯಚಾಮರಾಜ ಒಡೆಯರವರ ಅಪೂರ್ವ ಸಂಗೀತ ಕೃತಿಗಳನ್ನು ಆಧರಿಸಿದ ವಿಶಿಷ್ಟ ಸಂಗೀತ ಸರಣಿ ಕಾರ್ಯಕ್ರಮ ಕೇಳುತ್ತಿದ್ದೀರಿ. ರಚನೆ ವಿದ್ವಾನ್ ವಿ ನಂಜುಂಡಸ್ವಾಮಿ. ನಿರೂಪಣೆ ಹಾಗೂ ಕಾರ್ಯಕ್ರಮ ಸಂಯೋಜನೆ ಜಿ ಪುಷ್ಪಲತಾ. ನಿರ್ಮಾಣ ನೆರವು ಜಿಎನ್ ಮಂಜುನಾಥ್. ನಿರ್ಮಾಣ ಎಸ್ ಸುಬ್ರಹ್ಮಣ್ಯ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

0: ಮುಕ್ತವಾಣಿ
1: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ
0: ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40
2: ಕೆಎಸ್ಒಯು ಮುಕ್ತವಾಣಿ.
1: ಮುಕ್ತವಾಣಿ ಎಲ್ಲರ ಮನೆಗೂ ಎಲ್ಲರ ಮನಕ್ಕೂ ವಿಶ್ವಜ್ಞಾನವನ್ನು ನೀಡುವ ವಾಣಿ.
0: ಅಧ್ಯಯನಶೀಲ ಮನಸ್ಸುಗಳ ನಿರಂತರ ಸಂಗಾತಿ ಮೈಸೂರು ಆಕಾಶವಾಣಿಯ ಕೆಎಸ್ಒಯು ಮುಕ್ತವಾಣಿ.
1: ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
0: ಮರೆಯದೆ ಆಲಿಸಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ
2: ಕೆಎಸ್ಒಯು ಮುಕ್ತವಾಣಿ.
1: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
0: ಕೆಎಸ್ಒಯು ಮುಕ್ತವಾಣಿ.
3: ಬಾನುಲಿ ಕೃಷಿ ಬೆಳಗು.
4: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ ತಿಂಗಳ 29 ಸೋಮವಾರ ಬೆಳಗ್ಗೆ 10:00
3: ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ.
5: ನಾನು ಸುಬ್ಬಣ್ಣ, ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಕು ಕಾರ್ಯಕ್ರಮವನ್ನು ಇಟ್ಟಿರುತ್ತೇವೆ. ನೀವು ತಪ್ಪದೆ ಬನ್ನಿ, ನಿಮ್ಮ ಜೊತೆಯಲ್ಲಿ ಸ್ನೇಹಿತರನ್ನು ಕರೆತನ್ನಿ.
6: ಅಣ್ಣಯ್ಯ

ಈ ಬಾರಿಯ ಅತಿಥಿ ಶಿವಮೊಗ್ಗ ಜಿಲ್ಲೆ ಹೊನ್ನಾಳಿ ತಾಲೂಕು ಲಿಂಗಾಪುರ ಗ್ರಾಮದ ಕೃಷಿಕ ದಂಪತಿ ಜಿಸಿ ಸೋಮಶೇಖರಪ್ಪ ಹಾಗೂ ಉಮಾ ಕೆಎಚ್ಎನ್.

0: ಕೃಷಿ ರತ್ನ ಪ್ರಶಸ್ತಿ ಪ್ರದಾನ,
1: ಯಲಚನಹಳ್ಳಿ ತೋಟಗಾರಿಕಾ ಮಹಾವಿದ್ಯಾಲಯದ ವತಿಯಿಂದ ಜೈವಿಕ ಗೊಬ್ಬರಗಳ ಪ್ರದರ್ಶನ
0: ಹಾಗೂ ಕೃಷಿ ಪ್ರಕಟಣೆಗಳ ಮಾರಾಟ ಈ ಬಾರಿಯ ವಿಶೇಷ.
1: ನೀವು ಬನ್ನಿ,
0: ನಿಮ್ಮ ಸ್ನೇಹಿತರನ್ನೂ ಕರೆತನ್ನಿ,
1: ಬಾನುಲಿ ಕೃಷಿಕರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.
0: ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ
1: ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ
0: ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
1: ಬಾನುಲಿ ಕೃಷಿ ಬೆಳಕು.

ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. 10:30 ಈ ಸಮಯ ಕಾರ್ಯಕ್ರಮ ಸವಿ ನೆನಪು. ಮೊದಲಿಗೆ ಸಿಂಹಗರ್ಜನೆ ಚಿತ್ರದ ಹಾಡು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಪಿ ಸುಶೀಲಾ ಅವರ ಧ್ವನಿಯಲ್ಲಿದೆ. ಜಿ ಉದಯಶಂಕರ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತ ನಿರ್ದೇಶನವಿದೆ.

ನಾನಿರುವುದೆ ನಿನಗಾಗಿ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಎಸ್ ಜಾನಕಿ ಅವರೊಂದಿಗೆ ಧ್ವನಿಯಾಗಿರುವ ಆರ್ ಎನ್ ಜೈಗೋಪಾಲ್ ಅವರು ಬರೆದಿರುವ ಗೀತೆ, ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನ ಈ ಗೀತೆಗಿದೆ.

0: ಯೋಗವಾಣಿ
1: ಯೋಗವಾಣಿ ನಿತ್ಯ ಯೋಗ ಕುರಿತ ವಿಶೇಷ ಬಾನುಲಿ ಸರಣಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ.
2: ವೇದ ದ್ರಷ್ಟೃ ಸಮಾರಂಭ ಪತಂಜಲಿ ಸುಮಧ್ಯಮ.
0: ಯೋಗವಾಣಿ ಸರಣಿಯಲ್ಲಿ ಅನುಭವಿ ವೈದ್ಯರು, ನೀತಿ ನಿರೂಪಕರು, ಆಯುಷ್ ಇಲಾಖೆಯ ಅಧಿಕಾರಿಗಳು ಹಾಗೂ ನುರಿತ ಯೋಗಪಟುಗಳು ತಮ್ಮ ಅನುಭವ ಹಂಚಿಕೊಳ್ಳಲಿದ್ದಾರೆ.
1: ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ ಬಿತ್ತರವಾಗಲಿರುವ ಯೋಗವಾಣಿ ಬಾನುಲಿ ಸರಣಿ ಯೋಗದ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಿದೆ.
3: ಯೋಗಿ ನೀನಾಗಿ ಹೋಗಣ್ಣ, ಬೇಗನೆ ಬಾರಣ್ಣ, ಯೋಗಿ ನೀನಾಗಿ ಹೋಗಣ್ಣ.
0: ಆಸಕ್ತ ಕೇಳುಗರಿಗೆ ಆಕರ್ಷಕ ಬಹುಮಾನವೂ ಉಂಟು.
1: ಆಲಿಸಿ, ಅನುಸರಿಸಿ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ತಪ್ಪದೆ ಕೇಳಿ
1: ಮೈಸೂರು ಆಕಾಶವಾಣಿ FM 100.6 ರಲ್ಲಿ ಯೋಗವಾಣಿ.

ಮಲ್ಲಿ ಮದುವೆ ಚಿತ್ರಕ್ಕಾಗಿ ಎಸ್ ಜಾನಕಿ ಅವರು ಧ್ವನಿಯಾಗಿರುವ ಕೂರ ಸೀತಾರಾಮ ಶಾಸ್ತ್ರಿ ಅವರ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನ ಈ ಹಾಡಿಗಿದೆ.

ಕಿಲಾಡಿ ಕಿಟ್ಟು ಚಿತ್ರಕ್ಕಾಗಿ ವಿಜಯ ನರಸಿಂಹ ಅವರು ಬರೆದಿರುವ ಗೀತೆ. ಮೋಹನ್ ಕುಮಾರ್ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ.

ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿರುವ ಕಪ್ಪುಕೊಳ ಚಿತ್ರದ ಗೀತೆ, ವಿಜಯಭಾಸ್ಕರ್ ಅವರ ಸಂಗೀತ ನಿರ್ದೇಶನವಿದೆ

0: ಕಸ್ತೂರಿ ಮಾತ್ರೆ
1: ವಾರಕ್ಕೊಂದು
0: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ
1: ಕಸ್ತೂರಿ ಮಾತ್ರೆ
0: ನಗೆ ಜಾತ್ರೆ.
2: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
1: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6
3: ನಗುವೆನ್ನು ನಗಿಸುತ್ತ ನಿನ್ನನು
0: ನಗೆ ಜಾತ್ರೆಗೆ ಬನ್ನಿ,
1: ಕಸ್ತೂರಿ ಮಾತ್ರೆ ತಿನ್ನಿ.
2: ನಾಕರಿಗೆ ಜೈ ಎನ್.

ಕಾರ್ಯಕ್ರಮದ ಕಡೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ. ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನ, ಚಿ ಉದಯಶಂಕರ್ ಅವರ ಸಾಹಿತ್ಯವಿರುವ, ಎಸ್ ಜಾನಕಿ ಅವರ ಧ್ವನಿಯಲ್ಲಿರುವ ಇಬ್ಬನಿ ಕರಗಿತು ಚಿತ್ರದ ಹಾಡು.

ಇದುವರೆಗೆ ನನ್ನ ನಿನ್ನ ಶೀರ್ಷಿಕೆಯ ಒಂದಷ್ಟು ಕನ್ನಡ ಚಿತ್ರಗೀತೆಗಳನ್ನು ಸವಿನೆನಪು ಕಾರ್ಯಕ್ರಮದಲ್ಲಿ ನೆನಪಿಸಿಕೊಂಡೆವು.

ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಇನ್ನೀಗ ನಮ್ಮ ನಿಲಯದಿಂದ ನಾಳಿನ ಪ್ರಸಾರ ಕಾರ್ಯದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ನಾಳೆ ಬೆಳಗ್ಗೆ 6:10 ಗೀತಾರಾಧನ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ ಎಫ್ಎಸ್ ಕಲ್ಲಪ್ಪನ ಮಠ ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಸಾಧಕರ ಸೋಪಾನ, ಲೇಖನ ಮತ್ತು ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ಪ್ರಾಯೋಜಿತ ಕಾರ್ಯಕ್ರಮ ಕೆಎಸ್ಒಯು ಮುಕ್ತವಾಣಿ, ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಇದರಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ 4D ಕೃಷ್ಣರಾಜ ಒಡೆಯರ್ ಪೀಠದಲ್ಲಿನ ಚಟುವಟಿಕೆಗಳು ಮತ್ತು ಅಧ್ಯಯನ ಅವಕಾಶಗಳನ್ನು ಕುರಿತು ಪೀಠದ ಮುಖ್ಯಸ್ಥರಾದ ಪ್ರೊಫೆಸರ್ ಶೆಲ್ವಪಿಳ್ಳೈ ಅಯ್ಯಂಗಾರ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ. ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ, ನಿರ್ಮಾಣ ಎನ್ ಕೇಶವಮೂರ್ತಿ. 7:30 ಸೇವಾವಾಹಿನಿ, 7:45 ಮಧ್ಯಾಹ್ನ, 2:40 ಸಂಜೆ, 5:35 ಹಾಗೂ 7:45 ಚಿತ್ರಗೀತೆಗಳು.

8:30ಕ್ಕೆ ಕರೆಗೊಂದು ಗೀತೆ, ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ. 10:00ಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ವಾದ್ಯವೃಂದ. 10:30ಕ್ಕೆ ಹಿಂದಿ ಚಿತ್ರಗೀತೆಗಳು. 11:00ಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ವರ್ತಮಾನ ವೃತ್ತಾಂತ, ಸುದ್ದಿಯ ಹಿಂದಿನ ಕಥೆ, ಪ್ರಸ್ತುತಿ ಸಹನ. ನಾಳೆ ಮಧ್ಯಾಹ್ನ 12:05ಕ್ಕೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ. ರಾಷ್ಟ್ರ ಹಾಗೂ ರಾಜ್ಯಮಟ್ಟದ ಪ್ರಶಸ್ತಿ ಪಡೆದಿರುವ, ಸಮಾಜ ಸೇವೆಯನ್ನು ಜೀವನವಾಗಿಸಿಕೊಂಡಿರುವ ಮಂಡ್ಯದ ಅನುಪಮಾ ನಾಗರಾಜಗೌಡ ಅವರೊಂದಿಗೆ ಮಾತುಕತೆ, ಪ್ರಸ್ತುತಿ ಬಿ ದಿಗ್ವಿಜಯ್. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35ಕ್ಕೆ ಭಕ್ತಿಗೀತೆಗಳು, 12:45ಕ್ಕೆ ಕನ್ನಡದಲ್ಲಿ ಭಾಷಣ. ಕಗ್ಗಗಳಲ್ಲಿ ಗುರು ಕಂಡಪರಿ, ಈ ಕುರಿತು ಮಾತನಾಡುತ್ತಾರೆ ಮಂಡ್ಯದ ಕವಿಯತ್ರಿ ಭವಾನಿ ಲೋಕೇಶ್. 1:00ಗೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿಯಲ್ಲಿ ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆ ಕುರಿತು ಮಾಹಿತಿ ನೀಡುತ್ತಾರೆ ಬಿ ಅಶೋಕ್ ಕುಮಾರ್. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:20ಕ್ಕೆ ಭಾವಗೀತೆಗಳು, ಕೆಸಿ ಶಿವಪ್ಪ ಅವರ ರಚನೆಗಳನ್ನು ಹಾಡುತ್ತಾರೆ ಎಸ್ ಜಿ ರಘುರಾಮ್. 1:30ಕ್ಕೆ ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00ಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ರೋಹಿಣಿ ಜೀರಾವ್ ಅವರ ವೀಣಾವಾದನವಿದೆ. 3:30ಕ್ಕೆ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್, ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿ. 4:00ಗೆ ಕಥಾ ಕಾಲಕ್ಷೇಪ, ಮಾರುತಿ ವಿಜಯ, ಪ್ರಸ್ತುತಿ ವಿದ್ವಾನ್ ಆರ್ ಗುರುರಾಜುಲು ನಾಯ್ಡು. 5:00ಗೆ ಅಪೋಲೋ ಬಿಜಿಎಸ್ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ. 40 ವರ್ಷ ವಯಸ್ಸಿನೊಳಗೆ ಪ್ರತಿಯೊಬ್ಬರೂ ಮಾಡಿಸಿಕೊಳ್ಳಬೇಕಾದ ಹೃದಯದ ಆರೋಗ್ಯ ತಪಾಸಣೆಗಳ ಕುರಿತು ಭಾಗವಹಿಸ್ತಾ ಇದ್ದಾರೆ ಹಿರಿಯ ಹೃದ್ರೋಗ ತಜ್ಞರಾದ ಡಾ ಅರುಣ್ ಶ್ರೀನಿವಾಸ್. ಪ್ರಾಯೋಜಕರು ಅಪೋಲೋ ಬಿಜಿಎಸ್ ಆಸ್ಪತ್ರೆ, ಕುವೆಂಪು ನಗರ, ಮೈಸೂರು. ಪ್ರಸ್ತುತಿ ಕೀರ್ತನಾ ವಿ. 5:40ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಕೆಎಸ್ಒಯು ಮುಕ್ತವಾಣಿ. ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಇದರಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪೀಠದಲ್ಲಿನ ಚಟುವಟಿಕೆಗಳು ಮತ್ತು ಅಧ್ಯಯನ ಅವಕಾಶಗಳನ್ನು ಕುರಿತು ಪೀಠದ ಮುಖ್ಯಸ್ಥರಾದ ಪ್ರೊಫೆಸರ್ ಶೆಲ್ವಪಿಳ್ಳೈ ಅಯ್ಯಂಗಾರ್ ಅವರೊಂದಿಗಿನ ಸಂದರ್ಶನದ ಎರಡನೇ ಭಾಗ ಕೇಳುವಿರಿ. ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ, ನಿರ್ಮಾಣ ಎನ್ ಕೇಶವಮೂರ್ತಿ. 6:10ಕ್ಕೆ ಸಾಧಕರ ಸೋಪಾನ, ಲೇಖನ ಮತ್ತು ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. 6:30ಕ್ಕೆ ಬೆಂಗಳೂರು ಕೇಂದ್ರದಿಂದ ಅವಲೋಕನ. 6:50ಕ್ಕೆ ಕೃಷಿ ರಂಗ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ವಾಣಿಯಲ್ಲಿ ಮಣ್ಣು ಹಾಗೂ ನೀರಿನ ಸಂರಕ್ಷಣೆ ಕುರಿತು ಕೃಷಿ ಇಲಾಖೆಯ ಉಪನಿರ್ದೇಶಕರಾದ ಜಿಎಚ್ ಯೋಗೀಶ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 8:00ಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಪಂಡಿತ್ ಹರಿಪ್ರಸಾದ್ ಚೌರಾಸಿ ಅವರ ಬಾನ್ಸುರಿ ವಾದನ. 8:30ಕ್ಕೆ ರಂಗಗೀತೆಗಳು, ಶಾಕುಂತಲಾ ನಾಟಕದ ಹಾಡುಗಳು. 9:15ಕ್ಕೆ ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30ಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಪ್ರಪಂಚಂ ಸೀತಾರಾಮ್ ಅವರ ಕೊಳಲು ವಾದನವಿದೆ. 10:00ಗೆ ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಹಾಗೂ ವ್ಯಾಖ್ಯಾನ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 10:30ಕ್ಕೆ ಸವಿನೆನಪು. ಇವಿಷ್ಟು ನಮ್ಮ ನಿಲಯದಿಂದ ನಾಳಿನ ಪ್ರಸಾರ ಕಾರ್ಯದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳು. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.